ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 17ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬಾ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನ ವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ವಿಶೇಷ ಘಟನೆ. ಗಾಂಧೀಜಿ ಊರಿಂದ ಊರಿಗೆ ಹೋಗ್ತಾ ಇದ್ರು. ಕೋಮು ಗಲಭೆ ಎಷ್ಟು ಹೆಚ್ಚಾಗ್ಬಿಟ್ಟಿದ್ ಸ್ವತಂತ್ರ ಸಂಭ್ರಮದ ಹೊತ್ತಿಗೆ ತುಂಬ ಜನ ಹತ್ಯೆ ಆಯ್ತು. ನೌಕಾಲಿಗೆ ಹೋದ್ರು, ಮಾರಣ ಹೋಮ ಆಗಿ ಹೋಗಿದೆ. ಅಲ್ಲಿ ಅನಾಥರಾಗಿದ್ದಾರೆ ಜನ, ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ದಿಕ್ಕು ತಪ್ಪಿ ಹೋಗಿದ್ದಾರೆ. ಅವನ್ನೆಲೆ ಮಾಡಬೇಕು ಅಂತ ಗಾಂಧೀಜಿ ಮನೆಯಿಂದ ಮನೆಗೆ ಹೋದ್ರು, ಮನೆಯಿಂದ ಮನೆಗೆ ಹೋದ್ರು, ಹಳ್ಳಿಯಿಂದ ಹಳ್ಳಿಗೆ ಹೋದ್ರು, ಅಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಅವ್ರಿಗೆಲ್ಲ ಸಮಾಧಾನ ಹೇಳಬೇಕು, ಅವ್ರಿಗೇನೇನು ವ್ಯವಸ್ಥೆ ಆಗಬೇಕು ಮಾಡಬೇಕು. ಹೀಗೆ ಹೋಗ್ತಾ ಇರುವಾಗ ಆದಂಥ ಒಂದು ಘಟನೆಯನ್ನು ದಾಖಲಿಸ್ತಾರೆ ಮಹಾದೇವ ದೇಸಾಯಿ. ಮಹಾದೇವ ದೇಸಾಯಿ ಅಂದರೆ ಗಾಂಧೀಜಿಯವರ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. ಒಂದು ದಿವಸ ಬೆಳಗ್ಗೆ ಗಾಂಧೀಜಿ 4 ಗಂಟೆಗೆ ದಿನ ಏಳೋ ಹಾಗೆ ಎದ್ರಂತೆ. ಮಹಾದೇವ ದೇಸಾಯಿ ನೋಡೋಕೆ ಹೋಗ್ತಾರೆ, ಗಾಂಧಿಗೆ ಏನಾದರೂ ಬೇಕಾ ಅಂತ ನೋಡೋಕೆ ಹೋದಾಗ ಗಾಂಧಿ ಮೊಳಕಾಲು ಊರು ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ರಂತೆ. ಗಾಂಧೀಜಿ ಅಳೋದನ್ನು ನೋಡಿದ್ದಿಲ್ಲ ಮಹಾದೇವ ದೇಸಾಯಿ. ಆತಂಕದಿಂದ ಓಡಿ ಬಂದರು. ಯಾಕೆ ಬಾಪು, ಏನಾಯಿತು, ಯಾಕೆ ದುಃಖ

ಕೇಳಿದರು. ಸ್ವಲ್ಪ ಹೊತ್ತಿಗೆ ಸುಧಾರಿಸ್ಕೊಂಡು ಗಾಂಧಿ ಹೇಳಿದ್ರಂತೆ, ನಾನು ಏನೋ ಪಾಪ ಮಾಡಿದಿರ್ಬೇಕಪ್ಪ, ಕೆಟ್ಟ ಕನಸು ಬಿತ್ತು ಅಂತ. ಏನು ಕನಸು ಬಿತ್ತು? ಕನಸಿನಲ್ಲಿ ನಾನು ಬುದ್ಧನ ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ ಅನಿಸ್ಬಿಡ್ತು. ತಪ್ಪೇನಿದೆ ಅಂದರು ಮಹಾದೇವ ದೇಸಾಯಿ. ಅಲ್ವಾ, ನೀವು ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಿ, ಬುದ್ಧನೂ ಶಾಂತಿಗೋಸ್ಕರ ಪ್ರಯತ್ನ ಮಾಡಿದವನು, ಆದ್ದರಿಂದ ಕನಸು ಬಿದ್ದ ತಪ್ಪೇನಿಲ್ಲಲ್ಲ ಅಂದ ಮಹಾದೇವ ದೇಸಾಯಿ. ಗಾಂಧಿ ಹೇಳ್ತಾರೆ ಹಂಗೆ ಹೇಳಬೇಡ, ಹಂಗೆ ಹೇಳಬೇಡ, ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅಹಂಕಾರ ಕೂತ್ಕೊಂಡಿದೆ ನನಗೆ. ಇದು ನನ್ನನ್ನು ಬುದ್ಧನಿಗೆ ಹೋಲಿಸ್ಕೊಳ್ಳೋಕ್ಕಾಗತ್ತಾ, ಸಾಧ್ಯ ಇದೆಯಾ? ಆ ಬುದ್ಧ ಇಡೀ ಪ್ರಪಂಚವನ್ನು ತೆಕ್ಕೆಯಲ್ಲಿ ಅಪ್ಪಿಕೊಂಡು ಅತ್ತಂಥ ಮನುಷ್ಯ ಆತ, ಪ್ರತಿಯೊಬ್ಬರಿಗೋಸ್ಕರ ಕಣ್ಣೀರು ಸುರಿಸಿದಂಥ ಮನುಷ್ಯ, ಶಾಂತಿಯನ್ನು ಅದಕ್ಕೋಸ್ಕರ ಬದುಕಿದಂಥ ಮನುಷ್ಯ, ನಾನು ಅವನಿಗೆ ಹೋಲಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ನಾನು ಸಣ್ಣವನು, ನನ್ನ ಕನಸಿನಲ್ಲಿ ಇಂಥ ಮಾತು ಬರ್ತದೆ ಅಂತ ಅನ್ನೋದಾದರೆ, ಎಲ್ಲೋ ನನ್ನ ಮನಸ್ಸಿನ ಆಳದಲ್ಲಿ ಒಂದು ಅಹಂಕಾರ ಮೊಳಕೆ ಹೊಡಿತಾ ಇದೆ ನನಗೆ. ನಾನು ಹಾಗಾದರೆ ಶಾಂತಿ ಏನೋ ಮಾಡಿದ್ದೇನೆ ಅನ್ನುವಂಥ ಅಹಂಕಾರ ಬೆಳೀತಾ ಇದೆ, ಇದು ಒಳ್ಳೆಯದಲ್ಲ ನನ್ನ ಆರೋಗ್ಯಕ್ಕೆ ಅಂತ ಹೇಳಿ ಗಾಂಧೀಜಿ 3 ದಿವಸ ಉಪವಾಸ ಮಾಡ್ತಾರೆ. ಇದನ್ನು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಈಗ ಅಹಂಕಾರದ ಮೊಟ್ಟೆಗಳಾಗಿ ನಾನು ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗುವಂಥ ಜನ ಇರುವಾಗ, ತನ್ನ ಕನಸಿನಲ್ಲಿ ಬಂದಂಥ ಒಂದು ಎಳೆ ತಾನು ಬುದ್ಧನ ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡಿದ್ದೀನಿ ಅಂತ ಬಂದಾಗ, ಅಯ್ಯೋ ನಾನು ಬುದ್ಧನಿಗೆ ನನ್ನನ್ನು ಹೊಲಿಸ್ಕೊಂಡ್ಬಿಟ್ನಲ್ಲ, ಹಾಗಾದ್ರೆ ನನ್ನ ಮನಸ್ಸಲ್ಲೆಲ್ಲೋ ಅಹಂಕಾರ ಇದೆ ಅಂತ ಹೇಳಿ ಪ್ರಾಯಶ್ಚಿತ್ತವಾಗಿ 3 ದಿವಸ ಉಪವಾಸ ಮಾಡೋದಿದೆಯಲ್ಲ, ಇದು ಮನಃ ಪರಿಪಾಕದ ಉನ್ನತ ಶಿಖರ ಅಂತ ಹೇಳ್ತೀನಿ ನಾನು. ಕಲಶ ಗೋಪುರ ಅದು. ಜನ ನೀವು ಅಹಂಕಾರಿಗಳಾಗಿದ್ದೀರಿ ಅಂತ ಎದುರಿಗೆ ಹೇಳಿದ್ರು ಒಪ್ಪಿಕೊಳ್ಳದೇ ಇರುವಂತಹ ಸಮಾಜದಲ್ಲಿ ನಾವಿದ್ದಾಗ, ತನ್ನ ಮನಸ್ಸಲ್ಲೆಲ್ಲ ಅಹಂಕಾರದ ಎಳೆ ಬಂದಿರಬಹುದೇ ಅಂತ ಪರೀಕ್ಷೆ ಮಾಡಿ ಅದಕ್ಕೋಸ್ಕರ ತನ್ನ ಪ್ರಾಯಶ್ಚಿತ್ತ ತಗೊಳ್ಳುವಂಥ ಮನಸ್ಸು ಗಾಂಧಿದಾಗಿತ್ತಲ್ಲ ಅಂತ ನೌಕಾಲಿಯಲ್ಲಿದ್ದಂಥ ಜನ ಬೆಚ್ಚಿ ಬೆರಗಾಗ್ಬಿಟ್ರು. ಈ ಮನುಷ್ಯ ಸಂತ ಅಲ್ಲ, ದೇವರೇ ಇವನು, ಮನೆ ಮನೆಗೆ ಹೋಗಿ ತನ್ನ ಆರೋಗ್ಯ ನೋಡಿಕೊಳ್ಳಲ್ಲ, ತನ್ನ ಚಿಂತನೆ ಇಲ್ಲ, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು. ಹೀಗೆ ಮನಸ್ಸನ್ನು ಪ್ರತಿ ಕ್ಷಣಕ್ಕೂ ಪರೀಕ್ಷಣೆ ಮಾಡಿಕೊಂಡು, ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ ಅಂತ. ಯಾವುದೇ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಂತರೀಕ್ಷಣೆ ಮಾಡ್ಕೋಬೇಕಂತೆ, ಹೊರಗಡೆ ಹೇಳೋದಲ್ಲ. ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ, ಬರೀ ಭಾಷಣದಿಂದ ಆಗೋಲ್ಲ. ಪ್ರತಿ ಕ್ಷಣಕ್ಕೂ ಮನಸ್ಸನ್ನು ಪರೀಕ್ಷೆ ಮಾಡ್ಕೋಬೇಕು. ನನ್ನ ಮನಸ್ಸು ಸರಿ ಇದೆಯಾ? ಅಹಂಕಾರ ಬಂತ? ನಾ ಹೇಳಿದ ಮಾತಿನೊಳಗೆ ವಿನಯ ಇರಲಿಲ್ವಾ ಅಂತ ಪ್ರತಿ ಕ್ಷಣಕ್ಕೆ ಪರೀಕ್ಷೆ ಮಾಡಿಕೊಳ್ಳುವಂಥ ಕೆಲಸವನ್ನು ಗಾಂಧೀಜಿ ಜೀವನದುದ್ದಕ್ಕೂ ಪ್ರತಿದಿನ ಪ್ರತಿ ಕ್ಷಣ ಮಾಡ್ಕೊಂಡು ಹೋದರು. ಆ ವೃತ್ತಿ ಹಾಗೆ ನೋಡಿಕೊಳ್ಳುವಂಥ ಕೆಲಸ ನಮ್ಮದೂ ಒಂಚೂರಾದರೆ ನಮ್ಮ ಜೀವನವೂ ಬಂಗಾರ ಆದೀತು ಅನ್ನೋದು ನನ್ನ ಖಚಿತವಾದ

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೇ?

0: ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
2: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಳಿಯೇ ಕಮಿಟಿ ಜೊ ಹೇ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಜೊ ಪಾರ್ಲಿಮೆಂಟ್ರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ಕೇ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೇ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೊ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೇ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನೇ ಚಾಹಿಯೆ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೇ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹಿ, ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಚಾಪನ್ ಥೇ ವೋ ಕಾಂಗ್ರೆಸ್ ಕೇ ಸಾಂಸದ್ ಥೇ ರಾಜ್ಯಸಭಾ ಕೇ, ಉನ್ಹೋನೇ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನೇ ಚಾಹಿಯೆ. ಔರ್ ವೋ ರಿಪೋರ್ಟ್ ಯುನಾನಿಮಸ್ ಥಿ ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
1: ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
3: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು

0: ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನ ರಚಿಸುವುದು ಕಡ್ಡಾಯವಾಗಿರುತ್ತದೆ. ಆ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶಿಬಾಕ್ಸ್ ಎನ್ನುವಂತ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶಿಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶಿಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500ಕ್ಕೂ ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶಿಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400ಷ್ಟು ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾಕ್ಟರ್ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
4: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
1: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ.

0: ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10 ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶ್ರೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. DVJ ರವರ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ DVJ ಅವರ ಮುಕ್ತಕಗಳಲ್ಲಿ ಅನೇಕ ಪ್ರಶ್ನೆಗಳು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಾಸ್ತವವಾಗಿ ನೋಡಬೇಕಾದ್ರೆ ಇವೆಲ್ಲ ನಮ್ಮ ಪ್ರಶ್ನೆಗಳು ಕೂಡ, ನಮಗೂ ಇದೇ ಪ್ರಶ್ನೆಗಳು ಬಂದಿರ್ತವೆ. ನಿನ್ನೆಯ ಮುಕ್ತಕದಲ್ಲಿ ಒಂದು ಮಾತನ್ನು ನಾವು ಕೇಳಿದ್ವಿ, ಯಾವುದು ಒಳ್ಳೆಯದು ಅಂತ ನಾನು ಭಾವಿಸ್ತೀನೋ ಅದು ಬಹುಶಃ ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನೋಡಿದಾಗ ಅದು ಒಳ್ಳೆಯದಲ್ಲದೇ ಇರ್ಬೋದು. ಸೊ ನಮ್ಮ ಗಣನೆ, ನಮ್ಮ ಪರಿಗಣನೆ ಅದು ವಾಸ್ತವದಿಂದ ದೂರ ಇದ್ದರೂ ಇರಬಹುದು, ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಹಾಗಲ್ಲದೇ ಇರಬಹುದು ಅನ್ನುವಂಥದ್ದನ್ನು ನಾವು ನಿನ್ನೆ ನೋಡಿದ್ವಿ. ವಸ್ತುಗಳ ಮೌಲ್ಯ ಭಿನ್ನವಾಗಿರುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಮುಂದುವರಿತಾ ಮುಂದಿನ ಒಂದು ಮುಕ್ತಕವನ್ನು ಈಗ ನೋಡೋಣ. ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ ಕರ್ತೃವೆನಿಸಿದನೆ ತಾಂ
4: ಗುಪ್ತನಾಗಿಹನು
3: ಚತ್ರವಿ ಜಗವಿದರೊಳ್ ಅದರೊಳ್ ಆರಗುಣವೆಂತಹುದೋ
4: ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ.
3: ಸೊ ಕಳಿಸ್ತಿ ನಾವು ನೋಡಿದ್ವಿ, ಯಾವುದು ಹೊರಗಡೆ ಚೆನ್ನಾಗಿ ಕಾಣಿಸುತ್ತೋ ಹೊನ್ನು ಅಂತ, ಅದು ಆ್ಯಕ್ಚುಲಿ ಹೊನ್ನಾಗದೇ ಇರ್ಬೋದು, ಮಣ್ಣಾಗಿರಬಹುದು ಅಂತ, ಒಳಗೊಂದು ಹೊರಗೊಂದು ಅಂತ. ಸೊ ಅದನ್ನೇ ಇವಾಗ DVJ ಅವರು ಬಹಳ ಗಂಭೀರವಾದಂಥ ಒಂದು ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ಈ ಜಗತ್ತೆಲ್ಲ ಕೃತ್ರಿಮವಾ ಅಂತ. ಕೃತ್ರಿಮ ಅಂತಂದರೆ ಯಾವುದು ಹೊರಗೆ ಕಣ್ಣಿಗೆ ಕಾಣುತ್ತೋ ಅದು ಕಾಣದಂತೆ ಇರೋವಂಥದ್ದು, ಒಳಗಡೆ ಬೇರೆ ಏನೋ ಇದೆ, ಹೊರಗಡೆ ಮಾತ್ರ ಒಂದು ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಸೊ ಒಂದು ರೀತಿಯಲ್ಲಿ ನಮ್ಮ ಆಡುಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಮೋಸ ಅಂತ, ಏನೋ ಒಂದು ಇಟ್ಕೊಂಡಿರೋದು ಒಳಗೆ, ಹೊರಗಡೆ ಮಾತ್ರ ಬೇರೆ ರೀತಿ ತೋರಿಸ್ತಾ ಇರೋದು. ಸತ್ಯತೆ ಬೇರೆ ಇರುತ್ತೆ, ತೋರಿಕೆ ಬೇರೆ. ಸೊ ಆ ಥರನೇ ಜಗತ್ತೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಭಾಸವಾಗ್ತಾ ಇದೆ ಅಂತ. ಇದು ಎಷ್ಟೋ ಸರ್ತಿ ನಮಗೆ ಜೀವನದ ನಮ್ಮ ಸಂಬಂಧಗಳಲ್ಲೂ ಕೂಡ ನಮಗೆ ಅನುಭವಕ್ಕೆ ಬಂದಿರುತ್ತೆ. ನಾವು ಯಾರನ್ನ ವಿಶೇಷವಾಗಿ ನಂಬ್ಕೊಂಡಿರ್ತೀವೋ, ನಂಬಿಕೆಗೆ ನಾನು ಅರ್ಹ ಅಂತ ತೋರಿಸ್ಕೊಳ್ತಾನೆ ನಮಗೆ ಎಷ್ಟೋ ಸರ್ತಿ ಅವ್ರು ಮೋಸನೂ ಮಾಡಿರ್ಬೋದು. ಸೊ ಈ ಥರದ ಒಂದು ನೋವು ಉಂಟು ಮಾಡುವಂಥ ಅನುಭವಗಳು ಕೂಡ ನಮಗಾಗಿರುತ್ತೆ. ಇದು ಬರೀ ಸಂಬಂಧಗಳಲ್ಲಿ ಮಾತ್ರ ಅಂತ ಅಲ್ಲ, ನಾವು ಫಿಸಿಕ್ಸಲ್ಲೂ ಇದನ್ನೇ ನೋಡ್ತೀವಿ. ಈಗ ಉದಾಹರಣೆಗೆ ನಾವು ಮಿರಾಜ್ ಮರೀಚಿಕೆ ಅಂತ ನೋಡ್ತೀವಿ. ಮರೀಚಿಕೆ ಅಂದರೆ ಏನು? ಬಿಸಿಲಿನ ಝಳದಿಂದಾಗಿ ಬಿಸಿಲಿನ ಕಿರಣಗಳು ಬಿಸಿಯಾದಂಥ ಗಾಳಿಯ ಪದರಗಳಿಂದ ಪ್ರತಿಫಲಿತವಾಗಿ ನೀರಿದೆಯೇನೋ ಅಂತ ಅನಿಸುತ್ತೆ. ಅದು ಮರೀಚಿಕೆ, ಮಿರಾಜ್.

0: ಚಾರ್ಜ್. ಇದನ್ನು ನಾವು ಫಿಸಿಕ್ಸಲ್ಲೆಲ್ಲ ಓದಿರ್ತೀವಿ. ಅಲ್ಲಿ ನೀರಿದೆಯಾ ಅಂತ ಹೋಗಿ ನೋಡಿದ್ರೆ ನೀರಿಲ್ಲ. ಸೊ ಪ್ರಕೃತಿ ನಮಗೆ ಇಲ್ಲದೇ ಇರುವಂಥ ನೀರನ್ನು ಅಲ್ಲಿ ತೋರಿಸ್ತಾ ಇದೆ. ನಾವು ಹೋಗಿ ಓ ನೀರು ಕುಡಿಯೋಣಪ್ಪ ಅಂತ ಹೋದರೆ ಅಲ್ಲಿ ನೀರಿಲ್ಲ. ಸೊ ಹೀಗೆ ಅನೇಕ ಹಂತಗಳಲ್ಲಿ ಅನೇಕ ಘಟ್ಟಗಳಲ್ಲಿ ಜಗತ್ತು ಮೋಸದಿಂದ ತುಂಬಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಗಂಭೀರವಾದಂಥ ಮಾತು ಡಿ ವಿ ಜಿ ಅವರು ಹೇಳ್ತಾರೆ, ಕರ್ತೃವೆನಿಸಿದ, ಯಾರು ಇದನ್ನು ಸೃಷ್ಟಿಕರ್ತ ಅಂತ ನಾವು ಆಗಲೇ ಅಂದ್ಕೊಂಡ್ವಿ ದೇವರು ಅಂತ, ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ. ಇವಾಗ ಸಪೋಸ್ ನೀನೇನೋ ಒಂದು ಪ್ರಾರಂಭ ಮಾಡಿದ್ಯಾ ಅನ್ಕೊಂಡು, ಒಂದು ಕೆಲಸ ಪ್ರಾರಂಭ ಮಾಡಿದ್ಯಾ, ಆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರಾದರೂ ಗಮನಿಸಿದಾಗ, ಓ ಇದು ಸರಿಯಾಗಿ ಆಗ್ತಿಲ್ವಲ್ಲ ಅಂತ ನಿನ್ನನ್ನು ಕೇಳ್ಬೋದು. ಯಾವಾಗ ನೀನಲ್ಲಿ ಇದ್ದರೆ, ಸಪೋಸ್ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಅನ್ಕೋಣ, ಇದು ನಾವು ಸುಮಾರು ಜನ ಮಾಡ್ತೀವಿ, ಏನೋ ಮಾಡೋಕ್ಕೆ ಹೋಗ್ತೀವಿ, ಹೆಚ್ಚು ಕಮ್ಮಿ ಆಗ್ತಾ ಇದೆ ಸರಿ ಹೋಗ್ತಿಲ್ಲ ಅಂದಾಗ ಅಲ್ಲಿಂದ ಟಕ್ಕನ್ ಜಾಗ ಖಾಲಿ ಮಾಡಿಬಿಡೋದು, ಯಾಕೆ ಸಿಗಾಕೋಬೇಕು ಅಂತ, ಆಮೇಲೆ ಉಳಿದವ್ರು ಒದ್ದಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಸೊ ಡಿ ವಿ ಜಿ ಅವ್ರು ಹೇಳ್ತಾ ಇರೋ ಮಾತು ಏನಪ್ಪ ಅಂದರೆ, ಇದನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಎಲ್ಲ ಜೀವ ಜಗತ್ತು, ಅವ್ರ ಸಂಬಂಧಗಳು, ಅದರಲ್ಲಿರೋಂಥ ಕಪಟತೆ ಮೋಸ ಕೃತ್ರಿಮ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಭಗವಂತ ಮಾಯವಾಗ್ಬಿಟ್ಟ, ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಇಲ್ಲಿದ್ದವರು ಅವ್ರು ಏನೇನು ಜಗಳ ಆಡ್ಕೋತಾರೋ ಅವ್ರು ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವ್ರು ಮಾತ್ರ ಮಾಯ ಆಗೋದ್ನಲ್ಲ. ಸೊ ಯಾರನ್ನ ಕೇಳೋಣ ಈಗ ಅಂತ, ಇದು ಹೇಗಿರುತ್ತಪ್ಪ ಒಂದು ರೀತಿಯಲ್ಲಿ ಅಂತಂದರೆ, ಸಪೋಸ್ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಿ, ಹೊಸ ಜಾಗದಲ್ಲಿ ನಮಗೆಲ್ಲ ಅಪರಿಚಿತರು, ಯಾರು ಹೇಗೆ ಅಂತ ಗೊತ್ತಿಲ್ಲ, ಬಹುಶಃ ಭಾಷೆ ಗೊತ್ತಿಲ್ಲ, ಅಲ್ಲಿನ ವ್ಯವಹಾರಗಳು ಗೊತ್ತಿಲ್ಲ, ಅಲ್ಲಿನ ಜಾಗದ ಯಾವ ಪರಿಚಯವೂ ನಮಗಿಲ್ಲ, ಯಾವ ನೀರು ಎಲ್ಲಿರುತ್ತೆ ಗೊತ್ತಿಲ್ಲ, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಹೊಸ ಜಾಗದಲ್ಲಿ ಎಲ್ಲವೂ ಅಪರಿಚಿತವಾದಂಥ ಒಂದು ಸನ್ನಿವೇಶ, ಅದರ ಒಳಗುಣ ಯಾವುದು ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ, ಅಂಥ ಜಾಗಕ್ಕೆ ನಾವು ಹೋಗ್ಬಿಟ್ಟಾಗ ಬಹಳ ಜೋಪಾನವಾಗಿರ್ತೀವಲ್ವ ನಾವು, ಮೊದಲೇ ಸಿದ್ಧವಾಗಿ ಹೋಗ್ತೀವಿ, ಇಲ್ಲಿ ಹೋಗ್ಬೋದಾ, ಅಲ್ಲಿ ಉಳ್ಕೋಬೋದಾ, ಅಲ್ಲಿ ಯಾರನ್ನ ಕೇಳ್ಬೋದು ಅಂತ, ಆದರೂ ಕೂಡ ನಮಗೇನೇನೋ ಸಂದೇಹಗಳು,
1: ಸುರಕ್ಷತೆ ಇದೆಯೋ
0: ಇದೆಯೋ ಇಲ್ವೋ ಅಂತ. ಹಾಗೆ ಯಾತ್ರಿಕನೇ ಜಾಗರಿರೋ, ನೀನು ಇಲ್ಲಿ ಬಂದಿದೆಯಪ್ಪ, ಈಗ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ದಿನ ಈ ಭೂಮಿ ಮೇಲೆ ಇರ್ತೀಯ, ಆಚೆ ಈಚೆ ನೋಡಿದಾಗ ನಿನಗೆ ಅನೇಕ ಕೃತ್ರಿಮತೆಗಳು ನಿನಗೆ ಕಾಣುತ್ತೆ, ಅದ್ರ ಬಗ್ಗೆ ಬಹಳ ಜೋಪಾನವಾಗಿರು, ಯಾಕಂದರೆ ಕಂಡಿದ್ದೆಲ್ಲ ಸತ್ಯ ಅಂತ ಏನು ಆಗಲ್ಲ, ಸೊ ಅದ್ರ ಬಗ್ಗೆ ನೀನು ಬಹಳ ಜೋಪಾನವಾಗಿರಬೇಕು. ಸೊ ಹಾಗೆ ಡಿ ವಿ ಜಿ ಅವರು ನಮಗೆ ಒಂದು ರೀತಿಯ ಎಚ್ಚರಿಕೆಯ ಮಾತನ್ನು ಹೇಳ್ತಾ ದೇವರ ಬಗೆಗಿನ ಅವರ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಹಸಿವು ಮತ್ತು ಬಡತನವು ಮಾನವ ಜೀವನದ ಅತ್ಯಂತ ಕಠಿಣ ಅನುಭವಗಳಾಗಿವೆ. ಆದರೆ ಇವು ಕೇವಲ ಸಂಕಷ್ಟಗಳಷ್ಟೇ ಅಲ್ಲ, ಜೀವನದ ಮಹತ್ವದ ಪಾಠಗಳನ್ನು ಕಲಿಸುವ ಗುರುಗಳು ಆಗಿವೆ. ಹಸಿವು ಮಾನವನಿಗೆ ಆಹಾರದ ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಬಡತನ ಶ್ರಮದ ಮಹತ್ವ, ಸಹನೆ ಮತ್ತು ತಾಳ್ಮೆಯ ಅಗತ್ಯವನ್ನು ಅರಿವಿಗೆ ತರುತ್ತದೆ. ಜೀವನದಲ್ಲಿ ಸೌಲಭ್ಯಗಳ ಕೊರತೆಯ ನಡುವೆಯೂ ಹೇಗೆ ಬದುಕಬೇಕು, ಹೇಗೆ ಮುಂದಕ್ಕೆ ಸಾಗಬೇಕು ಎಂಬುದನ್ನು ಇಂತಹ ಅನುಭವಗಳು ಕಲಿಸುತ್ತವೆ. ಇವು ವ್ಯಕ್ತಿಯ ಮನೋಬಲವನ್ನು ಗಟ್ಟಿಗೊಳಿಸಿ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡುತ್ತವೆ. ಆದ್ದರಿಂದ ಹಸಿವು ಮತ್ತು ಬಡತನವು ಕೇವಲ ನೋವಿನ ಅನುಭವಗಳಲ್ಲ, ವ್ಯಕ್ತಿಯನ್ನು ರೂಪಿಸುವ ಮಹತ್ವದ ಜೀವನ ಪಾಠಗಳಾಗಿವೆ. ಅದು ಹೇಗೆಂದು ಅರಿಯುವುದಾದರೆ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಸಂಭಾಷಣೆ, ಅಲ್ಲಕಣ್ರಿ, ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಹೆಚ್ಚು ಕಡಿಮೆಯಾದರೂ ಸಹಿಸದವರು ಇಲ್ಲಿ ಸ್ವಚ್ಛತೆ ಇಲ್ಲದಿದ್ದರು ಅದನ್ನೆಲ್ಲ ಗಮನಿಸದೆ ಒಂದೇ ಸಮನೆ ಹಸಿವನ್ನು ಸಹಿಸಿಕೊಳ್ಳಲಾಗದೆ ಊಟ ಮಾಡಿದ್ದರಲ್ಲ ನೋಡಿದ್ರ, ಹಸಿವು ಎಂತಹ ಸಂದರ್ಭದಲ್ಲಿಯೂ ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸಬಲ್ಲದು. ಮಡಿದಿ ಹಾಡಿದ ಮಾತುಗಳು ಹಸಿವು ನೀಗಿದ ಬಳಿಕ ಒಂದೇ ಸಮನೆ ಮನಸ್ಸಿನಲ್ಲಿ ಕಾಡತೊಡಗಿದವು. ಈ ಹಸಿವು ಬಡತನ ಕಲಿಸುವ ಪಾಠಗಳು ಮನ ಮುಟ್ಟುವಂತೆ, ಸದಾಕಾಲ ನೆನಪಿಟ್ಟುಕೊಳ್ಳುವಂತೆ ಇರುತ್ತವೆ. ಬದುಕಿನಲ್ಲಿ ಹಸಿವು ಬಡತನ ಕಲಿಸುವಷ್ಟು ಜೀವನದ ಪಾಠವನ್ನು ಬಹುಶಃ ಬೇರೆ ಯಾರು ಕಲಿಸಲು ಸಾಧ್ಯವಿಲ್ಲ. ಹೊಂದಾಣಿಕೆ, ಸಹನೆ, ಪರಸ್ಪರ ಗೌರವ, ಹೀಗೆ ಅನೇಕ ಮೌಲ್ಯಗಳನ್ನು ಹಸಿವು ಮತ್ತು ಬಡತನ ಕಲಿಸಿಕೊಡಬಲ್ಲದು. ಒಂದು ಗಮನಿಸಿ, ಯಾವುದೇ ದೇವಸ್ಥಾನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಪ್ರಸಾದ ಅನ್ನದಾನ ಇದೆಯೆಂದರೆ ಅಲ್ಲಿ ಸೇರಿರುವ ಜನ ಸಮುದಾಯವನ್ನು ನೋಡಿದಾಗ ಹಸಿವಿಗೆ ಇರುವ ಮಹತ್ವ ಅರಿವಾಗುತ್ತದೆ. ಹಸಿವು ಬಡತನ ಮನುಷ್ಯರಲ್ಲಿ ಮರೆಯಾಗಿರುವ ಮೌಲ್ಯಗಳನ್ನು

0: ಮತ್ತೆ ಮತ್ತೆ ನೆನಪಿಸಿಕೊಡುತ್ತವೆ. ಶ್ರದ್ಧೆ, ಪ್ರಾಮಾಣಿಕತೆಯ ಮೌಲ್ಯಗಳೊಂದಿಗೆ ಬದುಕಿನಲ್ಲಿ ಎಂತಹ ಸಂದರ್ಭ ಎದುರಾದರೂ ಎದೆಗುಂದದೆ ಮುನ್ನುಗ್ಗುವ ಛಲವನ್ನು ಬೆಳೆಸುತ್ತದೆ. ನೈತಿಕತೆಯ ಅಗತ್ಯವನ್ನು ತಿಳಿಸಿಕೊಡುತ್ತದೆ. ಇದಕ್ಕೆ ತಾಜಾ ಉದಾಹರಣೆಯೆಂದರೆ, ಕೆಲವೇ ದಿನಗಳ ಹಿಂದೆ ಮಂಡ್ಯದಲ್ಲಿ ಪೌರ್ವ ಕಾರ್ಮಿಕರು ತಮಗೆ ಕಸದಲ್ಲಿ ಸಿಕ್ಕ 100,000 ಬೆಲೆಬಾಳುವ ಚಿನ್ನವನ್ನು ಅದರ ಮಾಲೀಕರಿಗೆ ಹಿಂತಿರುಗಿಸಿದ್ದು, ಇದು ನಿಸ್ವಾರ್ಥ ಮನೋಭಾವಕ್ಕೆ, ನೈತಿಕತೆಯ ಚಿತ್ರಣಕ್ಕೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಹಸಿವು, ಬಡತನ ಕಲಿಸುವ ಪಾಠಗಳು ಅತಿ ಮುಖ್ಯವಾದವು. ಆಹಾರವನ್ನು ವ್ಯರ್ಥ ಮಾಡುವವರ ಮುಂದೆ ಪ್ರತಿ ಅನ್ನದ ಅಗುಳಿನ ಮಹತ್ವವನ್ನು, ಅದಕ್ಕೆ ಗೌರವ ಕೊಡುವುದನ್ನು ಕಲಿಸುತ್ತದೆ. ಮತ್ತೊಬ್ಬರು ಏನೆಂದು ಕೊಳ್ಳುವರೋ ಎಂದು ಭಾವಿಸದೆ ಎಲೆಯಲ್ಲಿ ಒಂದು ಹಗುಳನ್ನು ಬಿಡದಂತೆ ತಿನ್ನುವ ಮೂಲಕ ಅನ್ನಕ್ಕೆ ಕೊಡಬೇಕಾದ ಗೌರವವನ್ನು ಕಲಿಸುತ್ತದೆ. ಕಾರ್ಯಕ್ರಮವೊಂದರಲ್ಲಿ ಉಳಿದ ಯಥೇಚ್ಛ ಆಹಾರವನ್ನು ವ್ಯರ್ಥ ಮಾಡಬಾರದೆಂದು ಮೈಸೂರಿನಲ್ಲಿರುವ ಅಕ್ಷಯ ಆಹಾರ ಜೋಳಿಗೆ ಅವರಿಗೆ ಕರೆ ಮಾಡಿದರೆ ಅವರು ಬಂದು ಆಹಾರ ಸ್ವೀಕರಿಸುವವರು. ಕುತೂಹಲದಿಂದ, ಆಹಾರ ಖಾಲಿ ಆಗುತ್ತದೆಯೇ ಸರ್ ಎಂದು ಕೇಳಿದಾಗ, ಅವರು, ನಾವು ಕೆಲವು ಸ್ಥಳಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಹೋಗುತ್ತೇವೆ ಸರ್, ಕ್ಷಣದಲ್ಲೇ ಆಹಾರ ಖಾಲಿಯಾಗುತ್ತದೆ ಎಂದು ಉತ್ತರ ನೀಡಿದರು. ಹಸಿವಿನ ತೀವ್ರತೆಯ ಅರಿವಾದುದರ ಜೊತೆಗೆ ಅನ್ನದ ಮಹತ್ವ ಮತ್ತಷ್ಟು ಮಗದಷ್ಟು ಅರಿವಾಯಿತು. ಅನ್ನದ ಮಹತ್ವವನ್ನು ಕುರಿತು ಸರ್ವಜ್ಞ ಬರೆದ ತ್ರಿಪದಿ ಇದಾಗಿದ್ದು, ಅನ್ನಕ್ಕಿರುವ ಮೌಲ್ಯವನ್ನು ಇದಕ್ಕಿಂತ ಸುಂದರವಾಗಿ ಯಾರೂ ತಿಳಿಸಲಾಗದು. ಬಡತನದ ಬೇಗೆಯಲ್ಲಿ ಬೆಂದವರು, ಹಸಿವನ್ನು ಅನುಭವಿಸಿದವರಿಗೆ ಅನ್ನದ ಪ್ರತಿ ಅಗುಳಿನ ಮಹತ್ವ ತಿಳಿದಿರುತ್ತದೆ. ಹಸಿದವನಿಗೆ ಅನ್ನವೇ ಪರಮದೈವ. ಹಾಗಾಗಿ ಬಡತನ, ಹಸಿವು, ಅನ್ನಕ್ಕೆ ಪ್ರತಿಯೊಬ್ಬರೂ ಕೊಡಲೇಬೇಕಾದ ಮಹತ್ವವನ್ನು ತಿಳಿಸುವಂತೆ ಮಾಡುತ್ತದೆ. ಶೋಕಿಗಾಗಿ ಮತ್ತೊಬ್ಬರು ಏನು ತಿಳಿದುಕೊಳ್ಳುವವರು ಎಂಬ ಭ್ರಾಂತಿಯು ಬೆನ್ನತ್ತುತ್ತದೆ. ಅನ್ನಕ್ಕೆ ಗೌರವ ನೀಡುವ ಗುಣವನ್ನು ಬಡತನ, ಹಸಿವು ತಿಳಿಸುತ್ತದೆ. ಬಹುಶಃ ಇಂದಿನ ಯುವ ಜನಾಂಗಕ್ಕೆ ಹಸಿವಿನ ಮಹತ್ವ ತಿಳಿದಿರುವುದು ಕಡಿಮೆ. ರಾತ್ರಿ ಉಳಿದ ಅನ್ನವನ್ನು ಬೆಳಿಗ್ಗೆ ಮಜ್ಜಿಗೆಯೊಂದಿಗೆ ಬೆರೆಸಿ ತಿನ್ನುವ ರುಚಿ ಅಥವಾ ಚಿತ್ರಾನ್ನ ಮಾಡಿಕೊಂಡು ಬಾಯಿ ಚಪ್ಪರಿಸಿದ ದಿನಗಳನ್ನು ಯಾರೇ ಆಗಲಿ ಮರೆಯಲಾದೀತೆ? ಬದುಕಿನಲ್ಲಿ ಪ್ರಾಮಾಣಿಕತೆ ಬೆಳೆಸಿಕೊಳ್ಳುವುದು, ಶಿಸ್ತಿನಿಂದ ಜೀವಿಸುವುದನ್ನು ಹಸಿವು, ಬಡತನ ತಿಳಿಸುತ್ತದೆ. ಬಡತನದ ಬೆಂಕಿಯಲ್ಲಿ ಬೆಂದರೂ ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸುವ, ಅನ್ಯರ ಕಾಸಿಗೆ ದುರಾಸೆ ಪಡುವ ಗುಣಗಳನ್ನೆಲ್ಲ ಕಡೆಗಣಿಸಿ ಎಷ್ಟೇ ಅಡೆತಡೆಗಳು ಬದುಕಿನಲ್ಲಿ ಬಂದರೂ ಪ್ರಾಮಾಣಿಕವಾಗಿಯೇ ಬಾಳುತ್ತಾರೆ. ಹೇಗಾದರೂ ಬದುಕುವುದಕ್ಕಿಂತ ಹೀಗೆಯೇ ಬದುಕಬೇಕೆಂಬ ಶಿಸ್ತನ್ನು ಕಲಿಸುತ್ತದೆ. ಬಡವನಾದವನು ಅಥವಾ ಬಡತನದ ಹಿನ್ನೆಲೆಯಲ್ಲಿ ಬಂದವರು, ಹಸಿವಿನಿಂದ ಕಂಗೆಟ್ಟವರು ಎಂದಿಗೂ ಮತ್ತೊಬ್ಬರ ಹಣಕ್ಕೆ, ಆಸ್ತಿಗೆ ಆಸೆ ಪಡುವುದಿಲ್ಲ. ನಮ್ಮ ಬದುಕು ಅವರಂತಾಗಬೇಕೆಂದು ಕಷ್ಟಪಟ್ಟು ಹೇಗಾದರೂ ಸರಿ ನಮ್ಮಂತೆ ನಮ್ಮ ಮಕ್ಕಳಾಗಬಾರದೆಂದು ಸಾಲ ಸೋಲ ಮಾಡಿ ಅವರಿಗೆ ಒಳ್ಳೆಯ ಶಾಲೆ, ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೊಡಿಸುತ್ತಾ ಜೀವನದುದ್ದಕ್ಕೂ ಕಹಿಯನ್ನು ಉಂಡರೂ ಸಿಹಿಯನ್ನು ಕೊಡುವ ಕಲ್ಪವೃಕ್ಷದಂತೆ ಬದುಕುತ್ತಾರೆಯೇ ವಿನಃ ಎಂದಿಗೂ ಆ ಪ್ರಾಮಾಣಿಕರಾಗಿ ಉಳಿಯುವುದಿಲ್ಲ. ಏಕೆಂದರೆ ಅವರಿಗೆ ಬಡತನ, ಹಸಿವು, ಜೀವನದ ಪಾಠವನ್ನು ಅಚ್ಚುಕಟ್ಟಾಗಿ ಮನ ಮುಟ್ಟುವಂತೆ, ಬದುಕಿನ ಪುಟ ತೆರೆದು ಕೊಡುವಂತೆ ಮಾಡಿರುತ್ತದೆ. ಮತ್ತೊಬ್ಬರ ಮುಂದೆ ತಲೆಬಾಗದ ಗುಣವನ್ನು, ಏನೇ ಬಂದರೂ ಸ್ವಾಭಿಮಾನದಿಂದ ಬದುಕುವ ಆತ್ಮಾಭಿಮಾನವನ್ನು ಬಡತನ, ಹಸಿವು ಕಲಿಸಿಕೊಡುತ್ತದೆ. ಹಣ ಎಂದರೆ ಎಣವು ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತಿಗನುಗುಣವಾಗಿ ಕೆಲವರು ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿ ನಿಂತಿರುತ್ತಾರೆ. ಅರ್ಹತೆ ಇಲ್ಲದವರನ್ನು ಹೊಗಳುವುದು, ಬೇರೊಬ್ಬರ ಮೆಚ್ಚಿಸುವ ಯಾವ ಹಂತಕ್ಕೆ ಬೇಕಾದರೂ ಇಳಿಯಲು ತಯಾರಾಗಿರುತ್ತಾರೆ. ಆದರೆ ಬಡತನದ ಹಿನ್ನೆಲೆಯಲ್ಲಿ ಬಂದಿರುವ ವ್ಯಕ್ತಿ, ಹಸಿವಿನ ಕಷ್ಟದಲ್ಲಿ ನೊಂದು ಬಂದ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ತನವನ್ನು ಬಿಟ್ಟುಕೊಡುವುದಿಲ್ಲ. ಮತ್ತೊಬ್ಬರಿಗಾಗಿ ತನ್ನ ಆತ್ಮಾಭಿಮಾನವನ್ನು ಬಿಡಲು ಸಿದ್ಧನಿರುವುದಿಲ್ಲ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ

0: ವಾದ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ASML ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. MOU ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ASML ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967 ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ,

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೇ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 25ರ ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಗುರುಬಸವಲಿಂಗಾಯ ನಮಃ. ಜನರ ಹೃದಯಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಸಹೃದಯ ಶ್ರೋತೃವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಇಂದಿನದು 25ನೆಯ ನುಡಿ ಸಂಚಿಕೆಯಾಗಿದೆ. ಇದು ನನಗೆ ಸಂತೋಷದ ವಿಷಯವಾಗಿದೆ. ಏಕೆಂದರೆ ನಾನೊಬ್ಬ ವಚನ ಸಾಹಿತ್ಯದ ಭಕ್ತನೇ ಹೊರತು ವಚನ ಸಾಹಿತ್ಯದ ಪಂಡಿತನಲ್ಲ. ಶರಣರ ಅನುಭವದ ನುಡಿ, ಅದರೊಡನೆ ಅವರ ನಡೆ ನನಗೆ ಬಹಳವಾಗಿ ಹಿಡಿಸಿತು. ಕೆಲವರು ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ತಿಳಿದಿದ್ದಾರೆ, ಪಾಂಡಿತ್ಯ ಸಾಧಿಸಿದ್ದಾರೆ, ಆದರೆ ನನಗೆ ಏನೂ ತಿಳಿದಿಲ್ಲ. ಆದರೂ ನನಗೆ ವಚನ ವೈಭವದಲ್ಲಿ ಮಾತನಾಡುವ ಭಾಗ್ಯ ದೊರೆಯಿತು. ಇದರಲ್ಲಿ ಭಾಗವಹಿಸಲು ಮೊದಲು ಇಷ್ಟಪಟ್ಟಿರಲಿಲ್ಲ, ಆದರೂ ಕೂಡ ಸ್ನೇಹ ವರ್ಗದ ಒತ್ತಡದಿಂದ ಅಭಿಮಾನದಿಂದ ಒಪ್ಪಿದೆ. ವಚನಗಳನ್ನು ಇನ್ನಷ್ಟು ಅಪ್ಪಿದೆ. 25ನೇ ನುಡಿ ಸಂಚಿಕೆಯಡೆಗೆ ನನ್ನನ್ನು ವಚನಗಳು ಕರೆದುಕೊಂಡು ಹೋಯಿತು. ಇಂದಿನ ಸಂಚಿಕೆಯಲ್ಲಿ ವಚನಗಳಲ್ಲಿರುವಂತಹ ಬೆಡಗಿನ ಭಿನ್ನಾಣವನ್ನು ಅರಿಯಲು ಪ್ರಯತ್ನ ಪಡೋಣ. ಶರಣರು ವಚನಗಳಲ್ಲಿ ಬೆಡಗನ್ನು ತುಂಬಿ ವಚನ ಸಾಹಿತ್ಯದ ಮೆರಗನ್ನು, ಅದರ ಮೌಲ್ಯವನ್ನು, ಅದರ ಉತ್ಕೃಷ್ಟತೆಯನ್ನು ಹೆಚ್ಚಿಸಿದ್ದಾರೆ. ಬೆಡಗಿನ ವಚನಗಳು ಸಾಗರದಲ್ಲಿನ ಆಳದಲ್ಲಿರುವ ಮುತ್ತುಗಳಂತೆ, ಭೂಮಿಯಲ್ಲಿ ಅಡಗಿರುವ ವಜ್ರದಂತೆ, ಅವುಗಳನ್ನು ಗಳಿಸಲು ಶ್ರಮಿಸಬೇಕು, ಕಷ್ಟಪಡಬೇಕು. ಆದರೆ ಕಷ್ಟಪಟ್ಟು ಅವುಗಳನ್ನು ಗಳಿಸಿಕೊಂಡರೆ ಅವನೇ ಅತ್ಯಂತ ಶ್ರೀಮಂತ. ಅದೇ ರೀತಿ ಬೆಡಗಿನ ಭಿನ್ನಾಣವನ್ನು ಅರಿತರೆ ಆಧ್ಯಾತ್ಮಿಕ ಶ್ರೀಮಂತನಾಗಬಹುದು. ಬೆಡಗಿನ ವಚನಗಳ ಅರ್ಥ ಮೇಲ್ಮುಖವಾಗಿ ತಿಳಿಯುವುದಿಲ್ಲ, ವಚನ ಅರ್ಥ ನಿಗೂಢವಾಗಿರುತ್ತದೆ. ಅನುಭಾವಿಕರು ಅದರ ಭಾವಾರ್ಥವನ್ನು ತಿಳಿಯಬಹುದು. ಒಂದೇ ವಚನದ ಅರ್ಥ ಅನುಭಾವಿಕರ ಅರಿವಿನ ಆಧಾರದ ಮೇಲೆ ಬದಲಾಗಬಹುದು. ಉದಾಹರಣೆಗೆ ಆನೆ, ಈ ಪದವನ್ನು ಅಧಿಕಾರಕ್ಕೆ, ಅಹಂಕಾರಕ್ಕೆ, ಅಷ್ಟ ಮದಂಗಳಿಗೆ, ಗಾಂಭೀರ್ಯಕ್ಕೆ, ಹೀಗೆ ವಚನದ ಮೇಲೆ ಅರ್ಥ ಬದಲಾಗುವುದನ್ನು ನಾವು ಗಮನಿಸಬಹುದು. ವಚನಗಳಲ್ಲಿ ಅಡಗಿರುವ ಬೆಡಗನ್ನು ತಿಳಿಯಬೇಕಾದರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಪದಕೋಶದ ಅರಿವಿರಬೇಕು, ಜೊತೆಗೆ ಮಾನವೀಯ ಸಂಬಂಧದ ಭಾವನೆಗಳು ಆಗರವಾಗಿರಬೇಕು. ಕೇವಲ ಪಾಂಡಿತ್ಯದಿಂದಲೇ ಬೆಡಗಿನ ಭಿನ್ನಾಣವನ್ನು ಅರಿಯಲು ಸಾಧ್ಯವಿಲ್ಲ. ಹೃದಯ ಸೌಂದರ್ಯವು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಬೆಡಗಿನ ವಚನಗಳೆಂದರೆ ತಕ್ಷಣ ನಮಗೆ ಜಗದ ಜಂಗಮ ಅಲ್ಲಮರು ಕಣ್ಮುಂದೆ ಬಂದು ನಿಲ್ಲುತ್ತಾರೆ. ಏಕೆಂದರೆ ಇವರ ಬಹುಪಾಲು ವಚನಗಳು ಬೆಡಗಿನಿಂದ ಕೂಡಿವೆ. ಅವರು ವಚನಗಳನ್ನು ಬೆಡಗಿನಲ್ಲಿ ಬರೆದದ್ದು ಯಾರಿಗೂ ಅರ್ಥವಾಗಬಾರದೆಂದಲ್ಲ. ಯೋಗ ಸಂಬಂಧದ ವಿಷಯಗಳು ಅಧಿಕಾರಿಯಾದವನಿಗೆ, ಅಂದರೆ ಆಧ್ಯಾತ್ಮಿಕ ತಳಪಾಯ ಭದ್ರವಾಗಿರುವವನಿಗೆ ಮಾತ್ರ ತಿಳಿಯಬೇಕು. ಅದು ಸರಳವೂ ಸುಲಭ ಗ್ರಾಹ್ಯವೂ ಆಗಿದ್ದಲ್ಲಿ ಸಂತೆಯಲ್ಲಿ ಮಾಡಿದ ತತ್ವೋಪದೇಶವಾದಂತಾಗುತ್ತದೆ ಎನ್ನುವುದು ಅಲ್ಲಮರ ನಿಲುವಾಗಿತ್ತು. ಹಾಗಾಗಿ ಯಾರಿಗೆ ಶಿವಯೋಗ ರಹಸ್ಯವನ್ನು ಅರಿಯಲೇಬೇಕೆಂಬಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹವರು ಬೆಡಗಿನ ವಚನಗಳ

ಎಂಬ ನಿಗೂಢ ನಿಕ್ಷೇಪವನ್ನು ಹುಡುಕಿ ಆಧ್ಯಾತ್ಮಿಕ ಶ್ರೀಮಂತರಾಗಲಿ ಎನ್ನುವುದೇ ಇದರ ಹಿಂದಿನ ಉದ್ದೇಶವಾಗಿತ್ತು. ಯಾರಿಗೆ ನಿಜತ್ವದೆಡೆಗೆ ಸಾಗಬೇಕೆಂಬ ಉತ್ಸಾಹವಿರುತ್ತದೋ ಅಂಥವರು ಇವುಗಳನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದರೆ ಸಾಕು, ಮನಸ್ಸು ಏಕಾಗ್ರಗೊಳ್ಳುತ್ತದೆ. ಆ ಏಕಾಗ್ರತೆಯಲ್ಲಿ ಮೌನದ ದಿವ್ಯತ್ವದ ಬೆಳಕು ಕಾಣಲು ಪ್ರಾರಂಭವಾಗುತ್ತದೆ. ಆ ಬೆಳಕನ್ನು ಅರಿತು ಅದನ್ನು ಪ್ರಖರವಾದ ಬೆಳಕಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರೇ ದಿವ್ಯಾತ್ಮರಾಗುತ್ತಾರೆ. ಇಂತಹ ಕೆಲವು ಬೆಳಗಿನ ವಚನಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಮೊದಲಿಗೆ ಭಕ್ತಿ ಭಂಡಾರಿ ಬಸವಣ್ಣನವರ ವಚನದಿಂದ ಪ್ರಾರಂಭ ಮಾಡೋಣ. ಅವರು ಒಂದೆಡೆ ಒಂದು ಅದ್ಭುತವಾದಂತಹ ಬೆಳಗಿನ ವಚನವನ್ನು ಬರೆಯುತ್ತಾರೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ: ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಬೆಳಗಿನ ವಚನವಾದುದರಿಂದ ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ, ಕೇಳಿಸಿಕೊಳ್ಳೋಣ. ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲೆನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳುತ್ತಾರೆ, ತಾಯಿ ತನ್ನ ಮಗಳಿಗೆ ಹೇಳುವ ಮಾತು, ನಾನು ಅಳಿಯನ ಕಂಡೆಡೆ ನಾಚಿಕೊಳ್ಳಲು ಬರುವುದಿಲ್ಲ ಎನ್ನುತ್ತಾರೆ. ಹಾಗೆ ಮುಂದೆ ಹೇಳುತ್ತಾರೆ, ಅಳಿಯ ಇದ್ದಾಗ ನನ್ನನ್ನು ನೀನು ಹೋಗು ಎನ್ನಲು ಬರುವುದಿಲ್ಲ ಎನ್ನುತ್ತಾರೆ. ಸಹಜವಾಗಿ ಅಳಿಯನನ್ನು ಕಂಡರೆ ನಾಚಿಕೊಳ್ಳುವುದು, ದೂರ ಹೋಗೋದು ಅತ್ತೆಯದ್ದಾಗಿರುತ್ತದೆ. ಆದರೆ ಇಲ್ಲಿ ಬೇರೆಯದೇ ವಿಚಾರವಿದೆ. ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ನಾನು ನಾಚಿಕೊಳ್ಳುವುದಾದರೂ ಹೇಗೆ, ದೂರ ಹೋಗುವುದಾದರೂ ಹೇಗೆ ಎಂದು ಮಗಳಿಗೆ ತಾಯಿ ಪ್ರಶ್ನೆ ಮಾಡುವಂತಹ ವಿಚಾರವಿದೆ. ಬಸವಣ್ಣನವರು ವಿಶಿಷ್ಟವಾಗಿ ಈ ವಚನವನ್ನು ಬರೆದಿದ್ದಾರೆ. ಇಲ್ಲಿ ತಾಯಿ ಮತ್ತು ಮಗಳಿಗೆ ಇಬ್ಬರಿಗೂ ಒಬ್ಬನೇ ಗಂಡನೆಂದು ತಿಳಿಸುವ ಮೂಲಕ ವಚನಾರ್ಥವನ್ನು ಅತ್ಯಂತ ನಿಗೂಢವಾಗಿರಿಸಿದ್ದಾರೆ. ವಚನದ ನೈಜ ವಿಚಾರವನ್ನು ಅನುಭಾವಿಕರ ಅನುಭಾವದ ಮೂಲಕ ತಿಳಿಯುವುದಾದಲ್ಲಿ ಇಲ್ಲಿ ಗುರುವೇ ತಾಯಿ, ಶಿಷ್ಯನೇ ಮಗಳು. ಗುರು ತನ್ನ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಲ್ಲಿ ಶಿವಯೋಗ ಸಾಕ್ಷಾತ್ಕಾರವ ಮಾಡಿಸಿದಾಗ ಇಬ್ಬರಿಗೂ ದೇವರು ಒಬ್ಬನೇ ಆಗಿ ಬಿಡುತ್ತಾನೆ. ಅದನ್ನೇ ಶರಣ ಸತಿ ಲಿಂಗಪತಿ ಎನ್ನಲಾಗಿದೆ. ಹಾಗಾಗಿ ಗುರು ತನ್ನ ಶಿಷ್ಯನಿಗೆ ಹೇಳಿರುವ ಮಾತು, ನನ್ನ ಗಂಡ ನಿನ್ನ ಗಂಡ ಇಬ್ಬರಿಗೂ ಒಬ್ಬನೇ ಪತಿಯಲ್ಲವೇ, ಎಷ್ಟು ಸುಂದರವಾಗಿದೆ. ಅವನನ್ನು ನೋಡಬೇಡ ಎಂದರೆ ಸಾಧ್ಯವೇ? ಏಕೆಂದರೆ ಅವನು ಎಲ್ಲೆಡೆ ಇರುತ್ತಾನೆ. ಅವನಿಂದ ದೂರ ಹೋಗು ಎಂದರೆ ಹೇಗೆ ಹೋಗುವುದು? ಅವನಿಲ್ಲದ ಸ್ಥಳ ಅದಾವುದಿದೆ? ನಮಗಿಬ್ಬರಿಗೂ ಆಶ್ರಯದಾತ ಅವನೊಬ್ಬನೇ ಅಲ್ಲವೇ? ಅಬ್ಬಾ, ವಚನಾರ್ಥ ಎಷ್ಟು ಸುಂದರವಾಗಿದೆ. ಹೀಗೆ ಬಸವಣ್ಣನವರು ತಮ್ಮ ಬೆಡಗಿನ ಸಾಹಿತ್ಯದಲ್ಲಿ ಸಾಮಾಜಿಕ ನೀತಿಯ ವಿರೋಧಿ ಗುಣವನ್ನು ಹೇಳಿದರೂ ಕೂಡ ವಚನ ವ್ಯಾಸಂಗದ ಕುತೂಹಲವನ್ನು ಈ ಬೆಡಗಿನ ಮೂಲಕ ಹೆಚ್ಚಿಸುತ್ತಾರೆ. ಹೀಗೆ ಬಸವಣ್ಣನವರು ಗುರುವನ್ನು ತಾಯಿಯಾಗಿ, ಶಿಷ್ಯನನ್ನು ಮಗಳಾಗಿ ಬೆಳಗಿನ ವಚನದಲ್ಲಿ ಹೇಳಿ ಇಬ್ಬರಿಗೂ ಪೂಜಿಸುವ ಲಿಂಗ ಒಂದೇ, ಹಾಗಾಗಿ ಆ ಲಿಂಗವೇ ಪತಿ, ಹಾಗಾಗಿ ಇಬ್ಬರಿಗೂ ಒಬ್ಬನೇ ಗಂಡ ಎಂದು ಹೇಳುವ ಮೂಲಕ ತಮ್ಮ ಬೆಡಗಿನ ಬಿಣ್ಣಾನವನ್ನು ಇಲ್ಲಿ ಇರಿಸಿದ್ದಾರೆ. ಅನುಭಾವಿ ಅಲ್ಲಮರ ಒಂದು ಬೆಡಗಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ,

ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು. ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು, ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿದೆಂದ ಅತ್ತತ್ತ. ಮತ್ತೊಮ್ಮೆ ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು. ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು, ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿಧದಿಂದ ಅತ್ತತ್ತ. ಇಲ್ಲಿ ಅಲ್ಲಮರು ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆದಿರೋ ಬಗ್ಗೆ ತಿಳಿಸುತ್ತಾರೆ. ಮೊದಲ ಭಿತ್ತಿಯಲ್ಲಿನ ಚಿತ್ರ ಚಿತ್ರದಂತೆ ಇದೆ ಎನ್ನುತ್ತಾರೆ. ಎರಡನೇ ಭಿತ್ತಿಯಲ್ಲಿರುವಂತಹ ಚಿತ್ರ ಕಾಣಿಸುತ್ತದೆ ಮತ್ತು ಕಾಣಿಸುತ್ತಿಲ್ಲ, ಅದನ್ನೇ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎನ್ನುತ್ತಾರೆ. ಮೂರನೆಯ ಭಿತ್ತಿಯಲ್ಲಿದ್ದಂತಹ ಚಿತ್ರ ಕಾಣಿಸದಾಯಿತ್ತು ಎಂದು ಬಿಡುತ್ತಾರೆ. ಹೀಗೆ ಶರಣ ಈ ಮೂರೂ ಚಿತ್ರವನ್ನು ಮೀರಿದವನಾಗಿದ್ದಾನೆ ಎಂದು ಹೇಳುವ ಮೂಲಕ ಶರಣರ ಸಾಧನೆಯನ್ನು ಭಿತ್ತಿಯ ಮೇಲಿನ ವಿಶೇಷವಾದಂತಹ ಚಿತ್ರಕ್ಕೆ ಹೋಲಿಸಲಾಗಿದೆ. ಈ ವಚನದಲ್ಲಿ ಬೆಡಗನ್ನ ಅನುಭಾವಿಕರ ಅನುಭವದ ಆಧಾರದ ಮೇಲೆ ತಿಳಿಯುವುದಾದಲ್ಲಿ ಭಿತ್ತಿ ಎಂದರೆ ಇಲ್ಲಿ ದೇಹ ಎಂದರ್ಥ. ಇಲ್ಲಿ ಮೂರು ಭಿತ್ತಿಗಳನ್ನ ಅಲ್ಲಮರು ತಿಳಿಸಿದ್ದಾರೆ. ಒಂದು ಕಣ್ಣಿಗೆ ಕಾಣುವಂತಹ ದೇಹ, ಅದುವೇ ಸ್ಥೂಲ ಶರೀರ, ಇದುವೇ ಮೊದಲ ಭಿತ್ತಿ. ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳಿಂದ ಆದಂತಹ ಪ್ರಾಣ ಶರೀರ, ಅದುವೇ ಸೂಕ್ಷ್ಮ ಶರೀರ, ಇದು ಎರಡನೆಯ ಭಿತ್ತಿ. ಪಂಚಭೂತ ತತ್ವಗಳ ಮಿಶ್ರಣದಿಂದ ಉಂಟಾದ ಅತ್ಯಂತ ಸೂಕ್ಷ್ಮ ಶರೀರ, ಅದುವೇ ಕಾರಣ ಶರೀರ, ಅದು ಮೂರನೆಯ ಭಿತ್ತಿ. ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಎನ್ನುವ ಮೂರು ಶರೀರವೇ ಮೂರು ಭಿತ್ತಿಗಳು. ಈ ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆಯಲಾಗಿದೆ, ಅದುವೇ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗದ ಚಿತ್ರ, ಸೂಕ್ಷ್ಮ ಶರೀರದ ಮೇಲೆ ಪ್ರಾಣಲಿಂಗದ ಚಿತ್ರ, ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಎಂತಹ ವಿಚಾರ ಅಡಗಿದೆ. ಅವರು ಹೇಳುತ್ತಾರೆ ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು. ಹೌದು, ಸ್ಥೂಲ ಶರೀರದ ಮೇಲೆ ಬರೆದಂತಹ ಚಿತ್ರ ಅದು ಕರಸ್ಥಲದಲ್ಲಿರುವಂತಹ ಶಿವಕಳೆಯ ಕುರುಹು ಇಷ್ಟಲಿಂಗ, ಇದು ಸಾಕಾರ ರೂಪದಲ್ಲಿದೆ, ಹಾಗಾಗಿ ಇದು ಎಲ್ಲರಿಗೂ ಕಾಣಿಸುತ್ತದೆ. ಇನ್ನು ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ಅಂದರೆ ಸೂಕ್ಷ್ಮ ಶರೀರದಲ್ಲಿನ ಪ್ರಾಣ ಸಂಚಲನವಿದೆ, ಈ ಶರೀರದ ಮೇಲೆ ಪ್ರಾಣಲಿಂಗವಿದೆ, ಅದುವೇ ಮನೋಗೋಚರವಾದದ್ದು, ಅದು ಸಾಕಾರವೂ ಹೌದು ದೃಷ್ಟಿಗೋಚರವಲ್ಲವಾದುದರಿಂದ ನಿರಾಕಾರವೂ ಹೌದು. ಇಲ್ಲಿ ಮನಸ್ಸಿಗೆ ಗೋಚರವಾಗುತ್ತದೆ, ದೃಷ್ಟಿಗೆ ಗೋಚರವಾಗುವುದಿಲ್ಲ, ಹಾಗಾಗಿ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎಂದು ಬರೆಯುತ್ತಾರೆ. ಇನ್ನು ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ನೋಡ ಎಂದು ಬಿಡುತ್ತಾರೆ. ಹೌದು, ಇಲ್ಲಿ ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಬರೆಯಲಾಗಿದೆ. ಕಾರಣ ಶರೀರ ಅದು ಅತ್ಯಂತ ಸೂಕ್ಷ್ಮ ಶರೀರ, ಅದು ಮನೋಗೋಚರವೂ ಅಲ್ಲ ದೃಷ್ಟಿಗೋಚರವೂ ಅಲ್ಲ, ಹಾಗಾಗಿ ಅದು ನಿರಾಕಾರ ನಿಷ್ಕಲ ಬಯಲು ರೂಪ ನಿರವಯಲು ಶೂನ್ಯ ಸ್ಥಿತಿ, ಅದನ್ನೇ ಇಲ್ಲಿ ಹೋಗಿತ್ತು ಮರಳಿ ಬಾರದು ಎನ್ನಲಾಗಿದೆ. ಕೊನೆಗೆ ಅಲ್ಲಮರು ಹೇಳುತ್ತಾರೆ ಶರಣ ತ್ರಿವಿಧಂದತ್ತತ್ತ, ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತ್ರಿವಿಧದಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಧರಿಸಿ ದೃಷ್ಟಿ ಮನಭಾವಗಳ ಮೂಲಕ ಅನುಸಂಧಾನಗೈಯುವ ಮೂಲಕ ಬಯಲಲ್ಲಿ ಬಯಲಾಗುತ್ತಾನೆ ಎನ್ನುತ್ತಾರೆ.

ಇದನ್ನೇ ಇಲ್ಲಿ ಶರಣ ತ್ರಿವಿಧದಿಂದ ಅತ್ತತ್ತ ಎನ್ನಲಾಗಿದೆ. ಹೀಗೆ ಅಲ್ಲಮರು ಶಿವಯೋಗದ ವಿಚಾರವನ್ನ ತಮ್ಮ ಬೆಡಗಿನಲ್ಲಿ ಬಹಳ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ. ಅಲ್ಲಮರು ಈ ವಚನದ ಮೂಲಕ ಕೇವಲ ಇಷ್ಟಲಿಂಗವನ್ನು ಪೂಜಿಸಿದರೆ ಸಾಲದು, ಅದನ್ನು ಮನದಲ್ಲಿ ಧರಿಸಬೇಕು, ಅಂತಿಮವಾಗಿ ಭಾವತ್ವದಲ್ಲಿ ಧರಿಸಿ ಸರ್ವಾಂಗ ಲಿಂಗಿಯಾಗಬೇಕು ಎಂದು ಹೇಳುತ್ತಾರೆ. ಆಗ ಮಾತ್ರ ಶಿವಯೋಗದೆಡೆಗೆ ಸಾಗಬಹುದು ಎನ್ನುವ ವಿಷಯವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಮತ್ತೊಬ್ಬ ಶರಣರ ಬೆಡಗಿನ ವಚನವನ್ನು ಗಮನಿಸೋಣ. ಅದುವೇ ಷಣ್ಮುಖ ಶಿವಯೋಗಿಗಳವರ ವಚನ. ವಚನ ಹೀಗಿದೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೆ. ಆ ವೃಕ್ಷ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೆ. ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೆ. ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ. ಈ ವಿಚಿತ್ರವ ಹೇಳುವೆಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಮತ್ತೊಮ್ಮೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೆ. ಆ ವೃಕ್ಷದಲ್ಲಿ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೆ. ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೆ. ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ. ಈ ವಿಚಿತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಇಲ್ಲಿ ಶಿವಯೋಗಿಗಳವರ ಸೃಷ್ಟಿ ವೈಚಿತ್ರವನ್ನ ಬಿಂಬಿಸುತ್ತದೆ. ಅವರು ಹೇಳುತ್ತಾರೆ, ನೀರೇ ಇಲ್ಲದ ಭೂಮಿಯಲ್ಲಿ ಬೇರೆ ಇಲ್ಲದ ವೃಕ್ಷ ಹುಟ್ಟಿದೆಯಂತೆ. ಇದು ಹೇಗೆ ಸಾಧ್ಯ ಅಲ್ಲವೇ? ಮುಂದೆ ಹೋಗಿ ಹೇಳುತ್ತಾರೆ, ಆ ವೃಕ್ಷದಲ್ಲಿ ಎಲೆಯೇ ಇಲ್ಲದ ಹಣ್ಣು ಬಿಟ್ಟಿದೆಯಂತೆ. ಆ ಹಣ್ಣನ್ನು ಕಾಲುಗಳೇ ಇಲ್ಲದ ಇರುವೆ ನುಂಗಿದೆಯಂತೆ. ಎಂತಹ ವಿಸ್ಮಯ ವಿಚಾರವಾಗಿದೆ! ಆ ಹಣ್ಣನ್ನು ತಿಂದ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತು ಹೋಗಿದ್ದಾರಂತೆ. ಇಂತಹ ಒಂದು ವಿಚಾರವನ್ನ ಹೇಳಲು ನಾನಿಲ್ಲ, ಕೇಳಲು ಭಗವಂತ ನೀನು ಇರುವುದಿಲ್ಲ ಎಂದು ಬಿಡುತ್ತಾರೆ ಷಣ್ಮುಖ ಶಿವಯೋಗಿಗಳವರು. ನಿಜವಾಗಲೂ ಈ ಬೆಡಗಿನ ವಚನ, ವಚನದ ಆಳ ಅಗಲಗಳನ್ನ ತಿಳಿದುಕೊಳ್ಳುವುದು ನಮ್ಮ ಗಮನವನ್ನು ಬೇರೆಡೆಗೆ ಬಿಡುವುದೇ ಇಲ್ಲ. ಹಾಗಾಗಿ ನಾವು ಈ ವಚನದ ಬೆಡಗಿನ ಸೌಂದರ್ಯವನ್ನ ಎಂತಹದ್ದು ಎನ್ನುವುದರೆಡೆಗೆ ತಿಳಿಯಲು ಸಾಗೋಣ. ಇಲ್ಲಿ ನೀರಿಲ್ಲದ ಭೂಮಿ ಎಂದರೆ ಸಾರ ಸತ್ವದಿಲ್ಲದಂತಹ, ಅಂದರೆ ಶಾಂತಿ ನೆಮ್ಮದಿ ತೃಪ್ತಿ ಇಲ್ಲದಂತಹ ಜಗತ್ತಿನ ಲೌಕಿಕ ಸಂಸಾರ. ಇದನ್ನೇ ಇಲ್ಲಿ ನೀರಿಲ್ಲದ ಭೂಮಿ ಎನ್ನಲಾಗಿದೆ. ಬೇರಿಲ್ಲದ ವೃಕ್ಷ ಹುಟ್ಟಿತ್ತು ಎನ್ನುತ್ತಾರೆ. ಅಂದರೆ ಮನುಷ್ಯ ಜೀವಿಯೇ ವೃಕ್ಷ, ಇವನಿಗೆ ಬೇರಿಲ್ಲ. ಏಕೆಂದರೆ ಇವನು ಚಂಚಲ ಜೀವಿ, ಇವನು ವೃಕ್ಷದಂತೆ ಸ್ಥಿರನಲ್ಲ. ಹಾಗಾಗಿ ಈ ಜೀವಿಗೆ ಬೇರಿಲ್ಲದ ವೃಕ್ಷ ಎನ್ನುತ್ತಾರೆ. ಮುಂದೆ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ. ಜೀವಿ ಎಂಬ ವೃಕ್ಷದಲ್ಲಿ ಕೈಗಳೇ ರೆಂಬೆ ಕೊಂಬೆಗಳು, ಕರಸ್ಥಲದ ಗಿಣ್ಣಿನ ಭಾಗದಲ್ಲಿ ಎಲೆಯಿಲ್ಲದ ಹಣ್ಣು ಮೂಡಿದೆ. ಅದುವೇ ಇಷ್ಟಲಿಂಗ. ಅದಕ್ಕೆ ಎಲೆಯಲ್ಲಿದೆ ಇಲ್ಲ, ಎಂಥ ವಿಚಾರವಿದೆ! ವಚನದಲ್ಲಿ ಮುಂದೆ ಹೇಳುತ್ತಾರೆ, ಆ ಹಣ್ಣನ್ನು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೆ. ಹೌದು, ಇಲ್ಲಿ ಕಾಲಿಲ್ಲದ ಇರುವೆ ಎಂದರೆ ಅತ್ತ ಇತ್ತ ಸರಾಗವಾಗಿ ಯಾವಾಗಲೂ ಚಟುವಟಿಕೆಯಿಂದ ಚಲಿಸುವಂತಹ ನಮ್ಮ ಕಣ್ಣುಗಳು. ಈ ಕಣ್ಣುಗಳೇ ಕಾಲಿಲ್ಲದ ಇರುವೆ, ಅದು ಸದಾ ಚಲಿಸುತ್ತಿರುತ್ತದೆ. ಕಣ್ಣುಗಳು ಆ ಹಣ್ಣನ್ನ ಅಂದರೆ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ನೋಡುತ್ತಾ ನೋಡುತ್ತಾ ಸಾಕಾರ ಲಿಂಗ ನಿರಾಕಾರವಾಗುತ್ತದೆ. ಇದನ್ನೇ ಶಿವಯೋಗ ಎನ್ನಲಾಗಿದೆ. ಇಷ್ಟಲಿಂಗ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗುತ್ತದೆ. ಈ ವಿಷಯವನ್ನೇ ಇಲ್ಲಿ ಇರುವೆ ಹಣ್ಣನ್ನ ನುಂಗಿತ್ತ ಕಂಡೇ ಎನ್ನಲಾಗಿದೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ಇರುವೆಯ ಗರ್ಭದಲ್ಲಿ

ಇಬ್ಬರು ಸತ್ತುದ ಕಂಡೆ. ಇಲ್ಲಿ ಇರುವೆ ಎಂಬ ಕಣ್ಣುಗಳು ಮೊದಲು ಈ ಲೌಕಿಕದ ಜಗತ್ತನ್ನ ನೋಡುತ್ತಿತ್ತು, ವಿಷಯ ವಾಸನೆಗಳ ಜಗತ್ತಿನಲ್ಲಿ ಇತ್ತು. ಹಾಗಾಗಿ ಅದರ ಮನ ಮತ್ತು ಚಿತ್ತ ಎನ್ನುವ ಗರ್ಭದಲ್ಲಿ ಮಾಯೆ ಮತ್ತು ಚಂಚಲೆ ಎನ್ನುವರು ಬೆಳೆಯುತ್ತಿದ್ದರು. ಮಾಯೆ ಮತ್ತು ಚಂಚಲೆಯರು. ಈಗ ಶಿವಯೋಗ ಸಾಕ್ಷಾತ್ಕಾರವಾಗಿದೆ. ಈಗ ಮಾಯೆ ಅಳಿದು ನಿರ್ಮಲತ್ವ ಬಂದಿದೆ, ಚಂಚಲೆ ಸತ್ತು ಶಾಂತತ್ವ ಮೂಡಿದೆ. ಹಾಗಾಗಿ ಶಿವಯೋಗಿಗಳು ಹೇಳುತ್ತಾರೆ, ಈ ವಿಚಯತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀರಿಲ್ಲವಯ್ಯ. ಹೌದು, ಯಾವಾಗ ಮನುಷ್ಯ ಶಿವಯೋಗ ಸಾಧನೆಯಿಂದ ತನ್ನೆಲ್ಲ ಅವಗುಣಗಳನ್ನು ಅಳಿದು ಸುಗುಣಿಯಾದಾಗ ಅವನು ನಿರ್ಮಲನೂ ಶಾಂತನೂ ಆಗುತ್ತಾನೆ. ಅವನಲ್ಲಿ ಮೌನ ನೆಲೆಸುತ್ತದೆ, ಶೂನ್ಯವಾಗುತ್ತಾನೆ. ಆಗ ಪರಮಾತ್ಮನಲ್ಲಿ ಕೋರಿಕೊಳ್ಳುವುದು ಏನೂ ಉಳಿದಿರುವುದಿಲ್ಲ, ಅವನೇ ಭಗವಂತನ ಚಿತ್ಕಳೆಯಾಗುತ್ತಾನೆ. ಇದನ್ನೇ ಇಲ್ಲಿ ನಾನು ಹೇಳಲು ನಾನಿಲ್ಲ, ಕೇಳಲು ನೀನೂ ಇಲ್ಲ ಎಂದಿದ್ದಾರೆ. ಎಂತಹ ವಿಚಾರವಡಗಿದೆ! ಇದುವೇ ಶಿವಯೋಗದ ಮಹಿಮೆ. ಇದನ್ನು ಅರ್ಥ ಮಾಡಿಕೊಂಡು ಶಿವಯೋಗದಲ್ಲಿ ತೊಡಗಿಸಿಕೊಳ್ಳಿಕೋಬೇಕು. ಬರೀ ಒಣ ಪೂಜೆಯಿಂದ ಏನೂ ಪ್ರಯೋಜನವಿಲ್ಲ. ಮುಂದೆ ನಾವು ಮೋಳಿಗೆಯ ಮಾರಯ್ಯನವರ ಒಂದು ಬೆಳಗಿನ ವಚನವನ್ನು ಬರೆದಿದ್ದಾರೆ, ನಾವು ಅದನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳಿ. ಊರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಗಿತ್ತು. ಮದುವೆಗೆ ಕೂಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣ ಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮತ್ತೊಮ್ಮೆ, ಉರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಮದುವೆಗೆ ಕೂಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣ ಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮಾರಯ್ಯನವರ ವಚನವನ್ನ ಒಂದು ಕಥಾರೂಪದಲ್ಲಿ ಬರೆದಿದ್ದಾರೆ. ಇದೊಂದು ಮತ್ತೊಂದು ವಿಶಿಷ್ಟವಾಗಿದೆ. ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ಶರಣರ ಚಿಂತನೆಗಳು, ಅವರ ಭಾವನೆಗಳು, ಅವರ ವಚನ ಸೃಷ್ಟಿಯಲ್ಲಿನ ಸೃಜನಶೀಲತ್ವ, ಆಧ್ಯಾತ್ಮವನ್ನು ಹೊಸತನದಲ್ಲಿ ತಿಳಿಸುವಂತಹ ಉತ್ಸಾಹ, ಇವೆಲ್ಲವೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮೋಳಿಗೆಯ ಮಾರಯ್ಯನವರು ಕಾಶ್ಮೀರದ ರಾಜರಾಗಿದ್ದರು. ಅಂತಹವರು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವ ಕೆಲಸ ಮಾಡಿ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಇಂತಹ ಶರಣರು ಅದ್ಭುತವಾದ ಬೆಡಗಿನ ವಚನಗಳನ್ನು ಬರೆದಿದ್ದಾರೆ. ಈ ವಚನದಲ್ಲಿ ಅವರು ಹೇಳುತ್ತಾರೆ, ಉರಿಯ ಬಣ್ಣದ ಸೀರೆಯನ್ನುಟ್ಟು, ಅಂದರೆ ಕಾವಿಯನ್ನು ಧರಿಸಿ ಮದುವೆಯ ಮನೆಗೆ ಹೋಗುತ್ತಿದ್ದಾರೆ. ಮುಂದೆ ಹೇಳುತ್ತಾರೆ, ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಇಲ್ಲಿ ಹರೆ ಎಂದರೆ ಓಲಗದವರು. ಓಲಗದವರು ಮಧುವಣಿಗ ಮಧುವಣಿ ಗತ್ತಿಯನ್ನು ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಇವರನ್ನೇ ಅನುಸರಿಸಿ ನಿಬ್ಬಣವೂ ಕೂಡ ಮುಂದೆ ಹೋಗುತ್ತದೆ. ಅವರ ಜೊತೆ ಜೊತೆ ಹರ ಶರಣರು ಕೂಡ ಹೋಗುತ್ತಾರೆ. ಮದುವೆಯ ಮನೆಗೆ ಹೋದಾಗ ಗೊತ್ತಾಗುತ್ತದೆ, ವಧು ವರರನ್ನೇ ಬಿಟ್ಟು ಬಂದಿದ್ದೇವೆ ಎಂದು ಒಬ್ಬರಿಗೊಬ್ಬರು ಜಗಳವಾಡುತ್ತಾರೆ. ಈ ಜಗಳವ ಕಂಡು ಓಲಗದವರು ಹೆದರಿ ಸಾಯುತ್ತಾರೆ. ಜ್ಯೋತಿ ಒತ್ತಿಸಲು ತಂದ ಎಣ್ಣೆಯ ಗಡಿಗೆಯನ್ನು ಒಡೆದು ಹಾಕಿ ಮದುವೆಯ ಸಡಗರವನ್ನು ಹಾಳು ಮಾಡಿಬಿಡುತ್ತಾರೆ.

0: ಹೀಗೆ ವಚನ ಕಥಾನಕವೂ ಹೌದು, ಕೌತುಕವೂ ಹೌದು, ನಿಗೂಢವೂ ಹೌದು ಎಂತಹ ವಚನ ಬರೆದಿದ್ದಾರೆ. ಇಲ್ಲಿ ಹರಶರಣರು ಉರಿಯ ಬಣ್ಣ ಎಂದರೆ ಅದೊಂದು ತ್ಯಾಗದ ಸಂಕೇತ, ವಿಜಯದ ಶೌರ್ಯದ ಸಂಕೇತ. ಇದುವೇ ಕೇಸರಿ ಅಥವಾ ಕಾವಿಯ ಬಣ್ಣದ ನಿಲುವಂಗಿ. ಇದನ್ನ ಧರಿಸಿ ಮದುವೆಗೆ ಹರಶರಣರು ಹೋದರು. ಇಲ್ಲಿ ಮದುವೆ ಎಂದರೆ ಈ ಲೌಕಿಕನ ಜಗತ್ತಿನ ಸಂಸಾರ, ಇದುವೇ ಮದುವೆಯ ಮನೆ. ಇಲ್ಲಿಗೆ ಜಾಗೃತಿಯನ್ನ ಮೂಡಿಸಲು, ಆಧ್ಯಾತ್ಮವನ್ನು ಬೋಧಿಸಲು, ಶಾಂತಿ ಸಮಾಧಾನವನ್ನು ತರಲು ಹರಶರಣರು ಹೊರಟಿದ್ದಾರೆ. ಅದನ್ನೇ ಇಲ್ಲಿ ಮುಂದೆ ಹೋಗಿ ಹೇಳುತ್ತಾರೆ. ನಿಬ್ಬಣಗವ ಹಿಂದಿಕ್ಕಿ ಹರೆ ಮುಂದೆ ಹೋಗಿದೆ. ಅಂದರೆ ಇಲ್ಲಿ ನಿಬ್ಬಣವ ಎಂದರೆ ಶಾಂತಿ ಮತ್ತು ಪ್ರೀತಿ ಎನ್ನುವಂತಹ ವಧು ವರರನ್ನ ಆಧ್ಯಾತ್ಮಿಕ ರಥದಲ್ಲಿ ಕುಳ್ಳರಿಸಿ ನಿಬ್ಬಣ ಬರುತ್ತಿದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮದುವೆಯ ಹರೆ ಎಂದರೆ ಓಲಗದವರು. ಅಂದರೆ ಇಲ್ಲಿ ಬೆಡಗಿನ ಅರ್ಥ ಲೌಕಿಕದ ಮನುಷ್ಯನಲ್ಲಿರುವಂತಹ ದ್ವೇಷ, ಅಸೂಯೆ, ದುರ್ಮಾರ್ಗ, ಅಹಮ್ಮಿಕೆ ಎನ್ನುವಂತಹ ಓಲಗದವರು ಶಾಂತಿ ಮತ್ತು ಪ್ರೀತಿಯನ್ನು ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಮುಂದೆ ಮದುವೆಗೆ ಬಂದ ಬಂಧುಗಳೆಲ್ಲ ಮದುವಣಿಗ ಮದುವಣಗಿತ್ತಿಯನ್ನು ನೋಡದೆ ಕದನವಾಯಿತು. ಹೌದಲ್ಲವೇ? ಈ ಇಹದಲ್ಲಿ ಸಂಸಾರದ ವಿಷಯ ವಾಸನೆಗಳ ಕೂಪದಲ್ಲಿ ಮುಳುಗಿ ತೇಲಾಡುತ್ತಿರುವಂತಹ ಬಂಧುಗಳೆಲ್ಲರೂ ಅವರವರ ಜೀವನದಲ್ಲಿ ಜೀವ ಜಗತ್ತಿನಲ್ಲಿ ದ್ವೇಷ, ಅಸೂಯೆ ಈ ಮಾರ್ಗದಿಂದ ಸಾಗುತ್ತಾ ಅಶಾಂತಿ ತುಂಬಿ ಪ್ರೀತಿಯ ಸೆಲೆ ಬತ್ತಿ ಹೋಗಿ ಶಾಂತಿ ಪ್ರೀತಿಯನ್ನು ಕಾಣದೆ ಹುಚ್ಚರಾಗಿ, ಹೌದು ಈ ಪ್ರಸ್ತುತ ಜಗತ್ತಿರುವುದೇ ಹಾಗೆ, ಒಬ್ಬರಿಗೊಬ್ಬರು ಜಗಳ ಮಾಡಿಕೊಳ್ಳುತ್ತಾರೆ. ಮುಂದೆ ಹೇಳುತ್ತಾರೆ, ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ. ಅಂದರೆ ಲೌಕಿಕ ಜಗತ್ತಿನಲ್ಲಿನ ಅಹಂನಿಂದ ಶಾಂತಿ ಕದಡಿ ಪ್ರೀತಿ ನಶಿಸಿ ಚಾಂಚಲ್ಯದಿಂದ ಒಬ್ಬರಿಗೊಬ್ಬರು ದ್ವೇಷ ಅಸೂಯೆಯಿಂದ ಕುದಿಯುತ್ತಿರುವ ಸಂದರ್ಭದಲ್ಲಿ ಹರಶರಣರ ಆಗಮನವಾಗುತ್ತದೆ. ಇವರ ಆಗಮನದಿಂದ ಲೌಕಿಕದ ಜನರ ದ್ವೇಷ ಅಸೂಯೆ ಸತ್ತಿತು ಎಂದು ಬಿಡುತ್ತಾರೆ. ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ. ಅಂದರೆ ಇಲ್ಲಿ ಗಡಿಗೆ ಎಂದರೆ ಮನಸ್ಸು. ಶಾಂತಿ ಪ್ರೀತಿ ತುಂಬಿದ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ತುಂಬಿದ ವಿಕೃತ ಮನಸ್ಸಾಗಿದೆ. ಎಣ್ಣೆ ಎಂದರೆ ಅದನ್ನು ಜ್ಯೋತಿ ಬೆಳಗಿಸಲು, ಅರಿವಿನ ಜ್ಯೋತಿಯ ಹೊಂಬೆಳಗಿಸಲು ಉಪಯೋಗಿಸಬೇಕೇ ಹೊರತು ದ್ವೇಷ ಅಸೂಯೆ ಎನ್ನುವಂತಹ ಕ್ರೋಧಾಗ್ನಿಯನ್ನು ಒತ್ತಿಸಲು ಬಳಸಬಾರದು. ಹಾಗಾಗಿ ವಿಕೃತ ಮನಸ್ಸೆಂಬ ಗಡಿಗೆಯನ್ನು ಹೊಡೆದು ಹಾಕಿ ಸುಕೃತ ಮನಸ್ಸಾಗಿ ಹರಶರಣರು ಪರಿವರ್ತಿಸುತ್ತಾರೆ. ಮುಂದೆ ಹೇಳುತ್ತಾರೆ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಖಳಂಕ ಮಲ್ಲಿಕಾರ್ಜುನ. ಹೌದು, ವಿಷಯ ವಾಸನೆಗಳಿಂದ ಕೂಡಿದ ದುರಾಸೆ ವ್ಯಾಮೋಹ ಬಯಕೆಗಳಿಂದ ಕೂಡಿದ ಈ ಸಂಸಾರವನ್ನು ಬಿಡಿ, ತ್ಯಜಿಸಿ ಆಧ್ಯಾತ್ಮದ ಆನಂದವನ್ನು ನೀಡುವ ಪರಮಾರ್ಥದೆಡೆಗೆ ಸಾಗೋಣ ಎನ್ನುವ ವಿಚಾರವನ್ನು ಶರಣರು ಬೋಧಿಸುತ್ತಾರೆ. ಹೌದು, ಮಾರಯ್ಯನವರು ಶಾಂತಿ ಪ್ರೀತಿಯನ್ನೇ ಬಯಸಿ ಹರಸಿ ಕಲ್ಯಾಣಕ್ಕೆ ಬರುತ್ತಾರೆ, ಅದನ್ನು ಅನುಭವಿಸಿ ಆನಂದಿಸುತ್ತಾರೆ. ಈ ಆನಂದವನ್ನೇ ಅವರು ಕಥಾನಕವಾಗಿ ಬೆಡಗಿನಲ್ಲಿ ಮೂಡಿಸಿದ್ದಾರೆ. ಇಂತಹ ಅನೇಕ ಬೆಡಗಿನ ವಚನಗಳನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಆಸಕ್ತರು ಇಂತಹ ವಚನಗಳನ್ನು ವ್ಯಾಸಂಗ ಮಾಡಿ ಅಮೂಲ್ಯವಾದಂತಹ ವಿಚಾರಗಳನ್ನು ಅರಿಯಬಹುದು ಎನ್ನುವಂತಹ ವಿಷಯವನ್ನು ಇಂದಿನ ದಿನ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆ

0: ಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸೋಕೆ ಗ್ರಾಮದ ಶ್ರೀಮತಿ ಆಶಾರವರು ತಮ್ಮ 30ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಪತಿ ಗುರುಸ್ವಾಮಿ, ಮಗಳು ಶ್ರೇಯಾ, ಸ್ನೇಹಿತರಾದ ಮಂಜುಳಾ, ದೇವಮಣಿ, ರೂಪಾರವರು ಹಾಗೂ

ಮಹಾದೇವರು ಶ್ರೀಮತಿ ಆಶಾ ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಇನ್ನು ಮುಂದೆ ಕೇಳಿ ಬರೋಣ ಕನ್ನಡ ಟಿಪ್ಪಣಿ. ಕನ್ನಡ ಜಾನಪದ ಕುರಿತು ಯಚಿಗೆಕೋಡೆ ತಾಲೂಕಿನ ತುಂಬಸೋಗೆಯ MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ನೆಚ್ಚಿನ ಕನ್ನಡ ಉಪನ್ಯಾಸಕಿ ಮಾದೇವಿ ಎಂ. MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು ತುಂಬಸೋಗೆ. ಈ ದಿನ ನಾನು ಜನಪದ ಸಾಹಿತ್ಯವನ್ನ ಕುರಿತು ಮಾತನಾಡಲಿದ್ದೇನೆ. ನಮ್ಮ ಜನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದ್ರೆ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ ಎಂದೇ ಹೇಳಬಹುದು. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ. ಹಾಗಾಗಿ ಒಂದು BM ಶ್ರೀಯವರು ಒಂದು ಮಾತನ್ನ ಹೇಳುತ್ತಾರೆ, ಜನವಾಣಿ ಬೇರು ಕವಿವಾಣಿ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಜನಪದ ಸಾಹಿತ್ಯ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಆದರೂ ಕೂಡ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಜನಪದ ಸಾಹಿತ್ಯ ಕಣ್ಮರೆಯಾಗ್ತಿದೆಯೇನೋ ಅಂತ ಅನ್ಸುತ್ತೆ. ಜನಪದ ಸಾಹಿತ್ಯದಲ್ಲಿ ನಾವು ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ, ನಂದಿಕೋಲು ಕುಣಿತ, ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಹೀಗೆ ಮುಂತಾದ ವಿವಿಧ ಪ್ರಕಾರಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಜನಪದ ಸಾಹಿತ್ಯ ಪ್ರಾದೇಶಿಕ ಒಂದು ಸೊಗಡನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ಜೋಪಾನ ಮಾಡುವಂತ ಕೆಲಸ ಜನಪದ ಸಾಹಿತ್ಯದಿಂದ ಆಗಿದೆ. ಜನಪದ ಗೀತೆಗಳು ಕೂಡ ಪ್ರಮುಖವಾಗಿ ಒಂದು ಪ್ರಾದೇಶಿಕ ಸೊಗಡುಗಳನ್ನ ತಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂದರೂ ಕೂಡ ಅದು ತಪ್ಪಾಗೋದಿಲ್ಲ. ಜನರು ತಮ್ಮ ಬಿಡುವಿನ ಸಮಯದಲ್ಲಿ ಹಾಡುಗಳನ್ನ, ಪದಗಳನ್ನ ಕಟ್ಟುತ್ತಾ ಇದ್ರು. ಬೀಸೋ ಪದ ಆಗಿರ್ಬೋದು, ಹುಟ್ಟುವ ಪದ ಆಗಿರ್ಬೋದು, ಸುಗ್ಗಿ ಹಾಡಾಗಿರ್ಬೋದು, ಕೋಲಾಟ ಪದ ಆಗಿರ್ಬೋದು, ಅಥವಾ ಶೋಭಾನ ಪದಗಳಾಗಿರ್ಬೋದು, ಅಥವಾ ಶ್ರೀಮಂತ ಶಾಸ್ತ್ರ ಮದುವೆ ಸಮಾರಂಭಗಳ ಕಾರ್ಯಕ್ರಮಗಳಲ್ಲಿ ಹಾಡುವಂತಹ ಹಾಡುಗಳಾಗಿರ್ಬಹುದು. ಇವರು ತಮ್ಮ ಮನರಂಜನೆಗೋಸ್ಕರ, ಜೊತೆಗೆ ಅವರ ಕೆಲಸದ ಒಂದು ಶ್ರಮದಾಯಕ ಗೊತ್ತಾಗಬಾರದು ಅಂತ ಹೇಳಿ ಹಾಡುಗಳನ್ನ ಕಡ್ತಾ ಅವರು ಅದು ಬಾಯಿಂದ ಬಾಯಿಗೆ ಬರ್ತಾ ಹೋಯ್ತು. ಜನಪದ ಸಾಹಿತ್ಯದ ಮೂಲ ಸೃಷ್ಟಿ ಯಾರಪ್ಪ ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಜನರ ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ನಮ್ಮ ಜನಪದ ಸಾಹಿತ್ಯ ಅಂತಾನೆ ಕೂಡ ಹೇಳಬಹುದು. ಜನಪದರು ಆ ಓದಿಲ್ದೇ ಇದ್ರು, ಬರೆದಿಲ್ದೇ ಇದ್ರು, ಅಕ್ಷರದ ಜ್ಞಾನ ಅವರಿಗೆ ಇಲ್ಲದೇ ಇದ್ರು, ಅವ್ರು ಎಷ್ಟು ಅದ್ಭುತವಾಗಿ ಹಾಡುಗಳನ್ನ ಕಟ್ಟುತ್ತಾ ಇದ್ರು, ಆ ಪದಪುಂಜಗಳ ಜೋಡಣೆ ನಿಜಕ್ಕೂ ಕೂಡ ವಿಸ್ಮಯ ಅಂತಾನೆ ಹೇಳ್ಬೋದು. ಉರಿತೋದದೆಯು ಕಾವ್ಯ ಪ್ರಯೋಗ

ಪರಿಣತ ಮತಿಗಳ್ ಅಂತಾನೆ ಹೇಳಿ ಕವಿರಾಜ ಮಾರ್ಗಕಾರ ಜನಪದರನ್ನ ಕುರಿತು ಮಾತನಾಡ್ತಾನೆ. ಅಂದ್ರೆ ಕೂತು ಓದಿಲ್ಲ ಅಂದ್ರು, ಬರೆದಿಲ್ಲ ಅಂದ್ರು, ಎಷ್ಟು ಅದ್ಭುತವಾಗಿ ಆ ಪದಪುಂಜಗಳ ಜೋಡಣೆಯ ಮೂಲಕ ಹಾಡುಗಳನ್ನ ಕಟ್ತಿದ್ರು, ಒಗಟುಗಳನ್ನ ಕಟ್ತಿದ್ರು, ಕತೆಗಳನ್ನ ಕಟ್ತಿದ್ರು ಅನ್ನುವಂಥದ್ದು ನಮ್ಗೆ ಜನಪದ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ.

ಅಂತ ಹೇಳಿ ನಾವು ಅವ್ರನ್ನ ಹೀಯಾಳಿಸೋಕೆ ಬರಲ್ಲ. ಯಾಕೆಂದ್ರೆ ಅವ್ರಿಗಿರುವಂತ ಅನುಭವ ಸಾಮರ್ಥ್ಯ ಆಗಿರ್ಬೋದು, ಅವ್ರಿಗಿರುವಂತಹ ಬುದ್ಧಿವಂತಿಕೆ ಆಗಿರ್ಬೋದು, ಇವತ್ತಿನ ಶಿಕ್ಷಿತಂತರಿಗೂ ಅಂದ್ರೆ ಅಕ್ಷರವನ್ನ ಕಲಿತಂತವ್ರಿಗೂ ಸಹ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗೋದಿಲ್ಲ. ಜಾನಪದ ಕಥೆಗಳು, ಹಾಡುಗಳು, ಜಾನಪದ ನಾಟಕಗಳು, ಪುರಾಣಗಳು, ದಂತಕಥೆಗಳು, ಐತಿಹಾಸಿಕ ಕಾರಣಗಳು, ಹೀಗೆ ಅನೇಕ ಒಂದು ಪ್ರಕಾರಗಳನ್ನ ನಮ್ಮ ಜನಪದ ಸಾಹಿತ್ಯ ಒಳಗೊಂಡಿರುವಂತದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಿಂದೆ ಮಕ್ಕಳು ಒಂದು ಅಜ್ಜಿಯ ಕಥೆಯನ್ನ ಕೇಳಿಕೊಂಡು ಹಿರಿಯರ ಸನ್ಮಾರ್ಗದಲ್ಲಿ ಬೆಳೀತಾ ಇದ್ವು. ಬಹುಶಃ ಇವತ್ತು ಆ ಭಾಗ್ಯ ನಮ್ಮ ಮಕ್ಕಳಿಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಾನಾ ಕಾರಣಗಳಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಎರಡೂ ವ್ಯರ್ಥ ಎಂಬಂತಾಗಿದೆ. ಯಾಕೆಂದ್ರೆ ಮನೆಗಳಲ್ಲಿ ಅಜ್ಜಿರು ಇರ್ತಾ ಇದ್ರು, ಆ ಮಗುನ ಎತ್ಕೊಂಡು ಕತೆ ಹೇಳ್ಕೊಂಡು ಮಗುಗೆ ಚಂದಮಾಮನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಇವತ್ತು ಚಂದಮಾಮನ್ ತೋರಿಸಿ ಊಟ ಮಾಡಿದ್ರೆ ಮಾಡಿಸೋದಿಲ್ಲ. ಇವತ್ತು ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತಹ ಸನ್ನಿವೇಶಗಳು ಎದುರಾಗಿರೋಂಥದ್ದನ್ನ ನಾವು ನೋಡ್ತೀವಿ. ಆ ಕತೆ ಹೇಳುವಂತ ಕತೆಗಳಲ್ಲಿ ನೀತಿ ಇರ್ತಿತ್ತು, ಧರ್ಮ ಇರ್ತಿತ್ತು, ಕೊನೆಗೆ ಸತ್ಯಕ್ಕೆ ಗೆಲುವು ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಜನಪದ ಬಾಲ್ಯದಲ್ಲೇ ಮಕ್ಕಳಿಗೆ ಕೊಟ್ಬಿಡ್ತಾ ಇದ್ರು. ಇಲ್ಲಿ ಹೇಳೋದಾದ್ರೆ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳಿ ಮಗುನ ಬೆಳೆಸ್ತಾ ಇದ್ರು. ಮಗು ನೀನು ಆಚಾರಕ್ಕರಸ ಆಗ್ಬೇಕು, ನೀತಿಗೆ ರಾಜ ಆಗ್ಬೇಕು, ಇಡೀ ಜಗತ್ತಿಗೆ ಒಂದು ಬೆಳಕಾಗಿ ನೀನು ಬೆಳಿಬೇಕು, ನೀನು ಹಣವಂತನಾಗು ಸಿರಿವಂತನಾಗು ಅಂತ ಹೇಳಿ ಆ ಹಿರಿಯರು ಬೆಳೆಸ್ತಾ ಇರಲಿಲ್ಲ. ನೀನೊಬ್ಬ ಬೆಳಕಾಗಿ ಬೆಳಿಬೇಕು ಅಂತ ಬೆಳೆಸ್ತಾ ಇದ್ರು. ಹಾಗಾಗಿ ಮಕ್ಕಳು ಬಾಲ್ಯದಲ್ಲೇ ನೀತಿಯನ್ನ ಸದ್ಗುಣಗಳನ್ನ ಕಲ್ತ್ಕೊಂಡು ಜ್ಯೋತಿಯಾಗಿ ಬೆಳೀತಾ ಇದ್ದಂತ ಸನ್ನಿವೇಶಗಳಿತ್ತು. ಆದ್ರೆ ಈಗ ಎಲ್ಲವೂ ಸಹ ಬದಲಾಗಿದೆ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಜಾನಪದವನ್ನ ನಾವು ಉಳಿಸಿ ಬೆಳೆಸಬೇಕಾಗಿದೆ. ಜಾನಪದ ಗೀತೆಯನ್ನ ಹಾಡೋದ್ರ ಮೂಲಕ ನಾವು ಜನಪದ ಗೀತೆಗಳನ್ನ ನಾವು ಇನ್ನಷ್ಟು ಮುಂದಿನ ಪೀಳಿಗೆಗೆ ರವಾನಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಜಾನಪದ ಗೀತೆಯನ್ನ ಉದಾಹರಿಸೋದಾದ್ರೆ, ಅಂದ್ರೆ ಮಕ್ಕಳನ್ನ ಆಡಿ ಬಂದಂತ ಮಗುವನ್ನ ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡ್ತಿದ್ರು. ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲದೆ ಇದ್ರೂ ಸಹ ಅವರ ವರ್ಣನೆ ಎಷ್ಟು ಚೆನ್ನಾಗಿತ್ತು, ಅವ್ರ ತಿಳುವಳಿಕೆ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ಬೋದು.

ಮಗು, ನೀನು ಆಟ ಆಡ್ಕೊಂಡು ಬಾ, ನೀನು ಆಟ ಆಡ್ಕೊಂಡು ಬಂದರೆ ನಿನ್ನ ಮುದ್ದಾದ ಮುಖವನ್ನು ನಾನು ತೆಂಗಿನಕಾಯಿ ತಿಳಿ ನೀರಿಂದ ತಕ್ಕೊಂಡು ತೊಳಿತೀನಿ

ಮನೆಯಲ್ಲಿ ಮಕ್ಕಳಿದ್ರೆ ಒಂದ್ ಚಂದ, ಎಷ್ಟೇ ನೋವುಗಳಿದ್ರು ಮಕ್ಕಳನ್ನ ನೋಡಿ ನಾವು ಮರಿಬಹುದು. ಮಕ್ಕಳಿದ್ರೆ ನಮ್ಗೆ ಬೀಸಣಿಕೆ ಗಾಳಿಯ ಅವಶ್ಯಕತೆನೇ ಇಲ್ಲ. ಮಕ್ಕಳು ಮನೆ ಒಳಗಡೆ ಹೊರಗಡೆ ಆಟ ಆಡ್ಕೊಂಡಿದ್ರೆ ಅದರಲ್ಲೇ ನಮಗೆ ಸಮಯ ಕಳೆದೋಗುತ್ತೆ ಅನ್ನುವಂತ ಒಂದು ಸನ್ನಿವೇಶ ಇದು. ಹಾಗೇನೆ ಬ್ಯಾಸ್

ನಶಿಸಿ ಹೋಗುತ್ತಿರುವಂತಹ ಮಾನವೀಯ ಸಂಬಂಧಗಳು ಮತ್ತೆ ಪುನರುಜ್ಜೀವನವನ್ನ ಗೊಳಿಸುವಂತಹ ಕೆಲಸ ಜಾನಪದ ಅಧ್ಯಯನದಿಂದ ಆಗ್ಬೇಕು. ಸಂಬಂಧಗಳ ಬೆಲೆ, ಒಬ್ಬರು ಕಷ್ಟಕ್ಕೆ ಒಬ್ಬರು ಮಿಡಿಯುವಂಥದ್ದು ಎಲ್ಲ ಕೂಡ ಆಧುನಿಕತೆಯ ಸೋಗಿನಲ್ಲಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಅನಕ್ಷರಸ್ಥರೇ ಆಗಿದ್ರು, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯಬಹುದು ಅನ್ನುವಂತಹ ಒಂದು ವೈಜ್ಞಾನಿಕ ಚಿಂತನೆಯನ್ನ ಅವರು ಮೈಗೂಡಿಸ್ಕೊಂಡಿದ್ರು. ಒಬ್ರಿಗೊಬ್ರು ಹಂಚಿ ತಿಂತಾ ಇದ್ರು, ಒಬ್ಬರ ಕಷ್ಟಕ್ಕೆ ಒಬ್ರು ಮಿಡಿತಾ ಇದ್ರು. ಭಾವನಾತ್ಮಕ ಸಂಬಂಧಗಳ ಬೆಲೆ ಆ ಹಿರಿಯರಿಗೆ, ಜಾನಪದರಿಗೆ ಗೊತ್ತಿತ್ತು. ಹಬ್ಬ ಆಚರಣೆಗಳನ್ನ ಮಾಡೋದ್ರ ಮೂಲಕ ಎಲ್ಲರೂ ಸಹ ಒಗ್ಗಟ್ಟಾಗಿರ್ತಿದ್ರು, ನಾವೆಲ್ಲ ಒಂದೇ ಅನ್ನುವ ಭಾವನೆ ಬರ್ತಾ ಇತ್ತು. ಅದೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ಎಷ್ಟೋ ಮಕ್ಕಳಿಗೀಗ ನಾವು ಅನ್ನ ತಿಂತಾ ಇದ್ದೀವಿ ಅಂದ್ರೆ ಅನ್ನದ ಮೂಲ ಒಂದು ಭತ್ತ, ಭತ್ತದ ಮೂಲ ಗದ್ದೆ, ಅದನ್ನ ಈ ರೀತಿಯಾಗಿ ನಾಟಿ ಮಾಡಿ ಬೆಳೆಯುತ್ತಾರೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ನಮ್ಮ ಮಕ್ಕಳು ಮೂಲ ತಿಳುವಳಿಕೆಯಿಂದ, ನೇರ ಅನುಭವದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಜನಪದ ಸಾಹಿತ್ಯವನ್ನ ಅವರು ತಮ್ಮ ಅನುಭವದಿಂದ ಹಿರಿಯರು ಹೊರಹಾಕಿದಂತಹ ಸನ್ನಿವೇಶಗಳು ಇವೆಲ್ಲ ಕೂಡ. ಜಾನಪದ ಸಾಹಿತ್ಯ ಸಂಕೀರ್ಣ ಆಗ್ತಾ ಜನಮಾನಸದಿಂದ ದೂರ ಆಗ್ತಾ ಇದೆ. ಅದನ್ನ ಉಳಿಸಿಕೊಳ್ಳುವುದು ವಿದ್ಯಾರ್ಥಿಗಳಾಗಿ ಮತ್ತೆ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂದ್ರೆ ಅದು ತಪ್ಪಾಗಲಾರದು. ಸಮೂಹ ಮಾಧ್ಯಮಗಳಿಂದ ದೂರ ಆಗ್ತಾ ಇರುವಂತಹ ನಮ್ಮ ಜನಪದ ಸಾಹಿತ್ಯ ಮುಂದಿನ ಪೀಳಿಗೆಯವರು ಅಧ್ಯಯನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಜನಪದವನ್ನ ಉಳಿಸುವಂತಹ ಒಂದು ದೊಡ್ಡ ಮಹತ್ ಕಾರ್ಯದ ಕೆಲಸ ಇವತ್ತು ಆಗ್ಬೇಕಾಗಿದೆ. ಯಾಕೆಂದ್ರೆ ಎಲ್ಲದಕ್ಕೂ ಮೂಲ ಜನಪದ ಸಾಹಿತ್ಯ, ಅದು ಅನುಭವದಿಂದ ಬಂದಂಥದ್ದು. ಹಾಗಾಗಿ ಅದನ್ನು ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಜನಧ್ವನಿ ವಾಹಿನಿ ಅನೇಕ ದಿನಗಳಿಂದ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಜನಧ್ವನಿ ವಾಹಿನಿಯ ಮೂಲಕ ಕೇಳುಗರನ್ನ ತಲುಪಲಿ ಅಂತ ಹೇಳ್ತಾ ನಾನು ಜನಧ್ವನಿ ವಾಹಿನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.

ಒಬ್ಬ ಹೆಣ್ಮಗಳು ತನ್ನ ತಾಯಿಯನ್ನ ಕುರಿತು ಹೇಳುವಂಥದ್ದು, ನನ್ನ ತವರು ಮನೆಗೆ ತಾಯಿ ಎಷ್ಟು ಮುಖ್ಯ ಅಂತ ಹೇಳಿ. ಅಂದ್ರೆ ಈ ಜಾನಪದದಿಂದ ಸಂಬಂಧಗಳ ಬೆಸುಗೆ ಕೂಡ ಜಾನಪದದಿಂದ ಆಗ್ತಿತ್ತು. ಬಹುಶಃ ಇವತ್ತು ಆಧುನಿಕತೆಯ ಒಂದು ಸೋಗಿನಲ್ಲಿ

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನು ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧೇ ಭೂತ, ಅಧೇ ದೈವ, ಅಧೇ ಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನುವುದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದರೆ ಇದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ

ವಿಸ್ತಾರವಾಗಿ ವಿವರಿಸಿದ್ದಾನೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನ ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನ, ಆ ಮಿಡಿತವನ್ನ ನಾವು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನ ಪಡೆಯುತ್ತೆ. ಅಂತಹ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕಥೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನ ನಮ್ಮವದಾಗಿ ಮಾಡಿಕೊಳ್ಳೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ

ಜಾಣಸುದ್ದಿ ಸಂಪುಟ 8 ಸಂಚಿಕೆ 16 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಾಲು ಆಲು ಏಡ್ಸ್ ಮತ್ತು ಮಾನವ ವಿಕಾಸ, ಕೂಸು ಮೂಸುವ ಚಡ್ಡಿ ಹಾಗೂ ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್.

ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್. ನೀವು ಕಾಫಿ ಪ್ರಿಯರಾ? ಹಾಗಿದ್ರೆ ಇವತ್ತು ಕುಡಿದ ಕಾಫಿನೇ ನಾಳೆನೂ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಿಮಗೆ ಇರೋದಿಲ್ಲ. ಕಾಫಿ ಕುಡಿದೆ ಬೆಳಗು ಆಗೋದೇ ಇಲ್ಲ ಅನ್ನಿ. ಅಂಥವ್ರಿಗೂ ಕೂಡ ಒಂದೊಂದು ದಿನ ಈ ಕಾಫಿಗೆ ಏನೋ ಆಗಿದೆ ಅಂತ ಅನ್ಸೋದುಂಟು. ಅದೇ ಬ್ರ್ಯಾಂಡಿನ ಕಾಫಿ, ಅಷ್ಟೇ ಚಮಚ ಪುಡಿ, ಅದೇ ಫಿಲ್ಟರು, ಅದೇ ಹಾಲು, ಅಷ್ಟೇ ಬೆಚ್ಚಗಿನ ನೀರು ಹಾಗೂ ಅಷ್ಟೇ ಸಮಯ ಹನಿಸಿದ ಡಿಕಾಕ್ಷನ್ ಇದ್ರೂ ಕೂಡ ಯಾಕೋ ಈ ದಿನ ಕಾಫಿಗೆ ಏನೋ ಆಗಿದೆ ಅನ್ನುವಂತಹ ದಿನಗಳು ಇದ್ದೇ ಇವೆ. ಕಾಫಿ ಗುಣವೇ ಹಾಗೆ, ಅದರ ಗುಣಮಟ್ಟವನ್ನು ಅಳೆಯುವುದು ಕಷ್ಟ. ಕಾಫಿ ಡಿಕಾಕ್ಷನ್ನಲ್ಲಿ ವಿದ್ಯುತ್ ಹರಿಸಿ ಕಾಫಿಯ ಗುಣವನ್ನು ಅಳೆಯಬಹುದಂತೆ. ಹಾಗಂತ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಕ್ರಿಸ್ಟೋಫರ್ ಹೆಂಡನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಇದೀಗ ಕಾಫಿ ಗುಣಮಟ್ಟವನ್ನು ಅಳೆಯೋದಕ್ಕೆ ಟೇಸ್ಟರ್ಗಳನ್ನು ಬಳಸ್ತೀವಿ. ಕಾಫಿ ಟೇಸ್ಟರ್ ಅಂದರೆ ಸಾಧನ ಅಲ್ಲ, ಪರಿಣತ ಕಾಫಿ ಪ್ರಿಯರು ಅನ್ನಬಹುದು. ಟೇಸ್ಟರ್ಗಳು ಒಂದು ಸಿಪ್ ಕಾಫಿ ಗುಟುಕಿಸಿ ಅದಕ್ಕೆ ಮಾರ್ಕ್ಸ್ ಕೊಡುತ್ತಾರೆ. ಈ ವಿಧಾನಕ್ಕೆ ಕಪ್ಪಿಂಗ್ ಅಂತ ಹೇಳ್ತಾರೆ. ಟೇಸ್ಟರ್ಗಳು ಮೊದಲಿಗೆ ಹುರಿದ ಬೀಜದ ಪುಡಿಯನ್ನು ಮೂಸಿ ಅದರ ಪರಿಮಳಕ್ಕೆ ಅಂಕ ಕೊಡ್ತಾರೆ. ಆಮೇಲೆ ಅದಕ್ಕೊಂದಿಷ್ಟು ಬಿಸಿ ನೀರು ಸೇರಿಸಿ ಆಗ ಹೊಮ್ಮುವ ಪರಿಮಳವನ್ನು ಗಮನಿಸ್ತಾರೆ, ಅದಕ್ಕೂ ಒಂದು ಅಂಕ ಕೊಡ್ತಾರೆ. ಅದಾದ್ಮೇಲೆ 8 ಗ್ರಾಂ ಕಾಫಿ ಪುಡಿಯನ್ನು ಒಂದು ಕಪ್ ಅಥವಾ 150 ಮಿಲಿಲೀಟರ್ ಕುದಿಯುವ ನೀರಿನಲ್ಲಿ 93 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಇದನ್ನು ಸೋಸಿ ತೆಗೆದ ಡಿಕಾಕ್ಷನ್ನ ಒಂದು ಸಿಪ್ಪನ್ನು ನಾಲಿಗೆ ಬಾಯಿಯೊಳಗೆ ಎಲ್ಲ ಹರಡುವ ಹಾಗೆ ಸರ್ರ ಅಂತ ಹೀರ್ತಾರೆ. ಆಗ ಅನುಭವವಾಗುವ ಸ್ವಾದ, ಪರಿಮಳ, ಕಹಿ, ಬಣ್ಣ, ಗಡಜುತನ, ಒಗರು ಮೊದಲಾದವನ್ನು ಗಮನಿಸಿ 100ರವರೆಗೆ ಅಂಕಗಳನ್ನು ಕೊಡ್ತಾರೆ. 100ರಲ್ಲಿ 80ಕ್ಕೂ ಹೆಚ್ಚಿನ ಅಂಕ ಪಡೆದ ಕಾಫಿ ವಿಶೇಷ ಅಥವಾ ಸ್ಪೆಷಲ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಫಿಯ ಗುಣಮಟ್ಟ ಪತ್ತೆ ಮಾಡೋದು ಹೀಗೆ. ಕಾಫಿ ಗುಣದಲ್ಲಿ ಅಷ್ಟೊಂದು ವೈವಿಧ್ಯ ಬರೋದಕ್ಕೆ ಹಲವು ಕಾರಣಗಳಿವೆ. ಮೊದಲಿಗೆ ಅದರ ತಳಿ, ಅಂದರೆ ಅದು ರೋಬಸ್ಟ ಕಾಫಿನೋ ಅರೇಬಿಕಾ ಕಾಫಿನೋ ಅಂತನ್ನುವುದು. ಎರಡನೇದಾಗಿ ಅದು ಬೆಳೆಯೋ ಹವೆ. ಕೊಲಂಬಿಯಾದಲ್ಲಿ ಬೆಳೆದ ಅರೇಬಿಕಾದ ಸ್ವಾದ ಕೊಡಗಿನಲ್ಲಿ ಬೆಳೆದ ಅರೇಬಿಕಾಗೆ ಬರೋದಿಲ್ಲ. ಮೂರನೇದಾಗಿ ಕಾಫಿ ಬೀಜದ ಸಂಸ್ಕರಣೆಯ ವಿಧಾನ, ಅದನ್ನು ಹೆಚ್ಚು ಕಾಲ ಹುದುಗಿಸಿದ್ದಾರೋ ಇಲ್ಲವೋ ಅನ್ನೋದು ಕಾಫಿನಲ್ಲಿ ಎಷ್ಟರ ಮಟ್ಟಿಗೆ ಕಹಿ ಅಂಶ ಅರ್ಥಾತ್ ಆಲ್ಕಲಾಯ್ಡ್ಗಳು ಕೂಡಿಕೊಳ್ಳುತ್ತವೆ ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಒಣಗಿದ ಬೀಜವನ್ನು ಹುರಿಯುವ ಹದವು ಕೂಡ ಕಾಫಿಯ ಸ್ವಾದಕ್ಕೆ ಇಂಬು ಕೊಡುತ್ತೆ. ಕಡಿಮೆ ಹುರಿದರೆ ಕಹಿ ಹೆಚ್ಚು, ಪರಿಮಳ ಕಡಿಮೆ. ಹೆಚ್ಚು ಹುರಿದರೆ ಇದ್ದಿಲ ವಾಸನೆ, ಆದರೆ ಗಾಢ ಕಪ್ಪು ಬಣ್ಣ ಬರಬಹುದು. ಇದೆಲ್ಲದರ ಜೊತೆಗೆ ಭಾರತೀಯರ ಕಲಬೆರಕೆ ಮಾಡೋ ಅಭ್ಯಾಸ ಕೂಡ ಇದೆಯಲ್ಲ, ಅದು ಕೂಡ ಕಾಫಿಯ ಗುಣಮಟ್ಟವನ್ನು ಬದಲಿಸುತ್ತೆ. ಕಾಫಿಗೆ ಬೆರೆಸುವ ಚಿಕೊರಿ ಕಲಬೆರಕೆ ಆದರೂ ಕಾಫಿಯ ಸ್ವಾದವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಅಳೆಯೋ ಹಾಗೆ ಕಾಫಿಯ ಗುಣಮಟ್ಟವನ್ನು ಅಳೆಯುವ ಸಾಧನ ಇನ್ನೂ ಹುಟ್ಟಿಲ್ಲ. ಕೃತಕ ಮೂಗು ಅಥವಾ ಆರ್ಟಿಫಿಷಿಯಲ್ ನೋಸ್ ಎನ್ನುವ ಎಲೆಕ್ಟ್ರಾನಿಕ್ ಸಾಧನವನ್ನು ಈ ಹಿಂದೆ ಕಾಫಿಯಲ್ಲಿರುವ ಪರಿಮಳದ ವಸ್ತುಗಳನ್ನು ಗುರುತಿಸೋದಕ್ಕೆ ಉಪಯೋಗಿಸಿದ್ರು. ಕಾಫಿ ಬೀಜವನ್ನು ಹುರಿದಾಗ 200ಕ್ಕೂ ಹೆಚ್ಚು ಸ್ವಾದ ವಸ್ತುಗಳು ಹುಟ್ಟುತ್ತವಂತೆ. ಇವುಗಳಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದನ್ನು ತಿಳಿದುಕೊಂಡ್ರೆ ಆ ಕಾಫಿಯ ಸ್ವರೂಪ ಅರ್ಥ ಆದಾಗೆ. ಇದನ್ನು ಕಾಫಿಯ ಫ್ಲೇವರ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಆದರೆ ಕಾಫಿಯ ಗುಣಮಟ್ಟ ಎಂದರೆ ಬರೀ ಅದರ ಪರಿಮಳ ಮಾತ್ರ ಅಲ್ವಲ್ಲ. ಕುಡಿದಾಗ ನಾಲಿಗೆಯನ್ನು ಚುರುಕ್ ಎನಿಸುವ ಒಂದಿಷ್ಟು ಒಗರು, ಕುಡಿದ ನಂತರ ಹಾಗೆಯೇ ಉಳಿಯುವ ತುಸು ಸಿಹಿ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಫಿಯ ಈ ಎಲ್ಲ ಗುಣಾಂಶಗಳನ್ನು ಬಾಧಿಸುವ ಇನ್ನೂ ಒಂದು ವಿಷಯ ಇದೆ, ಅದೇ ಕಾಫಿಯ ರೋಸ್ಟಿಂಗ್ ಅಥವಾ ಹುರಿಯುವಿಕೆ. ಕಾಫಿ ಬೀಜವನ್ನು ಎಷ್ಟು ಉಷ್ಣತೆಯಲ್ಲಿ ಎಷ್ಟು ತೇವಾಂಶ ಉಳಿಯುವ ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ.

0: ಆಗುತ್ತೆ. ಹುರಿದಾಗ ಬೀಜದೊಳಗೆ ಇರುವ ಆಲ್ಕಲೈಡ್ಗಳು ಒಡೆದು ವಿವಿಧ ಪರಿಮಳದ ಅನಿಲಗಳು ಹಾಗೂ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿಯಾಗುತ್ತವೆ. ಇವು ಬೀಜವನ್ನು ದಪ್ಪವಾಗಿ ಹಗುರವಾಗಿಸುತ್ತೆ. ಆಮೇಲೆ ಪುಡಿ ಮಾಡೋದು ಸುಲಭ. ಹೀಗೆ ಹೊರಬರುವ ಅನಿಲಗಳೇ ಕಾಫಿಯ ಪರಿಮಳಕ್ಕೆ ಕಾರಣ. ಕಾಫಿಯ ಗುಣಮಟ್ಟವನ್ನು, ಅದರಲ್ಲಿಯೂ ವಿಶೇಷವಾಗಿ ಕಾಫಿಯ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯುವ ವಿಧಾನಗಳು ಈಗ ಸದ್ಯಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದೇ ಉಷ್ಣತೆಯಲ್ಲಿ ಅಷ್ಟೇ ಸಮಯಕ್ಕೆ ಹುರಿದ್ರೂ ಕೂಡ ಬೀಜದಲ್ಲಿರುವ ತೇವಾಂಶ ಅಥವಾ ಹುಟ್ಟಿನಿಂದಲೇ ಬಂದ ಆಲ್ಕಲಾಯ್ಡ್ ಹಾಗೂ ಇತರೆ ಸಸ್ಯ ವಸ್ತುಗಳ ಪ್ರಮಾಣದಿಂದಾಗಿ ರೋಸ್ಟಿಂಗ್ ಕಡಿಮೆ ಎನ್ನಿಸಬಹುದು ಅಥವಾ ಹೆಚ್ಚು ಆಗಬಹುದು. ಹಾಗಿದ್ರೆ ಡಿಕಾಕ್ಷನನ್ನು ಪರೀಕ್ಷಿಸಿ ಈ ಕಾಫಿಯ ರೋಸ್ಟಿಂಗ್ ಎಷ್ಟಾಗಿದೆ, ಅದರ ದಪ್ಪ ಅರ್ಥಾತ್ ಕಾಫಿ ಡಿಕಾಕ್ಷನ್ನಿನ ಸಾಂದ್ರತೆ, ಅದೇ ನಾವು ಸ್ಟ್ರಾಂಗ್ ಅಂತೀವಲ್ಲ ಆ ಗುಣ, ಇವನ್ನ ಬೇರೆ ವಿಧಾನಗಳಿಂದ ಪತ್ತೆ ಮಾಡಬಹುದಾ ಅನ್ನೋದು ಹೆಂಡನ್ ಸಂಗಡಿಗರ ಯೋಚನೆಯಾಗಿತ್ತು. ಇದಕ್ಕಾಗಿ ಇವರು ಸರಳವಾದೊಂದು ತಂತ್ರವನ್ನು ಉಪಯೋಗಿಸಿದ್ದಾರೆ. ಕಾಫಿ ಡಿಕಾಕ್ಷನ್ನಿನೊಳಗೆ ಎರಡು ತಂತಿಗಳನ್ನು ಇಳಿಬಿಟ್ಟು ವಿದ್ಯುತ್ ಹರಿಸುವುದು. ಹೀಗೆ ವಿದ್ಯುತ್ ಹರಿದಾಗ ನೀರಿನಲ್ಲಿ ಆಗುವಂತೆ ಇಲ್ಲಿಯೂ ಒಂದು ತಂತಿಯ ಬಳಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ನ ಗುಳ್ಳೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುನ್ನ ಆ ಧ್ರುವದಲ್ಲಿ ಅಥವಾ ಆ ತಂತಿಯ ಬಳಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತು ಅಥವಾ ವೋಲ್ಟೇಜು ಹಾಗೂ ಅನಂತರ ಅಲ್ಲಿ ಹರಿಯುವ ವಿದ್ಯುತ್ತಿನಲ್ಲಿ ವ್ಯತ್ಯಾಸಗಳು ಆಗುತ್ತವೆಯಂತೆ. ಈ ವೋಲ್ಟೇಜ್ ವ್ಯತ್ಯಾಸಗಳನ್ನು ಗುರುತಿಸಿ ಗಣಿತೀಯವಾಗಿ ಹೆಂಡನ್ ತಂಡ ಲೆಕ್ಕ ಹಾಕಿದೆ. ಈ ವ್ಯತ್ಯಾಸಗಳು ಡಿಕಾಕ್ಷನ್ನಿನಲ್ಲಿ ಇರುವ ಹಾಗೂ ಕ್ಯಾಥೋಡ್ ತಂತಿಯ ಬಳಿ ಕೂಡಿಕೊಳ್ಳುವ ವಸ್ತುಗಳ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಥೋಡ್ ಬಳಿ ಆಗುವ ವಿದ್ಯುತ್ ಹರಿವಿನ ಪ್ರಮಾಣವನ್ನು ಅಥವಾ ವೋಲ್ಟೇಜನ್ನು ಅಳೆದರೆ ಸಾಕು ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅಂತ ಲೆಕ್ಕ ಹಾಕಬಹುದಂತೆ. ಇದು ಅದರ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯಲು ನೆರವಾಗುತ್ತದೆ ಎನ್ನುತ್ತಾರೆ ಹೆಂಡನ್. ಅಂದರೆ ರೋಸ್ಟಿಂಗ್ ಹಾಗೂ ಕಾಫಿಯ ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಎನ್ನುವುದನ್ನು ನಿಖರವಾಗಿ ತಿಳಿಸುವ ಒಂದು ವಿಧಾನ ಹೀಗೆ ಸಿಕ್ಕಿತು ಅಂತಲೇ ಅರ್ಥ. ಹೆಂಡನ್ ತಂಡ ರೋಸ್ಟರ್ಗಳು ರೋಸ್ಟ್ ಮಾಡಿಕೊಟ್ಟ ಪುಡಿಯನ್ನು ಈ ವಿಧಾನದಿಂದ ಪರೀಕ್ಷಿಸಿ ಅವು ಎಷ್ಟು ರೋಸ್ಟ್ ಆಗಿದ್ದವು ಮತ್ತು ಆ ಕಾಫಿ ಬೀಜಗಳ ಗುಣಮಟ್ಟ ಏನು ಅನ್ನೋದನ್ನು ಕರಾರುವಾಕ್ಕಾಗಿ ಊಹಿಸಿದೆಯಂತೆ. ಅಂದರೆ ಇನ್ನು ಮುಂದೆ ಟೇಸ್ಟರ್ಗಳಿಗೆ ಪಿಂಕ್ ಸ್ಲಿಪ್ ಸಿಗುತ್ತಾ ಅಂತೀರಾ? ಅದಕ್ಕೆ ಇನ್ನೂ ಸಮಯ ಇದೆ. ಈ ವಿಧಾನದಿಂದ ಒಂದು ಸಾಧನ ತಯಾರಾಗಬೇಕು, ಅದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ಈ ಟೇಸ್ಟರ್ಗಳು ಸುರ್ರಂತ ಕಾಫಿ ಹೀರೋದು ನಿಲ್ಲೋದಿಲ್ಲ. ಕಾಫಿ ಸ್ಟ್ರಾಂಗೋ ಅಲ್ಲವೋ ಅನ್ನೋ ಬಗ್ಗೆ ನಮ್ಮ ಗುಣಗಾಟವೂ ನಿಲ್ಲೋದಿಲ್ಲ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಮೊನ್ನೆಯ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಹೂಸು ಮತ್ತು ಚಡ್ಡಿಗಳು. ಚಡ್ಡಿಗಳು ಅಂದರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ, ಅದರ ಬಣ್ಣ, ಉದ್ದ, ಡಿಸೈನು ಏನೇ ಇರಲಿ, ಚಡ್ಡಿಗಳು ಅಂದರೆ ಸ್ವಲ್ಪ ಹೀನಾಯವೇ. ಅದರಲ್ಲಿಯೂ ಒಳಚಡ್ಡಿಗಳ ಬಗ್ಗೆ ಈ ಕೀಳು ಭಾವನೆ ಇನ್ನೂ ಹೆಚ್ಚು. ಇದು ಹಾಗಿರಬೇಕಿಲ್ಲ, ಒಳಚಡ್ಡಿಗಳು ಈಗ ಸ್ಮಾರ್ಟ್ ಆಗಲಿವೆ. ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರು ಬ್ರ್ಯಾಂಟ್ಲಿ ಹಾಲ್ ಹಾಗೂ ಅವರ ಸಂಗಡಿಗರು ಹೀಗೊಂದು ಕೆಲಸ ಮಾಡಿದ್ದಾರೆ. ಇವು ನೀವೆಷ್ಟು ಹೂಸನ್ನು ಹೂಸಿದ್ದೀರಿ, ಎಂತಹ ಹೂಸು, ಯಾವಾಗ ಹೂಸಿದ್ದೀರಿ ಎಂದೆಲ್ಲ ವಿಷಯಗಳನ್ನು ಒಂದಿಷ್ಟು ಹೇಸಿಕೊಳ್ಳದೆ ತಿಳಿದುಕೊಂಡು ವೈದ್ಯರಿಗೆ ವರದಿ ಮಾಡುತ್ತದಂತೆ. ಚಡ್ಡಿಗಳಿಗೂ ಹೂಸಿಗೂ ಅವಿನಾಭಾವ ಸಂಬಂಧ. ಒಳಚಡ್ಡಿಗಳಂತೂ ಹೂಸಿನ ಜೊತೆಗೆ ಬಹಳ ನಿಕಟ ಸಂಪರ್ಕ ಇದೆ. ಹೂಸಿದ ಕೂಡಲೇ ಅದು ಮೊದಲು ತಲುಪುವುದು ಈ ಚಡ್ಡಿಗಳನ್ನೇ. ಹಾಗಿರುವಾಗ ಹೂಸಿನ ಬಗ್ಗೆ ತಿಳಿಯಲು ಅದನ್ನೇ ಬಳಸಿಕೊಳ್ಳಬಾರದೇಕೆ ಎನ್ನುವುದು ಹಾಲವರ ಉದ್ದೇಶ ಅಲ್ಲ. ಹಾಲವರಿಗೆ ಹೂಸು ಮೂಸುವ ಕುತೂಹಲವೇಕೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅದುವೂ ಸರಿ. ಹೂಸು ಎನ್ನುವುದು ಬಹಳ ಸಹಜವಾದ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನು, ಅಂದರೆ ನಾವು, ನೀವು ಎಲ್ಲರೂ ದಿನವೂ ಹೂಸುತ್ತೇವೆ. ಶೌಚಕ್ಕೆ ಹೋಗುವ ಸಮಯದಲ್ಲಂತೂ ಹೂಸುವುದು ಖಂಡಿತ. ಆದರೆ ಕೆಲವರು ಶೌಚಕ್ಕೆ ಹೋದಾಗಲಷ್ಟೇ ಅಲ್ಲ, ದಿನದ ಎಲ್ಲಾ ಸಮಯದಲ್ಲಿಯೂ ಹೂಸುತ್ತಲೇ ಇರುತ್ತಾರೆ. ಜೀರ್ಣಾಂಗಗಳಲ್ಲಿನ ತೊಂದರೆಗಳಿಂದ ಹೀಗಾಗಬಹುದು. ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ ಹೀಗೆ ಹೂಸು ಹುಟ್ಟುತ್ತಲೇ ಇರಬಹುದು. ಅಥವಾ ಜೀರ್ಣಾಂಗಗಳಲ್ಲಿ, ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವ್ಯತ್ಯಾಸವಾದರೂ ಹೂಸು ಹುಟ್ಟಬಹುದು. ಹೂಸು ಎಂದರೆ ಇನ್ನೇನಲ್ಲ, ಜೀರ್ಣಾಂಗದಲ್ಲಿ ಮೀಥೇನ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡು ಮೊದಲಾದ ಅನಿಲಗಳು ಹುಟ್ಟಿ ತುಂಬಿಕೊಳ್ಳುತ್ತವೆ. ಒತ್ತಡ ಜಾಸ್ತಿಯಾದಾಗ ಈ ಅನಿಲಗಳನ್ನು ಜೀರ್ಣಾಂಗ ಹೊರಗೆ ದೂಡುತ್ತದೆ. ಹೀಗೆ ಹೊರಬರುವ ಅನಿಲಗಳೇ ಹೂಸು. ಬಹುತೇಕ ಹೂಸು ನಾವು ತಿನ್ನುವ ಆಹಾರದ ಫಲ. ಈರುಳ್ಳಿ, ಹೂಕೋಸು ಮೊದಲಾದವನ್ನು ತಿಂದವರಿಗೆ ಇದರ ಅನುಭವ ಚೆನ್ನಾಗಿಯೇ ಇರುತ್ತದೆ. ಈ ತರಕಾರಿಗಳಿಗೆ ರುಚಿ ತರುವ ಸಲ್ಫರ್ ಅಥವಾ ಗಂಧಕದ ವಸ್ತುಗಳೇ ಮೂಗು

0: ಮುಚ್ಚಿಸುವ ದುರ್ಗಂಧವನ್ನು ಹೊತ್ತ ಹೂಸಾಗಿ ಹೊಮ್ಮುತ್ತವೆ. ಈ ಹೂಸಿನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಎನ್ನುವ ಅನಿಲ ಇರುತ್ತದೆಯಾದ್ದರಿಂದ ಹೂಸು ಕೊಳತ ಈರುಳ್ಳಿಯ ವಾಸನೆ ಬೀರುತ್ತದೆ. ಇದು ಸಹಜವಾದ ಜೀರ್ಣಕ್ರಿಯೆಯ ಫಲ. ಇದೇ ರೀತಿಯ ಪರಿಣಾಮವನ್ನು ಅವರೆಕಾಳು ಅತಿಯಾಗಿ ತಿಂದಾಗಲೂ ಅನುಭವಿಸಬಹುದು. ಹೂಸಿಗೆ ಪ್ರಮುಖ ಕಾರಣ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಮ್ಮ ಜೀರ್ಣಾಂಗದಲ್ಲಿ ಇರುವ ಎನ್ಜೈಮುಗಳು ಅರಗಿಸದೆ ಉಳಿದ ಆಹಾರವನ್ನು ಬ್ಯಾಕ್ಟೀರಿಯಾಗಳು ಬಳಸಿಕೊಳ್ಳುತ್ತವೆ, ಅಲ್ಲಿ ನೆಲೆಸಿ ಬೆಳೆಯುತ್ತವೆ. ಹೈಡ್ರೋಜನ್, ಮೀಥೇನ್, ಆಕ್ಸಿಜನ್, ನೈಟ್ರೋಜನ್ ಮೊದಲಾದವನ್ನು ಸೃಷ್ಟಿಸುತ್ತವೆ. ಸಲ್ಫರ್ ವಸ್ತುವಿರುವ ತರಕಾರಿಯಷ್ಟೇ ಅಲ್ಲ, ಕೆಲವೊಮ್ಮೆ ಹಾಲು ಕೂಡ ದುರ್ಗಂಧದ ಹೂಸಿಗೆ ಕಾರಣವಾಗಬಹುದು. ಮನುಷ್ಯರಲ್ಲಿ ಕೆಲವರಿಗೆ ಹಾಲು ಒಗ್ಗುವುದಿಲ್ಲ, ಅಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅವರು ಜೀರ್ಣಿಸಿಕೊಳ್ಳಲಾರರು. ಅಂತಹ ಸಂದರ್ಭದಲ್ಲಿ ಈ ಸಕ್ಕರೆ ಅರೆಬರೆ ಅರಗಿದ ಫಲವಾಗಿ ಹೈಡ್ರೋಜನ್ ಅನಿಲವಾಗಿ ಹೊಮ್ಮುತ್ತದೆ, ಹೂಸಾಗಿ ಹೊರಚಿಮ್ಮುತ್ತದೆ. ಪ್ರತಿದಿನವೂ ನಾವೆಲ್ಲರೂ ಒಬ್ಬೊಬ್ಬರು ಏನಿಲ್ಲವೆಂದರೂ ಒಂದು ಲೀಟರಿನಷ್ಟು ಹೂಸನ್ನು ಹೂಸುತ್ತೇವೆಂತೆ. ಪುಣ್ಯಕ್ಕೆ ಇವೆಲ್ಲವೂ ಒಟ್ಟಿಗೆ ಬರುವುದಿಲ್ಲ, ಹಾಗೆಯೇ ಎಲ್ಲವೂ ಕೆಟ್ಟ ನಾತದವೂ ಅಲ್ಲ. ಇಷ್ಟು ಸಹಜವಾದ ಹೂಸು ಕೆಲವರಿಗೆ ಬಹಳ ತೊಂದರೆಯ ವಸ್ತು. ನಮ್ಮಲ್ಲೇ ಕೆಲವರಿಗೆ ಅಮ್ಮನ ಹಾಲೂ ಒಗ್ಗುವುದಿಲ್ಲ, ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅರಿಗಿಸುವ ಕಿಣುವಗಳು ಇಂಥವರಲ್ಲಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ಸಕ್ಕರೆ ಹಾಗೆಯೇ ಉಳಿದುಬಿಡುತ್ತದೆ, ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಗೆ ಸೊಗಸಾದ ಆಹಾರವಾಗುತ್ತದೆ. ಹೈಡ್ರೋಜನ್ ಅನಿಲ ಹುಟ್ಟುತ್ತದೆ. ಕೆಲವೊಮ್ಮೆ ಇದು ಅತಿಯಾಗಿ ಹೊಟ್ಟೆ ಕಿವಿಚಿದಂತಾಗಬಹುದು, ಭೇದಿಯೂ ಆಗಬಹುದು. ಆದರೆ ಹಲವರಲ್ಲಿ ಇದು ಗೊತ್ತೇ ಇಲ್ಲದೆ ಹಾಗೆ ಹೂಸಿನ ರೀತಿಯಲ್ಲಿ ತೊಂದರೆ ಕೊಡುತ್ತದೆ. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅರ್ಥಾತ್ ಲ್ಯಾಕ್ಟೋಸ್ ಒಗ್ಗದಿರುವಿಕೆ ಎನ್ನಬಹುದು. ಈ ಬಗೆಯ ತೊಂದರೆ ಇರುವವರು ಲ್ಯಾಕ್ಟೋಸ್ ಅಸಹಿಷ್ಣುಗಳು ಅರ್ಥಾತ್ ಹಾಲಿಗೆ ಅಲರ್ಜಿ ಇರುವವರು. ಹಾಲು ಕುಡಿಯದ ಮನುಷ್ಯರಿಲ್ಲವೆಂದಿಲ್ಲ, ಅದರಲ್ಲಿಯೂ ಹುಟ್ಟಿದ ಆರಂಭದಲ್ಲಿ ಅಮ್ಮನ ಹಾಲು ಬೇಕೇ ಬೇಕು. ಲ್ಯಾಕ್ಟೋಸ್ ಅಸಹಿಷ್ಣು ಇರುವಂಥವರಿಗೆ ಅಮ್ಮನ ಹಾಲು ಕೆಟ್ಟದೆನಿಸುತ್ತದೆ. ಬೆಳೆದು ಕೊಡ್ಡವರಾದ ಮೇಲೆ ಅಮ್ಮನ ಹಾಲಿನ ಅವಶ್ಯಕತೆ ಇಲ್ಲವಾಗುತ್ತದೆ ನಿಜ, ಆದರೆ ಬೇರೆ ಹಾಲು, ಹಾಲಿನ ಉತ್ಪನ್ನಗಳೂ ತೊಂದರೆ ಕೊಡಬಹುದು. ಐಸ್ ಕ್ರೀಂ, ಚಾಕ್ಲೇಟ್, ಗುಲಾಬ್ ಜಾಮೂನ್, ಸಿಹಿ ಪಾಯಸವೂ ಹೊಟ್ಟೆ ಕೆಡಿಸಿಬಿಡುತ್ತದೆ. ಈ ಲ್ಯಾಕ್ಟೋಸ್ ಅಜೀರ್ಣಕ್ಕೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಯಾವ ಸಂದರ್ಭದಲ್ಲಿ ಅದು ಆಗುತ್ತದೆ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬದಲಿಸಿದರೆ ಲ್ಯಾಕ್ಟೋಸ್ನಿಂದಾಗುವ ತೊಂದರೆಯನ್ನು, ಮುಖ್ಯವಾಗಿ ಹೂಸು ಹುಟ್ಟುವುದನ್ನು ತಡೆಯಬಹುದೇ ಎನ್ನುವುದು ಹಾಲ್ ತಂಡದ ಸಂಶೋಧನೆ. ಹಾಲ್ ತಂಡದ ಉದ್ದೇಶ ಒಳ್ಳೆಯದಾದರೂ ಒಂದು ಗಂಭೀರ ಸಮಸ್ಯೆ ಎದುರಾಗಿತ್ತು. ವಿವಿಧ ಬ್ಯಾಕ್ಟೀರಿಯಾಗಳ ಕಟುವಟಿಕೆಯನ್ನು ಅಳೆಯಲು ಇರುವುದು ಒಂದೇ ದಾರಿ, ಅದು ಹೂಸು. ಹೂಸು ಎಷ್ಟು ಬಾರಿ ಹುಟ್ಟುತ್ತದೆ, ಎಷ್ಟು ಭಾರಿಯಾಗಿರುತ್ತದೆ ಎನ್ನುವುದನ್ನು ಅಳೆಯಬೇಕು. ಇದಕ್ಕೆ ಎರಡು ವಿಧಾನಗಳಿದ್ದವು: ನೇರವಾಗಿ ಹೂಸನ್ನೇ ಅಳೆಯುವುದು, ಅಥವಾ ಹೂಸುವವರನ್ನು ಅವರು ಎಷ್ಟು ಬಾರಿ ಹೇಗೆ ಹೂಸಿದರು ಎಂದು ಕೇಳುವುದು. ಗೊತ್ತಾಯ್ತಲ್ಲ, ಕಳ್ಳತನ ಮಾಡಿದವರಾದರೂ ಒಪ್ಪಿಕೊಳ್ಳಬಹುದು, ಆದರೆ ಹೂಸಿದವರು ಹೂಸಿದೆ ಎಂದು ಹೇಳುವುದು ಕಷ್ಟ. ಅದರಲ್ಲಿಯೂ ಸದ್ದಿಲ್ಲದೆ ಹೂಸಿದಾಗ ಏನೂ ಆಗೇ ಇಲ್ಲವೆನ್ನೋ ಹಾಗೆ ನಟಿಸಿಬಿಡುತ್ತಾರೆ. ಹೂಸಿನ ಬಗ್ಗೆ ಮಾತನಾಡುವುದು ಸುಸಂಸ್ಕೃತಿಯಲ್ಲ. ಈ ಸುಸಂಸ್ಕೃತಿಗೆ ಚ್ಯುದಿ ಬಾರದಂತೆ ಹೂಸನ್ನು ಅಳೆಯುವ ಯೋಚನೆಯನ್ನು ಹಾಲ್ ಮಾಡಿದ್ದಾರೆ. ಅದಕ್ಕಾಗಿ ರೂಪುಗೊಂಡದ್ದೇ ಈ ಸ್ಮಾರ್ಟ್ ಚಡ್ಡಿ. ಹಾಗಂತ ಇದೇನು ಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಿಂದ ಆದದ್ದಲ್ಲ ಎನ್ನಿ, ಸಾಮಾನ್ಯವಾದ ಬಟ್ಟೆಯ ಚಡ್ಡಿಯಲ್ಲಿಯೇ ಹೈಡ್ರೋಜನ್ನನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸಂವೇದಕಗಳಿರುವ ಸಾಧನವನ್ನು ತೇಪೆ ಹಾಗೆ ಹೊಲಿದಿರುತ್ತಾರೆ. ಇದನ್ನು ಧರಿಸಿದ್ದವರು ಪ್ರತಿ ಬಾರಿ ಹೂಸಿದಾಗಲೂ ಅದು ಹುಟ್ಟುವ ಹೈಡ್ರೋಜನ್ನ ಪ್ರಮಾಣವನ್ನು ಅಳೆಯುತ್ತದೆ, ಹಾಗೆಯೇ ಎಷ್ಟು ಬಾರಿ ಹೂಸಿದರು ಎಂದು ತಿಳಿಸುತ್ತದೆ. ಇಂತಹ ಸ್ಮಾರ್ಟ್ ಚಡ್ಡಿಯನ್ನು ಸಿದ್ಧಪಡಿಸಿದ ಹಾಲ್ ಅದನ್ನು ಪರೀಕ್ಷಿಸಿದ್ದಾರಂತೆ. ರಾತ್ರಿಯಿಡೀ ಉಪವಾಸ ಇದ್ದ 37 ಮಂದಿಗೆ ಬೆಳ್ಳಂ ಬೆಳಗ್ಗೆ ಒಂದು ದಿನ ಲ್ಯಾಕ್ಟೋಸ್ ಸಕ್ಕರೆ ಕರಗಿದ ನೀರು ಮತ್ತು ಇನ್ನೊಂದು ದಿನ ಗ್ಲೂಕೋಸ್ ಸಕ್ಕರೆ ಕರಗಿದ ನೀರನ್ನು ಕುಡಿಯಲು ಕೊಟ್ಟಿದ್ದಾರಂತೆ. ಅನಂತರ ಮುಂದಿನ 8 ಗಂಟೆಗಳ ಕಾಲ ಅವರು ಈ ಸ್ಮಾರ್ಟ್ ಚಡ್ಡಿಯನ್ನು ಧರಿಸಿರಬೇಕಿತ್ತು. ಈ ಚಡ್ಡಿ ಹೈಡ್ರೋಜನ್ ಅನಿಲವನ್ನು ಪತ್ತೆ ಮಾಡಿದ್ದಷ್ಟೇ ಅಲ್ಲದೆ ಚಡ್ಡಿಧಾರಕರು ನಡೆದಾಡಿದ್ದು ಅವರ ದೇಹದ ಉಷ್ಣತೆ, ಆರ್ದ್ರತೆ ಮೊದಲಾದವನ್ನು ದಾಖಲಿಸಿತ್ತು. ಅನಂತರ ಈ ಚಡ್ಡಿಗಳನ್ನು ಸಂಗ್ರಹಿಸಿ ದಾಖಲಿಸಿದ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ಈ ಎರಡು ದಿನಗಳಲ್ಲಿಯೂ ಅವರು ಹೂಸಿದ ರೀತಿಯಲ್ಲಿ ವ್ಯತ್ಯಾಸಗಳಿದ್ದವು. ಲ್ಯಾಕ್ಟೋಸ್ ಸೇವಿಸಿದ ದಿನ ಹೆಚ್ಚು ಮಂದಿ ಹೆಚ್ಚು ಹೂಸಿದ್ದರು. ಹಾಲ್ ಪರೀಕ್ಷಿಸಿದವರಲ್ಲಿ 24 ಮಂದಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರಬಹುದು ಎಂದು ತಿಳಿದಿತ್ತು, ಆದರೆ ಅವರನ್ನು ಹೂಸಿನ ಬಗ್ಗೆ ವಿಚಾರಿಸಿದಾಗ ಕೇವಲ 12 ಮಂದಿ ಮಾತ್ರ ಹೂಸಿನ ಮಾಹಿತಿಯನ್ನು ನೀಡಿದ್ದರು. ಉಳಿದವರಿಗೆ ಅವರು ಹೂಸಿದ್ದೇ ಗೊತ್ತಾಗಲಿಲ್ಲ, ಆದರೆ ಅದನ್ನು ಈ ಸ್ಮಾರ್ಟ್ ಚಡ್ಡಿ ಗುರುತಿಸಿ ಬರೆದಿಟ್ಟಿತ್ತು. ಹೀಗೆ ಹೂಸನ್ನು ಮೂಸುವಲ್ಲಿ ತಪ್ಪು ಮಾಡದ ಚಡ್ಡಿಯನ್ನು ತಾವು ರೂಪಿಸಿದ್ದೇವೆ ಎಂದು ಹಾಲ್ ಇತ್ತೀಚೆಗೆ ಅಮೆರಿಕೆಯಲ್ಲಿ ನಡೆದ ಡೈಜೆಸ್ಟಿವ್ ಡಿಸೀಸ್ ವೀಕ್ ಎನ್ನುವ ಸಮಾವೇಶದಲ್ಲಿ ವರದಿ ಮಾಡಿದ್ದಾರೆ.
1: ಇದಕ್ಕೆ ಖಂಡಿತ ನೊಬೆಲ್ ಅಲ್ಲದಿದ್ದರೂ ಇಗ್ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು, ಏನಂತೀರಿ?

0: ಏನೇ ಇರಲಿ, ಈ ಚಡ್ಡಿಯನ್ನು ಧರಿಸಿದ್ದರೆ ಹೂಸುವುದನ್ನು ಮುಚ್ಚಿಡುವುದು ಆಗುವುದಿಲ್ಲ. ಏನಂತೀರಿ?
1: ಇದು ಇಂದಿನ ಜಾಣ ಸುದ್ದಿ.
2: ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು, ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಧರ ಜೀರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಇಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಎಚ್ಡಿಕೋಟೆ ತಾಲೂಕಿನ ಎನ್ಬೇಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು.

0: ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ತಾರಶ್ರೀ ಎಲ್ ಜಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯು ಎಚ್ ಡಿ ಕೋಟೆ ತಾಲೂಕಿಗೆ ಸೇರಿದ್ದು, ಇದು ಸಾಯಿಪ್ರ ಶಾಲೆ ಎನ್ಬೇಗೂರು ಗ್ರಾಮದಲ್ಲಿ 1-7 ತರಗತಿವರೆಗೂ ಇರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ. ಹಾಗೂ ನಮ್ಮ ಶಾಲೆಯಲ್ಲಿ ಸುಮಾರು 51 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದು, ಇದು ತುಂಬ ರೂರಲ್ ಏರಿಯಾದ ಶಾಲೆಯಾಗಿದ್ದು ಇಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ದಿನ ನಮ್ಮ ಶಾಲೆಯಲ್ಲಿ ಜನಧ್ವನಿ 90.8 ಮಕ್ಕಳ ಕಲರವ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮೇಡಮ್ ಸ್ಫೂರ್ತಿ ಅವರು ನಡೆಸ್ಕೊಡೋಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಕಾರ್ಯಕ್ರಮದ ಮೊದಲ ಭಾಗವಾಗಿ ಪ್ರಾರ್ಥನೆಯನ್ನು ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಸುಪ್ರೀತಾ, ಅಶ್ವಿನಿ ಮತ್ತು ನಿಶ್ಚಿತ ಅವರು ನಡೆಸ್ಕೊಡ್ತಾರೆ.
1: ನನ್ನ ಹೆಸರು ನಿಶ್ಚಿತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, GHPS ಎನ್ಬೇಗೂರು.
2: ನನ್ನ ಹೆಸರು ಸುಪ್ರೀತಾ. ನಾನು 6ನೇ ತರಗತಿ ಓದುತ್ತಿದ್ದೇನೆ, ಸಹಿಪ್ರ ಶಾಲೆ ಎನ್ಬೇಗೂರು.
3: ನನ್ನ ಹೆಸರು ಅಶ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, GHPS ಎನ್ಬೇಗೂರು.

ನನ್ನ ಹೆಸರು ಅಶ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ಅನ್ಬೇಗೂರ್. ಕವನ ವಾಚನ. ನನ್ನ ಹಣತೆ. ಬರೆದವರು GS ಶಿವರುದ್ರಪ್ಪ. ಹಣತೆ ಹೆಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಹೆಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ, ನಾನು ಹಚ್ಚುವಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ನಾನು ಹಚ್ಚುವಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹೆಚ್ಚುತ್ತೇನೆ ನಾನು, ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆ.

ಇಂದಲ್ಲ, ಕತ್ತಲಿನಿಂದ ಕತ್ತಲಿಗೆ ತರಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ. ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ, ದೀಪ ಮುಡಿಸಿದ್ದೇವೆ. ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರು ಬತ್ತಿ ಹೂಬಾಣ ಸುಟ್ಟಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ

ಕೊಟ್ಟರು, ತಿಂದರು, ಕುಡಿದರು, ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹೆಚ್ಚುತ್ತೇನೆ ನಾನು, ಆದರೂ ಹಣತೆ ಹೆಚ್ಚುತ್ತೇನೆ ನಾನು, ಕತ್ತಲನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ, ಕತ್ತಲನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ. ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದಲ್ಲ. ಹಣತೆಯು ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ, ಹಣತೆಯು ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ, ಹಣತೆ ಹೆಚ್ಚುತ್ತೇನೆ ನಾನು, ಹಣತೆ ಹೆಚ್ಚುತ್ತೇನೆ ನಾನು. ಧನ್ಯವಾದ.

ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಹರಿಗಳ ಮೆಟ್ಟಿ ಮಾತು ಸತ್ಯ. ಸೆರೆಮನೆಯ ಸೇರಿದರು ಹಿಂಜರಿಯ ನೆನ್ನೆಲಿತು ಕವಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ. ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ.

ಪ್ರಾರ್ಥನಾ. ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಿ ಎಚ್ ಪಿ ಎಸ್ ಎನ್ ಬೇಗೂರ್. ಪೊಯಮ್ ನೇಮ್ ದ ಫ್ಲೈ, ರಿಟನ್ ಬೈ ಟೋನಿ ಬ್ರ್ಯಾನ್ಮ್ಯಾನ್.

0: amazing. It's back. Surprise, surprise. Thank you.
1: ನನ್ನ ಹೆಸರು ಜಾನವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು GHPS ಎನ್ ಬೇಗೂರು, ಬೋಲೂರು ಬಿಟಿಯಾ.

0: सी फूल उठी, यह छोटी सी कुटिया मेरी, यह छोटी सी कुटिया मेरी। धन्यवाद।
1: ನನ್ನ ಹೆಸರು ಲಾಂಛನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPSN ಬೇಗೂರು. ನಾನು ಕತೆ ಹೇಳುತ್ತಿದ್ದೇನೆ. ತಮ್ಮನ ಜಾಣ್ಮೆ. ಒಂದು ಊರಿನಲ್ಲಿ ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ಅಣ್ಣನು ನೋಡಲು ಗಟ್ಟಿಮುಟ್ಟಾಗಿದ್ದನು, ಬುದ್ಧಿಯಲ್ಲಿ ಮಾತ್ರ ದಡ್ಡ. ತಮ್ಮ ನೋಡಲು ತುಂಬಾ ಪೀಚು, ಬುದ್ಧಿಯಲ್ಲಿ ಗಟ್ಟಿಗಾರನಾಗಿದ್ದನು. ಹೀಗಿರಲು ಒಂದು ದಿನ ಅಣ್ಣನು ಕೆರೆಯ ಕಡೆಗೆ ಹೊರಟನು. ಆ ಕೆರೆಯ ಮಧ್ಯಭಾಗದಲ್ಲಿ ನೂರಾರು ಸೇಬು ಹಣ್ಣುಗಳು ಬಿಟ್ಟಿದ್ದವು. ಹೀಗಿರಲು ಒಂದು ದಿನ ಅಣ್ಣನಿಗೆ ತುಂಬಾ ಚೆನ್ನಾಗಿ ಈಜು ಬರುತ್ತಿತ್ತು. ಆದರೆ ತಮ್ಮನಿಗೆ ಈಜು ಬಾರದು. ಅಣ್ಣ ಕೆರೆಯಲ್ಲಿ ಈಜಿಕೊಂಡು ಹೋಗಿ ಮರದ ಮೇಲೆ ಕುಳಿತು ಸೇಬು ಹಣ್ಣನ್ನು ಕಿತ್ತು ತಿನ್ನತೊಡಗಿದ್ದನು. ಪಾಪ ತಮ್ಮ ದಡದಲ್ಲೇ ಕುಳಿತು ಚಿಂತಿಸುತ್ತಿದ್ದನು. ದಡ್ಡ ಅಣ್ಣ ತನ್ನ ಕೈಯಲ್ಲಿದ್ದ ಸೇಬು ಹಣ್ಣನ್ನು ತಮ್ಮನ ಕಡೆಗೆ ಬೀಸಿದನು. ತನ್ನ ಕೈಗೆ ಸಿಕ್ಕ ಕಲ್ಲನ್ನು ಅಣ್ಣನ ಕಡೆಗೆ ಬೀಸಿ ತಮ್ಮ ದಡದಲ್ಲಿ ಕುಳಿತಿದ್ದ ತಮ್ಮ ತನ್ನ ಕೈಗೆ ಸಿಕ್ಕ ಸೇಬನ್ನು ತಿನ್ನತೊಡಗಿದ್ದನು. ದಡ್ಡ ಅಣ್ಣ ಕೈಯಲ್ಲಿದ್ದ ಸೇಬು ಹಣ್ಣನ್ನು ಕಳೆದುಕೊಂಡನು. ಇದರ ನೀತಿ ಪಾಠದ ಅರ್ಥ ಶಕ್ತಿಗಿಂತ ಯುಕ್ತಿ ಒಳ್ಳೆಯದು. ಧನ್ಯವಾದಗಳು.

ನನ್ನ ಹೆಸರು ಸುಪ್ರೀತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPSN ಬೇಗೂರ್. ಕವಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಕುವೆಂಪು. ಇವರ ಜನನ December 29, 1904. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ, ಪತ್ನಿ ಹೇಮಾವತಿ, ಮಕ್ಕಳು ಹಿಂದೂ ಕಲಾ, ಕೋಕಿಲೋದಯ, ಚೈತ್ರ, ಪೂರ್ಣಚಂದ್ರ, ತೇಜಸ್ವಿ, ತಾರಿಣಿ. ಇವರ ವೃತ್ತಿ ಉಪನ್ಯಾಸಕರಾಗಿದ್ದರು.

ಪ್ರಾಧ್ಯಾಪಕರು, ಉಪಕುಲಪತಿ, ಬರಹಗಾರರು ಮತ್ತು ಕವಿಗಳು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಪದವಿ ಪಡೆದಿದ್ದರು. ಇವರು ಮೈಸೂರಿನ ಮಹಾರಾಜ ಕಾಲೇಜು BA ಕನ್ನಡದಲ್ಲಿ MA ಪದವಿ ಪಡೆದರು. ಪ್ರಭಾವಿತರು ಡಿ ಜವರೇಗೌಡ, GS ಶಿವರುದ್ರಪ್ಪ. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇವರ ಕಾದಂಬರಿಗಳು ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಗೌರವ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೇಟ್. ಪದ್ಮಭೂಷಣ ರಾಷ್ಟ್ರಕವಿ ಪುರಸ್ಕಾರ. ಜ್ಞಾನಪೀಠ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಪಡೆದಿದ್ದರು. ಕುವೆಂಪು 1957 39ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಮರಣ ಹೊಂದಿದ್ದು 11 November 1994. ಧನ್ಯವಾದಗಳು.

0: ನನ್ನ ಹೆಸರು ನಂದಿನಿ. ನಾನು ಅಭಿಮನ್ಯುವಿನ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಎನ್ಬೇಗೂರು. ನಾವು ಮಾಡುತ್ತಿರುವ ನಾಟಕದ ಹೆಸರು ವೀರಾಭಿಮನ್ಯು. ನಾವು ಸಂಭಾಷಣೆಯನ್ನು ಮಾಡುತ್ತಿದ್ದೇವೆ.
1: ನನ್ನ ಹೆಸರು ಎನ್ಎಲ್ ಭೂಮಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಎನ್ಬೇಗೂರು ಶಾಲೆಯಲ್ಲಿ ಓದುತ್ತಿದ್ದೇನೆ.
2: ನಾನು ಮಾಡುತ್ತಿರುವ ನಾಟಕ ಧರ್ಮರಾಯನ ಪಾತ್ರ ಮಾಡ್ತಿದ್ದೀನಿ.
3: ನನ್ನ ಹೆಸರು ಭೂಮಿಕಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. GHPS ಎನ್ಬೇಗು ಅಭಿಮನ್ಯುವಿನ ತಾಯಿ ಪಾತ್ರವನ್ನು ಮಾಡುತ್ತಿದ್ದೇನೆ. ಸುಭದ್ರೆ.
4: ನನ್ನ ಹೆಸರು ಚಿನ್ಮಯ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಎನ್ಬೇಗುರು. ನಾನು ಅಭಿಮನ್ಯುವಿನ ಹೆಂಡತಿ ಉತ್ತರೆ ಪಾತ್ರ ಮಾಡುತ್ತಿದ್ದೇನೆ.
0: ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ?
5: ಬಾ ಮಗು. ಅಭಿಮನ್ಯು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆ ಆದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆ ಆಗಿದೆ.
0: ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ?
5: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಗೌರವರಿಗೂ ಬಿಲ್ವಿದ್ದೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ?
0: ಇದೇನು ಬಿಡಿ ದೊಡ್ಡಪ್ಪ, ನಾನು ಚಕ್ರವನ್ನು ಭೇದಿಸುತ್ತೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿಕೊಡಿ.
5: ಬೇಷ್ ಕುಮಾರ, ನಿನ್ನನ್ನು ಪಡೆದ ನಾವೇ ಧನ್ಯರು.
0: ಚಕ್ರವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿಕೊಡಿ.
5: ನಿನಗೆ ಮಂಗಳವಾಗಲಿ.
0: ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪನಾದ ಧರ್ಮರಾಯರಿಂದ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿಕೊಡಿ.
3: ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆ, ಅಲ್ಲಿ ಚಕ್ರ ಭೇದಿಸುವೆಯ?
0: ಏಕಮ್ಮ, ಈ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿ.
3: ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ, ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯ ಶಾಲೆಯಾಗಿ ಬಾ ಮಗನೇ, ನಿನಗೆ ಮಂಗಳವಾಗಲಿ.
0: ಬಾವುತ್ತರೆ, ಏಕೆ ನಿನ್ನ ಮುಖ ಈ ದಿನ ಬಹಳ ಖಿನ್ನವಾಗಿದೆಯಲ್ಲ?
1: ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ.
0: ಚಿಂತಿಸಬೇಡ ಉತ್ತರೆ, ಈ ಯುದ್ಧದಲ್ಲಿ ನಾನು ಜಯಶಾಲಿಯಾಗಿ ತಿರುಗುತ್ತೇನೆ. ನೀನು ನನ್ನನ್ನು ಧೈರ್ಯಗೆಡದೆ ನಗುಮುಖದಿಂದ ಕಳಿಸಿಕೊಡು.
1: ಆಗಲಿ, ಜಯವಿರುವ ತನಕ ಭಯವೇಕೆ? ಇದ್ದ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ.
0: ಧನ್ಯವಾದಗಳು.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ಬೇಗೂರು. ಬುಬ್ರುವಾಹನ ಪಾತ್ರ ಪರಿಚಯ. ಏನು ಪಾರ್ಥ, ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮುಟೆ ನಿನ್ನ ಹೆಗಲು ಹತ್ತಿದೆ. ಹಾಂ, ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಆ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಥ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮುಸ್ತ್ಯಂತ್ರವನ್ನೇ ಭೇದಿಸಿ ರಣರಂಗದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ?

ಅಸಹಾಯ ಶೂರ ನ ಅಕ್ಷೀಣ ಬಲನೋ. ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾಗೋ ಹರಿಗಳಂ ನಿಗ್ರಹಿಸೋ ವ್ಯಾಘ್ರನಿವನೋ. ಉಗ್ರಪ್ರತಾಪಿ, ಓಹೋ ಉಗ್ರಪ್ರತಾಪಿ.

ಸೂರ್ಯ ನೋಪುರಂಗಳ ಕಟ್ಟಿ ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರಯೂಹದಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯೋ ನಿನಗೆಲ್ಲೋ ಖಂಡಿಸ

ಖಂಡಿಸುತ್ತ ರಣಚಂಡಿ ಗೌತಣ ವೀವ ಈ ಗಾಂಡಿವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಕಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ

ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು. ಪುಣ್ಯವೋ ಧನ್ಯವೋ ಭಾರತ ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ. ಭಾರತ

0: ಬಾಳುವರೆ ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಎನ್ಬೇಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ಮುಂಬರುವ ಹುದ್ದೆಗಳ ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ತ್ರಿನೇತ್ರ ಟೆಲಿಗ್ರಾಮ್ನ ನಿರ್ವಾಹಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸಾಮಾನ್ಯ ಜ್ಞಾನ
5: ಸಾಧನೆಗೆ ದಾರಿ ತೋರುವ,
4: ಮಾರ್ಗದರ್ಶನ ನೀಡುವ,
5: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
4: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
5: ಪ್ರಚಲಿತ ವಿದ್ಯಮಾನಗಳು,
4: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ

0: ಹೇಳಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಷಯದ ಬಗ್ಗೆ ಫಸ್ಟ್ ನೇರ ಹೋಗಕ್ಕಿಂತ ಮುಂಚೆ ನನ್ನ ಕಿರು ಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಶಿವಕುಮಾರ್ ಅಂತ, ತ್ರಿನೇತ್ರ ಗ್ರೂಪ್ನ ಒಂದು ಅಡ್ಮಿನ್ ಆಗಿರುವ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಹಾಗೆ ನಾನು ಲಾಸ್ಟ್ ಒಂದು 8 ಇಯರ್ಸಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು ಅಥವಾ ಮೆಂಟರ್ಶಿಪ್ ಮಾಡೋದಾಗಿರ್ಬೋದು, ಯಾವುದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ KSP ಅಂಡರ್ ಆಗುವಂಥ PSI ಎಕ್ಸಾಮ್ಸು, ಹಾಗೆ KPSC ಅಂಡರ್ ಆಗುವಂಥ FDA SDA ಗ್ರೂಪ್ ಸಿ KS ಎಕ್ಸಾಮ್ಸ್ಗಳಿಗೆ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಲವಾರು ಜನ ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಸಕ್ಸಸ್ನ ಅಥವಾ ಯಶಸ್ಸಿನ ಒಂದು ಉತ್ತುಂಗಕ್ಕೇರಿದ್ದಾರೆ. ಸೊ ಅದರ ಒಂದು ಭಾಗವಾಗಿ ಈ ಒಂದು FM ಚಾನಲ್ನಲ್ಲಿ ಇವತ್ತಿನ ದಿನ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸ್ಬೇಕಂತ ಸರ್ ಕೇಳಿದಾಗ, ಸೊ ಅದರ ಕುರಿತಾಗಿ ಒಂದು ಕೆಲವೊಂದಿಷ್ಟು ಮಾತನ್ನು ಹೇಳೋಕ್ಕೋಸ್ಕರ, ಹಾಗೆ ಒಂದು ಮೆಂಟರ್ಶಿಪ್ ಮಾತುಗಳ ಬಗ್ಗೆ ಆಗಿರ್ಬೋದು, ಹಾಗೆ ನಿಮಗೊಂದು ಮೋಟಿವೇಶನ್ ಮಾತುಗಳಾಗಿರ್ಬೋದು, ಹಾಗೆ ಎಕ್ಸಾಮ್ಗಳ ಪರೀಕ್ಷೆ ಆಗಿರ್ಬೋದು, ಅದರ ಕುರಿತಾಗಿ ಮಾತಾಡೋಣ ಅಂದ್ಕೊಂಡು ಈ ಒಂದು ಆಡಿಯೋ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನಿಮಗೆ. ಸೊ ಎಲ್ರಿಗೂ ಫಸ್ಟ್ಗೆ ಮೈಸೂರಿನ ಸುತ್ತಮುತ್ತ ಇರುವಂಥ ಎಲ್ಲ ಹುಡುಗರಿಗೆ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕೆ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಅಂದರೆ, ಸದ್ಯದಲ್ಲೇ ಒಳ ಮೀಸಲಾತಿ ಜಾರಿಯಾಗಿ ಹಲವಾರು ನೇಮಕಾತಿಗಳು ಆಗುವ ಹಂತಕ್ಕೆ ಬಂದಿದೆ. ಫಸ್ಟಿಗೆ ಯಾವೆಲ್ಲ ರಿಕ್ರೂಟ್ಮೆಂಟ್ಸ್ ಇದ್ದಾವೆ ನಿಮ್ಗೆ ಹೇಳ್ತೀನಿ ನೋಡಿ. ಸ್ಟೇಟ್ ಗೌರ್ಮೆಂಟ್ ಅಂಡರ್ ಈಗ ಸದ್ಯದಲ್ಲಿ ಆಗುವಂಥ ರಿಕ್ರೂಟ್ಮೆಂಟ್ಸ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡರು, ಪೊಲೀಸ್ ಕಾನ್ಸ್ಟೇಬಲು, ಹಾಗೆ ಸಬ್ ಇನ್ಸ್ಪೆಕ್ಟರ್ PSI ಪೋಸ್ಟ್ ಆಗಿರ್ಬೋದು, ಆಮೇಲೆ ಸೋಕೋ ಆಫೀಸರ್ ಅಂತ ಒಂದು ಬರ್ತದೆ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಸೋಕೋ ಆಫೀಸರ್ ಅಂತ ಯಾರೆಲ್ಲ ಕ್ರಿಮಿನಾಲಜಿ ಡಿಗ್ರಿಲಿ ಕ್ರಿಮಿನಾಲಜಿ ಮಾಡಿದ ಅಥವಾ ಡಿಪ್ಲೊಮಾ ಇನ್ ಕ್ರಿಮಿನಾಲಜಿ ಮುಗಿಸಿದಿರಾ ಅವ್ರಿಗೋಸ್ಕರ ಇರುವಂಥದ್ದು, ಅದು ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. SCU ಅಂತ ಒಂದು ಬರ್ತದೆ ಅದು ಕೂಡ ಆಗುವಂಥ ಚಾನ್ಸಸ್ ಇದೆ. ಬಟ್ ಫಸ್ಟ್ ಏನು ಪ್ರೈಮ್ ಮೋಸ್ಟ್ ಅಂದರೆ ಈ ಒಂದು PC ಮತ್ತು PSI ಎಕ್ಸಾಮ್ಸ್, ಈ ಒಂದು ಎಕ್ಸಾಮ್ಸ್ಗಳು ಕನ್ಫರ್ಮ್ ಆಗೋ ಚಾನ್ಸ್ ಇದೆ. ಹಾಗೆ ಬೇರೆ ರಿಕ್ರೂಟ್ಮೆಂಟ್ ಅಂದ್ಕೊಂಡ್ರೆ, ಈ ಒಳ ಮೀಸಲಾತಿ ಜಾರಿ ಆದಮೇಲೆ ಬೇರೆ ರಿಕ್ರೂಟ್ಮೆಂಟ್ ಅಂದ್ಕೊಂಡ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಫಾರೆಸ್ಟ್ ಗಾರ್ಡ್ ಅಂತ ಬರ್ತದೆ, ಫಾರೆಸ್ಟ್ ವಾಚರ್ ಅಂತ ಬರ್ತದೆ, ಹಾಗೆ RFO DRFO ACFO ಓಕೆ. ಸೊ ಇವೆಲ್ಲ ಹಲವಾರು ಇದ್ದಾವೆ, ಈ ಎಲ್ಲ ನೇಮಕಾತಿಗಳು ಶುರು ಆಗುವಂಥ ಚಾನ್ಸಸ್ ಇದೆ. ಅದರ್ ಥಿಂಗ್ಸ್ ಅಂತ ಬಂದಾಗ KPSC ಎಂಟರ್ ಅಂತ ಬಂದಾಗ ಓಕೆ, FDA SDA, ಹಾಗೆ ಈ ಹೊಸದಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ, ಹೊಸದಾಗಿ ಅಂದರೆ KPSC ಎಂಟರ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಜಾಬ್ ಏನಿದೆ ಅದು ಕೂಡ ಸದ್ಯದಲ್ಲೇ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಸೊ ಎಲ್ಲ ಅಂಶಗಳನ್ನು ನೋಡಿದಾಗ, ಸೊ ಒಂದು ನೇಮಕಾತಿಯ ಸುದ್ದಿನೇ ಇಲ್ಲಾಗುವಂಥ ಚಾನ್ಸ್ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು, ತುಂಬ ಜನಕ್ಕೆ ನಾರ್ಮಲ್ ಆಗಿ ಯಾರು ಹಳ್ಳಿಲಿದ್ದೀರಾ, ಯಾರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿದ್ದೀರಾ, ಯಾರಿನ್ನು ಜಸ್ಟ್ ಡಿಗ್ರಿಲಿ ಓದ್ತಾ ಇದ್ದೀರಾ, ಇವ್ರಿಗೆಲ್ರಿಗೂ ಏನು ಓದಬೇಕು, ಹೇಗೆ ಓದಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಮಗೆಲ್ಲ ಯಾವ ಬರ್ತವೆ, ಯಾವ ಒಂದು ಪುಸ್ತಕಗಳನ್ನು ಓದಬೇಕು, ಹಲವಾರು ಕ್ವಶನ್ಗಳು ಇರ್ತವೆ, ಸಂದೇಹಗಳು ಇರ್ತವೆ. ಆ ಒಂದು ಸಂದೇಹಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಒಂದು ಚಿಕ್ಕದಂಥ ಒಂದು ಆಡಿಯೋ ನಿಮಗೋಸ್ಕರ. ಫಸ್ಟಿಗೆ ಯಾರ್ಯಾರಿಗೆ ಯಾವ ಎಕ್ಸಾಮ್ಸ್ ಬರ್ತಾವೆ ನೋಡ್ಕೊತ ಹೋಗೋಣಂತ ಓಕೆ. ಫಸ್ಟಿಗೆ PUC ಮುಗಿಸ್ದವ್ರಿಗೆ, ಜಸ್ಟ್ PUC ಮುಗಿಸ್ದವ್ರಿಗೆ ಯಾವ ಎಕ್ಸಾಮ್ಸ್ ಅಂದರೆ ಫಾರೆಸ್ಟ್ ಗಾರ್ಡ್ ಬರ್ತದೆ, ಫಾರೆಸ್ಟ್ ವಾಚರ್ ಬರ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಓಕೆ, ಅಲ್ಲಿ ಸೈನ್ಸ್ ಆಗಿರಬೇಕು ಓಕೆ, ಯಾವುದೋ ಅಂದರೆ PUಲಿ ಸೈನ್ಸ್ ಆಗಿರಬೇಕು. ಹಾಗೆ ಅದರ್ ಥಿಂಗ್ಸ್ ಬರ್ತಾವೆ, ಯಾವುದಪ್ಪ ಸಿವಿಲ್ PC CRDRPC. CRDRPC ಅಂದರೆ 10th ಎಕ್ಸಾಮ್ ಆಗಿದ್ರು ಕೂಡ ಸಾಕು ಓಕೆ. ಅದೇ ಸಿವಿಲ್ PC ಅಂದರೆ ಅಥವಾ KSRP PC ಅಂದರೆ ಇವಕ್ಕೆಲ್ಲ ಏನಂದರೆ ಅಟ್ಲೀಸ್ಟ್ PUC ಆಗಿರಬೇಕು, ಅಂದರೆ PUC ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರಬೇಕು, ನೆನಪಿಟ್ಕೊಳ್ಳಿ ರಿಸಲ್ಟ್ ಬಂದಿರಬೇಕು, ಆ ಥರ ಪಾಸ್ ಆಗಿರಬೇಕು ಮತ್ತೆ ಫೇಲ್ ಅಂದ್ಕೊಂಡಿದ್ದೀರ. ಆಮೇಲೆ SDA ಎಕ್ಸಾಮ್, ಸೊ SDA ಎಕ್ಸಾಮ್ ಕೂಡ PUC ಬೇಸ್ ಮೇಲೆ ಬರುವಂಥದ್ದು. ಇದಾದಮೇಲೆ ಡಿಗ್ರಿ ಮುಗಿದ ಮೇಲೆ ನಿಮಗೆ PSI ಎಕ್ಸಾಮ್ ಬರ್ತದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ತದೆ, FDA ಎಕ್ಸಾಮ್ಸ್ಗಳು ಬರ್ತವೆ, ಗ್ರೂಪ್ ಸಿ ಎಕ್ಸಾಮ್ಗಳು ಬರ್ತವೆ, KS ಬರ್ತದೆ, ಹೀಗೆ ಹಲವಾರು ಎಕ್ಸಾಮ್ಗಳು ಬರ್ತವೆ. ಸೊ ಇದು ಒಂದು ಪರೀಕ್ಷೆಗಳ ಒಂದು ಕಿರು ಪರಿಚಯ ನಿಮಗೆ ಓಕೆ. ಏನಪ್ಪ ಎಷ್ಟು ಹೈಟ್ ಇರಬೇಕು, ಎಷ್ಟು ಹೈಟ್ ಅಂದರೆ 168 cm ಹೈಟ್ ಇರಬೇಕು, ಯಾವುದಕ್ಕೆ PSI ಮತ್ತು PCಗೆ. ಅದೇ ಒಂದು ವೇಳೆ KSRP PSI ಮತ್ತು PC ಆಮೇಲೆ KSIS ಅಂತ ಒಂದು ಬರ್ತದೆ, ಅಲ್ಲಿ PSI ಮತ್ತು PCB ಅಂದರೆ ಅಲ್ಲಿ 170 cm ಹೈಟ್ ಇರಬೇಕು ಹುಡುಗರಿಗೆ ಓಕೆ. ಸೊ ಈ ಒಂದು ಅಂಶಗಳನ್ನು ನೋಡಿದಾಗ ನಿಮಗೆ ಐಡಿಯಾ ಇರ್ತದೆ ಫಿಸಿಕಲಿ ಫಿಟ್ನೆಸ್ ಇರುವಂಥದ್ದು. ಯಾರಿಗೆ ಹೈಟ್ ಕಮ್ಮಿ ಇದೆ ಅವರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಟ್ರೈ ಮಾಡ್ಬೋದು, ಎಕ್ಸೈಸ್ ಗಾರ್ಡ್ ಟ್ರೈ ಮಾಡ್ಬೋದು ಓಕೆ. ಇವೆಲ್ಲ ಅಂಶ ಆಯಿತಾ. ಸೊ ಈಗ ಏನಪ್ಪ ಓದಬೇಕು ಈ ಒಂದು PC ಎಕ್ಸಾಮ್ಸ್ಗಳಿಗೆ, ಆಮೇಲೆ PSI ಎಕ್ಸಾಮ್ಗಳಿಗೆ ಏನಪ್ಪ ಓದಬೇಕು, ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಬಹಳ ಜನ ಕೋಚಿಂಗ್ ಹೋಗೋಕ್ಕೆ ಅನುಕೂಲ ಇಲ್ಲದೇ ಇರೋ ಕಾರಣ ಈ ಒಂದು ಹಲವಾರು ಜನರನ್ನು ಕೇಳ್ಕೊಂಬಿಟ್ಟು ಏನೋ ಮಾಡಿಕೊಂಡು ಏನೋ ಓದಕ್ಕೆ ಹೋಗಿ ಅದು ಏನೋ ಅರ್ಥ ಆಗದೆ ಎಕ್ಸಾಮಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.

ಓ, ಅದಕ್ಕೆ ನಾನು ನಿಮಗೆ ಎಲ್ರಿಗೂ ಅಂತ ಕೊಡುವಂಥ ಒಂದು ಸಜೆಷನ್ ಅಂದರೆ, ಫಸ್ಟಿಗೆ ಯಾವುದೇ ಒಂದು ಪರೀಕ್ಷೆನ ನೀವು ಅರ್ಥ ಮಾಡ್ಕೋಬೇಕಿದ್ರೆ ಆ ಪರೀಕ್ಷೆಯ ಒಂದು ಪಠ್ಯಕ್ರಮ ಅಂದರೆ ಸಿಲಾಬಸ್ ಏನಿದೆ, ಹಾಗೆ ಎಕ್ಸಾಮ್ಸ್ಗೆ ಆದಂಥ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಒಂದು ರಿಕ್ರೂಟ್ಮೆಂಟಲ್ಲಿ ಸಂಬಂಧಪಟ್ಟಂಥ ಎಕ್ಸಾಮ್ಸು ಹಳೆಯದು, ಹಳೆಯ ವರ್ಷದಲ್ಲಿ ಅಥವಾ ಪ್ರೀವಿಯಸ್ ಇಯರ್ಸಲ್ಲಿ ಯಾವೆಲ್ಲ ಎಕ್ಸಾಮ್ ಕ್ವೆಶನ್ಸ್ ಆಗಿದ್ದಾವೆ ಅವುಗಳನ್ನು ಫಸ್ಟ್ ನೀವು ಸಾಲ್ವ್ ಮಾಡಬೇಕಾಗಿದ್ದು. ಸೊ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಏನು, ಹಳೆಯ ಕ್ವೆಶನ್ ಪೇಪರ್ಗಳನ್ನು ತಗೊಳ್ಳಿ, ಹಾಗೆ ಆ ಒಂದು ಎಕ್ಸಾಮ್ ಸಿಲಾಬಸ್ ಏನಿದೆ ನೋಡ್ಕೊಳ್ಳಿ, ಅವೆರಡನ್ನು ನೋಡಿಕೊಂಡು ಓದಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಓದಕ್ಕೆ ಶುರು ಆದಮೇಲೆ ಫಸ್ಟಿಗೆ ಇದನ್ನ ನೀಟಾಗಿ ಮುಗಿಸ್ಕೊಳ್ಳಿ, ಏನೆಲ್ಲ ಕ್ವೆಶನ್ಸ್ ಇದೆ, ಹೇಗೆ ಬಂದಿದೆ ಕ್ವೆಶನ್ಗಳು, ಯಾವ ರೀತಿಯಾಗಿ ಕ್ವೆಶನ್ಸ್ ರೈಸ್ ಆಗಿದ್ದಾವೆ, ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ಗಳು ಯಾವಿದ್ದಾವೆ, ಇದ್ರೊಳಗಡೆ ಯಾವುದಪ್ಪ ಎಕ್ಸಾಮ್ಸ್ಗೆ ಯಾವೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕರ್ನಾಟಕದ ಸ್ಟ್ಯಾಟಿಕ್ ಜಿ ಕೆ ಆಗಿರ್ಬೋದು, ಅಥವಾ ಪೊಲೀಸ್ ಬಗ್ಗೆ ಆಗಿಂತ ಜಿ ಕೆ ಆಗಿರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಹೀಗೆ ಹಲವಾರು ವಿಷಯಗಳಿದ್ದಾವೆ, ಆ ಹಲವಾರು ವಿಷಯಗಳನ್ನು ಓದಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಿದ್ದಾಗ ಏನಪ್ಪ ಮಾಡಬೇಕು, ಪರೀಕ್ಷೆಗಳನ್ನು ನಾವು ಓದಬೇಕಂದಾಗ ಏನೆಲ್ಲ ಮಾಡಬೇಕಾಗತ್ತ, ಏನು ಓದಬೇಕಾಗತ್ತ, ಏನೆಲ್ಲ ಅಂಶವಿದ್ದಾವೆ ನೋಡ್ಕೊತ ಹೋಗೋಣ ಅಂತ. ಫಸ್ಟಿಗೆ ಆಲ್ರೆಡಿ ಹೇಳಿದೆ, ಫಸ್ಟ್ ಸ್ಟೆಪ್ ಏನು ನಿಮ್ಮದು, ಒಂದು ಕ್ವಶನ್ ಬ್ಯಾಂಕ್ ತೊಗೊಳ್ಳಿ, ಹಳೆಯ ಕ್ವಶನ್ ಪೇಪರ್ಗಳದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳದ್ದು, ಅದನ್ನು ನೀಟಾಗಿ ಮುಗಿಸ್ಕೊಳ್ಳಿ. ಇದು ಮುಗಿದ ಮೇಲೆ ನೀವು ಮಾಡಬೇಕಾಗಿಂತ ಫಸ್ಟ್ ಸ್ಟೆಪ್ ಏನಂದರೆ, ಆ ಎಕ್ಸಾಮ್ ಸಂಬಂಧಪಟ್ಟಂಗೆ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತಾ ಅದನ್ನು ನೋಡ್ಕೋಬೇಕು. ಓಕೆ, ಒಂದು ವೇಳೆ ನೀವು ಪಿ ಸಿ ಎಕ್ಸಾಮ್ಸ್ಗೆ ನೀವು ಓದೋದಾದರೆ, ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ನೀವು ಓದೋದಾದರೆ, ಇಲ್ಲಿ ಕೆಲವೊಂದಿಷ್ಟು ಜಿ ಕೆ ಬುಕ್ಗಳಿದ್ದಾವೆ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹೆಸರುಗಳನ್ನು. ಬರೀ ಪಿ ಸಿ ಅಷ್ಟೇ ಅಂದರೆ ಚಿಗುರು ಬುಕ್ ಅಂತ ಬರ್ತದೆ ಜಿ ಕೆ ಬುಕ್ಕು, ಹಾಗೆ ಪರಂ ಬುಕ್ ಅಂತ ಬರ್ತದೆ, ಹಾಗೆ ಕೆ ಎಂ ಸುರೇಶ್ ಅವರು ಜಿ ಕೆ ಬುಕ್ ಬರ್ತದೆ. ಈ ಮೂರಲ್ಲಿ ನೀವು ಯಾವುದೇ ತೊಗೊಂಡ್ರು ಕೂಡ ಓಕೆ, ಮೂರು ಚೆನ್ನಾಗಿದ್ದಾವೆ. ಓಕೆ, ಸೊ ಮೂರು ಕೂಡ ನಿಮ್ಮ ಒಂದು ಪಿ ಸಿ ಎಕ್ಸಾಮ್ಸ್ಗೆ ಏನು ಬೇಕು ಕಂಟೆಂಟನ್ನು ಶಾರ್ಟ್ ಮಾಡಿ ಕೊಟ್ಟಿರುವಂಥದ್ದು. ಇವು ಹೆಂಗಿದೆ ಅಂದರೆ ಟು ದ ಪಾಯಿಂಟ್, ಅಂದರೆ ಎಲ್ಲ ಫ್ಯಾಕ್ಟ್ಗಳು, ಎಲ್ಲ ನಂಬರ್ಗಳು, ಎಲ್ಲ ಒಂದು ಹೆಸರುಗಳು, ನಾಮಪದಗಳು ಅಂತ ಹೇಳ್ಬೋದು, ಆ ರೀತಿಯಾಗಿ ಕಂಟಿನ್ಯೂಸ್ ಇದ್ದಾಗ ಅದು ನಿಮಗೆ ನೆನಪುಳಿಯುವಂಥ ಚಾನ್ಸಸ್ ಕಮ್ಮಿ ಆಗ್ತದೆ. ಅದಕ್ಕೆ ನಿಮಗೆ ಟೈಮ್ ಇದ್ದರೆ ಅಂದರೆ ಈಗ ನಿಮ್ಮ ಎಕ್ಸಾಮ್ಸು ಕನ್ಫರ್ಮ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಆಗುವಂಥ ಚಾನ್ಸು ಅಟ್ಲೀಸ್ಟ್ ಒಂದು 4 to 5 months ಇದೆ ಅಂತ ಅನ್ಕೊಳ್ಳೋಂಥ ಗ್ಯಾಪ್. ಅಂಥ ಟೈಮಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ವಶನ್ ಬ್ಯಾಂಕ್ಗಳ ಜೊತೆಗೆ ಸ್ಟೇಟ್ ಸಿಲಾಬಸ್ ಬುಕ್ಕನ್ನು ಒಂದು ಸಲ ನೀಟಾಗಿ ಓದ್ಕೊಳ್ಳಿ. ಸ್ಟೇಟ್ ಸಿಲೆಬಸ್ ಬುಕ್ಕು 6th standard ಅಂತ ಬಂದರೆ ನಮ್ಮ ಕರ್ನಾಟಕ ಅಂತ ಒಂದು ಚಾಪ್ಟರ್ ಬರ್ತದೆ, ಪರ್ಟಿಕ್ಯುಲರ್ ಆಗಿ ಅದನ್ನ ಓದ್ಕೊಳ್ಳಿ. ಹಾಗೆ ಈ ಬೇರೆ ಒಂದು ಕ್ವಶನ್ಗಳನ್ನು ನೋಡ್ಕೊತ ಹೋದಾಗ ಅಥವಾ ಬೇರೆ ಒಂದು ಸಿಲೆಬಸ್ ಬುಕ್ಗಳನ್ನು ನೋಡ್ಕೊತ ಹೋದಾಗ ಈ ಒಂದು ಸ್ಟೇಟ್ ಸಿಲೆಬಸ್ ಬುಕ್ಕಲ್ಲಿ ಜಿಯೋಗ್ರಫಿ ಕಂಟೆಂಟ್ ಚೆನ್ನಾಗಿದೆ, ಅದನ್ನ ನೀಟಾಗಿ ಓದ್ಕೊಳ್ಳಿ. ಹಾಗೆ ಯಾವುದು 8th 9th 10th ಬುಕ್ಕಲ್ಲಿ ಸ್ವಲ್ಪ ಎಕನಾಮಿಕ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ, ಅವುಗಳನ್ನು ಓದ್ಕೊಳ್ಳಿ. ಸೈನ್ಸ 8th 9th 10th ಬುಕ್ ಓದ್ಕೊಳ್ಳಿ. ಹೀಗೆ ಆ ಒಂದು ಆಯ್ದ ಪಠ್ಯಕ್ರಮ ಅಂತ ಹೇಳ್ತೀವಿ, ಅವುಗಳನ್ನು ಓದ್ಕೊತ ಹೋಗಿ. ಹಾಗೆ ಪಿ ಯು ಸಿ 2nd year ಹಿಸ್ಟ್ರಿ ಬುಕ್ ತೊಗೊಳ್ಳಿ, ಪಿ ಯು ಸಿ 1st year ಜಿಯೋಗ್ರಫಿ ಬುಕ್ ತೊಗೊಳ್ಳಿ. ಇದು ಬೇರ್ ಮಿನಿಮಮ್ ಬುಕ್, ಏನಪ್ಪ ನಂಗೆ ಯಾವುದೋ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಹಳ್ಳಿಯಲ್ಲಿ ಯಾರು ನಮ್ಮ ಅಕ್ಕಪಕ್ಕ ಹೋಗುವಂಥ ಸುತ್ತಮುತ್ತ ಹೋಗುವಂಥ ಹುಡುಗರದು ನೋಟ್ಸ್ ತೊಗೊಂಬಿಟ್ಟು ಅಥವಾ ಒಂದು ಬುಕ್ಗಳನ್ನು ತೊಗೊಂಡು ನೀವು ಓದ್ಕೋಬೋದು. ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಪಿ ಸಿ ಎಕ್ಸಾಮ್ಸ್ಗೆ ಏನು ಬೇಕೋ ಅದು ಕವರ್ ಆಗುತ್ತೆ. ಆದರೆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನು, ಒಂದು ಜಿ ಕೆ ಬುಕ್ ಮಸ್ಟ್ ಅಂಡ್ ಶುಡ್, ಯಾವುದು ಚಿಗುರು ಫರಂ ಅಥವಾ ಸ್ಪರ್ಧಾ ವಿಜೇತದ ಜಿ ಕೆ ಬುಕ್, ಯಾವುದು ಪಿ ಸಿದು ಪರ್ಟಿಕ್ಯುಲರ್ ಆಗಿ ಅಥವಾ ಪಿ ಸಿ ಪಿ ಎಸ್ ಐ ಅಂತ ಇರ್ತದೆ ಅದನ್ನು ಓದುವಂಥದ್ದು. ಇದು ಪರ್ಟಿಕ್ಯುಲರ್ ಆಗಿ ಪಿ ಸಿ ಎಕ್ಸಾಮ್ಸ್ಗೆ ಮಾತ್ರ ಅಂತದೇ, ಬೇರೆ ಎಕ್ಸಾಮ್ಸ್ಗೆಲ್ಲ ನೆನಪಿರಲಿ. ಓಕೆ, ಈ ಒಂದು ಸಿಲಾಬಸ್ ಆದಮೇಲೆ ಈ ಒಂದು ಚಿಗುರು ಜಿ ಕೆ ಬುಕ್ ಅಥವಾ ಪರಂ ಜಿ ಕೆ ಬುಕ್ ಆದ ಮೇಲೆ ನೀವು ನೆಕ್ಸ್ಟ್ ಓದಬೇಕಾಗಿದ್ದು ಏನಂದರೆ, ಈ ಸ್ಟೇಟ್ ಸಿಲಾಬಸ್ ಬುಕ್ಕು ಆಯಿತು, ಟೈಮ್ ಇತ್ತಂದರೆ ಒಂದು ಅನಾಲಿಸಿಸ್ ಮಾಡಬೇಕು. ಈಗ ನಾನು ನಿಮಗೆ ಹೇಳುವಂಥದ್ದು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ನಾವು, ಸ್ಟ್ರೆಂಥು, ವೀಕ್ನೆಸ್ಸು, ಅಪಾರ್ಚುನಿಟಿ, ಥ್ರೆಟ್ ಅನಾಲಿಸಿಸ್. ಈಗ ನೀವು ಇದನ್ನೆಲ್ಲ ಓದಿದಾಗ ಇನ್ನು ಚಿಗುರು ಜಿ ಕೆ ಬುಕ್ ಆಗಿರ್ಬೋದು, ಹಾಗೆ ಯಾವುದಪ್ಪ ನಿಮಗೆ ಚಿಗುರು ಪರಂ ಅಥವಾ ಸ್ಪರ್ಧಾ ವಿಜೇತದ ಒಂದು ಜಿ ಕೆ ಬುಕ್ ಯಾವುದೇ ಆಗಿರ್ಬೋದು, ಓಕೆ, ಆ ಒಂದು ಬುಕ್ಕನ್ನು ಓದೋ ಜೊತೆಗೆ ಕ್ವಶನ್ ಪೇಪರನ್ನು ನೀವು ಬಿಡಿಸಿದಿರಿ ಅಂತ ಅಂದ್ಕೊಳ್ಳೋಂತ. ಸೊ ಕ್ವಶನ್ ಪೇಪರ್ ಬಿಡಿಸಿದ ಮೇಲೆ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಈ ಸ್ವಾಟ್ ಅನಾಲಿಸಿಸ್ ಅಂದ್ರೆ ಏನು, ಈ ಸ್ಟ್ರೆಂತ್ ಅಪ್ಪ ಅಂದರೆ ಇಷ್ಟೆಲ್ಲ ನೀವು ಓದಿದ ಮೇಲೆ ನಿಮಗೆ ಈಜಿಯಾಗಿ ನೆನಪುಳಿಯುವಂಥ ಸಬ್ಜೆಕ್ಟ್ ಯಾವುದು ಅದು ನಿಮ್ಮ ಸ್ಟ್ರೆಂತ್. ಓಕೆ, ಆಮೇಲೆ ಡಬ್ಲ್ಯೂ ವೀಕ್ನೆಸ್, ಎಷ್ಟೇ ಓದಿದ್ರೂ ನಿಮಗೆ ನೆನಪಿಲ್ಲದೆ ಇರುವಂಥದ್ದು, ಆಮೇಲೆ ಕನ್ಫ್ಯೂಸ್ ಆಗುವಂಥ ಸಬ್ಜೆಕ್ಟು ಅದು ವೀಕ್ ಸಬ್ಜೆಕ್ಟ್ ಅಂತ ಕರಿತೀವಿ ನಾವು. ನೆಕ್ಸ್ಟು ಅಪಾರ್ಚುನಿಟಿ ಅಂದರೆ 50-50, ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಆಗಲ್ಲ, ಆ ರೀತಿಯಾಗಿರುವಂಥದ್ದು ಅಂಥ ಸಬ್ಜೆಕ್ಟ್ಗಳು ಯಾವಿದ್ದಾವೆ. ಆಮೇಲೆ ಥ್ರೇಟ್, ಥ್ರೇಟ್ ಅಂದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು ಆದರೆ ನಿಮ್ಗೆ ಏನೇ ಓದಿದ್ರೂ ತಲೆಯಲ್ಲಿ ಹೋಗ್ತಾ ಇಲ್ಲ, ಈ ರೀತಿಯಾಗಿ ಎಕ್ಸಾಮ್ಸ್ ಸಬ್ಜೆಕ್ಟ್ಗಳನ್ನ ನೆನಪಿಟ್ಕೋಬೇಕಾಗತ್ತೆ. ಸೊ ಒಂದು ಸ್ವಾಟ್ ಅನಾಲಿಸಿಸ್ ಮಾಡಿದ್ಮೇಲೆ ಓಕೆ ಸ್ಟ್ರೆಂತ್ ಅಂತ ಅನ್ಕೊಳ್ಳೋಂಥ, ಜನರಲ್ ಆಗಿ ಅನ್ಕೊಳ್ಳೋಣ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜನರಲ್ ಆಗಿ ಎಲ್ಲರ ಸ್ಟ್ರೆಂತ್ಸ್ ಬಿಟ್ಟಂದರೆ ಸಂವಿಧಾನ.
ಸೊ ಸಂವಿಧಾನವನ್ನ ನೀವು ಸ್ಟ್ರೆಂತ್ ಆಗಿ ತಗೊಂಡಾಗ ಎಲ್ಲರೂ ಸಂವಿಧಾನ ಒಂದು 100 ಕ್ವಶನ್ ಅಲ್ಲಿ 15 ಕ್ವಶನ್ ಸಂವಿಧಾನ ಬಂದ ಅಂದ್ರೆ ಎವರೇಜ್ ಆಗಿ 11-12 ಕ್ವಶನ್ ಎಲ್ಲರೂ ಕರೆಕ್ಟ್ ಮಾಡ್ತಾರೆ. ಸೊ ಇದು ಎಲ್ಲರ ಸ್ಟ್ರೆಂತ್ ಹೌದು, ಇದನ್ನ ನಿಮ್ ಸ್ಟ್ರೆಂತ್ ಕೂಡ ನಿಮ್ಗೆ ಆಗಬೇಕು, ಯಾಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಟ್ ದ ಸೇಮ್ ಟೈಮ್ ವೆರಿ ಈಸಿ ಸಬ್ಜೆಕ್ಟ್, ಅವುಗಳನ್ನು ಅಂದ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ. ಇವು ವೀಕ್ ಅನ್ನೋದಕ್ಕಿಂತ ಅಪಾರ್ಚುನಿಟಿ ಅಂತ ಕರಿತೀನಿ ನಾನು. ಯಾಕೆ ಅಪಾರ್ಚುನಿಟಿ ಅಂದರೆ ಸ್ವಲ್ಪ ಓದುವಂಥ ಪ್ಯಾಟರ್ನ್ ತಿಕ್ಕೊಂಬಿಟ್ರೆ ಮುಗೀತು. ಯಾವುದು ಜಿಯೋಗ್ರಫಿ ಮತ್ತು ಎಕನಾಮಿಕ್ಸು ಓದುವಂಥ ಪ್ಯಾಟರ್ನ್ ತಿಕ್ಕೊಂಬಿಟ್ಟು ಆ ಒಂದು ಕಾನ್ಸೆಪ್ಟ್ಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡು ನೀವು ನೆನಪಿಟ್ಕೊಂಡ್ರೆ ಸಾಕು, ಅದನ್ನ ಸ್ವಲ್ಪ ಟ್ಯಾಕ್ಟಿಕ್ ಅಥವಾ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ನೀವು ಓದಿದ್ರೆ ಅಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ವೀಕ್ನೆಸ್ ಅನ್ಕೊಳ್ಳಂತೆ. ವೀಕ್ನೆಸ್ ಯಾವುದಂದ್ರೆ ಸೈನ್ಸು ಮತ್ತು ಮ್ಯಾಥ್ಸ್, ಆಮೇಲೆ ಕರೆಂಟ್ ಅಫೇರ್ಸ್ ಭಾಜನಂತ. ಕರೆಂಟ್ ಅಫೇರ್ಸ್ ಬೇಡ, ಸೈನ್ಸ್ ಮ್ಯಾಥ್ಸ್ ಮಾತ್ರ ಇಡೋಣಂತೆ ವೀಕ್ನೆಸ್ಸಲ್ಲಿ. ಯಾಕಂದರೆ ಮ್ಯಾಕ್ಸಿಮಮ್ ಹುಡುಗರು ಆರ್ಟ್ಸ್ ಬ್ಯಾಗ್ರೌಂಡಿಂದ ಬರೋದ್ರಿಂದ ಏನಾಗುತ್ತೆ, ಸೈನ್ಸ್ ನಂಗೆ ಬರಲ್ಲ, ಮ್ಯಾಥ್ಸ್ ನಂಗೆ ಬರಲ್ಲ, ಹಿಂಗೆ ಒಂದು ಮಿಸ್ಕನ್ಸೆಪ್ಷನ್ ಇರ್ತಾರೆ, ಟ್ರೈ ಮಾಡೋಕ್ಕೆ ಹೋಗಲ್ಲ. ಆದರೆ ಹಿಸ್ಟ್ರಿ ಇಂಜಿನಿಯರಿಂಗ್ ಹುಡುಗನಿಗೆ ಡಿಫಿಕಲ್ಟ್ ಆಗುತ್ತೆ, ಸೈನ್ಸ್ ಹುಡುಗನಿಗೆ ಡಿಫಿಕಲ್ಟ್ ಆಗುತ್ತೆ. ಹೌದಾ, ಅವ್ನು ಪೊಲಿಟಿಗೆ ಗೊತ್ತಿರಲ್ಲ, ಹಿಸ್ಟ್ರಿ ಗೊತ್ತಿರಲ್ಲ, ಜಿಯೋಗ್ರಫಿ ಗೊತ್ತಿರಲ್ಲ, ಎಕನಾಮಿಕ್ಸ್ ಗೊತ್ತಿರಲ್ಲ, ಓನ್ಲಿ ಸೈನ್ಸ್ ಮ್ಯಾಥ್ಸ್ ಅಷ್ಟೇ ಗೊತ್ತಿರುತ್ತೆ ಅನ್ಕೊಳಂತೆ. ಹಾಗಿದ್ದಾಗ ಅದರ್ ಬ್ಯಾಕ್ಗ್ರೌಂಡಿಂದ ಬಂದವರು ನಿಮಗೆ 4 ಸಬ್ಜೆಕ್ಟ್ ಗೊತ್ತಿದೆ, ಅವನಿಗೆ 2 ಗೊತ್ತಿದೆ, ಅವ್ನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾನೆ, ನೀವು ಯಾಕೆ ರೆಡಿ ಇಲ್ಲ? ಸೊ ಫಸ್ಟಿಗೆ ಮೈಂಡಿಂದ ತೆಗೆದುಹಾಕಿ, ಇದು ನನಗೆ ವೀಕ್ನೆಸ್ ಅದ, ನನಗೆ ಇದು ಆಗಲ್ಲ ಅನ್ನೋದನ್ನು ತಲೆಯನ್ನು ತೆಗೆದುಹಾಕಿ ಆಗ ಆ ಒಂದು ಸೈನ್ಸ್ ಏನಿದೆ ಆಮೇಲೆ ಮ್ಯಾಥ್ಸ್ ಏನಿದೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಒಂದಾಗಲ್ವಾ, ಫಸ್ಟಿಗೆ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ, ಅರ್ಥ ಆಗಲ್ವಾ ನಿಮ್ಮ ಫ್ರೆಂಡ್ ಯಾರಿಗೆ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಬ್ಯಾಗ್ರೌಂಡಿದ್ದಾರೆ ಅಥವಾ ನಿಮ್ಗೆ ಯಾರು ಲೆಕ್ಚರ್ಗಳು ಗೊತ್ತಿದ್ದರೆ ಅವ್ರ ಹತ್ರ ಕೇಳಿ ಕಾನ್ಸೆಪ್ಟ್ಗಳು ಹೇಗಂತ, ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಆಮೇಲೆ ಇಲ್ಲಿ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಕೆಲವೊಂದಿಷ್ಟು ಗೌರ್ಮೆಂಟ್ ಚಾನಲ್ಗಳಿದ್ದಾವೆ ಯೂಟ್ಯೂಬಲ್ಲಿ, ಗೌರ್ಮೆಂಟ್ ಅದು ಎಜುಕೇಟಿಂಗ್ ಇವು ಅದಾವೆ, ಅಲ್ಲಿ ಆ ಒಂದು ಎಜುಕೇಟಿಂಗ್ ಕ್ಲಾಸಸ್ ಏನಿದ್ದಾವೆ ಅವುಗಳನ್ನ ಕೇಳಿ, ಅವಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೈನ್ಸ್ ಮತ್ತು ಮ್ಯಾಥ್ಸ್ ಆಯಿತು. ಇನ್ನು ಥ್ರೇಟ್ ಅಂತಂದರೆ, ಥ್ರೇಟ್ ಅಂದರೆ ನಾನು ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ ಹೇಳ್ತೀನಿ. ರೀಸನ್ ಏನಂದರೆ ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸನ್ನು ಓದುವಾಗ ದೇ ಆರ್ ವೈಡ್ ರೇಂಜ್, ಅಂದರೆ ಒಂಥರ ಸಾಗರ ಇದ್ದಂಗೆ ಆ್ಯಕ್ಚುಲಿ, ಎಲ್ಲಿಂದ ಬೇಕಾದಲ್ಲಿ ಕ್ವಶನ್ ತೆಗಿಬೋದು. ನಾ ಹುಡುಗರು ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ನಾನು ನೋಡಿದ್ದು ಸ್ಟೂಡೆಂಟಲ್ಲಿ ಕರೆಂಟ್ ಅಫೇರ್ಸ್ ಸುಮ್ಮನೆ ಏನಂತಲ್ಲ ರ್ಯಾಂಡಮ್ ಆಗಿ ಎಷ್ಟು ಬೇಕಷ್ಟು ಟೈಮ್ ಕೊಡ್ತಾರೆ, 13 ಗಂಟೆ ಓದೋದು, 4 ಗಂಟೆ ಓದೋದು, 5 ಗಂಟೆ ಓದೋದು, ಎದ್ದು ಬಿದ್ದೋದು, ಒಂದು ಆರ್ಡ್ರಲ್ಲಿಲ್ಲ. 1 ಇಯರ್ ಓದ್ಬೇಕಂತಾರೆ ಒಬ್ರು, ಒಬ್ರು 1.5 ವರ್ಷ ಓದ್ಬೇಕಂತಾರೆ, ಹಾಗೆ ಹಲವಾರು ಸಂಗತಿಗಳು ಇರ್ತವೆ. ಆದರೆ ಒಂದೇ ಕ್ವಶನ್ನು, ನೀವು 1.5 ವರ್ಷದ ಓದ್ದೆ ಅನ್ಕೊಳ್ಳಂತೆ, ನಿಂಗೆ ನೆನಪಿದೆಯಾ ಇಲ್ಲ? 1.5 ವರ್ಷದ ಫಾರ್ ಎಕ್ಸಾಂಪಲ್ ಈಗ ಮಾನವ ಬಂಡವಾಳ ಸೂಚ್ಯಾಂಕ ಅನ್ಕೊಳ್ಳಂತೆ, 2024 ಬಂದಿರ್ತದೆ, 2025 ಬಂದಿರ್ತದೆ, ನಿಂಗೆ ಕನ್ಫ್ಯೂಸ್ ಆಗಲ್ಲ ಅಂತ ಏನಾದ್ರೂ ಗ್ಯಾರಂಟಿ ಇದೆ ನಿನಗೆ? ಇಲ್ಲ. ಕನ್ಫ್ಯೂಸ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಹಾಗಿದ್ದಾಗ ನಾವು ಮಾಡಬೇಕಾಗಿರೋದೇನು, ಎಲ್ಲ ಅಂಶಗಳನ್ನು ನಾವು ಓದೋ ಬದಲು ನಮಗೆ ಎಷ್ಟು ನೆನಪಿರ್ತದೆ, ನಮ್ಮ ಮೆದುಳಿನ ಸಾಮರ್ಥ್ಯ ಏನು, ನನ್ನ ಕೆಪ್ಯಾಸಿಟಿ ಏನು, ನನ್ನ ಲಿಮಿಟೇಷನ್ಸ್ ಏನು, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವೇನು ಮಾಡಬೇಕು, ಅವುಗಳನ್ನು ಫೋಕಸ್ ಮಾಡ್ಕೊಂಡು ಓದ್ಕೊಂತ ಹೋಗಬೇಕು, ಇದು ಇರುವಂಥದ್ದು. ಸೊ ಹಾಗಿದ್ರೆ ಎಕ್ಸಾಮ್ಸಿಗೆ ಏನು ಓದ್ಬೇಕಂತ ಗೊತ್ತಾಯ್ತಾ, ಹೇಗೆದ್ದ ಅನಲಿಸಿಸ್ ಮಾಡೋಕ್ಕಂತ ಗೊತ್ತಾಯ್ತಾ? ಸೊ ಈ ಎಕ್ಸಾಮ್ಸ್ಗಳಿಗೆ ನೀವು ಆ ಒಂದು ಆಥರ್ ಬುಕ್ಗಳನ್ನು ತಗೋಬೇಕಾಗತ್ತೆ, ಆಥರ್ ಬುಕ್ ತೊಗೊಂಡು ಓದ್ಕೊಳ್ಳಿ. ನಾನು ಈಗ ಜನರಲ್ ಆಗಿ ಆಥರ್ ಬುಕ್ಕನ್ನು ಹೇಳ್ತಾ ಹೋಗ್ತೇನೆ ನಿಮಗೆ. ಓಕೆ, ಸೊ ಜನರಲ್ ಆಗಿ ಆಥರ್ ಬುಕ್ ಅಂದಾಗ ಯಾವೆಲ್ಲ ಬರ್ತವೆ, ಹಿಸ್ಟ್ರಿಗೆ ನಾರ್ಮಲ್ ಆಗಿ ನಿಮ್ಮ PSA ಎಕ್ಸಾಮ್ ಆಗಿರ್ಬೋದು, ಬೇರೊಂದು ಎಕ್ಸಾಮ್ ಆಗಿರ್ಬೋದು, ಒಂದು ಮಂಜುನಾಥ್ ಬುಕ್ ಅಂತ ಬರ್ತದೆ. ಓಕೆ, ಮಂಜುನಾಥ್ ಬುಕ್ ತಗೊಳ್ಳಿ. ಹಾಗೆ ಸಂವಿಧಾನ ಅಂತ ಬಂದರೆ ಗಂಗಾಧರ್ ಬುಕ್ ತಗೊಳ್ಳಿ. ಎಕನಾಮಿಕ್ಸ್ ಬಂದರೆ ಒಂದು ಗರಣಿ ಕೃಷ್ಣಮೂರ್ತಿ ಇದೆ, ಇಲ್ಲ ಹಾಗೆ ರಾಘವೇಂದ್ರ ಶಿಡ್ಲಕಟ್ಟಿ ಅಂತ ಒಂದು ಬರ್ತದೆ. ಸೊ ಇದರಲ್ಲಿ ಯಾವ್ದು ತೊಗೊಂಡ್ರು ಓಕೆ. ಆಮೇಲೆ ಜಿಯೋಗ್ರಫಿ, ಜಿಯೋಗ್ರಫಿ ಎಲ್ಲ ಕಂಬೈನ್ ಆಗಿ KM ಸುರೇಶ್ ಅವರು ಚೆನ್ನಾಗಿದೆ, ತಗೊಳ್ಳಿ ಸಾಕು. ಓಕೆ, KM ಸುರೇಶ್ ಜಿಯೋಗ್ರಫಿ ಬುಕ್ ತಗೊಳ್ಳಿ. ಸೈನ್ಸ್ ಬಂದು ಒಂದು 4G ಸೈನ್ಸ್ ಅವರ ತಗೊಳ್ಳಿ, ಅಥವಾ ಸ್ಮಾರ್ಟ್ ಸೈನ್ಸ್ ಅಂತ ಯಾರ್ದು ವೆಂಕಟರಮಣ ಸ್ವಾಮಿ ಅವ್ರದ್ದು ಒಂದು ಬುಕ್ ಬರ್ತದೆ, ಈ ಎರಡರಲ್ಲಿ ಒಂದು ತಗೊಳ್ಳಿ. ಆಯ್ತಾ, ಹಾಗಿದ್ರೆ ಹಿಸ್ಟ್ರಿ ಪೊಲಿಟಿಕಲ್ ಜಿಯೋಗ್ರಫಿ ಸೈನ್ಸ್ ಆಯ್ತಾ. ಯಾರು KPSC ಎಕ್ಸಾಮ್ಸ್ ಓದ್ತೀರಾ, ಸ್ವಲ್ಪ ನೀವು ಕರ್ನಾಟಕ ಜಿಯೋಗ್ರಫಿ ಎಕ್ಸ್ಟ್ರಾ ಫೋಕಸ್ ಮಾಡೋಕ್ಕಾಗತ್ತೆ, ಹಾಗೆ ಕರ್ನಾಟಕ ಹಿಸ್ಟ್ರಿ ಎಕ್ಸ್ಟ್ರಾ ಫೋಕಸ್ ಮಾಡೋಕ್ಕಾಗತ್ತೆ. ಸೊ ಕರ್ನಾಟಕ ಜಿಯೋಗ್ರಫಿಗಾಗಿ ರಂಗನಾಥ್ ಅವ್ರ ಬುಕ್ ತಗೊಳ್ಳಿ, ಕರ್ನಾಟಕ ಹಿಸ್ಟ್ರಿಗಾಗಿ ಸೂರ್ಯನಾಥ್ ಕಾಮತ್ ಅವ್ರ ಬುಕ್ ತಗೊಳ್ಳಿ. ಇದು ಯಾರು KPSC ಎಕ್ಸಾಮ್ಸ್ FDA SDA ಗ್ರೂಪ್ ಸಿ ಮತ್ತು KS ಓದ್ತಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಇರುವಂಥದ್ದು, ಎಕ್ಸ್ಟ್ರಾ ಓದ್ಬೇಕಾಗಿರುವಂಥದ್ದು. ಓಕೆ, ಇಷ್ಟು ಬುಕ್ಗಳಾಯಿತು. ಈ ಪುಸ್ತಕಗಳನ್ನು ನೀವು ನೀಟಾಗಿ ಓದ್ಕೊಂತ ಹೋದರೆ ಆಗೋಗ್ತದೆ. ಆಮೇಲೆ ಓದುವಂಥ ರೀತಿ ನಾನು ಆಲ್ರೆಡಿ ಹೇಳಿದೆ, ಏನು ಅನಲಿಸಿಸ್ ಮಾಡಬೇಕಂತ ಹೇಳಿದೆ. ಸೊ ಅವುಗಳನ್ನು ನೋಡ್ಕೊತ ಹೋಗಿ. ಇವಾದಮೇಲೆ ಎಕ್ಸಾಮ್ಸ್ಗಳು ಹತ್ತಿರ ಇದ್ದಾವೆ, ಸೊ ಎಕ್ಸಾಮ್ಸ್ಗೆ ತಕ್ಕಂಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ನಿಮ್ಮ ಸ್ಕೆಡ್ಯೂಲ್ ಏನಿದೆ, ಇಲ್ಲಿ ನಾವು 3 ಥರ ಕ್ಯಾಂಡಿಡೇಟ್ಗಳಂತ ಅಂದ್ಕೊಳ್ಳಂತೆ. ಯಾರು ಫುಲ್ ಟೈಮ್ ಓದ್ತಾ ಇದ್ದೀರಾ ಹುಡುಗರು,
ಫುಲ್ ಟೈಮ್ ಅಂದರೆ ಯಾರು ಸ್ಟೂಡೆಂಟ್ ಇದ್ದೀರಾ, ಹೊಸದಾಗಿರುವಂಥ ಸ್ಟೂಡೆಂಟ್ ಇದ್ದೀರಾ, ಯಾರಿಗೆ ಗೊತ್ತಿಲ್ಲ.

ಅವರಿರುವಂಥದ್ದು. ಇನ್ನೊಂದು ಹಳಬ್ರು ಅಂದರೆ ಆಲ್ರೆಡಿ ಓದಕ್ಕಂತಂದು 2-3 ವರ್ಷ ಆಯಿತು ಅಥವಾ 3-4 ವರ್ಷ ವಾಟೆವರ್ ಆ ಥರ ಇರುವಂಥವ್ರು. ಇನ್ನೊಂದು ಕೆಟಗರಿ ವರ್ಕಿಂಗ್ ಪಾಪ್ಯುಲೇಷನ್, ಈ 3 ಜನ ನಾವು ಕೆಟಗರಿಯನ್ನು ಕೊಳ್ಳೋಣ. ಸೊ ಫಸ್ಟಿಗೆ ಹೊಸಬ್ರು ಏನಿದ್ದೀರಾ, ಹೊಸಬ್ರು ನೀವು ಹಳಬರಿಗೆ ಕಾಂಪೀಟ್ ಮಾಡ್ತಾ ಇದ್ದೀರಾ, ಅವ್ರು ಆಲ್ರೆಡಿ ಓದಿ ಮುಗಿಸಿ ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡು ಒಂದು 60-70% ರೆಡಿ ಇದ್ದಾರೆ, ಮುಕ್ಕಾಲು ಭಾಗ ಅವರಿಗೆ ಕಾಲು ಭಾಗ ಮಾತ್ರ ಬೇಕು. ನೀವಿದ್ದೀರಾ ಜೀರೋದಲ್ಲಿ. ಸೊ ನೀವು ಜೀರೋ ಇದ್ದವರು ಅವ್ರ ಲೆವೆಲ್ ಬರಬೇಕಂದ್ರೆ ಏನು ಮಾಡಬೇಕು, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ, ನೀಟ್ ಓದಬೇಕಾಗತ್ತೆ, ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಯಾಕಿಲ್ಲ ಅಂದರೆ ಒಂದು ಪ್ಲ್ಯಾನ್ ಪ್ರಕಾರ, ಓಕೆ, ಪ್ರಾಪರಾಗಿರೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ನೀವು ಓದ್ಕೊಂತ ಹೋಗಬೇಕಾಗತ್ತೆ, ಆಗ ನಿಮಗೆ ಪ್ರತಿಯೊಂದು ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸೊ ಹೇಗಪ್ಪ ಪ್ಲ್ಯಾನ್ ಇರಬೇಕು, ನಾವು ವಿಷಯಗಳನ್ನು ಎಷ್ಟು ಸಬ್ಜೆಕ್ಟನ್ನು ಓದಬೇಕು, ಏನು ಓದಬೇಕು, ಹೇಗೆ ಓದಬೇಕು ಅಂದರೆ ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಸೊ ಫಸ್ಟಿಗೆ ಒಂದು ದಿನಕ್ಕೆ ನಾವು ಈಗ ನೀವು ಹೊಸ ಸ್ಟೂಡೆಂಟ್ ಇದ್ದೀರಾ, ನೀವು ಫುಲ್ ಟೈಮ್ ಓದ್ತಾ ಇರೋ ಅಂತ ಅನ್ಕೊಳ್ಳೋಂಥ ಒಬ್ಬ ಸ್ಟೂಡೆಂಟ್, ನಿಮಗೆ ಈಗ ಗೊತ್ತಿರಬೇಕಾಗಿದ್ದು 2 ಸಬ್ಜೆಕ್ಟ್ಗಳು, ಒಂದು ಕರೆಂಟ್ ಅಫೇರ್ಸು, ಒಂದು ಮ್ಯಾಥ್ಸು, ಈ ರೀತಿಯಾಗಿ ಇರಬೇಕು ನಿಮ್ಮ ಕಾನ್ಸೆಪ್ಟ್. ಸೊ ಹೇಗಪ್ಪ, ಹೇಗಂದರೆ ನಾವು ಮೇಜರ್ ಟಾಪಿಕ್ಕು, ಮೇಜರ್ ಸಬ್ಜೆಕ್ಟು, ಮೈನರ್ ಸಬ್ಜೆಕ್ಟು, ಹಾಗೆ ಕರೆಂಟ್ ಅಫೇರ್ಸು, ಮ್ಯಾಥ್ಸು, ಈ ಥರ ಡಿವೈಡ್ ಮಾಡ್ತೀವಿ. ಸೊ ಮೇಜರ್ ಅಂದಾಗ ಎಷ್ಟು, 8 ಗಂಟೆ ನೀವು ಓದ್ತೀರಾ ಅಂತ ಅಂದ್ಕೊಳ್ಳೋಣ. 8 ಗಂಟೆಯಲ್ಲಿ 4 ಗಂಟೆ ಆ ಮೇಜರ್ ಸಬ್ಜೆಕ್ಟಿಗೆ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟು ಮೈನರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು, ಆ ಮೈನರ್ ಸಬ್ಜೆಕ್ಟ್ ಅಂದರೆ ಅದಕ್ಕೆ 2-3 ಅವರ್ ಇಟ್ಕೋಬೇಕು. ಆಮೇಲೆ ಕರೆಂಟ್ ಅಫೇರ್ಸು 1-2 ಅವರು, ಆಮೇಲೆ ಮ್ಯಾಥ್ಸ್ ಮಾಡಿದರೆ 1 ಅವರು. ಸೊ ಎಷ್ಟಾಯಿತು, 4, 3, 7, 7, 9, 10 ಅವರ್ ಆಯಿತು, 10 ಅವರ್ಸ್ ಆಯಿತು. ಇಷ್ಟಂತ ನೀವು ಓದಬೇಕಾಗತ್ತೆ, ಯಾಕಂದರೆ ಯು ಆರ್ ಕಾಂಪಿಟಿಂಗ್ ವಿತ್ ಓಲ್ಡರ್ ಗಾಯ್ಸ್, ಯು ಆರ್ ಆಲ್ರೆಡಿ ಅಹೆಡ್ ಆಫ್ ಯು, ನಿಮ್ಗಿಂತ ಮುಂದಿದ್ದಾರೆ, ಅದಕ್ಕೋಸ್ಕರ ಓಡಕ್ಕಾಗತ್ತೆ. ಯಾರು ಹಳಬರಿದ್ದೀರಾ, ನಾನು ಆಲ್ರೆಡಿ ಹೇಳಿದೆ ಸ್ವಾಟ್ ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡು ಓದಿ, ಯಾಕಂದರೆ ಬಲ ಮತ್ತು ಆಮೆ ಕತೆ ನಮ್ಗೆ ಗೊತ್ತು. ಬಲ ನಮ್ಮ ಮುಂದೆ ಹೋಗಿ ಅಂದ್ಕೊಂಡು ಕೂತ್ಕೊಂಡ್ರೆ ಆಮೆ ಸ್ಲೋ ಆಗಿ ಬಂದ್ಬಿಟ್ಟು ನಿಮ್ಮನ್ನು ದಾಟಿ ಮುಂದೋಗಿ ಅವ್ರ ಗುರಿನ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಎವ್ರಿ ಪಾಯಿಂಟ್ ಆಫ್ ಟೈಮ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಬಿ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ ನಾವು. ನಾವು ಒಂದು ಕೆಲದಲ್ಲಿ ಹಂಗಿದ್ದೆ, ಹಂಗಿಲ್ಲ ಇಲ್ಲ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಪೆಷಾಲಿಟಿ ಏನು ಗೊತ್ತಾ, ಒಬ್ಬ ಯೂನಿವರ್ಸಿಟಿ ಟಾಪರ್ ಕೂಡ ಹಾಗೆ ಓದಬೇಕು, ಒಬ್ಬ ಫೇಲೋ ಸ್ಟೂಡೆಂಟ್ ಕೂಡ ಹಾಗೆ ಓದಬೇಕು, ಹಾಗೆ ಒಬ್ಬ ಎವರೇಜ್ ಸ್ಟೂಡೆಂಟ್ ಕೂಡ ಸೇಮ್ ಓದಬೇಕು. ಎಲ್ಲರಿಗೂ ಒಂದು ಪ್ರಾಪರ್ ಆಗಿರುವಂಥ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಕರಿತೀನಿ, ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಕೊಡುವಂಥ ಒಂದು ಸ್ಪರ್ಧೆ ಯಾವುದಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಓದ್ಕೊಳ್ಳಿ, ಕ್ಲಿಯರ್ ಮಾಡಿ. ಓಕೆ, ಹಾಗಿದ್ರೆ ಹೇಗೆ ಓದಬೇಕು, ಒಂದು ದಿನಕ್ಕೆ ಟೈಮ್ ಟೇಬಲ್ ಅಂತ ಗೊತ್ತಾಯ್ತು ಅನ್ಕೋತೀನಿ. ಯಾರು ವರ್ಕಿಂಗ್ ಪೀಪಲ್ ಇದ್ದೀರಾ ನಿಮಗೋಸ್ಕರ, ಸೊ ವರ್ಕಿಂಗ್ ಪೀಪಲ್ ನಾರ್ಮಲ್ ಆಗಿ ನಿಮಗೆ ಹೇಗಂದ್ರೂ ಒಂದು 5 ಅವರ್ಸ್ ಟೈಮ್ ಸಿಗುತ್ತೆ. ನೀವು ಬೆಳಗ್ಗೆ 9:00 ಈವ್ನಿಂಗ್ 6:00 ತನಕ ನೀವು ಕೆಲಸ ಮಾಡ್ತೀರಿ ಅಂತ ಅಂದ್ಕೊಳ್ಳಂತೆ, ಹೌದಾ? ಬೆಳಗ್ಗೆ 8 ಗಂಟೆಗೆ ಹೋಗ್ತೀರಾ ಆಫೀಸ್ಗೆ, ಸ್ವಲ್ಪ ಹೊರಡೋಗ್ಬೇಕು. ಸೊ ಅಲ್ಲಿಂದ 6 ಗಂಟೆಯಿಂದ ಬಂದು 7:30 ಆಗುತ್ತೆ ಅಂದ್ಕೊಳ್ಳಂತೆ. ಈವ್ನಿಂಗ್ 8 ರಿಂದ 12 ಗಂಟೆ, 4 ಗಂಟೆ ಸಿಗುತ್ತೆ, 8:00 ಅನ್ಕೊಂಡು ಊಟ ಗೀಟ ಮಾಡಿಬಿಟ್ಟು ಒಂದು 3:30 ಗಂಟೆ. ಬೆಳಗ್ಗೆ ಒಂದು 5 ಗಂಟೆಗೆ ಇದ್ದೆ, 5 ರಿಂದ 7, 7:30 ತನಕ ಓದಿ, ಬೆಳಗ್ಗೆ ಒಂದು 2:30 ಗಂಟೆ ಆಯಿತು ಅಂದರೆ 5 ರಿಂದ 6 ಗಂಟೆ ನಿಮ್ಗೆ ಆರಾಮ ಸಿಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ, ಏನು ಮಾಡಿ ನೀವು ಡಿವೈಡ್ ಮಾಡ್ಕೊಳ್ಳಿ. 3 ಗಂಟೆ ಫ್ರೆಂಡ್ಸ್ ಜೊತೆಗೆ ಈವ್ನಿಂಗ್ ಓದ್ತಾರೆ ಅಥವಾ ಬೆಳಗ್ಗೆ ಓದ್ತಾರೆ ನಿಮ್ಗೆ ಬಿಟ್ಟು ಒಂದು ಕಂಟಿನ್ಯೂಸ್ ಸ್ಟ್ರಕ್ಚರಲ್ಲಿ, ಆಮೇಲೆ ಒಂದು ಮೈನಸ್ ಇಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಏನು ಮಾಡಿ, ನೀವು ಆಫೀಸಲ್ಲಿ ಓದುವಾಗಲೇ ಮೊಬೈಲಲ್ಲೇ ಓದ್ಕೊಂತ ಹೋಗಬೇಡಿ, ಫೋಟೋ ಹೊಡ್ಕೊಳ್ಳಿ. ಇವತ್ತು ನಾವು ಈ ಚಾಪ್ಟರ್ ಓದ್ಕೋಕ್ ಮ್ಯಾಗಜಿನ್ ರೆಫರ್ ಮಾಡ್ತಿದ್ದೀರಾ, ಯಾವುದೋ ವಿಜೇತನ, ಕೇರ, ಅರಿವನ ಯಾವುದೋ ಒಂದು ಮ್ಯಾಗಜಿನ್ ರೆಫರ್ ಮಾಡ್ತಿದ್ದೀರಾ, ಅಲ್ಲೇ ಮಾಡಿ. ಓಕೆ, ಇವತ್ತು ನಾನೊಂದೆಷ್ಟು ಟೋಟಲ್ ಆಗಿ ಒಂದು 50 ಪೇಜ್ ಅಂತ ಅನ್ಕೊಂಡಂತೆ ಒಂದು ಮ್ಯಾಗ್ಝಿನ್, 5 ಪೇಜು ಇವತ್ತು 10 ದಿನಕ್ಕೆ ನಾವು ಮುಗಿಸ್ಬೇಕಂತ ಟಾರ್ಗೆಟ್ ಇದೆ, 5 ಪೇಜು ಇವತ್ತು ಮೊಬೈಲ್ ಫೋಟೋ ಹೊಡ್ಕೊಂಡು ಫೀಡ್ಬ್ಯಾಕ್ ಮಾಡ್ಕೊಂಡು ಹೋಗೋದು. ಟೈಮ್ ಸಿಕ್ಕಾಗ ಅಲ್ಲೇ ಆಫೀಸಲ್ಲಿ ಓದ್ಕೊಳ್ಳೋದು, ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಯಿತು. ಓಕೆ, ಹಾಗೆ ಮೇಜರು ಮತ್ತು ಮೈನರ್ ಸಬ್ಜೆಕ್ಟ್ಗಳು ಕವರ್ ಆಯಿತು. ಮೇಜರ್ ಮತ್ತು ಮೈನರು ನಿಮಗೆ ಭಾಳ ಜನಕ್ಕೆ ಕನ್ಫ್ಯೂಸ್ ಆಗಿರ್ಬೋದು, ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಮೇಜರ್ ಸಬ್ಜೆಕ್ಟ್ ಅಂದರೆ ಸ್ವಲ್ಪ ಕಾನ್ಸೆಪ್ಚುವಲ್ ಇರುವಂಥದ್ದು, ಬಹಳ ಡೆಪ್ತ್ ಆಗಿರುವಂಥ ಒಂದು ಕಾನ್ಸೆಪ್ಟ್ಗಳು, ಟಾಪಿಕ್ಗಳು ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ. ಓಕೆ, ಮೈನರ್ ಟಾಪಿಕ್ ಅಂದ್ರೆ ಏನು, ಅದರೊಳಗಡೆ ಸಲ್ಲಿಸ ಅನ್ನೋದಂಥ ಟಾಪಿಕ್ ಇರ್ತಾವೆ. ಐಸಿ ಫಾರ್ ಎಕ್ಸಾಂಪಲ್ ಸಂವಿಧಾನ, ಸಂವಿಧಾನ ಈಸಿ ಇದೆ. ಹಿಸ್ಟ್ರಿ, ಹಿಸ್ಟ್ರಿ ಯಾಕೆ ತಗೋತೀನಿ ಅಂದರೆ ಹಿಸ್ಟ್ರಿ ಅದರೊಳಗೆ ಏನು ನಿಮಗೆ ಕಾನ್ಸೆಪ್ಟ್ ಓದಿ ಹೊಸದಲ್ಲ, ಓನ್ಲಿ ನೆನಪಿಟ್ಕೊಳ್ಳೋದಷ್ಟೇ, ಅಲ್ಲಿ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ತಲೆ ಖರ್ಚಾಗತ್ತೆ, ಹಾಗಿಲ್ಲ. ಬಟ್ ಜಿಯೋಗ್ರಫಿ, ಎಕನಾಮಿಕ್ಸು, ಸೈನ್ಸು, ನಾ ಇದನ್ನು ಮೇಜರ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಿಸ್ಟ್ರಿ ಮತ್ತು ಐಸಿ ಇದನ್ನು ಬೇರ್ ಮೀನ್ ಅಥವಾ ಅಂದ್ರೆ ಮೈನರ್ ಟಾಪಿಕ್ಸ್ ಅಥವಾ ಮೈನರ್ ಸಬ್ಜೆಕ್ಟ್ಗಳಂತ ಕನ್ಸಿಡರ್ ಮಾಡ್ತೀನಿ. ಮ್ಯಾಥ್ಸ್ ಆಮೇಲೆ ಕರೆಂಟ್ ಅಫೇರ್ಸ್ ಮತ್ತು ಆಲ್ರೆಡಿ ಮತ್ತು ಸಪ್ರೇಟ್ ಟೈಮ್ ಕೊಟ್ಟಿದ್ದೀವಿ, ಆ ರೀತಿ ಓದ್ಕೋಬೇಕು. ಇದು ಓದುವಂಥ ರೀತಿ, ಎಲ್ರಿಗೂ ಗೊತ್ತಾಯ್ತು ಅನ್ಕೋತೀನಿ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ನಾವು ಹೇಳಬೇಕಾಗಿದ್ದು ಏನಂದರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ತ್ರಿನೇತ್ರ ಅಂತ. ಸೊ ಆ ತ್ರಿನೇತ್ರ ಏನಿದೆ, ತ್ರಿನೇತ್ರದ ಬಗ್ಗೆ ಹೇಳಬೇಕಂದ್ರೆ, ನಾವು ರೀಸೆಂಟಾಗಿ ಒಂದು PCಗೋಸ್ಕರ

0: ಸಪ್ರೇಟ್ ಬ್ಯಾಚ್ ಶುರು ಮಾಡಿದ್ದೀವಿ. ಅಗದಿ ಬೇರ್ ಮಿನಿಮಮ್ ಅಮೌಂಟಲ್ಲಿ ಎಲ್ರಿಗೂ ಏನು ಟೋಟಲ್ ಆಗಿ ಒಂದು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡಬೇಕು, ಆಮೇಲೆ ಒಳ್ಳೆ ರೀತಿಯಂತ ಒಂದು ಎಜುಕೇಶನ್ ಮೆಟೀರಿಯಲ್ ಕೊಡಬೇಕು ಅಂತ ನಾವು ಅನ್ಕೊಂಡು ನಾ ಸ್ಟಾರ್ಟ್ ಮಾಡಿರುವಂಥದ್ದು. ಅದು ನಿಮಗೆ ತ್ರಿನೇತ್ರ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಅದನ್ನೊಂದು ಸಲ ಅಬ್ಸರ್ವೇಷನ್ ಮಾಡಿ ನಾವಲ್ಲಿ ನಿಮಗೆ ಕಂಟೆಂಟ್ ಕೊಡ್ತೀವಿ, ಡೇ ಟು ಡೇ ಟಾರ್ಗೆಟ್ ಕೊಡ್ತೀವಿ, ಏನೆಲ್ಲ ಓದಬೇಕು, ಹೇಗೆ ಓದಬೇಕು, ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ನೋಟ್ಸ್ ಕೊಡೋದಾಗಿರ್ಬೋದು, ಆಮೇಲೆ ಅದಕ್ಕೆ ತಕ್ಕಂಗೆ ವೀಕೆಂಡಲ್ಲಿ ಒಂದು ಎಕ್ಸಾಮ್ಸ್ ಇರ್ತದೆ. ಸೊ ಆ ಎಕ್ಸಾಮ್ ಬೇಸ್ ಮೇಲೆ ನಿಮ್ಮ ಒಂದು ಸರಿನಾ ತಪ್ಪ, ನೀವೆಲ್ಲಿದ್ದೀರಾ, ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಎಲ್ಲಿದ್ದೀರಾ ಅದ್ರ ಬಗ್ಗೆ ನೋಡೋದಾಗಿರ್ಬೋದು. ಹಾಗೆ ನಾವು ಕಂಟಿನ್ಯೂಸ್ ಆಗಿ ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಯಾವಾಗಲೂ ಕೂಡ ಆಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಿಸುತ್ತೆ, ನಮ್ಮನ್ನು ಯಾರಾದರೂ ನೋಡ್ತಿದ್ದಾರಾ, ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರಾ, ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ತಿದ್ದವರಿದ್ದಾರಾ. ಹಾಗೆ ಒಂದು ಸ್ವಲ್ಪ ಯಾರೋ ಒಬ್ಬ ಪರ್ಸನ್, ಎಲ್ರಿಗೂ ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಯಾರಿಗೇ ಆಗಲಿ, ನಮ್ಮ ಬಗ್ಗೆ ಯಾರಾದರೂ ಗಮನಿಸ್ತಾ ಇದ್ದಾರೆ ಅಂದರೆ ನಾವು ಸ್ವಲ್ಪ ಹೆವಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಇರುವಂಥದ್ದು ಅದಕ್ಕೆ ನಾ ಇಟ್ಟಿರೋದು ತ್ರಿನೇತ್ರ ಅಂತ. ಹೌದಾ, ತ್ರಿನೇತ್ರ ಅಂದ್ರೆ ಏನು, ಶಿವನ ಮೂರನೇ ಕಣ್ಣು. ಓಕೆ, ಹಾಗೆ ಅಲ್ಲೇನು ಟೋಟಲ್ ಆಗಿ ಅಲ್ಲಿರುವಂತ ಅಂಶಗಳನ್ನ ಹೇಳುವಂಥದ್ದು ಹೆಂಗಂದ್ರೆ ಕಂಟೆಂಟ್ ಆ ರೀತಿಯಾಗಿ ಇರ್ತದೆ ನಿಮಗೆ. ಆ ಒಂದು ತ್ರಿನೇತ್ರ ಟೆಲಿಗ್ರಾಮ್ ಚಾನಲ್ ನೋಡ್ಕೊಳ್ಳಿ, ಇದನ್ನ ನೀವು ನೋಡ್ಬೇಕಾದ್ರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಏನು ಓದ್ಬೇಕು ಅನ್ನೋದನ್ನ ಪ್ರಾಪರ್ ಸ್ವಲ್ಪ ಅರ್ಥ ಆಯ್ತು ಅನ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತ್ರಿನೇತ್ರ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀವಿ. ಹಾಗೆ ಈ ಒಂದು FM ಅಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರಗೂರು ಜನಧನಿ ಏನೊಂದು FM ಕೇಂದ್ರ ಇದೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಿದೆ ಸಮಾಡುವಂತ ಅವಕಾಶವನ್ನ ಪಡಿತೀರಾ. ಒಂದು ಸರ್ಕಾರಿ ಹುದ್ದೆ ಒಬ್ಬ ಬಡವನ ಅಥವಾ ಒಬ್ಬ ಮನುಷ್ಯನ ಮೂರು ಪೀಳಿಗೆಗೆ ಅನ್ನ ಹಾಕ್ತದಂತೆ. ಸೊ ಆ ಮೂರು ಪೀಳಿಗೆಗೆ ಅನ್ನ ಹಾಕೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಓಕೆ, ಯಾರೆಲ್ಲ ರೆಡಿ ಇದ್ದೀರಾ ಬನ್ನಿ, ಜೊತೆಯಾಗೋಣ, ಜೊತೆಯಾಗ್ಬಿಟ್ಟು ಸರ್ಕಾರಿ ಹುದ್ದೆ ಪಡೆಯೋಣ, ಸರ್ಕಾರಿ ಹುದ್ದೆ ಜೊತೆಗೆ ಜವಾಬ್ದಾರಿ ಇರುವಂತ ಒಂದು ಏನೋ ಸಮಾಜವನ್ನು ನಿರ್ಮಾಣ ಮಾಡೋಣ. ಓಕೆ, ಹಾಗೆ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಇದೊಂದು ಲಾಸ್ಟ್ ಕಿವಿ ಮಾತು ಅನ್ಕೋತೀನಿ ಅಂತೆ. ನೀವು ಬಡವರಾಗಿದ್ದೀರಾ, ಮಿಡಲ್ ಕ್ಲಾಸ್ ಅಲ್ಲಿ ಇದ್ದೀರಾ, ಅಥವಾ ರಿಚ್ ಇದ್ದೀರಾ, ಏನು ಮ್ಯಾಟರ್ ಆಗಲ್ಲ. ನೀವು ದಡ್ರ ಇದ್ದೀರಾ, ಒಬ್ಬ ಎವರೇಜ್ ಸ್ಟೂಡೆಂಟ್ ಇದ್ದೀರಾ, ಅಥವಾ ಬ್ರಿಲಿಯಂಟ್ ಇದ್ದೀರಾ, ಅದು ಕೂಡ ಮ್ಯಾಟರ್ ಆಗಲ್ಲ. ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಪ್ಪ ಅಂದ್ರೆ ನಿನ್ನ ಲೈಫಲ್ಲಿ ನಿಮ್ಮ ಅಪ್ಪ ಅಮ್ಮಗೋಸ್ಕರ ನೀ ಇಷ್ಟು ದಿನ ಒಂದು ವಾವ್ ಫ್ಯಾಕ್ಟರ್ ಅಂದ್ರೆ ಏನಪ್ಪ, ನನ್ನ ಮಗ ಹಿಂಗೆ ಮಾಡ್ದ ಅಂತ ಹೆಮ್ಮೆ ಪಡುವಂಥದ್ದು. ಏನೋ ನಾವು SLC ಟಾಪರ್ ಬರೋದಾಗಿರ್ಬೋದು, PUC ಟಾಪರ್ ಬರೋದಾಗಿರ್ಬೋದು, ಅಥವಾ ಯೂನಿವರ್ಸಿಟಿ ಟಾಪರ್ ಬರೋದಾಗಿರ್ಬೋದು. ಯೂನಿವರ್ಸಿಟಿ ಟಾಪರ್ ಒಬ್ಬನೇ ಆಗ್ತಾನೆ, ಹೌದಾ, ಹಾಗೆ ಕಾಲೇಜ್ ಟಾಪರ್ ಒಬ್ಬನೇ ಆಗ್ತಾನೆ, ಡಿಸ್ಟ್ರಿಕ್ಟ್ ಟಾಪರ್ ಒಬ್ಬನೇ ಆಗ್ತಾನೆ, SLC ಟಾಪರ್ ಒಬ್ಬನೇ ಆಗ್ತಾನೆ, PUC ಟಾಪರ್ ಒಬ್ಬನೇ ಆಗ್ತಾನೆ. ಆದರೆ ಈ ಸರ್ಕಾರಿ ಹುದ್ದೆಯ ಒಂದು ಕವರ್ ಏನಿದೆ, ಆ ಒಂದು ಕವರ್ ಬಂತಂದ್ರೆ ಅದು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡುವಂಥ ನಿಮ್ಮ ಅತಿ ದೊಡ್ಡದಾದಂಥ ಒಂದು ಅವಾರ್ಡ್. ಅದಕ್ಕೋಸ್ಕರ ಪ್ರಯತ್ನ ಪಡಿ, ಪ್ರಯತ್ನ ಪಟ್ಟರೆ ಸಿಕ್ಕೇ ಸಿಗತ್ತೆ. ಯಾವಾಗಲೂ ಒಂದು ಗಿಲ್ಟ್ ಇಟ್ಕೊಳಕ್ಕೆ ಹೋಗಬೇಡಿ ಮೈಂಡಲ್ಲಿ, ನಾ ಇನ್ನೊಂದು ಸ್ವಲ್ಪ ಓದಿದ್ರೆ ನಂದು ಆಗ್ಬಿಡ್ತಿತ್ತೇನೋ ಜಾಬು, ಇನ್ನೊಂದು ಸ್ವಲ್ಪ ನಾ ಪ್ರಯತ್ನ ಪಟ್ಟಿದ್ರೆ ನಂದು ಏನೋ ಒಂದು ನನ್ನ ಜೀವನ ಬೇರೆ ಇರ್ತಿತ್ತೇನೋ. ಈ ಒಂದು ಗಿಲ್ಟ್ ಏನಾದ್ರು ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓದಿ, ಪ್ರಯತ್ನ ಪಡಿ, ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಎಕ್ಸಾಮ್ಗಳನ್ನು ನೋಡಿ ಹೇಗಿದೆ. ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿರಲಿ, ನಿಯತ್ತಾಗಿರಲಿ, ಹಾಗೆ ನಿಯಮಿತವಾಗಿರಲಿ, ಆಗ ನಿಮ್ಮ ಒಂದು ಈ ಸರ್ಕಾರಿ ಹುದ್ದೆ ಕನಸು ಆರಾಮಾಗಿ ನನಸಾಗ್ತದೆ. ತೀತ ಹಾಗಿದ್ರೆ ಎಲ್ರಿಗೂ ಮನಸ್ಸಾಗಿನ್ ಈ ಒಂದು ಎಕ್ಸಾಮ್ ಸಲುವಾಗಿ ಏನೆಲ್ಲ ಇದೆ ಅಂಶಗಳು, ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸರಗೂರು ಜನಧ್ವನಿ FM ಕೇಂದ್ರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ರಿಗೂ, ಬಾಯ್ ಬಾಯ್.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ಮುಂಬರುವ ಹುದ್ದೆಗಳ ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ತ್ರಿನೇತ್ರ ಟೆಲಿಗ್ರಾಮ್ನ ನಿರ್ವಾಹಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ

0: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ

0: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
0: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಹೇಗೆ ಕಲಿಸೋದು ಎಂಬ ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಜಾಗನಕೋಟೆ ಹಾಡಿಯ ಶ್ರೀಮತಿ ಪುಟ್ಟೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಅಮ್ಮ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ಕಾರ
2: ಅಮ್ಮ. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
3: ನಮ್ಮ ಹೆಸರು ನಸ್ಕಿ ಅಂತ, ಊರ ಹೆಸರು ಜಾಗನಕೋಟೆ ಹಾಡಿ. ನಾವು ಫಸ್ಟು ಜನಧ್ವನಿ ರೇಡಿಯಲ್ಲಿ ನಾವು ಮಾತಾಡಿದ್ದು. ಜನ ರೇಡಿ ಅಂದರೆ ಭಾಳ ಇಷ್ಟ ನಮಗೆ.
2: ಹೌದಾ?
3: ಹೌದು.
2: ಬಹಳ ಸಂತೋಷ ಅಮ್ಮ, ನಿಮ್ಮನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಅಮ್ಮ, ನಿಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಮಾತಾಡೋಣ. ಅಂದರೆ ನೀವು ನಿಮ್ಮ ಊರಿನಲ್ಲಿ ಮಾಡುವಂತಹ, ನಿಮ್ಮ ಆಡಿಯಲ್ಲಿ ಮಾಡುವಂತಹ ದೊಡ್ಡ ಹಬ್ಬ ಅಂದರೆ ಯಾವುದು?
3: ನಮ್ಮದು ಉಗಾದಿ, ಉಗಾದಿ ಹಬ್ಬ. ಮತ್ತು ನಮ್ಮ ಗ್ರಾಮಕ್ಕೆ ಒಂದು ದೇವಾಲಯ ಇದೆ, ಜಾತ್ರೆ ಬಾಕಲೋಡಿ ಮಾರಮ್ಮ ಜಾತ್ರೆ ಬಸವೇಶ್ವರಂದು.
2: ಹೌದಾ? ಅದು ಹೆಂಗ್ ಮಾಡ್ತೀರಾ ಪೂಜೆ?
3: ಅದು ಕಾಡಲ್ಲೇ ಇರ್ತದೆ ಮೇಡಮ್. ಅಲ್ಲಿ ನಾವು ಮೊದಲನೇ ನಮ್ಮ ಸ್ಥಳದಿಂದ ಶುರುವಾಗಿರೋದು. ಅದು ಹಿರಿಕರು ಫಸ್ಟಿಂದ ನಡೆಸಿದ್ರು. ಈಗ ಆಗ ಯಜಮಾನರು ನಡೆಸಿದ್ರು, ಅವ್ರು ಈಗ ಅವ್ರ ಯಜಮಾನರು ಮಕ್ಕ ನಡೆಸ್ತಾರೆ. ಈಗ ಸೋಮವಾರ ರಾತ್ರಿಗೆ ನಾವು ಮಂಗಳೂರ ಕೊಂಡ, ಸೋಮವಾರ ರಾತ್ರಿಗೆ ಹೋಗಿ ಅಲ್ಲೇ ಇರಬೇಕು.
2: ಹೌದಾ?
3: ಅಲ್ಲಿ 3 ಭಾಗ ಸೇರ್ಕೊಂಡಿದ್ದಾರೆ ಮೇಡಮ್. ಒಂದು ರೈತರ ಕುಟುಂಬ, ಒಂದು ಜೇನು ಕುರುಬ, ಒಂದು ಬೆಟ್ಟ ಕುರುಬ. ಆ ದೇವರಿಗೆ ಸೇರಿರೋರು. ಆಗ ರೈತರು ಹೋದರೆ ಅವ್ರ ಪರವಾಗಿ ಅವ್ರು ಮಾಡ್ತಾರೆ, ಅವ್ರ ಬಸವೇಶ್ವರನಿಗೆ. ನಮ್ಮದು ಒಂದು ಬೆಳ್ಳೂರಮ್ಮ ಅಂತ ಒಂದಿದೆ, ಅದು ಜೇನು ಕುರುಬರ್ದು. ಆಗ ಮಾರಮ್ಮ ಅಂತ ಒಂದಿದೆ, ಅದು ನಮ್ಮ ಬೆಟ್ಟ ಕುರುಬರ್ದು. ಜಾಗನಕೋಟೆ ಆಡಿ ಸೇರಿರೋದು. ಬೆಳ್ಳೂರಮ್ಮ ಸೇರಿರೋದು ಮಳ್ದಾಡಿಗೆ, ಜೆ ಕೆ ಅವ್ರಿಗೆ.
2: ಹೌದಾ?
3: ಆ ದೇವರು ಅಲ್ಲಿದೆ, 3 ದೇವರು ಅಲ್ಲೇ ಇರೋದು, ವಾಸ ಮಾಡ್ತದೆ ಕಾಡಲ್ಲೇ. ಅದೇ
2: ಪೂಜೆ ಪುನಸ್ಕಾರ
3: ಪೂಜೆ ಎಲ್ಲ ಆಯ್ತದೆ, ಕೊಂಡೆ ಜಾತ್ರೆ ಎಲ್ಲ ಆಯ್ತದೆ.
2: ಹೆಂಗ್ ನಡೆಯುತ್ತೆ
3: ಅದು? ಅದರಿಂದ ನಾವು ಹೋಗಿ ಸೋಮವಾರ ರಾತ್ರಿಗೆ ಹೋಗಿ ಅಲ್ಲಿ ಮನೆ ಕಬೇಕು.
2: ಹೌದಾ?
3: ಹೋಗಿ ಮನೆ ಕಂಡು ಅಲ್ಲಿ ಕೊಂಡಕ್ಕೆ ಈ ಬನ್ನಿ ಮರ ಎಲ್ಲ ತರಿತಾರೆ, ಜೇನು ಕುರುಬರು ತರಿಯೋದು, ಅದು ಜೆ ಕೆ ಅವರು ತರಿದ್ರೆ ನಾವು ಎಲ್ಲ ಸೇರಿ ತಂದು ಕೊಂಡಕ್ಕೆ, ನಮ್ಮ ಅವ್ರವೇ ನಾವೇ ಸೇರಿ ಕೊಂಡಕ್ಕೆ ಬೆಂಕಿ ಹಾಕೋದು, ಜೋಡಿಸಿ ಕೊಂಡಗಳಲ್ಲಿ ಜೋಡಿಸಿ. ಆಗ 7 ವಾದ ಕಟ್ತಾರೆ, ಜೇನು ಕುರುಬರಿಗೆ ಒಂದು, ಬೆಟ್ಟ ಕುರುಬರಿಗೆ ಒಂದು ವಾದ. ಅವರು ನಾವು ನಮ್ಮ ದೇವ್ರಿಗೆ ಕೊಂಡದ ಮಾರಮ್ಮನಿಗೆ ಬಲಭಾಗದಲ್ಲಿ ಹೋಯ್ತಾರೆ, ಮುಂಗಂಡದ್ದು ಬೆಂಕಿ ನಮ್ಮನೆ ದೇವ್ರಿಗೆ, ಹಿಂಗಂಡದ್ದು ಬೆಂಕಿ ಅವ್ರಿಗೆ ಜೇನು ಕುರುಬರಿಗೆ. ಆಗ ಇವರು ಬಲಭಾಗಕ್ಕೆ ಹೋದ್ರೆ ಅವ್ರು ಎಡಭಾಗಕ್ಕೆ ಬರ್ತಾರೆ. ಅದೊಂದು ಸಂಪ್ರದಾಯಲ್ಲಿ ಒಂದು 3 ಸುತ್ತು ಅವ್ರು ಬಾಳಿಸ್ತಾರೆ, ಇವರು ಒಂದು 3 ಸುತ್ತು ಬಾಳಿಸಿ ಅದಕ್ಕೆ ಅವರು ಹಿಂಗಂಡಕ್ಕೆ ಬೆಂಕಿ ಹಾಕ್ತಾರೆ, ಇವರು ಮುಂಗಂಡಕ್ಕೆ ಅವಾದನ ಕಚ್ಚಿ ಹಾಕ್ತಾರೆ. ಸರಣ್ ಮಾಡ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಆಗ ಕೊಂಡ ಬೇಯಿಸಿ ಆ ಬೂದಿ ಎಲ್ಲ ಇದು ಕೊಂಗ ಇರ್ತದಲ್ಲ ಅದರೆಲ್ಲ ಬೀಸಿ ಕೆಂಡ ಮಾಡಿ ಆಗ ಆಲರ್ಬಿಗೆ ಬರ್ತಾರೆ ಕೆರೆಯಿಂದ. ಅಲ್ಲಿ ಒಂದು ಸಾಮೈನ್ ಕಟ್ಟೆ ಅಂತ ಒಂದು, ಅದೇ ಅಲ್ಲಿ ಹುಲಿಕೆರೆ ಅಂತ ಅದೇ ಒಂದು, ಅಲ್ಲಿಗೆ ಆಲರ್ಬಿಗೆ ಬರ್ತಾರೆ. ದೇವ್ರು ಎಲ್ಲ ದೇವರು ಎಲ್ಲ ನಮ್ಮ ಜನರು ಗಿರಿಜನ ಎಲ್ಲ ದೋಳು ಕುರುಳು ಎಲ್ಲ ತಕ್ಕೊಂಡು ಬಾರಿಸ್ಕೊಂಡು ಅಲ್ಲೇ ಆಲರ್ಬಿ ತಕ್ಕೊಂಡು ಹೋಯ್ತಾರೆ ಕೊಂಡಾಯಕ್ಕೆ. ಕೊಂಡಾದ್ಮೇಲೆ ಒಂದು ರಾತ್ರಿಗೆ ಸೋಮವಾರ ರಾತ್ರಿ ಹೋಗಾಗೆ ಮಡ ಬೇಯಿಸಿರ್ತಾರೆ, ನಮಗೊಂದು ಮಡ ಅವ್ರಿಗೊಂದು ಮಡ, ರೈತರೇ ಬೇಯಿಸಿ ಪಾಟಿ ಮಡಕೆಯಲ್ಲಿ ಅಕ್ಕಿ ಹಾಕೋದು. ಅದಕ್ಕೆ ಒಂದು ತೆರೆ ಕಟ್ಟಿ ಅನ್ನ ಬೇಯಿಸ್ತಾರೆ ರೈತರು. ಬೇಯಿಸಿ ದೇವ್ರು ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಏಡು ಮಾಡ್ಕಿನ ಅವ್ರಿಗೊಂದು ಜೇನು ಕುರುಬರ್ಗೊಂದು.

0: ಅದಕ್ಕೆ ನಮಗೊಂದು ಅದನ್ನ ಮಡೆ ಅಂತೀವಿ ನಾವು. ಅದೇ ಹೊಲದಲ್ಲಿ ಮಡೆ ಬೇಯಿಸಿ ಮೊದಲೇ ಅಡುಗೆ ಆಗಕ್ಕೆ ಮುಂಚೆ ಮಡೆ ಬೇಯಿಸ್ಬಿಡ್ತಾರೆ.
1: ಹೌದಾ?
0: ಅದು ದೇವ್ರದ್ದು. ಅದು ಈ ಪರ್ಸಕ್ಕೆ ಮಾಡೋದು ಬೇರೆ, ಸಪ್ರ ಹಾಕಿ ನಮ್ಮ ದೇವಸ್ಥಾನ ಒಳಕ್ಕೆ ಮಡೆ ಬೇಯಿಸೋದು ಬೇರೆ. ಅದು ಎರಡು ಮಡಿಕೆ, ಅವ್ರಿಗೊಂದು ಮಡಿಕೆ ನಮಗೊಂದು. ಆಗ ಮಡೆ ಎಳೆಯ ಗಂಟ ಅವರು ಪೂಜೆ ಎಲ್ಲ ಪುಷ್ಕರ ಎಲ್ಲ ಮಾಡಿಕೊಂಡಾದ್ಮೇಲೆ

0: ಮನ್ಗಿರ್ಬೇಕು. ಮನ್ಗಿದ್ದು ಮಾರನೇ ದಿನ ಆ ಮಡಕಿನ ಗಂಗೆ ಪೂಜೆ ಎಲ್ಲ ಮಾಡಿ ಆ ಮಡೆನೇ ಯಾವುದು ಮೊದಲನೇ ಮಡೆ ನಮ್ಗೆ ಕೊಡ್ತಾರೆ, ಹಿಂಭಾಗ ಮಡೆ ಅವ್ರು ಕೊಡ್ತಾರೆ ಜೇನು ಕುರ್ತಿಗೆ. ಎರಡು ಸ್ಥಾನ ಮೂರು ಸ್ಥಾನದವರು ಆ ಬಾಕ್ಲಾಡಿ ದೇವಸ್ಥಾನದಲ್ಲಿ ಸೇರ್ಕೊಂಡಿರೋದು. ಒಂದು ಬಸವೇಶ್ವರ ರೈತರ ಪೂಜೆ ನಡೀತದೆ. ಆಗ ಮಡೆ ಎಲ್ಲ ಎಳೆದು ಬುಧವಾರ ಇಲ್ಲಿಗೆ ಬರ್ತಾರೆ ಆಡಿಗೆ. ಆಡಿಗೆ ತಂದು ಆ ಮಡೆನ ಅಲ್ಲಿ ಕಾಯಿ ಎಲ್ಲ ಹೊಡಿತಾರಲ್ಲ ಅದೆಲ್ಲ ಹಾಯ್ಕೊಂಡು ಮಡಗಿಸ್ತಾರೆ. ಅದನ್ನು ಮಡೆಯಲ್ಲಿ ಅನ್ನ ಬೇಯಿಸ್ತಾರಲ್ಲ ಮೇಡಮ್, ಅದನ್ನು ಎಲ್ಲರ ಮನೆಗೆ ಆ ಕಾಯಿ ಸೂರು ಆ ಮಡೆನ ಅನ್ನನ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾರೆ.
1: ಹೌದಾ, ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಹೇಗೆ ನಡೆಯುತ್ತೆ
0: ಸೇರ್ಕೊಂಡಿಟ್ಟದು? ಆಗ ಒಂದು ಏಳು ತಿಂಗ ಪೂರ್ವ ಕಳೆದು ಎರಡು ತಿಂಗ ಮೂರು ತಿಂಗ ಆದಮೇಲೆ ಎರಡು ತಿಂಗ ಆದಮೇಲೆ ಆಗ ನಮ್ಮದು ಉಗಾದಿ ಬರ್ತದೆ.
1: ಯುಗಾದಿ ಹಬ್ಬ,
0: ಯುಗಾದಿ ಹಬ್ಬ, ಯುಗಾದಿ ಹಬ್ಬ ಬರ್ತದಲ್ಲ ಅದರಲ್ಲಿ ಆಡಿ ಅವರೆಲ್ಲ ಸೇರಿ ಸಾವಡಿನ ಇಲ್ಲಿ ಸಾವಡಿ ಅದಲ್ಲ ಆ ಸಾವಡಿನ ಸಾರಿಸಿ ಆಗ ಎಲ್ಲ ಗ್ರಾಮಕ್ಕೂ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ ಇಂಥದ್ದು ಪೂಜೆ ಅದೆ ಬನ್ನಿ ನಮ್ಮ ಸಂಪ್ರದಾಯದ ಬನ್ನಿ ಧೋಳು ಕುಣಿತ ಎಲ್ಲ ಅದೆಲ್ಲ ಬನ್ನಿ ಅಂತ ವರ್ಷ ವರ್ಷ ಮಾಡ್ತೀವಿ. ಅದು ಯುಗಾದಿ ಹಬ್ಬ ದೊಡ್ಡ ಹಬ್ಬ ಮಾಡ್ತೀವಿ. ಅಲ್ಲಿಗೆ ಎಲ್ಲ ಗ್ರಾಮದವರು ಕರೀತಾರೆ, ಪಡಿ ಎತ್ತಾರೆ, ಗ್ರಾಮನೂ ಕರೀತಾರೆ. ಆಗ ಎಲ್ಲ ಗ್ರಾಮದವರು ಬರ್ತಾರೆ. ಬಂದು ಅದನ್ನ ಏನು ಮಾಡ್ತಾರೆ ಅಂದರೆ ಆಗ ಯೋ ಈ ಒಂದು ಅಡುಗೆ ಕಾಯಿ ಒಂದು ಅಡುಗೆ ಬಾಳೆಹಣ್ಣು ಹಣ್ಣು ಪೂಜೆ ಎಲ್ಲ ತಕೊಂಡು ಅಲ್ಲಿಗೆ ಪುನಃ ದೇವಸ್ಥಾನಕ್ಕೆ ಹೋಗ್ತಾರೆ. ಒಬ್ಬ ದೇವಸ್ಥಾನ ಕೊಂಡು ಆದವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಮೇಲ್ಗಡೆ ಏಳು ಎಡೆ ಮುಡ್ತಾರೆ, ಬೇಳೂರಮ್ಮನ ಗುಡಿ ಏಳು ಎಡೆ ಮಡಗಿ, ಏಳು ಕಾಯಿ ಮಡಗಿ, ಏಳು ಎಲೆ ಮಡಗಿ.
1: ಯುಗಾದಿ ಹಬ್ಬದಿನ
0: ಯುಗಾದಿ ಹಬ್ಬದ ಅಲ್ಲಿ ಪೂಜೆ ಏಳು ಎಡೆ ಮಡಗಿ ಪೂಜೆ ಮಾಡಿ ಅದು ತೀರ್ಥ ತಂದು ಇವಾಗ ಯುಗಾದಿ ಹಬ್ಬಕ್ಕೆ ಇಲ್ಲಿ ದೇವಾಲಯ ಅದಲ್ಲ ನಮ್ಮ ಸಾವಡಿ ಅಲ್ಲಿಗೆ ತಂದು ಅದನ್ನ ತೀರ್ಥ ಹಾಕಿ ಅಡುಗೆಗೆ ಒಲೆ ಎಲ್ಲ ಹಾಕಿ ಅದಕ್ಕೆ ತೀರ್ಥ ಹಾಕಿ ಊಟದ ವಸ್ತಿಗೆ ಅಡುಗೆ ಮಾಡ್ತಾರೆ. ಮಾಡಿ ಎಲ್ಲ ಜನಕ್ಕೂ ಊಟ ಇಕ್ತಾರೆ. ಬೆಳಗಾನ ಕುಣಿತ ದೇವ್ರ ಕುಣಿತ
1: ಮಕ್ಕಳನ್ನೆಲ್ಲ ಕರ್ಕೊಂಡು
0: ಮಕ್ಕಳೆಲ್ಲ ಕರ್ಕೊಯ್ತಿ ಗುಜ್ಜಿ ಕೊಯ್ತಾರೆ. ಆಗ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಗ್ರಾಮದವರು ಪಕ್ಕದವ್ರೆಲ್ಲ. ಆಗ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಬೆಳಗಾನ ದೇವ್ರ ಹಬ್ಬ ಮಾಡ್ತಾರೆ. ಆಗ ಎಲ್ಲ ದೇವಮಾನರು ಕಾಡಲ್ಲಿ ಇರ್ತವೆ.
1: ಈಗಲೂ ಸಂಸ್ಕೃತಿ ಎಲ್ಲ
0: ಮಾಡ್ತಾರೆ, ಈ ಸತಿ ಮಾಡ್ತಾರೆ ಅದನ್ನ ವರ್ಷ ವರ್ಷ ಮಾಡ್ತೀವಿ. ಅದನ್ನ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಹಾಕಿ ಆಗ ಬೆಳಗಾನೇ ಧೋಲು ಕುಣಿತ ಕುಣಿತಾರೆ ಮಕ್ಕಳು ಮರಿ ಎಲ್ಲ ಕುಂದು. ಆಗ ದೇವ್ರುಗಳು ಎಲ್ಲ ಕಾಡಲ್ಲಿರೋವೆಲ್ಲ ಬರ್ತಾರೆ, ಬಂದು ನಿಮ್ಮ ಗ್ರಾಮದಲ್ಲಿ ಒಳ್ಳೇದು ಒಳ್ಳೇದಂತ ನಾವು ಮಾಡಿಕೊಡ್ತೀವಿ, ಮಕ್ಕಳು ಮರಿಗೆ ಯಾವ ತೊಂದರೆ ಇರಬಾರ್ದು, ನಾವು ಕಾವಲಿರ್ತೀವಲ್ಲ ಅಂತ ಮಾತು
1: ಕೊಡ್ತೀವಿ. ದೇವರು ಬಹಳ ಸಂತೋಷ ಅಮ್ಮ. ದೇವರ ಆಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರಿ. ಈಗ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ. ಅಂದ್ರೆ ನಿಮ್ಮ ಕಾಡಿನಲ್ಲಿ ಸಿಕ್ತಿದ್ದಂತಹ ಆಹಾರಗಳು ಪದಾರ್ಥಗಳು ಏನೇನು ಸಿಕ್ತಿತ್ತು, ಅದರಲ್ಲಿ ನೀವು ಯಾವ ತರ ಅಡುಗೆ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ.
0: ನಮಗೆ ಕಾಡಲ್ಲಿ ಸೊಪ್ಪು ಇರ್ತದೆ, ಸೀಗೆ ಸೊಪ್ಪು ಅಂತ ಇರ್ತದೆ. ಆಗ ಇನ್ನೊಂದು ಸೀಗುಳಿ ಸೊಪ್ಪು ಅಂತ ಇರ್ತದೆ, ಅದನ್ನ ಅದ್ರ ಸಾಂಬಾರನ್ನ ತಿಂತೀವಿ, ಸೊಪ್ಪನ್ನ ಸಾಂಬಾರ್ ಮಾಡಿ ತಿಂತೀವಿ. ಅದನ್ನ ಕಾಯಿನ ಸೀಗೆ ಪುಡಿ ಅಂತ ಮಾಡ್ತಾರೆ, ಅದು ಔಷಧಿಗೂ ಸರಿ. ಸೀಗ ಕಾಯಿ ಅನ್ನಲ್ವಾ ಹಚ್ತೀವಲ್ಲ ತಲೆಗೆ, ಅದ್ರದ್ದು ಸೊಪ್ಪು ಈ ಮಕ್ಕಳು ಬಾಣ್ತಿ ಅವರೆಲ್ಲ ಹೊಟ್ಟೆ ಗುಡುಗುಲು ಅವು ಎಲ್ಲ ಆಯ್ತದಲ್ಲ ಅದಕ್ಕೆಲ್ಲ ಸಾಂಬಾರ್ ಮಾಡಿ ಬಾಣತಿಯರಿಗೆ ಕೊಡ್ತಿದ್ರು ನಮ್ಮಜ್ಜಿ ಅವರೆಲ್ಲ. ಆಗ ಇದು ಸೊಪ್ಪು ಸೀಗೆ ಸೊಪ್ಪು ಪಕ್ಕ ಸೊಪ್ಪು ಒಣಗಲ ಸೊಪ್ಪು ಆಗ ಬಳ್ಳೆ ಸೊಪ್ಪು ಎಲ್ಲ ಅವೆಲ್ಲ ತಿಂತಿದ್ವು.
1: ಇವಾಗ ಅಂದ್ರೆ ಆಹಾರ ಪದ್ಧತಿ ಬೇರೆ ತರ ಇದೆ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ಏನ್ ವ್ಯತ್ಯಾಸ?
0: ಬಹಳ ಕಷ್ಟ ಇದೆ ಮೇಡಮ್, ನಮ್ಮ ಜಮೀನಲ್ಲಿ ಹಲವಾರು ಗೊಬ್ಬರ ಹಾಕಿ ಈಗ ಒಂದ್ ಸೊಸಿನ ನಾವು ಸೊಸಿ ಮಣ್ಣಿಗೆ ಹಾಕ್ತೀವಿ ಮೇಡಮ್, ಸೊಸಿ ಮಣ್ಣಿಗೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆಳು ಮುಳೆ ಎಲ್ಲ ಹಾಕ್ಬಿಡ್ತೀವಿ. ಅದು ಹಾಕ್ಬಿಟ್ರೆ ಅದು ಚೆನ್ನಾಗಿ ಇಳುವರಿ ಬರ್ತದೆ, ಮತ್ತೆ ಭೂಮಿಗೂ ಆ ಗಿಡಕ್ಕೂ ಅನ್ಯಾಯ, ಕಷ್ಟ ಕೊಡಂಗೆ ಆಯ್ತದೆ, ಮತ್ತೆ ಭೂಮಿಗೂ ಕಷ್ಟ ಕೊಡಂಗೆ ಆಯ್ತದೆ. ಒಳ್ಳೆ ಬೆಳೆ ಬರ್ತದೆ ಬಂದ್ರೂ ನಾವು ಅದನ್ನ ತಿಂದ್ರೂ ನಮ್ಗೆ ಆರೋಗ್ಯ ಚೆನ್ನಾಗಿರಲ್ಲ,
1: ಶುದ್ಧತೆ.
0: ಆಗ ನಾವು ಈ ಗೊಬ್ಬರ ಗಿಡ ಅದೆಲ್ಲ ಬರ್ದಕ್ ಮುಂಚೆ ಐದಾರು ಒಂದು ಇಷ್ಟಿಷ್ಟು ಕಾಲು ಕಾಲು ಕೆ ಜಿ ಮೆಣಸಿನ್ಕಾಯಿ ಇಷ್ಟಿಷ್ಟು ಕೊತ್ತಂಬರಿ ಎಲ್ಲ ಹಾಕಿ ಹಿಡಿದು ಹಾಕಿದ್ವು, ಅಷ್ಟು ಖಾರ ಇರ್ತಿತ್ತಿಲ್ಲ.

0: ಈಗ ಒಂದ್ ಮೆಣಸಿನಕಾಯಿನ ತಿಂದು ತಕ್ಕಿಸಕ್ ಆಗಲ್ಲ.
1: ಹೌದು,
0: ಖಾರ ಕೊಡ್ತಾರೆ ಅವೆಲ್ಲ ರಾಸಾಯನಿಕದಿಂದ ಆಯ್ತಿರೋದು ಮೇಡಮ್.
1: ಅಂದ್ರೆ ಅಮ್ಮ ಅವಾಗ್ಲೆಲ್ಲ ಆಸ್ಪತ್ರೆಗಳು ಇರ್ತಾ ಇರ್ಲಿಲ್ಲ, ಇವಾಗೆಲ್ಲ ಆಸ್ಪತ್ರೆ ವ್ಯವಸ್ಥೆ ಇದೆ. ಅವಾಗ ಮಕ್ಕಳುಗಳ ಆರೋಗ್ಯ ಕೆಟ್ಟರೆ ಹೇಗ್ ನೋಡ್ಕೊತಾ ಇದ್ರು ಅವಾಗ?
0: ಅವಾಗ ಮಕ್ಕಳಲ್ಲಿ ನಾವು ನನ್ ಮೂರು ಮಕ್ಳು ಇತ್ತು ಮೇಡಮ್ ಆಸ್ಪತ್ರೆಯಲ್ಲೇ. ಕ್ಯಾನಿಂಗು ಕ್ಯಾನಿಂಗ್ ಇತ್ತಿಲ್ಲ ಆಗ. ಆಗ ಡಾಕ್ಟರ್ಗಳು ಹಿಂಗ ಕ್ಯಾನಿಂಗ್ ಪಟ್ಟಿ ಇತ್ತಿಲ್ಲ. ನಮ್ಮ ಬಿಂದು ಮೇಡಮ್ ಇದ್ರು, ನಮ್ಗೆ ಮೂರು ಮಕ್ಳಿದ್ವು.
1: ಹೌದಾ?
0: ಹಾ, ಮೂರು ಮಕ್ಳನ್ನ ಮನೇಲೇ ಡೆಲಿವರಿ ಆಗಿದ್ದು ನಾನು.
1: ಹೌದಾ?
0: ನಮ್ಮ ಮೂರು ಮಕ್ಕಳನ್ನು ಮನೇಲೇ ಡೆಲಿವರಿ ಆಗಿದ್ದು. ಏನಂದ್ರೆ ಮತ್ತೆ ನಾನು ಆಸ್ಪತ್ರೆಗೆ ಹೋಯ್ತಿದ್ದಿ, ಡ್ರಾಪ್ ಮಕ್ಕಳ ಡೆಲಿವರಿ ಆದದಕ್ಕೆ ಡ್ರಾಪ್ ಹಾಕ್ಸ್ಕಿದ್ದೀನಿ, ಮೂರು ಮಕ್ಳಿಗೆ ಹಾಕ್ಸಿದ್ದೀನಿ. ಈಗ ಮೂರು ಮಕ್ಕಳಾದ್ಮೇಲೆ ಆಪರೇಷನ್ನು ಅಲ್ಲೇ ಕೆಂಚನಹಳ್ಳಿಯಲ್ಲೇ ಮಾಡಿದ್ದು.
1: ಆರೋಗ್ಯ
0: ಚೆನ್ನಾಗಿತ್ತು,
1: ಆಸ್ಪತ್ರೆ ಔಷಧಿ ಎಲ್ಲ ಅಲ್ಲೇ ಮಾಡ್ಕೊತಾ ಇದ್ರ?
0: ಅಷ್ಟೇ ಎಲ್ಲ ಸರಿ ಇಲ್ಲ ಅಂದ್ಮೇಲೆ ಆಸ್ಪತ್ರೆಯಲ್ಲೇ ತಗೊಳ್ತಿದ್ದು ನಾವು.
1: ಹೌದಾ? ಕೆಲವು ಕಾಡಲ್ಲಿ ಔಷಧಿ ಎಲ್ಲ ಮಾಡ್ತಾರೆ,
0: ಕಾಡಲ್ಲಿ ಔಷಧಿ ಮಾಡ್ತಿದ್ರು.
1: ಹೇಗ್ ಮಾಡ್ತಾ ಇದ್ರು ಔಷಧಿಗಳ ಬಗ್ಗೆ?
0: ಆಗ ಸಕ್ಕೆ, ನೀವು ಮಕ್ಳು ಬೇದಿ ಅಂದ್ರೆ ಒಂದೊಂದು ಸಕ್ಕೆ ತಂದು ಕೊಡೋದು, ಮರದ ಸಕ್ಕೆಗಳ ಒಂದ್ ಬೇರಿದ್ರೆ. ಹಾಗೆಲ್ಲ ಮಕ್ಕಳು ವಾಂತಿ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಸಕ್ಕೆ ತಂದು ಕೊಡೋದು, ಆ ಥರ ಎಲ್ಲ ಜೀವನ ಮಾಡ್ತಿದ್ರು ಆದರು. ಈಗ ಅವು ಯಾವುದೂ ಗೊತ್ತಾಗಲ್ಲ ಕೆಲವು ಮಕ್ಕಳಿಗೆ. ಅದರಿಂದ ಆಸ್ಪತ್ರೆಯಲ್ಲೇ ಹೋಗಿ ನಾವು ವ್ಯವಸ್ಥೆ ಮಾಡ್ತಿದ್ವಿ.
1: ಹೌದಾ? ಹಾಗಿದ್ರೆ ಇವಾಗ ನೀವು ಆಸ್ಪತ್ರೆಗೆಲ್ಲ ಹೋಗೋಕ್ಕೆ ಪ್ರಾರಂಭ ಮಾಡಿದ್ದೀರಾ. ಅಂದ್ರೆ ಅಮ್ಮ ಅವಾಗ ಶಿಕ್ಷಣ ಪದ್ಧತಿ ಬೇರೆ ತರ ಇತ್ತು, ಅಂದ್ರೆ ಶಾಲೆಗಳು ಇರ್ತಿರ್ಲಿಲ್ಲ, ವ್ಯವಸ್ಥೆ ಇತ್ತು,
0: ಶಾಲೆ ಇದ್ರು ಮೇಡಮ್. ಬರೇ ನಾನು ಒಂದೇ ಕ್ಲಾಸ್ ಓದಿದ್ದು ಮೇಡಮ್.
1: ಹೌದಾ?
0: ಆಗ ಶಾಲೆಯಲ್ಲಿ ಬಿಸಿ ಊಟ ಎಲ್ಲ ಇತ್ತಿಲ್ಲ. ಆಗ ನಮ್ಗ ಬೆಳಿಗ್ಗೆ ಹಾಸ್ಟೆಲ್ ಕೊಡ್ತಿದ್ರು, ಆಗ ಸಂದೆಯಲ್ಲಿ ಹಾಸ್ಟೆಲ್ ಕೊಡ್ತಿದ್ರು ಅಷ್ಟೇ. ಮಧ್ಯಾಹ್ನಕ್ಕೆಲ್ಲ ನಮ್ಗೆ ಊಟದ ವ್ಯವಸ್ಥೆ ಇತ್ತಿಲ್ಲ ಹಾಸ್ಟೆಲ್. ಆಗ ಮಧ್ಯಾಹ್ನಕ ಇಸ್ಕೋಲ್ ಬಿಟ್ಟಾದ್ಮೇಲೆ ಗೋಧಿನ ಉಪ್ಪಿಟ್ಟು ಮಾಡ್ಕೊಡ್ತಿದ್ರು, ಗೋಧಿ ಉಪ್ಪಿಟ್ಟು ಇಸ್ಕೋಲಲ್ಲಿ. ಈಗ ಬಿಸಿ ಊಟ ಕೊಡ್ತಾರೆ ಮೇಡಮ್. ಆಗ ಎಲ್ಲ ನಾವಿರಾಗ ಬರೀ ಒಂದನೇ ಕ್ಲಾಸ್ ಓದಿರೋದು, ಬರೀ ಗೋಧಿವಿನ ಉಪ್ಪಿಟ್ಟು ಮಾಡಿ ನಮ್ಗೆ ಕೊಡ್ತಿದ್ರು. ಅದನ್ನ ಮಳ್ಳಿಗೆ ಹಾಕೊಂಡು ಕಣ್ಣೀರು ಕುಡ್ಕೊಂಡು ಪುನಃ ಒಂದು ಇಸ್ಕೋಲು ಅಲ್ಲೇ ಕೂತಿದ್ದು ಇಸ್ಕೋಲ್ ಮಾಡ್ಕೊಂಡು ಸಂದೆಯಲ್ಲಿ ಹಾಸ್ಟೆಲ್ಗೆ ಬರ್ತಿದ್ರು.
1: ಅಂದ್ರೆ ಇವಾಗೆಲ್ಲ ಶಾಲೆಗಳೆಲ್ಲ ಚೆನ್ನಾಗಿದೆ,
0: ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಚೆನ್ನಾಗಿರೋವೆಲ್ಲ ಈಗ ಅನುಕೂಲ
1: ಹೋಗ್ತಾ ಇದಾರೆ ಶಾಲೆ
0: ಅಲ್ಲೇ ಹೋಯ್ತಾರೆ. ನಾವ್ ಮೂರ್ ಮಕ್ಳು ಓದಿಸ್ತಿದ್ವಿ ಮೇಡಮ್.
1: ಹೌದಾ? ಏನೇನು ಓದಿಸಿದೀರಾ?
0: ಡಿಗ್ರಿ ಗಂಟ ಓದ್ರು ಅವರು.
1: ಹೌದಾ? ಅಂದ್ರೆ ಈಗ ಆಗಿನ ಜೀವನ ಪದ್ಧತಿ ಈಗಿನ ಜೀವನ ಪದ್ಧತಿ ಬೇರೆ ತರ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಡಿನ ಜೀವನ ಹೇಗಿತ್ತು, ಇವಾಗ ನಾಡಿನ ಜೀವನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನೇನ್ ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಹೇಳಿ.
0: ಆಗ ಮೇಡಮ್ ಊಟದ ವ್ಯವಸ್ಥೆ ಕಮ್ಮಿ ಇತ್ತು, ಬರೇ ಕಾಡಲ್ಲಿ ಗೆಡ್ಡೆ ಗೆಣಸು ಅದನ್ನೇ ಜಾಸ್ತಿ, ಮುಳ್ಳು ಗೆಣಸು ಅದು ಇದು ಹಾಕೊಂಡು ತಿಂತಿದ್ರು. ಆಗ ತೋಟಿಗೆ ಗೆಣಸು ಮನೇಲಿ ಹಾಕ್ತಿದ್ರು. ಈಗ ಅಂಥದ್ದು ಯಾವುದು ಹಾಕಲ್ಲ ನಮ್ಮ ಜನ, ಆ ಗೆಣಸಿಗೆ ಹೋಗಲ್ಲ ಎಲ್ಲ. ಈಗ ಈ ರಾಸಾಯನಿಕ ಹಾಕ್ತಾರಲ್ಲ ಮೇಡಮ್, ಅದಿದು ತಂದು ಮಾರೋದನ್ನ ಅದನ್ನ ತಿನ್ಕೊಂಡು ತಿನ್ಕೊಂಡು ರೋಗ ಬರ್ಸ್ಕೊಂಡು ಅದು ನಾವೇ ಮಾಡೋದು ಭೂಮಿ ತಾಯಿಗ.
1: ಹೌದು,
0: ಮಾಡಿ ನಾವೇ ತಿನ್ಕೊಂಡ್ರೆ ನಮಗೆ ಅದೇ ರೋಗ, ಭೂಮಿಗೂ ರೋಗ ನಮಗೂ ರೋಗ.
1: ಅದು ನಿಜ. ಇವಾಗ ನಾವು ಹಬ್ಬಗಳ ಬಗ್ಗೆ ಮಾತಾಡ್ತಿದ್ವಿ, ಯುಗಾದಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದು ಬಿಟ್ರೆ ಇನ್ಯಾವ ಹಬ್ಬಗಳನ್ನ ಮಾಡ್ತೀರಾ ನೀವು?
0: ನಾವು ಅದು ಬಂದ್ಬಿಟ್ರೆ ಇನ್ನು ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ಮಾಡ್ತಾರೆ ಅಷ್ಟೇ.
1: ಹೌದಾ?
0: ಅದು ಮನ ತಾರಿಸಿ, ತೊಪ್ಪ ತಂದು ಮನ ತಾರಿಸಿ ಹಾಗೆಲ್ಲ ದೀಪಾವಳಿ ಹಬ್ಬ ಮಾಡೋಕ್ಕೆ ಅಕ್ಕಿನೇ ತತ್ತಿದ್ದು. ಒಂದಿನ ಆಗೆಲ್ಲ ಅನ್ನ ಇತ್ತಿಲ್ಲ ಮೇಡಮ್ ನಮಗೆ, ಬರೀ ಮುದ್ದೆನೇ ತಿಂತಿದ್ದು, ಅನ್ನ ಇತ್ತಿಲ್ಲ. ಆಗ ಅದ ಅನ್ನ ತಿನ್ನಕ್ಕೆ ಕನಸಿತ್ತು. ಆಗ ಗಾರ ಅನ್ನೆಲ್ಲ ಇಲ್ಲ, ಈಗೆಲ್ಲ ಸಿಮೆಂಟ್ ಅದೇ ಇದೆ ಹಾಕಿ ಗಾರನೆಲ್ಲ ಮಾಡ್ತಾರೆ. ಆಗ ಈಗ ತೊಪ್ಪ ತಾರಿಸಿ ಹಬ್ಬ ಬಂತು ಅಂದ್ರೆ ತೊಪ್ಪನೆಲ್ಲ ತಾರಿಸ್ಬಿಟ್ಟು ನೀರು ಇಕ್ಕೊಂಡು ಅಕ್ಕಿ ಹೋಗಿ ಅಂಗಡಿಯಲ್ಲಿ 50-60 ರೂಪಾಯಿ ಇತ್ತು ಆಗ ಒಂದೊಂದು ಕೆ ಜಿ ಅಕ್ಕಿ. ಅದನ್ನ ತಂದು ಒಂದೇ ದಿನ ಹಬ್ಬ ದಿನನ ಅದ ಅನ್ನ ಮಾಡ್ಕೊಂಡು ಎಲ್ಲ ಹಬ್ಬ ಮಾಡ್ತಿದ್ವಿ. ಬೇಳೆ ಆಳಗೆ ಅದೆಲ್ಲ ತಂದು ಹಂಗಿತ್ತು, ಅಮ್ಮನ ತಾರಿಸ್ಬಿಟ್ಟು ಅನ್ನನ ಹಬ್ಬ ಮಾಡಿ ಅದೇ ಒಂದೇ ವರ್ಷ.
1: ಹೌದಾ?
0: ವರ್ಷಕ್ಕೊಂದ್ಸರಿ ಹಬ್ಬ ಬಂದ್ರೆ ಅಕ್ಕಿ ತಂದು ಅನ್ನ ಮಾಡ್ತಿದ್ವಿ. ಈಗ ಎಷ್ಟು ಅನ್ನ ತಿಂತಿದ್ವಿ.
1: ಹೌದು, ಈಗ ಬೇರೆ ಬೇರೆ ತರ ಅಡುಗೆ
0: ಎಲ್ಲ ಇಡ್ಲಿ ಗಿಡ್ಲಿ ಎಲ್ಲ ಮಾಡಿ.
1: ರುಚಿ ಹೆಂಗಿರ್ತಿತ್ತು
0: ಆಗ? ಚೆನ್ನಾಗಿತ್ತು ರುಚಿ. ಯಾವುದೇ ತಿಂದ್ರು ಮನಸ್ಸಿಗೆ ಸ್ಫೂರ್ತಿ ಆಗಲ್ಲ.
1: ಹೌದು, ತೃಪ್ತಿ ಆಗಲ್ಲ,
0: ತೃಪ್ತಿ ಆಗಲ್ಲ. ಹಂಗದೆ ಯಾವ ಸಾರು ಅದು ಇದು ತಿಂದ್ರು ಬಾಯಿಗೆ ಇಡಿಸಲ್ಲ, ಹಂಗೆ ಅದೆ.
1: ಹೌದು,
0: ಫಸ್ಟು ನಾವು ಇಷ್ಟೇ ತಿಂದ್ರು ಹೊಟ್ಟೆ ತುಂಬ್ತಿತ್ತು.

0: ಅದು ಈ ಪಾಠ ತಿನ್ನಬೇಡಿ, ಈ ಪಾಠ ತಿಂದರೂ ನಮ್ಗೆ ಹೊಟ್ಟೆ ತುಂಬಿತು.
1: ನಿಮ್ಮ ಹಬ್ಬಗಳ ಬಗ್ಗೆನೇ ಮಾತಾಡಿ ಅಮ್ಮ. ಇವಾಗ ಹೇಳ್ತಾ ಇದ್ರಿ ಮೊದಲು ಹೇಗೆ ಹಬ್ಬ ಮಾಡ್ತಿದ್ರಿ, ಈಗ ಮೂರು ಜನಾಂಗ ಎಲ್ಲ ಸೇರಿ ಹಬ್ಬ ಮಾಡ್ತಿದ್ರಿ ಅಂತ. ಅದೇ ಥರ ಇನ್ನೂ ಯಾವ್ಯಾವ ಥರ ಹಬ್ಬಗಳನ್ನ ಮಾಡ್ತೀರ ನೀವು?
0: ಅದು ಒಂದು ಹಬ್ಬ ಅದಂದರೆ ಇದು ಮಕ್ಕಳಿಲ್ಲ ಅಂದಮೇಲೆ ಮಕ್ಕಳಿಲ್ದಿರೋರಿಗೆ ಒಂದು ಹಬ್ಬ ಮಾಡ್ತೀವಿ. ಅದು ದೇವ್ರದ್ದು, ನಮ್ಮದು ಒಂದು ದೇವ್ರ ಅದೇ. ಆ ದೇವರು ಈ ಪಣೀರ್ ಅಂತ ಇರ್ತದಲ್ಲ, ಪಣೀರು ಸೋಲಕೃಪ ಪಣೀರ್ ಅಂತದಲ್ಲ, ಆ ದೇವ್ರನ್ನ ಕರೆಸಿ ಈ ಮಕ್ಕಳು ಇಲ್ದಿರೋರಿಗೆ ಒಂದು ಮಕ್ಕಳು ಇಲ್ದಿರೋರಿಗೆ ಆ ದೇವ್ರನ್ನ ಕರೆಸಿ ಅದನ್ನು ನಾವು ಕೇಳ್ತಿದ್ವು. ಕೇಳೋದೇನೆಂದರೆ ನಮ್ಗೆ ಮಕ್ಕಳಿಲ್ಲ, ನಮಗೊಂದು ಸಂತಾನ ಬೇಕು ಅಂತ ಹೇಳ್ತಿದ್ರು. ದೇವ್ರ ಕರೆಸಿ ಹೇಳಿದ್ರೆ ಅವರು ನನ್ಗೆ ಹೇಳಿ ಅಂತ ಅವರು ಹೇಳ್ತಿದ್ರು. ಆಗ ಅರ್ಕ ಮಾಡ್ತಿದ್ರು ಕೋಳಿ, ಕೋಳಿಗೆ ಅರ್ಕ ಬಿಡ್ತೀವಿ. ಆಗ ಅರ್ಕ ಬಿಟ್ರೆ ಅವಳಿಗೆ ಸಂತಾನ ಉತ್ಪತ್ತಿ ಆಯ್ತಿತ್ತು. ಆ ದೇವ್ರ ಕರೆಸ್ತಾರೆ ಉತ್ಪತ್ತಿ, ಈಗಲೂ ಮಾಡ್ತಾರೆ ಅದನ್ನ,
1: ಈಗಲೂ ಪದ್ಧತಿ
0: ಮಾಡ್ತಾರೆ. ಆಗ ಸಂತಾನ ಉತ್ಪತ್ತಿ ಆದರೆ ಅದಕ್ಕೆ ಅರ್ಕ ಮಕ್ಕಳಾಯ್ತದೆ. ಅದಕ್ಕೆ ಮಕ್ಕಳಾಯ್ತದೆ, ಮಕ್ಕಳಾದರೆ ಆ ಕೂಸನ್ನು ತತ್ಕೊಂಡು ಆ ಕೂಸಿಗೆ ಬೆಳೆ ಬೆಳಿ ಪಂಚೆ, ಬೆಳಿ ಬಟ್ಟೆ, ಬೆಳಿ ತಲೆಗೆ ಟೋಪಿ ಕಟ್ಟಬೇಕು ಪಾಪನಿಗೆ. ಅವ್ರಿಗೆ ಬೆಳಿ ಪಂಚೆ ನಾವು ಉಡಂಗೆ ಉಡಿಸ್ಬೇಕು.
1: ಹೌದಾ?
0: ಉಡಿಸಿ ಉಡಿಸಿ ಆಗ ಮಣಿ ಮಣಿ ಹಾಕಿಸ್ಬೇಕು. ಆ ಮಣಿ ಹಾಕೋದು ಹೆಂಗೆ ಅಂದರೆ ಹಿಂಗೆ ಹಾಕ್ಬೇಕು ಬೆಳಿ ಮಣಿನ, ಹತ್ತಾರು ಮಣಿನ ಹಿಂಗಾಕಿ ಹಿಂಗಿಂಗೆ ಕಟ್ಸ್ಬೇಕು. ಅವ್ರ ತಾಯಿಗೆ ಕೂಸಿಗೂ ಅಷ್ಟೇ ಮಣಿನ ಹಿಂಗೆ ಕಟ್ಸೋದು, ಕಟ್ಬಿಟ್ಟು ಹೆಚ್ಚಾಗಿ ಮಣಿ ಕಟ್ಸ್ಬಿಟ್ಟು ಹಿಂಗೆ ಹಿಂಗ ಕೂಸಿಗೆ ಹಾಕೋದು
1: ತಾಯಿಗೆ. ಅಂದ್ರೆ ಇದು ಬೆಳಿ ಬಟ್ಟೆ,
0: ಬೆಳಿ ಬಟ್ಟೆ ಮಾತ್ರ ಕಟ್ಟೋದು ಪಂಚಗನ, ಇಂಥ ಪಂಚೆ ನುಡ್ಸೋದು, ಉಡ್ಸ್ಕೊಂಡು ಅದನ್ನ ಹಬ್ಬ ಮಾಡೋದು ಆ ದೇವ್ರ ಹಬ್ಬ. ಆಗ ಅದನ್ನ ಗಿಣಿ ಮಾಡ್ತಾರೆ, ಇಷ್ಟಬಲ ತೊಟ್ಟಿ ತರ ಮಾಡಿ ಅದು ಬಾಳೆ ಬಾಳೆ ಪಟ್ಟಣೆ ಮಾಡ್ತಾರೆ. ಅದಕ್ಕೆ ಭತ್ತನ ಎಂಜಲ್ ಮಾಡಿದೆ, ಒಂದು 3 ಸಾವಿರ ಭತ್ತ ತರಬೇಕು, ಹೊಸ ಭತ್ತ, ಹೊಸ ಭತ್ತ ತಂದು ಅದನ್ನು ಒಳ್ಳೆಯಲ್ಲಿ ಕುಟ್ಟಿ ಅದನ್ನು ಸಿಪ್ಪೆ ಇರ್ತದೆ ಸೋಲ ಬತ್ತದಲ್ಲ ಒಟ್ಟು ಹೊಟ್ಟೆನೇ ಆ ಕಾರಿಗೆ ಮುಗಿಯಂಗಂಟ ಹೊಟ್ಟೆನೇ ಏನು ಮಾಡೋಂಗಿಲ್ಲ, ಎಂಜಲು ಪಂಜಲು ಮಾಡೋಂಗಿಲ್ಲ. ಹೊಟ್ಟೆನ ಒಂದು ಬುಟ್ಟಿಲಿ ತುಂಬಿಕೊಂಡು ಇರಬೇಕು. ಅದನ್ನು ಒಂದಿಷ್ಟು ಉರಿತಾರೆ ಭತ್ತನ, ಒಂದಿಷ್ಟನ್ನು ಅಕ್ಕಿ ಮಾಡ್ತಾರೆ. ಅಕ್ಕಿ ಮಾಡಿ ಅನ್ನನು ಬಸ್ಕೊಂಡು ಬಸ್ತಿ ಮಡಗಿರ್ತಾರೆ. ಅನ್ನ ಮಾಡಿ ಗಂಜಿನ ಬೇರೆ ಮಡಗಿರ್ತಾರೆ. ಆಗ ಗಂಜಿ ನೀರನ್ನು ಮಡಗಬೇಕು. ಅದೇ ಅನ್ನ ಮಾಡಿ ಅದನ್ನು ಒಂದು 3 ಮುದ್ದೆ ಕಟ್ಕೊಂಡು ಕೈಲಿ ಉಂಡೆ ಉಂಡೆ ಮಾಡಿ ಹತೋಟಿ ಮಾಡ್ತಾರಲ್ಲ ಶಾಸ್ತ್ರಕ್ಕೆ, ಅದ ಮೇಲೆ ಗಿಣಿ ಎಲ್ಲ ಮಾಡಿ ಇಷ್ಟಗಲ್ ದೀಪಾಲ ಕಂಬ ಎಲ್ಲ ಹಚ್ಚಿ ಅವಳನ್ನ ತಕ್ಕಬಂದು ಕುಂಡಿಸಿ ಹಿಂಗ ಇಳಿತಾಗಿತ್ತಾರೆ.
1: ಪಾಪು ಸಹಿತ
0: ಪಾಪನು ತಾಯಿನ ಮುಳ್ಳಿಲಿ ಕುಂಡಿಸ್ಕೊಂಡು ಕೋಳಿನ ಕಂಕಳಗಾಕಿ ಬೆಳೆ ಬಟ್ಟೆ ಉಡಿಸಿ ಮಾಡ್ತಾರೆ ಅದನ್ನ. ಮಕ್ಕಳಾಯ್ತಲ್ಲ ಆ ದೇವ್ರಿಗೆ ಅರಕೆ ಕೊಡೋದು ಅದು. ಆಗ ಕೋಳಿನ ಕೂದು ಅದ್ರ ಮೇಲೆ ಅನ್ನ ಎಲ್ಲ ಹಾಕಿರ್ತೀವಲ್ಲ ತೊಟ್ಟಿ ತರ, ಹಿಪ್ಪು ಪಾಟಿ ಅನ್ನ ಮುದ್ದೆ ಕಟ್ಟಿ 3 ಮಡಗಿರ್ತಾರೆ, ಅಕ್ಕಿ ಕಾಳು ಹಾಕ್ತಿರ್ತಾರೆ ಉರ್ದಿರ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಇಬ್ಬರು ಸಂಗಡ ಆರ್ತಿಕೊಂಡಾಗ ಒಬ್ಬರು ಇರಬೇಕು ಜೊತೆಲಿ ಬರಬೇಕು. ಅವಳನ್ನು ಕರ್ಕೊಂಡು ಕೂಸನ್ನು ಕರ್ಕೊಂಡು ಸಾವಡಿ ಮುಂಭಾಗಕ್ಕೆ ಬಂದು ಆ ತೋಟಲ ಥರ ಮಾಡಿ ಅವ್ರಿಗೆ ಇಳಿ ತೆಗೆದು ಇಳಿ ಹಿಂಗೆ ತೆಗಿಯಾಗ ಹಿಂದೆ ನಿಂತಿರೋರು ಅಕ್ಕಿ ಹಿಂಗೇರಿಸ್ಬೇಕು.
1: ಹೌದಾ?
0: ಅದು ಹಬ್ಬ ಮಕ್ಕಳದಿರೋರು ಮಾಡೋದು.
1: ಇಷ್ಟ ಅಂದರೆ ಇದುವರೆಗೂ ನಾವು ಪೂಜೆಗಳ ಬಗ್ಗೆ ಮಾತಾಡಿದ್ವಿ. ಹಾಗಿದ್ರೆ ನೀವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀರಾ? ನಿಮ್ಮ ಕಾಡಿನ ಜೀವನದ ಕಾಲಕ್ಕೂ ಏನು ವ್ಯತ್ಯಾಸ ಇದೆ? ಮಕ್ಕಳನ್ನ
0: ಆರೈಕೆ ಮಾಡೋದು ಹೆರಿಗೆದಲ್ಲಿ ಈಗ ಚೆನ್ನಾಗಿ ಮಾಡ್ದೆ, ಆಗ ಏನು ನಾವು ಮಕ್ಕಳಿಗೆ ಅದು ಕೊಡಬೇಕು ಇದು ಕೊಡಬೇಕು ಗರ್ಭಿಣಿಗಂತ ಇತ್ತೇ ಇಲ್ಲ. ನಾವೇನು ಬೇಯಿಸ್ತೀವಿ ಅದನ್ನೇ ತಿಂದ್ಕೊಂಡು ಕಾಲ ತುಂಬಿಸ್ಕೊಂಡು ಮಕ್ಕಳನ್ನ ಸಾಕಳ್ತಿದ್ರು. ಈಗ ಡಾಕ್ಟ್ರುಗಳು ಹಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಳ್ತಿದ್ದಾರೆ. ಆಗಿನ ಕಾಲದಲ್ಲಿ ಏನು ಕೊಡ್ತಿದ್ದಿಲ್ಲ ಅದೇ ಹಾಲು. ಇನ್ನೊಬ್ಬರ ಈಗ ಕೂಸಿಗೆ ಹಾಲಿತ್ತಿತ್ತಿಲ್ಲಲ್ಲ, ಈಗ ನಮ್ಮ ಮನೆಯಲ್ಲಿ ಫಸ್ಟ್ ಡಿಲಿವರಿ ಆಯ್ತಿದ್ದಲ್ಲ ಅವ್ರನ್ನ ಕರ್ಕೋಗಿ ಹಾಲಾಗಂಟ ಕುಡಿಸ್ತಿದ್ರು. ಈಗ ಅದೊಂದು ನಿಂತು ಹೋಗದೆ ಈಗ ಕುಡಿಸಾಗಿಲ್ಲ ಅಂತ.
1: ಅವ್ರಿಗೂ ಬೆಳಿತಾ ಕಾಡು ಗೆಣಸು ಆತರ ಕೊಡ್ತಿದ್ರ
0: ಮಕ್ಕಳಿಗೆ ಕೊಡ್ತಿದ್ರು? ಅದು ಈಗ ಕೊಡ್ತೇ ಇಲ್ಲ.
1: ಇವಾಗ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮಾತಾಡ್ತೀವಿ ಅಲ್ವಾ,
0: ಆಗ ಹಂಗೆ ಮಾಡ್ತಿದ್ವು.

0: ನಿಮ್ಮ ಕೆಲಸ ಏನಿರುತ್ತೆ?
1: ಬುಟ್ಟಿ ಎಣೆಯೋದು.
0: ಹೌದಾ? ಅಂದ್ರೆ ಇದೆಲ್ಲ ಬುಟ್ಟಿ ಎಣೆಯೋದು ಅಂತ ಹೇಳಿದ್ರಿ, ನಿಮ್ಮ ಕೆಲಸ ಬುಟ್ಟಿ ಎಣೆಯೋದು ಅಂದ್ರೆ. ಅಂದ್ರೆ ಮಕ್ಕಳಿಗೆ ಹೇಗೆ ಇದೆಲ್ಲ ಮಾಡ್ತಾ ಇದ್ದೀರಾ?
1: ಮಕ್ಕಳು ಎಣಿತಾರೆ. ನಮ್ ತಂದೆ ಎಣಿತಿದ್ರು, ಅದನ್ನ ನಾವು ಕಲ್ತಿದ್ವಿ. ತಂದೆ ತಾಯಿ ಕಲ್ತಿದ್ರಲ್ಲ, ಅದನ್ನ ಅವ್ರ ತಂದೆ ಕಲಿಸಿದ್ರು. ಕಾಡೊಳಗಿದ್ದು ಅದನ್ನೇ ಎಣ್ಕೊಂಡು ಜೀವನ ಮಾಡ್ತಿದ್ವಿ. ನಾವು ಅದನ್ನ ನಾವು ಕಲ್ತ್ಕೊಂಡಿದ್ವಿ. ನಮ್ಮ ತಾಯಿ ಇದ್ರು ಎಣಿ, ಅದನ್ನ ನಾವು ಕಲ್ತಿದ್ರು.
0: ಅಂದ್ರೆ ಈ ಪದ್ಧತಿ ಈಗಲೂ ನಡೀತಾ
1: ಇದೆ. ನಮ್ಮ ಗಿರಿಜನದು ಇದು ಒಂದೇ. ಕಾಡಲ್ಲಿದ್ದು ಹುಟ್ಟು ಬೆಳೆದು ಇದು ಬಿದ್ರಚ್ಚನೆ ಬುಟ್ಟಿ ಮೊರ ಎಣಿಯೋದು, ಆಗ ಕೊಂಗ ಮಾಡೋದು, ಮೀನು ಮೀನು ಕೊಂಗೆ ಮಾಡೋದು,
0: ಮೀನು ಮಾಡ್ತೀರಾ,
1: ಆಗ ಮಕ್ರಿ ಮಾಡೋದು, ಪಂಜರ ಎಣಿಯೋದು.
0: ಪಂಜರ ಅಂದ್ರೆ
1: ಕೋಳಿ ಕೌಸದು. ಆಗ ಕೊಲ್ಲಿಲಿ ನೀರರಿಯ ಜಾಗಲಿ ಮೀನು ಗೋರೋದು ಮಕ್ರಿ.
0: ಆಗ
1: ಗೆರ್ಸಿ ಇದ್ರಲ್ಲಿ ಮಾಡ್ಬೇಕು. ಅಲ್ಲಿ ಇಂಗ್ಲಿ
0: ಕಾಣ್ತಾರ
1: ಅದನ್ನ ಬೊಂಬನ ತರದು ತಕೊಬರ್ಬೇಕು. ತಂದು ಎಲ್ಲ ಸಿಗಳಿ ಅಲ್ಲಿ ಒಡಕ್ ಮಾಡಿಕಿನಲ್ಲ ನಾನು.
0: ಆದ್ರೂ ಹೆಂಗ್ ಮಾಡ್ತಿದ್ರಿ ಏನಾದ್ರು
1: ಕಣ್ಕತ್ತಲ್ಲಿ?
0: ಮೊದಲಿಂದ
1: ಹಂಗೆ ನಾನು ಅದನ್ನ ಹೇಳ್ತೀನಲ್ಲ, ಅದನ್ನ ಬಿಂದು ಬೀರು ತರದು ಕಾಡಲಿಂದ ತಂದು ಬೊಂಬನ ಒಡೆದು ಏಳು ಸಿಗಳು ಮಾಡಿ ಮಧ್ಯೆ ಗಿಣ್ಣು ಬತ್ತದಲ್ಲ ಕಣ್ಣು ಕಣ್ಣು, ಅದನ್ನ ಆ ಜಾಗನ ಕಳಿದಾಕ್ತಾರೆ. ಏಳು ಭಾಗ ತಕೊಳ್ತಾರೆ, ತೆಗ್ದು ಅದನ್ನ ಮಾಡ್ತಾರೆ. ಎಲ್ಲ ಸಿಗಳಿ ಸಿಗಳಿ ಅದನ್ನ ಒರೆದು ಆಗ ಕಾಲು ಬೇಕಲ್ಲ ಕಾಲಗ್ರ ಅದನ್ನ ಎಣಿಯಕ್ಕೆ ಎಲ್ಲ ಅದನ್ನೇ ಮಾಡ.
0: ಅದೆಲ್ಲ ಒಣಗಿಸ್ಬಿಟ್ಟು ನೀವು ಆಮೇಲೆ ಎಣಿಯೋದು?
1: ಎಲ್ಲ ಒರೆದು ಒರೆಯಾಗೆ ಒಣಗ್ತದಲ್ಲ ಆಗ ಒರೆದು ಬಿಟ್ಟು ಎಣಿಯೋದು.
0: ಒಂದನ್ನೇ ಎಣಿಯಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ?
1: ಒಂದು ಎಣಿಯಕ್ಕೆ ಒಂದು ಎರಡು ದಿನ ಆಯ್ತದೆ.
0: ಎರಡು ದಿವಸ ಬೇಕಾಗುತ್ತೆ ಒಂದನ್ನ ಎಣಿಯೋದಕ್ಕೆ?
1: ಸಣ್ಣದಾದ್ರೆ ಒಂದಿನಕ ಮಾಡ್ಬೋದು, ದೊಡ್ಡದಾದ್ರೆ ಎರಡು ದಿನ ಆಯ್ತದೆ. ಅದು ಅಚ್ಚೆ ಬೇಕಲ್ಲ ಒರಿ ಬೇಕಲ್ಲ ಅದನ್ನ ಒಡೆದು
0: ಅದು ಮಾಡಾದ್ಮೇಲೆ ಏನಾದ್ರೂ ಒಣಗಿಸೋದು ಏನಾದ್ರು ಮಾಡ್ತೀರಾ?
1: ಇಲ್ಲ, ಅದು ಒರೆಯಂಗೆ ರೆಡಿ ಆಗೋಯ್ತದೆ.
0: ಹೌದಾ? ನೀವೇ ಮಾಡ್ತೀರಾ ಅಥವಾ ಮಾರುಕಟ್ಟೆಗೆ ಏನಾದ್ರು ಕೊಡ್ತೀರಾ?
1: ಮಾರುಕಟ್ಟೆಗೆ ಕೊಡ್ಬೋದು, ಈಗಿಲ್ಲಲ್ಲ ಅದು. ಈಗ ಫಸ್ಟ್ ಎಲ್ಲ ಅದನ್ನೇ ಜೀವನ, ಬಿದ್ರೆನೆ ಮಾಡ್ತಿದ್ದು. ಕಾಡಲ್ಲಿದ್ದಾಗ ಕಾಡಿಂದ ಬಂದು ಇಲ್ಲಿಂದ ಹೋಯ್ತಿದ್ರು, ಯಾವತ್ತೋ ಬಿದ್ರು ಕಾಡಲ್ಲೇ ಒಣಗೋಯ್ತು, ನಾವು ಕಾಡು ಹೋಗೋದನ್ನೇ ಬಿಟ್ಟು.
0: ಇವಾಗ ಅಂದ್ರೆ ಅದನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅದ್ರ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ?
1: ಅದನ್ನ ಇದ್ರ ಎಣ್ದು ಮಾಡ್ಬೋದು ಸಂತಿಗೆ ಎಲ್ಲ ಕೊಡ
0: ಮಾಡ್ತೀರಾ ನೀವು?
1: ನಮ್ಗೆ ಲ್ಯಾಮ್ ಸೊಸೈಟಿಲಿ ಕೊಡ್ತಿದ್ರು ಮೇಡಮ್, ಇದ್ರು ಕಿರ್ಬಿದನ್ನ ಒಂದೊಂದು ಲಾರಿ ನಮ್ಮ ಮಾಡಿ ಎಲ್ಲದೆ ಅಲ್ಲೆಣ್ಣೆಲ್ಲ ಒಂದೊಂದು ಲೋಡ್ ಹಾಕ್ತಿದ್ರು.
0: ಹೌದಾ?
1: ಆಗ ನಾವು ಎಣ್ದು ಎಣ್ದು ಲ್ಯಾಮ್ ಸೊಸೈಟಿ ಕೊಡ್ತಿದ್ವು. ನಮ್ಮ ಮಾಡಿ ಗ್ರಾಮದಲ್ಲೇ ಸೊಸೈಟಿ ಇತ್ತು.
0: ನೀವು ಮಕ್ಳಿಗೂ ಹೇಳ್ಕೊಡ್ತಾ ಇದ್ರಿ?
1: ಹ್ಞೂ, ಮಾಡ್ಬೋದು, ಎಣಿಬೋದು, ಬಿದ್ರಿದ್ರೆ ಎಲ್ಲ ಕಲಿತಾರೆ.
0: ಬಹಳ ಸಂತೋಷ ಅಮ್ಮ, ಇದುವರೆಗೂ ನಮ್ಮ ಜೊತೆ ಇದ್ದು ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಕಲಿಸೋದು ಹೇಗೆ ಎಂಬ ವಿಚಾರಕ್ಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
1: ನಿಮಗೂ ನಮಸ್ಕಾರ ಮೇಡಮ್, ನೀವು ಬಂದದು ಬಹಳ ಒಳ್ಳೆಯದು.
0: ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಅಮ್ಮ. ಧನ್ಯವಾದಗಳು ನಿಮಗೆ.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಜಾಗನಕೋಟೆ ಹಾಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೇ,

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ಎಡ್ವರ್ಡ್ ಜನ್ನರ್ ರವರ ಜನ್ಮದಿನಾಚರಣೆ ಹಾಗೂ ಹೈಪರ್ ಟೆನ್ಷನ್ ಡೇ, ಅಂದರೆ ಅಧಿಕ ರಕ್ತದೊತ್ತಡ ದಿನ. ಇಂಗ್ಲೆಂಡ್ನಲ್ಲಿ 1749 ಜನಿಸಿದ ಎಡ್ವರ್ಡ್ ಜನ್ನರ್ ಒಬ್ಬ ತಂದೆ ಧರ್ಮಗುರುವಾಗಿದ್ದರು. ಹೆತ್ತವರ 9 ಮಕ್ಕಳಲ್ಲಿ ಇವರು 8ನೆಯವರು. ಮನೆಯಲ್ಲಿ ತೀವ್ರ ಬಡತನ ಇತ್ತು, ಆದರೆ ಜನ್ನರ್ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಸ್ವಂತ ಆಸಕ್ತಿಯಿಂದ ಮೆಡಿಕಲ್ ಸೈನ್ಸ್ ಓದಿದ್ದ ಇವರಿಗೆ ಸಂಶೋಧನೆ ಮಾಡುವುದೇ ಕನಸು. ಪದವಿ ಪಡೆದು ಇಂಗ್ಲೆಂಡ್ನ ಆಗಿನ ಪ್ರಮುಖ ಆಸ್ಪತ್ರೆಯಾಗಿದ್ದ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ನೇಮಕರಾದ ಜನ್ನರ್ಗೆ ಜಾನ್ ಹಂಟರ್ ಎಂಬ ಶ್ರೇಷ್ಠ ಮಾರ್ಗದರ್ಶಕರು ದೊರೆಯುತ್ತಾರೆ. ಕೆಲವೇ ದಿನಗಳಲ್ಲಿ ಪ್ರಸಿದ್ಧಿ ಪಡೆಯುತ್ತಾರೆ. ಇಂಗ್ಲೆಂಡ್ನ ರಾಜ ಕಿಂಗ್ ಜಾರ್ಜ್ ಅವರ ಖಾಸಗಿ ವೈದ್ಯರಾಗಿ ನೇಮಕ ಪಡೆಯುತ್ತಾರೆ. ಇವರ ಸೇವಾ ಪರತೆಯನ್ನು ಮೆಚ್ಚಿ ಅರಸನು ಬರ್ಕ್ಲೆ ಎಂಬ ಪ್ರಾಂತ್ಯದ ಮೇಯರಾಗಿ ನೇಮಕ ಮಾಡುತ್ತಾ 1780 ಸುಮಾರಿಗೆ ಇಡೀ ಇಂಗ್ಲೆಂಡ್ನ ರಾಷ್ಟ್ರವು ಸಿಡುಬು ಎಂಬ ಮಹಾಮಾರಿಗೆ ತುತ್ತಾಯಿತು. ಆ ವೈರಸ್ ರೋಗವು ಹರಡುತ್ತಿದ್ದ ವೇಗಕ್ಕೆ ಇಡೀ ಲಂಡನ್ ನಗರವೇ ಬೆಚ್ಚಿಬಿದ್ದಿತ್ತು. 1-2 ವರ್ಷಗಳ ಬಳಿಕೆ ಸಿಡುಬು ರೋಗವು ಜಗತ್ತಿನ 10% ಜನಸಂಖ್ಯೆಯನ್ನು ತಲುಪುವ ಅಪಾಯವಿತ್ತು. ನಗರಗಳಲ್ಲಿ ಸಿಡುಬು ಇನ್ನು ವೇಗವಾಗಿ ಹರಡಿ 20% ಜನಸಂಖ್ಯೆಯನ್ನು ಆಕ್ರಮಿಸುವ ಅಪಾಯ ಇತ್ತು. ಆಗ ವೈದ್ಯಕೀಯ ವಿಜ್ಞಾನ ಅಷ್ಟೊಂದು ಮುಂದುವರಲಿಲ್ಲ. ವೈದ್ಯರಿಗೆ ಲಸಿಕೆ ಬಗ್ಗೆ ಗೊತ್ತೇ ಇರಲಿಲ್ಲ. ಸಿಡುಬು ಕಾರಣಕ್ಕೆ ಸಾಲು ಸಾಲು ನಗರಗಳಲ್ಲಿ ಖಾಲಿ ಇದ್ದವು. ಹಳ್ಳಿಗಳು ತೀವ್ರವಾದ ಆರೋಗ್ಯ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಯಿತು. ಆಸ್ಪತ್ರೆಯ ಎಲ್ಲ ವಾರ್ಡ್ಗಳು ಭರ್ತಿಯಾದವು. ಪ್ರತಿದಿನವೂ ಹೆಣಗಳ ಸಾಲು ಉರುಳುತ್ತಿರುವ ಸಂದರ್ಭದಲ್ಲಿ ಎಲ್ಲಾ ತಜ್ಞ ವೈದ್ಯರು ಕೈಗಳನ್ನು ಕಟ್ಟಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬೇಕಾಯಿತು. ಬಾಲ್ಯದಲ್ಲಿ ಒಮ್ಮೆ ಅವರಿಗೆ ಸಿಡುಬು ರೋಗ ಬಂದು ತೀವ್ರವಾಗಿ ಕಾಡಿತು. ಬದುಕುವ ಚಾನ್ಸೇ ಇಲ್ಲ ಎಂದು ವೈದ್ಯರು ಕೈಚೆಲ್ಲಿ ಆಗಿತ್ತು. ತಾನು ದೇವರ ಕೃಪೆಯಿಂದ ಬದುಕಿ ಬಂದೆ ಎಂದು ಜನ್ನರ್ ಹೇಳಿದ್ದಾರೆ. ಇಂತಹ ಸಿಡುಬು ರೋಗಕ್ಕೆ ಲಸಿಕೆ ಹುಡುಕಬೇಕು ಎನ್ನುವ ತೀವ್ರವಾದ ಪ್ರಯತ್ನ ಅವರು ಪ್ರಾರಂಭ ಮಾಡಿದರು. ಮನುಷ್ಯರಿಗೆ ಸಿಡುಬು ಬಂದ ಹಾಗೆ ದನ, ಹಂದಿ, ಕುದುರೆಗಳಿಗೆ ಕೂಡ ಸಿಡುಬು ರೋಗ ಬರುತ್ತಿದೆ. ಸಿಡುಬು ಬಂದ ದನಗಳ ಹಾಲು ಕರೆಯುವ ಹೆಂಗಸರಿಗೆ ಒಮ್ಮೆ ದನದ ಸಿಡುಬು ಗುಳ್ಳೆಗಳು ಕಾಣಿಸಿಕೊಂಡು ನಿಧಾನವಾಗಿ ಗುಣವಾಗಿ ಬಿಡುತ್ತಿದ್ದವು. ಆದರೆ ಅವರಿಗೆ ಮಾನವರ ಸಿಡುಬು ಬರುತ್ತಲೇ ಇರಲಿಲ್ಲ. ಈ ಸೂಕ್ಷ್ಮ ವೀಕ್ಷಣೆ ಮುಂದೆ ಸಿಡುಬಿನ ಲಸಿಕೆ ಶೋಧನೆಗೆ ದಾರಿಯಾಯಿತು. ದನದ ಸಿಡುಬಿನ ಗುಳ್ಳೆಯ ಕೀವು ತೆಗೆದು ಮನುಷ್ಯರಿಗೆ ಚುಚ್ಚಿದಾಗ ದೇಹದಲ್ಲಿನ ಮಾನವ ಸಿಡುಬಿನ ವಿರುದ್ಧ ರಕ್ಷಣೆ ದೊರೆಯುವುದು ಖಾತ್ರಿಯಾಯಿತು. ನಂತರ ಪ್ರಯೋಗಗಳು ದಶಕದ ಕಾಲ ನಡೆಯಿತು. ಆಗಿನ ಕಾಲದ ಆಧುನಿಕ ಬಲದ ಲ್ಯಾಬ್ಗಳು ಆಸ್ಪತ್ರೆಗಳನ್ನು ಊಹೆ ಮಾಡಿ ಅದರ ಜೊತೆಗೆ ಮೊದಲು ಲಸಿಕಾ ವಿಜ್ಞಾನ ಅಂಬೆಗಾಲು ಇಡುತ್ತಿತ್ತು. ಇಷ್ಟೆಲ್ಲ ಸವಾಲುಗಳ ನಡುವೆ ಜನ್ನರವರ ತೀವ್ರ ಪ್ರಯತ್ನದ ಫಲವಾಗಿ ಲಸಿಕೆಯನ್ನು ತಯಾರಿತು. ಇಲ್ಲಿ ಮೊದಲಾದ ಪ್ರಾಣಿಗಳ ಮರಿಗಳಿಗೆ ಲಸಿಕೆ ಪ್ರಯೋಗ ಮಾಡಿ ಯಶಸ್ವಿಯನ್ನ ಕಂಡರು. ಆದರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡದ ಹೊರತು ಆ ಲಸಿಕೆಯನ್ನ ಜಗತ್ತು ಒಪ್ಪುವುದು ಹೇಗೆ? ಇಬ್ಬರು ಯಾರು ಹೆಂಗಸರು ಮುಂದೆ ಬಂದು ಅಪನಂಬಿಕೆಯ ಮಾತನಾಡಿದರು. ಪತ್ರಿಕಾ ಪ್ರಕಟಣೆಯಲ್ಲೂ ಕೊಟ್ಟರು. ಯಾರೂ ಮುಂದೆ ಬರಲಿಲ್ಲ. ಇಡೀ ಜಗತ್ತಿನಲ್ಲಿ ಆಗ ಸಿಡುಬು ರೋಗದ ಬಗ್ಗೆ ಭಯವೂ ಇತ್ತು. ಮುಂದೆ ಜನ್ನರ ದೊಡ್ಡ ಮಾಲಿಯ ಮಗ 8 ಹುಡುಗ ಜೇಮ್ಸ್ ಫಿಲಿಪ್ಸ್ ಮುಂದೆ ಬಂದು ಅವನ ಹೆತ್ತವರು ಒಪ್ಪಿಸಿದರು. ಅವನ 2 ಕೈಗಳಿಗೆ ಜನ್ನರ್ ತನ್ನ ಲಸಿಕೆಯನ್ನು ಚುಚ್ಚಿದರು. ಆತನನ್ನು ನಿರಂತರ ವೀಕ್ಷಣೆಯಲ್ಲಿ ಇರಿಸಿದರು. ಲಸಿಕೆ 100 ಫಲಿತಾಂಶವನ್ನು ನೀಡಿದಾಗ ಎಡ್ವರ್ಡ್ ಜನ್ನರ್ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಅಧಿಕ ರಕ್ತದೊತ್ತಡ ದಿನ. ಅಧಿಕ ರಕ್ತದೊತ್ತಡವು ವೈದ್ಯಕೀಯ ಸ್ಥಿತಿಯಾಗಿದ್ದು ಅಧಿಕ ರಕ್ತದೊತ್ತಡ ಮಟ್ಟವು ಸಾಮಾನ್ಯಕ್ಕಿಂತ ನಿರಂತರವಾಗಿ ಹೆಚ್ಚಾಗಿರುತ್ತದೆ. ರಕ್ತದೊತ್ತಡವು ದೇಹದ ಮೂಲಕ ಪರಿಚಲನೆಗೊಳ್ಳುವಾಗ ಅಪಧಮನಿಗಳ ಗೋಡೆಗಳ ವಿರುದ್ಧ ರಕ್ತವು ಬೀರುವ ಬಲವಾಗಿದೆ. ಇದನ್ನು ಸಾಮಾನ್ಯವಾಗಿ ಪಾದರಸದ ಮಿಲಿಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ ಮತ್ತು 2 ಸಂಖ್ಯೆಗಳಾಗಿ ವ್ಯಕ್ತಪಡಿಸಲಾಗುತ್ತದೆ. ಅಧಿಕ ರಕ್ತದೊತ್ತಡವು ವಿಶ್ವದಾದ್ಯಂತ ವಾರ್ಷಿಕವಾಗಿ ಸುಮಾರು 9.4 ಮಿಲಿಯನ್ ಸಾವುಗಳಿಗೆ ಕೊಡುಗೆ ನೀಡುತ್ತದೆ. ವಯಸ್ಸಾದ ಜನಸಂಖ್ಯೆ, ಜಡ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಒತ್ತಡದಂತಹ ಅಂಶಗಳಿಂದ ಇದರ ಹರಡುವಿಕೆಯು ಹೆಚ್ಚಾಗತೊಡಗುತ್ತದೆ. ಜೆನೆಟಿಕ್ಸ್, ಜೀವನ ಶೈಲಿ ಆಯ್ಕೆಗಳು ಮತ್ತು ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳು ಸೇರಿದಂತೆ ಹಲವಾರು ಅಂಶಗಳು ಅಧಿಕ ರಕ್ತದೊತ್ತಡ ಬೆಳವಣಿಗೆಗೆ ಕೂಡ ಕೊಡುಗೆ ನೀಡುತ್ತವೆ. ಅನಾರೋಗ್ಯಕರ ಆಹಾರ, ಹೆಚ್ಚಿನ ಸೋಡಿಯಂ ಸೇವನೆ, ಕಡಿಮೆ ಪೊಟ್ಯಾಸಿಯಂ ಸೇವನೆ ಮತ್ತು ಅತಿಯಾದ ಆಲ್ಕೋಹಾಲ್ ಸೇವನೆಯು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ದೈಹಿಕ ನಿಷ್ಕ್ರಿಯತೆ, ನಿಯಮಿತ ದೈಹಿಕ ಚಟುವಟಿಕೆಯ ಕೊರತೆ

ತೂಕ ಹೆಚ್ಚಾಗಲು ಕಾರಣವಾಗಬಹುದು ಮತ್ತು ಅಧಿಕ ರಕ್ತದೊತ್ತಡ ಅಪಾಯವನ್ನು ಹೆಚ್ಚಿಸುತ್ತದೆ. ಸ್ಥೂಲಕಾಯತೆ ಅಧಿಕ ದೇಹದ ತೂಕವು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಧೂಮಪಾನ ತಂಬಾಕಿನ ಹೊಗೆಯು ರಕ್ತನಾಳಗಳನ್ನು ಹಾನಿ ಮಾಡುವ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುವ ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತದೆ. ಅಧಿಕ ಒತ್ತಡ ದೀರ್ಘಕಾಲದ ಒತ್ತಡವು ದೇಹದ ಹೋರಾಟ ಅಥವಾ ಹಾರಾಟ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಕಾಲಾನಂತರದಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸತೊಡಗುತ್ತದೆ. ಕುಟುಂಬದ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ರಕ್ತದೊತ್ತಡವನ್ನು ಸಾಮಾನ್ಯವಾಗಿ ಮೂಕ ಕೊಲೆಗಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ತೊಡಕುಗಳನ್ನು ಉಂಟು ಮಾಡುವವರಿಗೆ ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಅನಿಯಂತ್ರಿತವಾಗಿ ಬಿಟ್ಟರೆ ಅಧಿಕ ರಕ್ತದೊತ್ತಡವು ದೇಹದಾದ್ಯಂತ ರಕ್ತನಾಳಗಳು ಮತ್ತು ಅಂಗಗಳನ್ನು ಹಾನಿಗೊಳಿಸುತ್ತದೆ. ಗಂಭೀರವಾದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ ಹೃದ್ರೋಗ, ಪಾರ್ಶ್ವವಾಯು, ಮೂತ್ರಪಿಂಡದ ಕಾಯಿಲೆ, ದೃಷ್ಟಿನಷ್ಟ, ಬಾಹ್ಯ ಅಪಧಮನಿ ಕಾಯಿಲೆಗಳು. ಕೇಳುಗರೇ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ. ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಹೆಚ್ಡಿ ಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಮತಿ ಆಶಾರವರು ತಮ್ಮ 30ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಪತಿ ಗುರುಸ್ವಾಮಿ, ಮಗಳು ಶ್ರೇಯಾ, ಸ್ನೇಹಿತರಾದ ಮಂಜುಳಾ, ದೇವಮಣಿ, ರೂಪಾರವರು ಹಾಗೂ ಕುಟುಂಬ

ಮಹಾದೇವರು ಶ್ರೀಮತಿ ಆಶಾ ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ನ ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ,

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ, ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ಎಡ್ವರ್ಡ್ ಜನ್ನರ್ ಅವರ ಜನ್ಮದಿನಾಚರಣೆ ಹಾಗೂ ಹೈಪರ್ ಟೆನ್ಷನ್ ಡೇ, ಅಂದರೆ ಅಧಿಕ ರಕ್ತದೊತ್ತಡ ದಿನ. ಇಂಗ್ಲೆಂಡ್ನಲ್ಲಿ 1749 ಜನಿಸಿದ ಎಡ್ವರ್ಡ್ ಜನ್ನರ್ ಒಬ್ಬ ತಂದೆ ಧರ್ಮಗುರುವಾಗಿದ್ದರು. ಹೆತ್ತವರ 9 ಮಕ್ಕಳಲ್ಲಿ ಇವರು 8ನೆಯವರು. ಮನೆಯಲ್ಲಿ ತೀವ್ರ ಬಡತನ ಇತ್ತು, ಆದರೆ ಜನ್ನರ್ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಸ್ವಂತ ಆಸಕ್ತಿಯಿಂದ ಮೆಡಿಕಲ್ ಸೈನ್ಸ್ ಓದಿದ್ದ ಇವರಿಗೆ ಸಂಶೋಧನೆ ಮಾಡುವುದೇ ಕನಸು. ಪದವಿ ಪಡೆದು ಇಂಗ್ಲೆಂಡಿನ ಆಗಿನ ಪ್ರಮುಖ ಆಸ್ಪತ್ರೆಯಾಗಿದ್ದ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ನೇಮಕರಾದ ಜನ್ನರ್ಗೆ ಜಾನ್ ಹಂಟರ್ ಎಂಬ ಶ್ರೇಷ್ಠ ಮಾರ್ಗದರ್ಶಕರು ದೊರೆಯುತ್ತಾರೆ. ಕೆಲವೇ ದಿನಗಳಲ್ಲಿ ಪ್ರಸಿದ್ಧಿ ಪಡೆಯುತ್ತಾರೆ. ಇಂಗ್ಲೆಂಡಿನ ರಾಜ ಕಿಂಗ್ ಜಾರ್ಜ್ ಅವರ ಖಾಸಗಿ ವೈದ್ಯರಾಗಿ ನೇಮಕ ಪಡೆಯುತ್ತಾರೆ. ಇವರ ಸೇವಾಪರತೆಯನ್ನು ಮೆಚ್ಚಿ ಅರಸನು ಬರ್ಕ್ಲೆ ಎಂಬ ಪ್ರಾಂತ್ಯದ ಮೇಯರ್ ಆಗಿ ನೇಮಕ ಮಾಡುತ್ತಾ 1780 ಸುಮಾರಿಗೆ ಇಡೀ ಇಂಗ್ಲೆಂಡ್ನ ರಾಷ್ಟ್ರವು ಸಿಡುಬು ಎಂಬ ಮಹಾಮಾರಿಗೆ ತುತ್ತಾಯಿತು. ಆ ವೈರಸ್ ರೋಗವು ಹರಡುತ್ತಿದ್ದ ವೇಗಕ್ಕೆ ಇಡೀ ಲಂಡನ್ ನಗರವೇ ಬೆಚ್ಚಿಬಿದ್ದಿತು. 1-2 ವರ್ಷಗಳ ಬಳಿಕ ಸಿಡುಬು ರೋಗವು ಜಗತ್ತಿನ 10% ಜನಸಂಖ್ಯೆಯನ್ನು ತಲುಪುವ ಅಪಾಯವಿತ್ತು. ನಗರಗಳಲ್ಲಿ ಸಿಡುಬು ಇನ್ನು ವೇಗವಾಗಿ ಹರಡಿ 20% ಜನಸಂಖ್ಯೆಯನ್ನು ಆಕ್ರಮಿಸುವ ಅಪಾಯ ಇತ್ತು. ಆಗ ವೈದ್ಯಕೀಯ ವಿಜ್ಞಾನ ಅಷ್ಟೊಂದು ಮುಂದುವರಲಿಲ್ಲ. ವೈದ್ಯರಿಗೆ ಲಸಿಕೆ ಬಗ್ಗೆ ಗೊತ್ತೇ ಇರಲಿಲ್ಲ. ಸಿಡುಬು ಕಾರಣಕ್ಕೆ ಸಾಲು ಸಾಲು ನಗರಗಳಲ್ಲಿ ಖಾಲಿ ಇದ್ದವು. ಹಳ್ಳಿಗಳು ತೀವ್ರವಾದ ಆರೋಗ್ಯ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಯಿತು. ಆಸ್ಪತ್ರೆಯೆಲ್ಲ ವಾರ್ಡುಗಳು ಭರ್ತಿಯಾದವು. ಪ್ರತಿದಿನವೂ ಹೆಣಗಳ ಸಾಲು ಉರುಳುತ್ತಿರುವ ಸಂದರ್ಭದಲ್ಲಿ ಎಲ್ಲ ತಜ್ಞ ವೈದ್ಯರು ಕೈಗಳನ್ನು ಕಟ್ಟಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬೇಕಾಯಿತು. ಬಾಲ್ಯದಲ್ಲಿ ಒಮ್ಮೆ ಅವರಿಗೆ ಸಿಡುಬು ರೋಗ ಬಂದು ತೀವ್ರವಾಗಿ ಕಾಡಿತು. ಬದುಕುವ ಚಾನ್ಸೇ ಇಲ್ಲ ಎಂದು ವೈದ್ಯರು ಕೈಚೆಲ್ಲಿ ಆಗಿತ್ತು. ತಾನು ದೇವರ ಕೃಪೆಯಿಂದ ಬದುಕಿ ಬಂದೆ ಎಂದು ಜನ್ನರ್ ಹೇಳಿದ್ದಾರೆ. ಇಂತಹ ಸಿಡುಬು ರೋಗಕ್ಕೆ ಲಸಿಕೆ ಹುಡುಕಬೇಕು ಎನ್ನುವ ತೀವ್ರವಾದ ಪ್ರಯತ್ನ ಅವರು ಪ್ರಾರಂಭ ಮಾಡಿದರು. ಮನುಷ್ಯರಿಗೆ ಸಿಡುಬು ಬಂದ ಹಾಗೆ ದನ, ಹಂದಿ, ಕುದುರೆಗಳಿಗೆ ಕೂಡ ಸಿಡುಬು ರೋಗ ಬರುತ್ತಿದೆ. ಸಿಡುಬು ಬಂದ ದನಗಳ ಹಾಲು ಕರೆಯುವ ಹೆಂಗಸರಿಗೆ ಒಮ್ಮೆ ದನದ ಸಿಡುಬು ಗುಳ್ಳೆಗಳು ಕಾಣಿಸಿಕೊಂಡು ನಿಧಾನವಾಗಿ ಗುಣವಾಗಿ ಬಿಡುತ್ತಿದ್ದವು. ಆದರೆ ಅವರಿಗೆ ಮಾನವರ ಸಿಡುಬು ಬರುತ್ತಲೇ ಇರಲಿಲ್ಲ. ಈ ಸೂಕ್ಷ್ಮ ವೀಕ್ಷಣೆ ಮುಂದೆ ಸಿಡುಬಿನ ಲಸಿಕೆ ಶೋಧನೆಗೆ ದಾರಿಯಾಯಿತು. ದನದ ಸಿಡುಬಿನ ಗುಳ್ಳೆಯ ಕೀವು ತೆಗೆದು ಮನುಷ್ಯರಿಗೆ ಚುಚ್ಚಿದಾಗ ದೇಹದಲ್ಲಿನ ಮಾನವ ಸಿಡುಬಿನ ವಿರುದ್ಧ ರಕ್ಷಣೆ ದೊರೆಯುವುದು ಖಾತ್ರಿಯಾಯಿತು. ನಂತರ ಪ್ರಯೋಗಗಳು ದಶಕದ ಕಾಲ ನಡೆಯಿತು. ಆಗಿನ ಕಾಲದ ಆಧುನಿಕ ಬಲದ ಲ್ಯಾಬ್ಗಳು ಆಸ್ಪತ್ರೆಗಳನ್ನು ಊಹೆ ಮಾಡಿ ಅದರ ಜೊತೆಗೆ ಮೊದಲು ಲಸಿಕಾ ವಿಜ್ಞಾನ ಅಂಬೆಗಾಲು ಇಡುತ್ತಿತ್ತು. ಇಷ್ಟೆಲ್ಲ ಸವಾಲುಗಳ ನಡುವೆ ಜನ್ನರವರ ತೀವ್ರ ಪ್ರಯತ್ನದ ಫಲವಾಗಿ ಲಸಿಕೆಯನ್ನು ತಯಾರಿತು. ಇಲ್ಲಿ ಮೊದಲಾದ ಪ್ರಾಣಿಗಳ ಮರಿಗಳಿಗೆ ಲಸಿಕೆ ಪ್ರಯೋಗ ಮಾಡಿ ಯಶಸ್ವಿಯನ್ನ ಕಂಡರು. ಆದರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ ಹೊರತು ಆ ಲಸಿಕೆಯನ್ನ ಜಗತ್ತು ಒಪ್ಪುವುದು ಹೇಗೆ? ಇಬ್ಬರು ಯಾರು

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತ ಇರ್ತಾನೆ. ಹಾಕೋ
0: ಕುಮಾರ. ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ

0: ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಒಂದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ಯಾವ ಸಮಯ ಆದರೂ ಒಬ್ಬ ಮಹಾನ್ ಚೈತನ್ಯವನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಆಯ್ತಲ್ಲ, ಅವಕಾಶ ದೊರೆತಿದ್ದಕ್ಕೆ ನಾನು ಭಗವಂತನಿಗೆ ನಮಸ್ಕಾರ ಮಾಡಿ, ಈಗಾಗಲೇ ಉಪಾಧ್ಯಾಯರು ಹೇಳಿದ ಹಾಗೆ ಇದೊಂದು ವಿಚಿತ್ರವಾದಂಥ ತಲೆಬರಹ ಇದು, ಅನುರೂಪ ದಾಂಪತ್ಯ ಮತ್ತು ಸನ್ಯಾಸಿ ಬದುಕು ಅಂತ. ಎರಡೂ ಸಾಮಾನ್ಯ ಜೊತೆಗೆ ಹೋಗಲ್ಲ ಅಂತ ಅನ್ಕೋತೀವಿ. ಇದನ್ನು ಯಾಕೆ ತಗೊಂಡೆ ಅಂದರೆ, ಅಸಾಮಾನ್ಯರ ಜೀವನ ಅಸಾಮಾನ್ಯವಾಗೇ ಇರ್ತದೆ. ನಮಗೆ ಯಾವುದು ತುಂಬ ಕಷ್ಟ ಎತ್ತರದ್ದು ಅಂತ ಅನ್ಕೋತೀವೋ ಅದನ್ನು ಸಾಮಾನ್ಯವಾಗಿ ಮಾಡಿಬಿಡ್ತಾರೆ, ಅವರು ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಕಾಣಬೇಕು. ಎರಡು, ನಾನು ರುದ್ರಪ್ರಯಾಗಕ್ಕೆ ಹೋದಾಗ ಹೋಗಿದ್ದ ನೋಡಿರ್ತೀರಿ, ಎರಡು ನದಿಗಳು ಬಂದು ಸೇರ್ಕೋತಾವೆ ಸಂಗಮದಲ್ಲಿ, ಒಂದು ಅಲಕನಂದ ಇನ್ನೊಂದು ಮಂದಾಕಿನಿ, ಬಂದು ಸೇರಿಕೊಂಡು ಮುಂದೆ ಭಾಗೀರಥಿಯಾಗಿ ಹೋಗ್ತಾವಲ್ಲ, ಮುಂದೆ ನೀವು ಮೇಲೆ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ನದಿ ಬೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಕಪ್ಪು ನೀರಿದೆ, ಅವೆರಡೂ ಸೇರಿಕೊಂಡು ಅಲ್ಲಿ ಹೋಗೋ ತನಕನೂ ಬಿಳಿ ಕಪ್ಪು ಬಿಳಿ ಕಪ್ಪು ಕಾಣಿಸ್ತಾ ಇರ್ತದೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದೇ. ಈ ನಾನು ಶ್ರೀರಾಮಕೃಷ್ಣರ ಜೀವನ ಮತ್ತು ಶಾರದಾ ಮಾತೆಯವರ ಜೀವನವನ್ನು ಗಮನಿಸುವಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ರುದ್ರಪ್ರಯಾಗ ದೃಶ್ಯನೇ. ಎರಡು ಅದ್ಭುತಗಳೇ, ಎರಡು ಒಂದು ಸೇರಿ ಹೇಗೆ ಪ್ರವಾಹ ಆಗಿ ಹೋಯಿತು ಅನ್ನೋದನ್ನು ನಾವೀಗ 5 ದಿವಸದಲ್ಲಿ ನೋಡೋಕೆ ಪ್ರಯತ್ನ ಮಾಡಬೇಕು. ಒಂದು ಸಲ ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಸ್ವಾಮೀಜಿ ನೀವು ಗುರು ಮಹಾರಾಜರ ನಿಕಟ ಸಂಪರ್ಕದಲ್ಲಿದ್ದವರು, ಹತ್ತಿರದಿಂದ ಕಂಡವರು, ನೀವು ಯಾಕೆ ಅವ್ರ ಜೀವನ ಚರಿತ್ರೆ ಬರೀಬಾರ್ದು ಅಂತ ವಿವೇಕಾನಂದರು ಕೇಳ್ತಾರೆ. ನೀವು ಯಾಕೆ ಬರೀಬಾರ್ದು ಅವ್ರ ಜೀವನ ಚರಿತ್ರೆ ಅಂತ ವಿವೇಕಾನಂದರು ಒಂಥರ ಆವೇಶ ಬಂದ್ಬಿಡ್ತಂತೆ. ಆವೇಶದಲ್ಲಿ ಹೇಳ್ತಾರೆ, ನೀವು ನನಗೆ ಅಗಾಧವಾದ ಸಮುದ್ರವನ್ನು ಬತ್ತಿಸಿಬಿಡು ಅಂತ ಹೇಳಿ ಬತ್ತಿಸ್ಬಿಡ್ತೀನಿ, ಬೇಕಾದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡು ಅಂತ ಹೇಳಿ ಅದನ್ನು ಮಾಡಬಲ್ಲೆ ನಾನು. ಆದರೆ ಗುರು ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆಯುವ ಕೆಲಸ ಇದೆಯಲ್ಲ, ಇದು ಕೈ ಮುಗಿತೇನಪ್ಪ, ಅದನ್ನು ಮಾತ್ರ ಹೇಳಬೇಡಿ ಅಂದ್ರಂತೆ. ಬಹಳ ವಿಚಿತ್ರ ಇದು, ಗುರು ಮಹಾರಾಜರ ಜೀವನ ಚರಿತ್ರೆ ಮಾತ್ರ ಬರೆಯೋಕೆ ಹೇಳಬೇಡಿ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ರಂತೆ. ಆಶ್ಚರ್ಯ ಅಲ್ವಾ? ವೇದಾಂತ ಉಪನಿಷತ್ತುಗಳ ರಹಸ್ಯಗಳನ್ನು ಪರಕೀಯ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಅತ್ಯಂತ ಸುಲಲಿತವಾಗಿ ವಿವರಿಸಬಲ್ಲಂಥ ಅಸಾಮಾನ್ಯ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಒಬ್ಬ ಸಾಮಾನ್ಯ ಲೇಖಕ ಬರೆಯಬಹುದಾದಂಥ ಜೀವನ ಚರಿತ್ರೆಯನ್ನು, ಅದರಲ್ಲೂ ಶ್ರೀರಾಮಕೃಷ್ಣರ ನೆರಳಿನಂತೆ ಇದ್ದು ಅವ್ರನ್ನ

ಅನುಸರಿಸಿ ಕಾಡಿ ಬಳಲಿ ಬಳಲಿಸಿ ಒಳ ಹೊರಗನ್ನ ತಮ್ಮ ಅರಿತಂಥ ನಮ್ಮ ಗುರು ಶ್ರೀ ರಾಮಕೃಷ್ಣರ ಜೀವನ ಚರಿತ್ರೆಯನ್ನ ಯಾಕೆ ಬರೆಯೋದಿಲ್ಲ ಅಂದ್ರು ಅಂತ ಆಶ್ಚರ್ಯ ಅನ್ಸುತ್ತೆ. ಯಾಕೆ ಬರೆಯೋದಿಲ್ಲ ಅಂದ್ರು, ಯಾರಿಂದ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನ ಧಾರೆ ಏರಿಸಿಕೊಂಡ್ರೋ ಅವ್ರ ಜೀವನ ಚರಿತ್ರೆ ಬರೆಯೋದು ಅವರಿಂದಲೇ ಸಾಧ್ಯ ಇಲ್ಲ ಅಂದ್ರೆ ಇನ್ಯಾರು ಬರೆಯೋಕೆ ಸಾಧ್ಯ ಅಂತ, ಅವರೇ ಬರೆಯೋಕ್ಕಾಗಲಿ ಇನ್ಯಾರು ಬರೆಯೋಕೆ ಸಾಧ್ಯ ಅಂತ. ಹಾಗಾದ್ರೆ ವಿವೇಕಾನಂದ ಹೀಗೆ ಯಾಕೆ ಹೇಳಿದ್ರು? ಅದಕ್ಕೊಂದು ಕಾರಣ ಇದೆ. ಕಾರಣ ಏನು ಅಂದ್ರೆ, ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಮಾತಾಡೋಕೆ ಬಾಯಿ ತೆರೆದ್ರ ತಕ್ಷಣ ಆ ಗುರು ಮಹಾರಾಜರ ಅಲೌಕಿಕವಾದಂಥ ಪ್ರೇಮ ವಾತ್ಸಲ್ಯ ಅನಂತವಾದ ಭಾವನೆಗಳು ನುಗ್ಗಿ ಬರ್ತಿತ್ತಂತ ಅವ್ರ ಮನಸ್ಸಲ್ಲಿ. ಈ ತಾವು ಗಮನ ಇಡಬೇಕು, ಯಾರು ತುಂಬ ಹತ್ತಿರದಲ್ಲಿದ್ದ ಅವ್ರು ನೆನೆಸ್ಕೊಂಡಾಗ ಭಾವುಕ ಆಗಿಬಿಡುತ್ತೆ ಮನಸ್ಸು, ಮಾತೇ ಬರಲ್ಲ. ಆ ಪರಿಪೂರ್ಣ ವ್ಯಕ್ತಿತ್ವದ ಅಸಂಖ್ಯವಾದ ಮುಖಗಳು ಅವ್ರ ಮುಂದೆ ಬಂದು ಅವರು ಅಮೇಯವಾದಂಥ ಮಹಿಮೆ, ಗುರು ಮಹಾರಾಜರ ಅಮೇಯ ಅಂದರೆ ಅಳೆಯೋಕ್ಕಾಗದೇ ಇರುವಷ್ಟು ಅಷ್ಟು ದೊಡ್ಡದಂಥ ಮಹಿಮೆ ಅವರ ಸ್ಮೃತಿ ಪಟಲ ಮೇಲೆ ನುಗ್ಗಿ ಬಂದು ಉತ್ಕಟವಾದಂತಹ ಒಂದು ಆನಂದದಿಂದ ಮಾತು ಮೂಕಾಗ್ತದೆ ಅಂತ ಹೇಳಿದ್ರಂತೆ. ಬರೆಯೋಕ್ಕಾಗೋದೇ ಇಲ್ಲ, ಮುಂದೆ ಮಾತಾಡೋ ಸಾಧ್ಯ ಇರಲಿಲ್ಲ, ಮಾತಾಡೋದೇ ಕಷ್ಟ ಆಗಿರಬೇಕಾದ್ರೆ ಬರೆಯೋದು ಹೇಗೆ ಅಂತ. ಒಂದ್ಸಲ ಅಮೆರಿಕದಲ್ಲಿದ್ದಾಗ ಅವ್ರ ಶಿಷ್ಯರು ಒತ್ತಾಯ ಮಾಡ್ತಾರೆ, ಮೈ ಮಾಸ್ಟರ್ ಅಂತ ಹೇಳಿ ಹೇಳ್ತೀರಿ ಪ್ರತಿಯೊಂದು ಲೆಕ್ಚರ್ದಲ್ಲಿ, ಮಾಸ್ಟರ್ ಬಗ್ಗೆ ಒಂದು ಮಾತಾಡಬಾರ್ದೆ, ಒಂದು ಲೆಕ್ಚರ್ ಕೊಡಬಾರ್ದೆ ಅಂತ. ಅವ್ರು ಒತ್ತಾಯಕ್ಕೆ ಮಣದು ಒಂದು ಲೆಕ್ಚರ್ ಕೊಡ್ತಾರೆ, ಭಾಷಣ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡ್ತಾರೆ. ಆ ಭಾಷಣ ಇವತ್ತು ಸಣ್ಣ ಪುಸ್ತಕ ಆಗಿ ಪ್ರಕಟ ಆಗಿದೆ, ಮೈ ಮಾಸ್ಟರ್ ಅಂತ. ತಾವು ಓದ್ಬೇಕು ದಯವಿಟ್ಟು ಅದನ್ನು, ಮೈ ಮಾಸ್ಟರ್ ಅಂತ ಬರುತ್ತಂತ ಸಣ್ಣ ಪುಸ್ತಕ. ಆ ಭಾಷಣ ಮಾಡುವಾಗ ಆಶ್ಚರ್ಯ ಅಂದರೆ, ಅಷ್ಟುದ್ದ ಭಾಷಣ ಮಾಡಿದ್ರು ಒಂದೇ ಒಂದು ಸಲ ಕೂಡ ಶ್ರೀರಾಮಕೃಷ್ಣ ಅಂತ ಪದ ಬಳಸಲಿಲ್ಲ ಅವರು, ಬರೀ ಮೈ ಮಾಸ್ಟರ್ ಅಂದ್ಕೊಂಡೇ ಹೋದರು. ಕೇಳಿದ್ರಂತೆ, ಯಾಕೆ ನೀವು ಬರೀ ಮಾಸ್ಟರ್ ಮಾಸ್ಟರ್ ಅಂತಿದ್ದೀರಿ, ಅವ್ರ ಹೆಸರು ಹೇಳಿಲ್ಲಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಹೌ ಕೆನ್ ಐ ಬ್ರಿಂಗ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ, ನನ್ನ ಗುರುಗಳ ಹೆಸರನ್ನು ಅಲ್ಲಿಗೆ ಮೇಲೆ ಹೇಗೆ ತೊಗೊಂಬರೋದು ಅಂತ. ಇದು ಗಮನಿಸಬೇಕಾದ್ದು, ಎಷ್ಟು ಎತ್ತರದಲ್ಲಿ ಇಟ್ಕೊಂಡಿದ್ರು ಗುರುಗಳನ್ನು, ಅವ್ರ ಬಗ್ಗೆ ಯಾವ ಥರದ ಗೌರವ ಇತ್ತು ಅಂದರೆ ಅವ್ರ ಹೆಸರನ್ನು ಹೇಳೋಂಗಿಲ್ಲ ಬಾಯಿಂದ, ನಾನು ಹೌ ಕೆನ್ ಐ ಟೇಕ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ ಹೇಳಿ ಮಾತಾಡಲಿಲ್ಲ. ತಮ್ಮ ಬದುಕಿನ ಸೆಲೆಯಾದಂಥ ಶ್ರೀರಾಮಕೃಷ್ಣರ ಹೆಸರು ಹೇಳಿದ ಕೂಡಲೇ ಭಾವೋದ್ರೇಕದಿಂದ ಮಾತು ಬರ್ತಿರಲಿಲ್ಲ ಅವ್ರಿಗೆ. ಹೀಗೆ ಅವ್ರ ಹೆಸರೇ ಹೇಳೋದು ಕಷ್ಟ ಆದಾಗ ಅದಕ್ಕೆ ಬರೆಯೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಗಿರೀಶ್ ಘೋಷ್ ಅವರಿಗೆ. ಆದರೆ ನಮಗೆ ಆ ತಕರಾರು ಇಲ್ಲ, ನಮಗೆ ಆ ತೊಂದರೆ ಇಲ್ಲ. ಯಾಕೆಂದರೆ ಎರಡು ಕಾರಣಕ್ಕೆ, ಒಂದು ಆ ಮಟ್ಟಿನ ಭಾವಾತಿರೇಕ ನಮ್ಮಲ್ಲಿಲ್ಲ. ಆ ಥರದ ಭಾವ ಉಕ್ಕಿ ಬರಬೇಕಾದ್ರೆ ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಸ್ವಲ್ಪ ದಿವಸ ಜೊತೆಗಿರಬೇಕು. ಅದು ಯಾವುದೂ ಇಲ್ಲದೆ ಇರೋದ್ರಿಂದ ನಮಗೆ ಆ ಭಾವಾತಿರೇಕದಿಂದ ಬರಿಬೋದು, ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಮುಖ್ಯವಾದಂದರೆ, ಅಂದಿಗೂ ಇಂದಿಗೂ ಕಾಲದ ಅಂತರ ಇದೆ. ಆ ಕಾಲದ ಅಂತರ ಬಹಳ ದೊಡ್ಡದು, ದಯವಿಟ್ಟು ಅದು ನೆನಪಿಟ್ಕೊಳ್ಳಿ. ಕಾಲದ ಅಂತರ ಬಂದ ಹಾಗೆ ಭಾವಾತಿರೇಕ ಕಮ್ಮಿ ಆಗ್ತದೆ. ಇನ್ಕೊಂದು ಸಲ ಹೇಳಿದ್ದೆ, ನನ್ನ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವತ್ತಿನ ದಿವಸ ಅಯ್ಯೋ ಅವರಿಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡುತ್ತೆ. ಮರುದಿವಸ ನೋವಿರುತ್ತೆ, 10 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, 10 ವರ್ಷದಲ್ಲಿ ಮರತೇ ಹೋಗ್ಬಿಡುತ್ತೆ, ನಗನಾಗ್ತಾ ಇದ್ಬಿಡ್ತಾರೆ ಎಲ್ಲರೂ. ಅಂದರೆ ಪ್ರೀತಿ ಕಮ್ಮಿ ಆಯಿತು ಅಂತಲ್ಲ, ಆ ಭಾವದ ಒತ್ತಡ ಕಮ್ಮಿ ಆಯಿತು. ನಿನ್ನೆ ದಿವಸ ರಾತ್ರಿ ನನ್ನ ಗುರುಗಳು ತೀರ್ಕೊಂಡ್ರು, ನನ್ನ ಕೆಮಿಸ್ಟ್ರಿ ಕಲಿಸಿದಂಥ ಗುರುಗಳು, ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು. ನನಗೆ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿದೆ. ಇವತ್ತು ನಾನು ಫೋನ್ ಮಾಡಿದಾಗ ಅವ್ರ ಹೆಂಡತಿ ಮಗಳು ತೊಗೊಂಡ್ರು, ಅವೆಲ್ಲ ಪರಿಚಯದವ್ರು, ನಾನು ತುಂಬ ಪರಿಚಯದವ್ರು. ತಾಯಿಗೆ ಮಾತಾಡೋಕೆ ಆಗಲೇ ಇಲ್ಲ, ಯಾಕಂದ್ರೆ ಹಸಿ ಇದೆ ಇನ್ನೂ ನಾವು ಇವತ್ತೇ ಆದದ್ದು, ಅದರಿಂದ ತುಂಬ ನೋವಿರುತ್ತೆ. ನಾನು ಹೇಳಿದೆ, ಚಿಂತೆ ಮಾಡಬೇಡಿ, 10 ದಿವಸ ಮತ್ತೆ ಮಾಡ್ತೀನಿ ನಾನು ಫೋನು ಅಂತ ಹೇಳಿದೆ. ನಾನು ಖಂಡಿತ ಹೇಳ್ತೀನಿ, 15 ದಿವಸ ನಂತರ ಮಾಡಿದಾಗ ಅಲ್ಲೂ ದುಃಖ ಇರುತ್ತೆ, ಅಲ್ಲೂ ಒಳಗು ಬರುತ್ತೆ, ಆದರೆ ಈ ಥರದ ಭಾವೋದ್ವೇಗ ಇರೋಲ್ಲ. ಅಂತರ ಬಹಳ ಮುಖ್ಯ ಯಾವಾಗಲೂ, ಘಟನೆಗೂ ಮತ್ತು ನಾವು ನೋಡ್ತಿರುವಂಥ ಸ್ಥಾನಕ್ಕೂ ಅಂತರ ಹೆಚ್ಚಾದ ಹಾಗೆ ಆ ಭಾವದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಮುಖ್ಯ. ಅದಲ್ಲದೆ ಇನ್ನೊಂದು, ಸ್ಪಷ್ಟತೆ ಬರೋಕ್ಕೆ ಶುರು ಆಗುತ್ತೆ. ನೀವು ಬೆರಳನ್ನು ಕಣ್ಣು ಹತ್ತಿರನೇ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ನಿಮ್ಮ ಬೆರಳಿನ ಗೆರೆಗಳು ಕಾಣಿಸಲ್ಲ, ಮುಂದಿದ್ದ ಬೆಟ್ಟನೂ ಕಾಣಿಸಲ್ಲ. ಆದರೆ ಬೆರಳನ್ನು ಸ್ವಲ್ಪ ಹಿಂದೆ ತೊಗೊಂಡು ಹೋದಾಗ ನನ್ನ ಕಣ್ಣಿಗೆ ಆ ಬೆರಳಿನ ಚಿತ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ತಾವು ಗಮನಿಸಿರ್ಬೇಕು, ಪುಸ್ತಕ ಹಿಡಿದು ಕಣ್ಣು ಹತ್ತಿರ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ಅದೊಂದು ಹಂತರ ಬಂದಾಗ ಪಿಕ್ಚರ್ ಚೆಂದ ಕಾಣಿಸೋದು. ಹಾಗೆ ಘಟನೆಯಿಂದ ನಾವು ದೂರ ಹೋದಷ್ಟು ಭಾವಾತಿರೇಕ ಕಮ್ಮಿ ಆಗೋದ್ರ ಜೊತೆಗೆ ಚಿತ್ರ ಸ್ಪಷ್ಟ ಆಗ್ತದೆ. ಈಗ ರಾಮಕೃಷ್ಣರ ಜೀವನವನ್ನು ಒಂದು ಅಳಿಬೇಕಾದ್ರೆ, ನಾವು ಅಳಿಯೋದು ಅಂತಂದರೆ ನಮಗೇನು ಕೈಗೆ ಸಿಗಬೇಕಲ್ಲ, ಅದು ಸಿಗಬೇಕಾದ್ರೆ ಪೂರ್ತಿ ಆದಾಗ ಸಿಗಬೇಕು. ಈಗ ತಾವು ಒಂದು ಸಣ್ಣ ಕೆಟ್ಟ ಎಕ್ಸಾಂಪಲ್, ಅದು ಹೇಳಬೇಕೋ ಗೊತ್ತಿಲ್ಲ, ಈಗ ಟಿವಿಯಲ್ಲಿ
ನ್ಯೂಸ್ ಅನ್ನು ಸೇರಿ

ಸೀರಿಯಲ್ ಮಾಡ್ದಂಗೆ ಮಾಡ್ತಾರೆ. ಯಾವುದೋ ಸೀರಿಯಲ್ ಆಗ್ಬೋದು, ಅದು ಸಿ ಡಿ ಆಗ್ಬೋದು, ಯಾವುದೋ ಆಡಿಯೋ ಆಗ್ಬೋದು, ಯಾವುದೋ ಆಗ್ಬೋದು. ದಿನ ದಿನಕ್ಕೆ ಹೊಸ ರೋಚಕ ವಿಷಯಗಳು ಬರ್ತವೆ. ಆದರೆ ಇದ್ರ ಸ್ಪಷ್ಟ ಚಿತ್ರ ಸಿಗೋದು ಒಂದು ವರ್ಷ ಆದಮೇಲೆ, ಕೊನೆಗೇನು ಆಗಲಿಲ್ಲ ಅಂತ ಮಲ್ಕೊಳ್ಳೋದು ಅಷ್ಟೇ, ಮತ್ತೊಂದೇನಿಲ್ಲ. ಅಂದರೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ ನನಗೆ ನನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಂಥ ಪ್ರೊಫೆಸರ್ ಹೇಳ್ತಾ ಇದ್ರು, ಕೆಮಿಸ್ಟ್ರಿ ಕಲಿಸೋ ಪ್ರೊಫೆಸರ್, ಎಷ್ಟು ಚೆನ್ನಾಗಿದೆ ನೋಡಿ ಅದು, ಅಂತರ ಇದ್ದಾಗ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ. ಒಂದು ದಿವಸ ರಾಜೀವ್ ಗಾಂಧಿಯವರು ಶ್ರೀಪೆರಂಬದರ್ಗೆ ಹೋದರು, ಇಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಹೋದರು. ಅಲ್ಲಿ ಢಮ್ ಅಂತ ಬ್ಲಾಸ್ಟ್ ಆಯಿತು, ದೇಹ ಚೂರು ಚೂರು ಆಗೋಯ್ತು, ತೀರ್ಕೊಂಬಿಟ್ಟು. ಮರುದಿನ ಬೆಳಿಗ್ಗೆ ಸುದ್ದಿ ಏನು ಬಂತು ಪೇಪರಲ್ಲಿ, ಅದನ್ನ ಇಟ್ಕೊಂಡು ಕಲಿಸ್ತಾ ಇದ್ದಾನೆ ಮೇಷ್ಟ್ರು, ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಾಗ ಅದನ್ನ ಹೇಳೋರು. ಅವತ್ತಿನ ಸುದ್ದಿ ಏನು ಬಂತು, ರಾಜೀವ್ ಗಾಂಧಿ ಡೈಡ್ ಇನ್ ಎ ಬ್ಲಾಸ್ಟ್, ಬ್ಲಾಸ್ಟಲ್ಲಿ ತೀರ್ಕೊಂಬಿಟ್ರು. ಏನು ಯಾಕೆ ಅಂತ ಎಲ್ಲಿದ್ದು ಗೊತ್ತಿಲ್ಲ ನಮಗೆ. ರಾತ್ರಿ 10:30 ಆದದ್ದು, ಬೆಳಗ್ಗೆ 6 ಗಂಟೆ ಸುದ್ದಿ ಅಷ್ಟೇ. ಮುಂದೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು ಅದು ಬಾಂಬ್ ಬ್ಲಾಸ್ಟ್ ಇದೆ ಅಂತ. ಯಾರು ಇಟ್ಟಿದ್ರು ಬಾಂಬು? ನೆಲದಲ್ಲಿ ಬಾಂಬ್ ಇಲ್ಲ, ಆಗದೆ ಎಲ್ಲಿದ್ದು ಬಂತು? ಮತ್ತೆ ಹುಡುಕೋಕೆ ಶುರು ಮಾಡಿದರು. ಆಗ ನೋಡಿ ಹೇಗೆ, ಅವನು ಫೋಟೋಗ್ರಾಫರ್ ತೆಗಿಯೋಕೆ ಹೋದ ಹತ್ತಿರ ಹೋಗಿದ್ದಾನೆ, ಅವನು ಚೂರು ಚೂರಾಗಿ ಹೋಗಿದ್ದಾನೆ, ಅದರೊಂದು ಕ್ಯಾಮ್ರಾ ದೂರ ಹಾರಿ ಬಿದ್ದಿದೆ. ಅದು ಆ ಕ್ಯಾಮ್ರಾ ಪಿಕ್ಚರ್ ಡೆವಲಪ್ ಮಾಡಿದಾಗ ಗೊತ್ತಾಯಿತು, ಯಾವುದೋ ಹುಡುಗಿ ಫ್ರೇಮ್ ಬೈ ಫ್ರೇಮ್ ಪಿಕ್ಚರ್ ತಗೊಂಡಿದ್ದಾರೆ. ಆ ಹುಡುಗಿ ರಾಜೀವ್ ಗಾಂಧಿಗೆ ಹಾರ ಹಾಕೋಕೆ ಹೋದಾಗ ಬಂತು. ಹಾಗಾದ್ರೆ ಆಕೆನೇ ಬಾಂಬ್ ಮಾಡಿರ್ಬೇಕಾಗಾದ್ರೆ. ಹಾಗಾದ್ರೆ ಇದು ನೆಲದಲ್ಲಿ ಇಟ್ಟು ಬಾಂಬ್ ಅಲ್ಲ, ಲೈವ್ ಬಾಂಬ್ ಇದು. ಕತೆ ಹೇಗೆ ಬಂತು ನೋಡಿ. ಆಕೆ ಯಾರು? ಅದು ಹಿಂದಿಂದೆಲ್ಲ ಪಿಕ್ಚರ್ ತಗೊಂಡು ಇವರು ಎಲ್ ಟಿ ಟಿ ಇಂದ ಬಂದವರು, ಅಲ್ಲಿನ ಕನೆಕ್ಷನ್ ಎಲ್ ಟಿ ಟಿ ಶುರು. ಹೀಗಾಗಿ ಕೊನೆಗೆ ಅದು ಮುಗ್ದಿದ್ದಿಲ್ಲ ಕೊಂಡು ಅನ್ಕೊಂಟೆ. ಅಲ್ಲಿ ಅದೊಂದು ಎಷ್ಟು ರೋಚಕವಾದ ಕತೆ ಅಂದ್ರೆ, ಅವ್ರು ಹೆಂಗ್ ಬಂದ್ರು ಅಲ್ಲಿ ಇದಿಲ್ವರೆಗೂ, ಪೆಟ್ರೋಲ್ ಟ್ಯಾಂಕರ್ ಅಲ್ಲಿ ಬಂದ್ರು ಅದೆಲ್ಲ ಆಮೇಲೆ ಗೊತ್ತ. ಅವತ್ತೇನು ಗೊತ್ತಾಗಿಲ್ಲ ನಮ್ಗೆ. ಶಿವರಸನ್ ಧನು ಅಂತ ಇಲ್ಲಿ ತೀರ್ಕೊ ಗುಂಡ್ ಹಾಕೊಂಡು ಸತ್ರ. ನನ್ನ ಗೆಳೆಯನೇ ನನ್ನ ಕ್ಲಾಸ್ಮೇಟೇ ಫೋರೆನ್ಸಿಕ್ ಸೈನ್ಸ್ ಡೈರೆಕ್ಟರ್ ಆಗಿದ್ದ ಮೋಹನ್ ಅಂತ ಕರ್ಕೊಂಡು ಹೋದ ನಾನು ನೋಡೋದಕ್ಕೆ. ಅದು ಏನು ನೋಡೋದು, ಫೋರೆನ್ಸಿಕ್ ಸೈನ್ಸ್ ದೇಹ ತೋರ್ಸೋಕೆ ಹೋದ್ರು ಗುಂಡ ಹೆಂಗೆ ಹೊಡ್ಕೊಂಡ್ರು ಅಂತ. ಹೊಡ್ಕೊಂಡ್ಮೇಲೆ ಏನು ಮಾಡೋಕ್ಕಾಗ್ತದೆ ಅಂದರೆ, ಇಡೀ ಪಿಕ್ಚರ್ ನಮ್ಗೆ ಗೊತ್ತಾದದ್ದು ಪಜಲ್ಸ್ ಫಾಲ್ ಇನ್ ಟು ಪ್ಲೇಸಸ್ ಅಂತೀವಲ್ಲ ನಾವು, ಆ ಪಜಲ್ ಕಂಪ್ಲೀಟ್ ಆಗಬೇಕಲ್ಲ, ಪೀಸ್ ಬರಬೇಕು. ಅದಕ್ಕಷ್ಟು ಅಂತರ ಬೇಕಾಯಿತು. ಅದು ಅಸಾಸಿನೇಷನ್ ಆಗಿ 1-2 ವರ್ಷದ ಮೇಲೆ ಓಹೋ ಚಿತ್ರ ಹೀಗಿದೆ, ಇವರು ಪ್ಲಾನ್ ಮಾಡಿದ್ರು ಹೀಗಾಯಿತು ಅಂತ ಅಂತರ ಬಂದಾಗ ಸ್ಪಷ್ಟತೆ ಬರುತ್ತೆ. ರಾಮಕೃಷ್ಣನ ಜೀವನವನ್ನು ಗಮನಿಸೋದು ಕೂಡ ಹಾಗೆ ಮಾಡಬೇಕು. ನಾವು ದೂರಿಂದ ನೋಡಿದಾಗ ಓಹೋ ಈ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದ್ರು, ಇದಕ್ಕಿಂತ ಆಯಿತು, ಹೀಗಾಯಿತು ಅಂತ ನಮ್ಗೆ ಗೊತ್ತಾಗ. ರಾಮಕೃಷ್ಣರ ಜೀವನವನ್ನು ನೋಡುವಾಗ ಶ್ರೀಮತಿ ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೀವನವನ್ನು ಅದರ ಅಂಗವಾಗಿ ನೋಡಬೇಕಾಗ್ತದೆ, ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದೇ ಅವತಾರದ 3 ಮುಖಗಳು ಕಂಡಂಗೆ ಕಾಣಿಸ್ತಾವೆ. ಯಾರು ಒಬ್ಬರನ್ನು ಬಿಟ್ಟರು ಇನ್ನೊಬ್ಬರ ಜೀವನ ಚರಿತ್ರೆ ಸಂಪೂರ್ಣ ಆಗೋದಿಲ್ಲ. ಈ 3 ಜೀವನ ವಿಧಾನಗಳಲ್ಲಿ, ಕಾರ್ಯಗಳಲ್ಲಿ, ಅವ್ರು ನೀಡಿದಂಥ ಉಪದೇಶಗಳಲ್ಲಿ ಭಿನ್ನತೆ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಒಂದಕ್ಕೊಂದು ಪೂರಕವಾದಂಥದ್ದು, ಒಂದು ಪ್ರಾರಂಭ ಒಂದು ಪೂರ್ತಿ, ಹೇಗೆ ಒಂದೊಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತವೆ. ಸಾಮಾನ್ಯವಾಗಿ ನಾವು ಧರ್ಮವನ್ನು ಐತಿಹಿಕ ಸಾಮಾಜಿಕ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ. ನೋಡಿದಾಗ ಒಂದು ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ನನಗೆ, ಈ 3 ಧರ್ಮದ 3 ಮಜಲುಗಳನ್ನು ಪ್ರತಿನಿಧಿಸ್ತಾರೆ ಅಂತ ಅನಿಸುತ್ತೆ. ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಧರ್ಮದ 3 ಮಜಲುಗಳನ್ನು, 3 ಮಟ್ಟಗಳನ್ನು ತೋರಿಸ್ತಾರೆ ಅಂತಾಯ್ತು. ಕೆಲವರು ಬಹಳ ಚಂದ ಜಿಜ್ಞಾಸೆ ಮಾಡಿದ್ದಾರೆ. ಕಾಲದ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ನೋಡೋದಾದರೆ ರಾಮಕೃಷ್ಣ, ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಬಹಳ ಇಷ್ಟ ಆದಂತಹದ್ದು ಕಲ್ಪನೆ. ರಾಮಕೃಷ್ಣರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂದರೆ ಅದು ಕಳೆದು ಹೋದದ್ದು ಅಂತಲ್ಲ. ಭೂತಕಾಲ ಅಂದರೆ ಹೋಗಿಬಿಡ್ತು, ಇನ್ನೇನು ಚಿಂತೆ ಇಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಮಾತು ತುಂಬ ಚೆನ್ನಾಗಿದೆ, ಅದನ್ನು ಕೇಳ್ಕೊಳ್ಳಿ ಅಂದಾಗ, ರಾಮಕೃಷ್ಣರು ಯಾಕೆ ಭೂತಕಾಲದ ಪ್ರತಿನಿಧಿ ಅಂತ ಕರಿತೀವಿ ಅಂತ. ಅವ್ರು ಹೇಳ್ತಾರೆ, ಶ್ರೀ ರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜಾಜ್ವಲ್ಯಮಾನವಾದ ದೀಪದಂತಿದೆ, ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು. ಶಾಸ್ತ್ರದಲ್ಲಿ ಹೇಳಲಾಗಿರುವ ಸಕಲ ವಿದ್ಯೆಗಳಿಗೂ ಅವರ ಬದುಕೇ ಒಂದು ನಿದರ್ಶನವಾಗಿದೆ. ಇದು ಬಹಳ ಮುಖ್ಯ. ಬದುಕು ಶಾಸ್ತ್ರಕ್ಕೆ ನಿದರ್ಶನ ಆಗಬೇಕು. ನಮ್ಮ ಋಷಿಗಳು ಮತ್ತು ಅವತಾರ ಪುರುಷರು ಯಾವುದನ್ನು ಜಗತ್ತಿಗೆ ಬೋಧಿಸಬೇಕೆಂದಿದ್ದರೋ ಅದನ್ನು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದವರು ಶ್ರೀರಾಮಕೃಷ್ಣರು. ಶಾಸ್ತ್ರಗಳು ಕೇವಲ ಸಿದ್ಧಾಂತಗಳು, ಆದರೆ ಶ್ರೀರಾಮಕೃಷ್ಣರು ಸಿದ್ಧರು. ಇದು ಬಹಳ ಚಂದ ವಿವೇಕಾನಂದರು ಮಾತಿದ್ರು. ಉಳಿದವೆಲ್ಲ ಸಿದ್ಧಾಂತಗಳು ಮಾಡಿದ್ದು, ಆದರೆ ಇವರು ಸಿದ್ಧರು, ಬದುಕಿ ತೋರಿಸ್ಬಿಟ್ರು. ಈ ಮಹಾನುಭಾವರು, ಈ ಮಾತು ನನಗೆ ಬಹಳ ಪ್ರಿಯವಾದಂಥ ಮಾತು, ಈ ಮಹಾನುಭಾವರು ತಮ್ಮ ಜೀವನದ 51 ವರ್ಷಗಳಲ್ಲಿ ಭಾರತೀಯರ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಬಾಳಿದರು. ಬರುವ ಜನಾಂಗಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಆದರ್ಶ ಪುರುಷರ ಸ್ಥಾನಕ್ಕೆ ಏರಿದರು. ಆಗಲೇ ಉಪಾಧ್ಯಾಯ ಹೇಳಿದಂಗೆ ಡಿ ವಿ ಜಿ ಮಾತಲ್ಲಿ, ಈಗಾಗಲೇ ಶ್ರೀ ಶಂಕರರ ಮಟ್ಟಕ್ಕೆ ಏರ್ಬಿಟ್ರು ಅಂತ, ಸೇರ್ಬಿಟ್ರು ಅವ್ರಿಗೆ ಸೇರ್ಬಿಟ್ಟಿದ್ರಾಗಲೇ ಅಂತ. ಇದನ್ನು ಹೇಳಿದಾಗ ಏನನ್ಸುತ್ತೆ,
ಪುರಾತನ ಶಾಸ್ತ್ರಗಳಲ್ಲಿ

ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಸರಿಸುವುದರ ಮೂಲಕ ಶ್ರೀರಾಮಕೃಷ್ಣರು ಸನಾತನ ಆಧ್ಯಾತ್ಮಿಕ ಸಂಪ್ರದಾಯದ ಮೂರ್ತ ರೂಪರಾಗಿದ್ದರು. ಅವರೊಂಥರ ಹೇಳ್ತಾರೆ, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ದಾಗೆ ಅಂತ. ಅವರು ಪರ್ವತಾರೋಹಿ ಕರೆಕ್ಟು, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಅಂತ. ಒಬ್ಬ ಪರ್ವತಾರೋಹಿ ಉದ್ದೇಶ ಏನು ಅಂದರೆ ಬೆಟ್ಟದ ತುದಿಯನ್ನು ಹತ್ತಬೇಕು. ಯಾವುದೋ ಒಂದು ಎವರೆಸ್ಟ್ ಆಗ್ಬೋದು, ಎನ್ ಯಾವುದೋ ಆಗ್ಬೋದು, ಬೆಟ್ಟದ ತುದಿಯನ್ನು ಹತ್ತಾನಂತೆ ಪರ್ವತಾರೋಹಿ. ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ರೆ ಏನು ಮಾಡ್ತಾನೆ, ಈ ದಾರಿಯಿಂದ ಹತ್ತಿದ ನಾಯಿ ಸಲ ನಾನು ಇನ್ನು ಮತ್ತೊಂದು ದಾರಿ, ಈ ದಾರಿಗೆ ಹೋಗೋದು ಬೇಡ, ಮತ್ತೊಂದು ದಾರಿ ಹುಡ್ಕೋಣ. ಈಗೆಲ್ಲ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಹಾದಿ ಮಾಡಿ ಇಟ್ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ದಿವಸ ಕಾರೇ ಹೋಗಂಗೆ ಮಾಡ್ತಾರೇನೋ. ಆಮೇಲೆ ಅಷ್ಟು ಜನ ಹೋಗ್ತಾರೆ ವರ್ಷಕ್ಕೆ. ಈಗ ಆ ಹಾದಿ ಇದೆ, ಈ ಪಾಸಲ್ಲಿ ಹೋಗ್ಬೇಕು, ಈ ಪಾಸಲ್ಲಿ ಹೋಗ್ಬೇಕು, ಅಲ್ಲಿ ಕಬ್ಬಿ ರಿಸ್ಕ್ ಕಮ್ಮಿ ಇದೆ ಅಂತಾಗಿದೆ. ಆದರೆ ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಹಾಗಲ್ಲ, ಈ ದಾರಿಗೆ ಹೋಗ್ತೀನಿ, ಮುಂದಿನ ಸಲ ಆ ದಾರಿಗೆ ಹೋಗಲ್ಲ, ಇನ್ನೊಂದು ದಾರಿಗೆ ಹೋಗ್ತೀನಿ, ಅದು ಮರು ಮತ್ತೊಂದು ಸಲ ದಾರಿಗೆ ಹೋಗ್ತೀನಿ. ಹೀಗೆ ಹಲವು ದಾರಿಗಳಿಂದ ಆ ಪರ್ವತವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡದಂತ ಪರ್ವತಾರೋಹಿ ಇದ್ದಾಗೆ. ಹಾಗೆ ರಾಮಕೃಷ್ಣರು ಕೂಡ ಅನೇಕ ಮಾರ್ಗಗಳ ಮೂಲಕ ನಾವು ಬದುಕು ಜೀವನ ನೋಡ್ತೀವಿ ಮುಂದೆ, ಒಂದಲ್ಲ ಹಲವು ದಾರಿಗಳ ಮೂಲಕ ಎಲ್ಲ ಮಾರ್ಗಗಳು ಒಂದೇ ದೈವ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ತೋರಿಸಿಕೊಟ್ಟವರು ರಾಮಕೃಷ್ಣರು ಮೊಟ್ಟ ಮೊದಲನೇದವರು. ನಾನು ಅದನ್ನು ಒತ್ತಿ ಹೇಳಬೇಕು, ಬೇರೆ ಬೇರೆ ಪರಂಪರೆಗಳಲ್ಲಿ ಹೋದರೂ ಕೂಡ ಆ ಪರಂಪರೆಗಳ ಮೂಲಕ ಕೂಡ ನನಗೆ ಸಿಗೋದು ಅದೇ ದೈವ ಸಾಕ್ಷಾತ್ಕಾರ ಅಂತ ತೋರಿಸಿಕೊಟ್ಟವರು. ಬರೀ ಉಪದೇಶ ಮಾಡೋದಲ್ಲ, ಈಗ ಭಾಳ ಸುಲಭ ಇದೆ, ಏಕಂ ಸತ್ವಿಪ್ರಾ ವಿಪ್ರಾ ಬಹುದಾ ವದಂತಿ ಅಂತ ಹೇಳಿಬಿಡ್ಬೋದು. ಒಂದೇ ಸತ್ವ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತೀವಿ ಅಂತ ಹೇಳೋ ಸುಲಭ. ಆದರೆ ಬದುಕಿ ತೋರಿಸೋದು, ಆ ಹಾದಿಯಲ್ಲಿ ಹೋಗೋದು, ಇಸ್ಲಾಂ ಧರ್ಮದಲ್ಲಿ ಹೇಗೆ ಮಾಡ್ತಾರೋ ದಿವಸಕ್ಕೆ 5 ಸಲ ನಮಾಜ್ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಯೇಸು ಕ್ರಿಸ್ತನ ಕಾಣಬೇಕು ಅಂತ ಅಪೇಕ್ಷೆ, ಕೃಷ್ಣನನ್ನು ನೋಡಬೇಕು, ರಾಧೆಯ ರೂಪದಲ್ಲಿ ನೋಡ್ಬೇಕು ಕೃಷ್ಣನ ಅಂತ ಹಾಗೆ ಬದುಕೋದು, ಬರೀ ಅಂತ ಹೇಳೋದಲ್ಲ, ಹಾಗೆ ಬದುಕಿದ್ದು. ಹಾಗೆ ಮಾಡಿ ದೈವ ಸಾಕ್ಷಾತ್ಕಾರಕ್ಕೆ ಎಲ್ಲ ದಾರಿಗಳು ಒಂದೇ ಅಂತ ತೋರಿಸಿಕೊಟ್ಟಂಥವ್ರು. ಪುರಾತನ ಶಾಸ್ತ್ರಗಳ ಪ್ರಾಮಾಣ್ಯತೆಯನ್ನು ಸಾರಿದರು ನಮ್ಮ ರೋಮನ್ ಪ್ರಶಸ್ತಿ ವಿಜೇತ ಫ್ರೆಂಚ್ ಕಾದಂಬರಿಕಾರ ರೋಮಾ ರೋಲಾ ಹೇಳ್ತಾರೆ ಇದಷ್ಟು ಚಂದದ ಮಾತು. ಶ್ರೀರಾಮಕೃಷ್ಣರು 30 ಕೋಟಿ

ಸಹೋದರಿ ನಿವೇದಿತ ಬರೆದಂತಹ ಒಂದು ಮಾತು ಬಹಳ ಮುಖ್ಯ. ನಾನು ಯಾಕೆ ಜಸ್ಟಿಫೈ ಮಾಡಬೇಕು ಅಂದ್ರೆ, ಮೂರು ಜನ ಮೂರು ಬೇರೆ ಬೇರೆ ಇದ್ರು ಕೂಡ ಅವ್ರು ಹೇಗೆ ಒಂದಾಗಿದ್ರು ಅಂತ ನಿವೇದಿತ ಹೇಳ್ತಾರೆ. ಶ್ರೀಮಾತೆಯವರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಶ್ರೀರಾಮಕೃಷ್ಣರ ಕೊನೆಯ ಮಾತು ಎಂದು ಅನಿಸುತ್ತದೆ. ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಕೊನೆಯ ಮಾತು ಅಂದ್ರೆ ಏನಪ್ಪ ಇದು ಅಂತ ಅನ್ಸುತ್ತೆ ನಮಗೆ. ಲಾಸ್ಟ್ ವರ್ಡ್ ಅಂತಂದ್ರೆ ಇದು ಫೈನಲ್ ಸ್ಟೇಟ್ಮೆಂಟ್ ಅಂದ ಹಾಗೆ ಇಂಗ್ಲಿಷಲ್ಲಿ. ಇದಕ್ಕಿಂತ ಮುಂದೆ ಹೇಳೋಕೆ ಸಾಧ್ಯ ಇಲ್ಲ ಅಂದ ಹಾಗೆ. ರಾಮಕೃಷ್ಣರು ಮಾತೆಯ ಬಗ್ಗೆ ಏನು ಹೇಳಿದ್ರೋ ಅದು ಭಾರತೀಯ ಸ್ತ್ರೀತ್ವದ ಬಗ್ಗೆ ಅತ್ಯಂತ ಆತ್ಯಂತಿಕವಾದಂಥ ಮಾತು. ಇದು ಮುಂದೆ ಭಾರತೀಯ ಸ್ತ್ರೀಯನ್ನು ಹೇಳೋಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ. ಅವರು ಹಳೆಯ ವ್ಯವಸ್ಥೆಯ ಕೊನೆಯ ಘಟ್ಟವೋ ಅಥವಾ ಹೊಸ ಘಟ್ಟದ ಪ್ರಾರಂಭವೋ ಅಂತ. ಶಾರದಾ ಮಾತೆ ಹಳೆ ಘಟ್ಟದ ಕೊನೆ ಘಟ್ಟವೋ ಅಥವಾ ಹೊಸದರ ಪ್ರಾರಂಭವೋ ಅಂತ. ಶ್ರೀಮಾತೆ ನಶಿಸಿ ಹೋಗುತ್ತಿರುವಂಥ ಹಳೆಯ ವ್ಯವಸ್ಥೆ ಮತ್ತು ಚಿಗುರುತ್ತಿರುವ ಹೊಸ ವ್ಯವಸ್ಥೆಯ ಮಧ್ಯೆ ನಿಂತಿದ್ದಾರೆ ಅಂತ. ಎಷ್ಟು ಚಂದ ಅನಾಲಿಸಿಸ್ ನಿವೇದಿತ. ಅದು ಹಳೆ ಮುಗಿದು ಹೋದಂಥ ಕಾಲದ ಕೊನೆ ಭಾಗದಲ್ಲಿ, ಹೊಸದಾಗಿ ಚಿಗುರುತ್ತಿರುವಂಥ ಧರ್ಮದ ಮೊದಲ ಭಾಗದಲ್ಲಿ, ಮಧ್ಯದಲ್ಲಿ ನಿಂತಿದ್ದಾರೆ. ಅದೇ ವರ್ತಮಾನ. ಅತೀತ ಅನಾಗತಗಳ ಸಂಧಿ ಕಾಲ. ಅದು ಅತೀತ ಅಂದ್ರೆ ಆಗಿ ಹೋದದ್ದು, ಅನಾಗತ ಇನ್ನೂ ಬಂದಿಲ್ಲ, ಬರದೇ ಇರೋದು. ಆಗಿ ಹೋದದ್ದು ಮತ್ತೆ ಮುಂದೆ ಬರುವುದರ ಸಂಧಿ ಕಾಲದಲ್ಲಿ ನಿಂತವರು ಶಾರದಾ ಮಾತೆಯವರು. ಅದು ಯಾಕೆ ಹೇಳ್ತೀವಿ ನಾವು, ಕಾರಣ ಏನು? ಕಾರಣ ಇಷ್ಟಿದೆ. ಅವರ ಜೀವನವನ್ನು ಸೂಕ್ಷ್ಮವನ್ನಾಗಿ ನೋಡಿದರೆ ಅವರು ರಾಮಕೃಷ್ಣರಷ್ಟು ಸಂಪ್ರದಾಯವಾದಿಗಳಾಗಿರಲಿಲ್ಲ, ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ವಾದಿಗಳಲ್ಲ, ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದರೂ ಕೂಡ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರಲಿಲ್ಲ. ಅವರು ಬದಲಾವಣೆಗೆ ಮುಖ ಮಾಡಿದವರು. ಪ್ರೀತಿಯ ಅಭಿವ್ಯಕ್ತಿಗೆ ಸಂಪ್ರದಾಯ ಅಡ್ಡ ಬಂದರೆ ಅತ್ಯಂತ ವಿನಯವಾಗಿ ಸಂಪ್ರದಾಯವನ್ನು ನಿರಾಕರಿಸ್ತಾ ಇದ್ರು. ಮುಂದೆ ಜೀವನದಲ್ಲಿ ನೋಡ್ತೀವಿ ಘಟನೆಗಳಲ್ಲಿ ಎಷ್ಟು ಚಂದ. ಅವ್ರು ಹೇಳ್ತಾರೆ, ಅಮ್ಜದ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಮತ್ತು ಪಾಶ್ಚಾತ್ಯ ಮಹಿಳೆಯನ್ನು ಅವ್ರು ನಡೆಸ್ಕೊಂಡ ರೀತಿ ನೋಡಿದಾಗ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಯುವಕತಿಯ ಇಷ್ಟು ಸಂಪ್ರದಾಯಸ್ಥ ಬನತಿಯಿಂದ ಬಂದಂಥ ಹೆಣ್ಮಗಳು ಇಷ್ಟು ಸುಲಭವಾಗಿ ಸೇರ್ಕೊಂಡ್ಬಿಡ್ತಾರಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಮುಂದೆ ಆಧುನಿಕ ಶಿಕ್ಷಣದ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ಅವರ ಜಾತಿಯ ಕಟ್ಟುಪಾಡುಗಳಿಗೆ ಬೀಳಲಿಲ್ಲ. ಇದು ಬಹಳ ಮುಖ್ಯ ತೋರಿಸೋದಂದ್ರೆ ಅವರ ಆಂತರಿಕ ಗಟ್ಟಿತನ ಮತ್ತು ಮಾನಸಿಕ ವೈಶಾಲ್ಯತೆಯನ್ನು ತೋರಿಸ್ತದೆ. ಇವತ್ತಿಗೆ ಮಾತು ದೊಡ್ಡದು ಅನಿಸ್ಲಿಕ್ಕಿಲ್ಲ ನಮಗೆ, ಆದರೆ 100 ವರ್ಷಗಳ ಹಿಂದೆ ಜಾತೀಯತೆಯಿಂದ ಜಿಡ್ಡುಗಟ್ಟು ಹೋಗಿತ್ತಲ್ಲ. ಇವತ್ತೇನು ಬಹಳ ಬದಲಾಗಿದೆ ಅಂತ ಅನಿಸ್ಲಿಲ್ಲ ನನಗೆ, ಅದೇ ಪ್ರಿಡಾಮಿನೆಂಟ್ ಆಗ್ತಾ ಇದೆ. ಆದರೂ ಕೂಡ ವ್ಯವಸ್ಥೆ ಸ್ವಲ್ಪ ವಿಶಾಲ ಆಗ್ತಾ ಇದೆ. ಆಗಿನ ಕಾಲಕ್ಕೆ ಜಾತಿ ಜಿಡ್ಡುಗಟ್ಟಿ ಅದು ಮುಟ್ಟಬಾರ್ದು, ಇವ್ರು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೆಲ್ಲ ಬಿಗಿ ಇದ್ದಾಗ ಆ ಕಾಲದಲ್ಲಿ ಶ್ರೀಮಾತೆಯವ್ರ ನಡೆ ದೊಡ್ಡ ಸಾಹಸ ಅಂತ ನಮ್ಗೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಕಾಲವನ್ನು ಮೀರಿ ನಿಂತಿದ್ರು ಅಂತ. ಇನ್ನೊಂದು ವಿಷಯ ಗಮನಿಸಬೇಕು, ಆಗಿನ ಕಾಲಕ್ಕೆ ತಾನು ಅನಕ್ಷರಸ್ಥರಾಗಿದ್ದರೂ ಕೂಡ, ಸಾರ್ವಜನಿಕ ಜೀವನದಿಂದ ದೂರ ಇದ್ದರೂ ಕೂಡ, ತಮ್ಮ ಕಡೆ ಬರ್ತಿರುವಂಥ ಹುಡುಗಿಯರಿಗೆ ಆಧುನಿಕ ಶಿಕ್ಷಣ ಪಡ್ಕೊಳ್ಳೋಕೆ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಹೆಣ್ಮಕ್ಳದ್ರೆ ಅಡುಗೆ ಮನೆಯಲ್ಲಿ ಇರಬೇಕು, ಗಂಡ ಹೇಳ್ದಂಗೆ ಇರಬೇಕು, ಗಂಡ ದೇವರು ಅವನು ಸೇವೆ ಮಾಡಿಕೊಂಡಿದ್ರೆ ಸಾಕು ಅಂತ. ಆ ಕಾಲದಲ್ಲಿ ಇದ್ದದ್ದು ಅವಾಗೆಲ್ಲ 4-5 ವರ್ಷ ಹುಡುಗಿ ಮದುವೆ ಮಾಡಿಬಿಡ್ತಿದ್ರು. ಆ ಕಾಲದ ಹೇಳ್ತಿದ್ರಂತೆ, ಬೇಗ ಮದುವೆ ಆಗಬೇಡ, ಶಾಲೆಗೆ ಹೋಗು, ಚೆನ್ನಾಗಿ ಕಲಿ. ಮತ್ತಿನ್ನೊಂದು, ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಹುಡುಗಿ ಹೇಳೋರು. ಮನೇಲಿ ಕೊಡಬೇಡ, ಹೊರಗಡೆ ಬಾ, ಸಮಾಜದಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಕೆಲವರು ಶಿಷ್ಯರು ವಿವೇಕಾನಂದರು ಮಠ ಕಟ್ಟಬೇಕು ಅಂತ ಊರೂರು ಸುತ್ತಿರ್ಬೇಕಾದ್ರೆ, ಜಗತ್ತೆಲ್ಲ ಸುತ್ತಿರ್ಬೇಕಾದ್ರೆ, ಕೆಲವು ಆಧುನಿಕ ಶಿಕ್ಷಣ ಪಡ್ಕೊಂಡಂಥ ವಿವೇಕಾನಂದ ಸ್ನೇಹಿತರು ಕೆಲವರು ಟೀಕೆ ಮಾಡ್ತಾ ಇದ್ರು. ಅಯ್ಯೋ ವಿವೇಕಾನಂದ ಹೇಳ್ದಾಗತ್ತಾ, ಇದು ನರೇಂದ್ರ ಹೇಳಿದ್ದಾಗತ್ತಾ, ಆಗೋಲ್ಲ ಬಿಡೋಲ್ಲ, ಸುಮ್ಮನೆ ಕನಸು ಕಾಣ್ತಾನೆ ಇವನು ಅಂತ ಟೀಕೆ ಮಾಡ್ತಾ ಇದ್ರಂತೆ. ಟೀಕೆ ಮಾಡಿದಾಗ ಅವರು ವಿವೇಕಾನಂದರಿಗೆ ಹೇಳ್ತಿರ್ಲಿಲ್ಲ, ಆ ಹುಡುಗರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು ನಿಮಗೆ ಕಲ್ಪನೆ ಬರುತ್ತೋ ಇಲ್ಲಲ್ಲ, ಮತ್ತು ಅವ್ನು ಮಾಡಿದ ಕಲ್ಪನೆ ಮಾಡಿ ಅವನ ಜೊತೆ ಹೋಗಿ ನೀವು. ವಿವೇಕಾನಂದರ ಕಡೆ ಬರೀತಾರೆ, ನಾನು ಯಾವುದನ್ನು ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ನನ್ನ ಸ್ನೇಹಿತರಿಗೆ, ಹೇಳಿದ್ರೆ ಎತ್ತ ತಿಳ್ಕೊತಾರೋ ಅಂತ ಚಿಂತೆ ಮಾಡ್ತಿದ್ದೆ ನಾನು, ಅದನ್ನು ಮಾತೆ ಮಾಡ್ತಿದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅವ್ರ ಜೊತೆಗಿದ್ದಂಥ ಹುಡುಗರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಇವ್ರು ಶಿಕ್ಷಣ ಪಡ್ಕೊಂಡವರಲ್ಲ, ಆದರೆ ಅವ್ರನ್ನ ಕರೆದು, ನರೇಂದ್ರ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕನಸಿದೆ ಅವನಿಗೆ, ನೀವೇನೇನು ಹೇಳಬೇಡಿ, ಕನಸಿಗೆ ಬಂದು ಹತ್ತಿ ಅವನ್ನ ಅಂತ ಹೇಳಿ ಅವರನ್ನ ಮನಸ್ಸನ್ನು ಹುರಿ ಮಾಡಿ ಇವರು ಸೇವೆ ಕಳಿಸ್ತಾ ಇದ್ರಂತೆ, ಸೇವೆ ಮಾರ್ಗ ಒಪ್ಪುವಂತೆ ಪ್ರೇರೇಪಣೆ ಮಾಡ್ತಾ ಇದ್ರು. ರಾಮಕೃಷ್ಣರ ಹೆಸರನ್ನ ಶಾಶ್ವತ ಮಾಡೋದಕ್ಕೆ, ಅವರ ಚಿಂತನೆಗಳನ್ನು ಸಂದೇಶಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಸ್ಥಾಯಿಯಾದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನರೇಂದ್ರ ತಲೆಗೆ ಬಂತು. ರಾಮಕೃಷ್ಣ ಮಠ ಅದದ್ದು ಮುಂದೆ ಹಾಗೆ. ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದಾಗ ಬಹಳ ವಿರೋಧ ಬಂತಂತ. ವಿರೋಧ ಬಂತು, ಯಾಕೆ ಮಾಡ್ತೀರಿ, ಏನು ಕಾರಣ, ನಾವು ಸನ್ಯಾಸಿಗಳು ತಾನೇ, ಸಂಸ್ಥೆ ಯಾಕೆ ಕಟ್ಟಬೇಕು ಅಂದ್ರಂತೆ ಎಲ್ಲರು. ಆಗ ಶ್ರೀಮಾತೆ ಎಲ್ಲರೂ ತಮ್ಮ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ, ನರೇಂದ್ರ ಇದು ಹೇಗಿದೆ ನೋಡಿ, ಎಷ್ಟು ಚಂದ ಇದು,
ಅವ್ರ ಮುಂದೆ ಹೇಳಿಲ್ಲ, ನರೇಂದ್ರನ ಕೂಡಿಸ್ಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಅವ್ರ ಮುಂದೆ ಹೇಳ್ತಾರೆ.

ಹರೀಂದ್ರ ನೀ ಏನೂ ಚಿಂತೆ ಮಾಡಬೇಡ, ನೀನೀಗ ಏನು ಮಾಡ್ತಿದ್ದೀಯೋ ಮುಂದೆ ಏನು ಮಾಡಬೇಕಂದಿದ್ದೀಯೋ ಅದೆಲ್ಲ ಶಾಶ್ವತವಾಗಿ ಉಳಿತದೆ. ಇದು ಬಹಳ ಮುಖ್ಯ, ಅಟೆಸ್ಟೇಷನ್ ವ್ಯಾಲಿಡೇಷನ್. ಅದು ವಿವೇಕಾನಂದ ಹೇಳಿದಾಗ ಇವನು ಕನಸು ಏನೋ ಹೇಳ್ತಾನೆ ಅಂತ ಸ್ನೇಹಿತರು ಅನ್ಬೋದಾಗಿತ್ತು. ಆದರೆ ಮಾತೆ ಎಲ್ಲರೂ ಕೂಡಿಸ್ಕೊಂಡು ಅವ್ರ ಮುಂದೆ ನರೇಂದ್ರ ಹೇಳ್ತಾರೆ, ನೀ ಏನು ಮಾಡ್ತೀವಿ ಶಾಶ್ವತವಾಗಿ ಉಳಿತದಪ್ಪ, ನೀ ಹುಟ್ಟಿದ್ದೇ ಈ ಕಾರ್ಯ ಸಾಧನೆ ಮಾಡೋದಕ್ಕೆ, ಮುಂದೆ ನಿನ್ನನ್ನು ಜಗದ್ಗುರು ಅಂತ ಅಧ್ಯಾತ್ಮ ಜ್ಞಾನದಾಯಕ ಅಂತ ಸಾವಿರಾರು ಜನ ಹಿಂಬಾಲಿಸ್ತಾರೆ ನಿನ್ನ. ಶ್ರೀರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭರವಸೆಯನ್ನು ನಾನು ಅವ್ರ ಪರವಾಗಿ ನಿನಗೆ ಕೊಡ್ತೇನೆ ಅಂತ. ರಾಮಕೃಷ್ಣ ಹೋದ್ಮೇಲೆ ಶಾರದಾ ಮಾತೇನೆ ಅವರಿಗೆ ಒಂದು ಚೈತನ್ಯ ಸ್ವರೂಪ ಎಲ್ಲರಿಗೂ. ಯಾವಾಗ ಮಾತೆ ಹೇಳ್ತಾರೋ ಆವಾಗ ಪ್ರಶ್ನೆ ಬರಲ್ಲ. ಇದು ನಾನು ಗಮನ ಇಟ್ಟು ಹೇಳ್ಬೇಕು ಸರ್, ದೊಡ್ಡವ್ರ ಲಕ್ಷಣ ಇದು. ದೊಡ್ಡವ್ರ ಲಕ್ಷಣ ಯಾವತ್ತೂ ಜನರನ್ನು ಒಡೆಯೋದಲ್ಲ, ಜನರನ್ನು ಕೂಡಿಸೋದು. ಯಾರ್ಯಾರು ಜಗತ್ತನ್ನು ಒಡಿತಾರೋ ಅವ್ರು ಯಾರೂ ದೊಡ್ಡವರಲ್ಲ. ಎತ್ತರದ ಸ್ಥಾನದಲ್ಲಿ ಕೂತಿರ್ಬೋದು ಆದರೆ ಅವ್ರು ದೊಡ್ಡವರಲ್ಲ. ಆದರೆ ಎಲ್ಲೆಲ್ಲಿ ಮನಸ್ಸುಗಳು ಬಿರುಕು ಬಿಡ್ತಾವೋ ಅದನ್ನು ಕೂಡಿಸಿ ಅಂಟು ಹಾಕೋದಲ್ಲ, ಕೂಡಿಸಿಬಿಡೋದು ಅವನ್ನ. ನೋಡಿ, ಆ ಹುಡುಗರ ಮನಸ್ಸಲ್ಲಿದ್ದಂಥ ಆತಂಕವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ವಿವೇಕಾನಂದರಿಗೆ ಒಂದು ಆತ್ಮಸ್ಥೈರ್ಯ ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲರನ್ನು ಕೂಡಿಸ್ಕೊಂಡು ಅವರೇ ಹೇಳ್ತಾ, ಚಿಂತೆ ಮಾಡಬೇಡಯ್ಯ, ನೀನು ಏನು ಮಾಡ್ತೀವೋ ಶಾಶ್ವತ ಆಗತ್ತೆ, ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರೈಸ್ತಾರೆ ಅಂತ ಅವ್ರ ಪರವಾಗಿ ನಾನು ನಿನಗೆ ಮಾತು ಕೊಡ್ತೇನೆ ಅಂತ. ಆಗಿನ ಯಾರಿಗೂ ಪ್ರಶ್ನೆ ಉಳಿದಿಲ್ಲಲ್ಲ, ಎಲ್ಲರೂ ಏಕಮುಖ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ವರ್ತಮಾನದ ಹೊಸ್ತಿಲಲ್ಲಿ ನಿಂತಿದ್ದ ಅವರ ಕಣ್ಣು ಮುಂದೆ ಭೂತ ಭವಿಷ್ಯಗಳ ಎರಡರ ಸಮಗ್ರ ಚಿತ್ತ ಇತ್ತು ಅಂತ. ಎಷ್ಟು ಚಂದ ನೋಡಿ, ರಾಮಕೃಷ್ಣ ಜೊತೆಗೆ ಬದುಕಿದವರು, ರಾಮಕೃಷ್ಣರ ಜೀವನವನ್ನು ಕಂಡವರು, ಆ ಸಂಪ್ರದಾಯವನ್ನು ಕಂಡವರು, ಆ ಭೂತಕಾಲದ ಚಿಂತೆ ಇದ್ದಂಥವರು, ಅದರ ಜೊತೆಗೆ ವಿವೇಕಾನಂದರ 3 ವರ್ಷದ ಕನಸುಗಳನ್ನು ಕಂಡವರು. ಇದು ಬಹಳ ಚಂದ. ಅದಕ್ಕೆ ಸಂಧಿ ಕಾಲದಲ್ಲಿ ನಿಂತವರು ಅಂತ. ವಿವೇಕಾನಂದರು ಭವಿಷ್ಯದಲ್ಲಿ ಮಾಡಬೇಕಂದಂತಹ ಚಿಂತನೆ, ಕನಸಿನ ಚಿತ್ರವನ್ನು ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ರಾಮಕೃಷ್ಣರ ಜೀವನದ ಹಿಂದಿನ ಅಧ್ಯಾತ್ಮ ಚಿಂತನೆಯನ್ನು ಸೇರಿಸಿಕೊಂಡು ಭೂತ ಮತ್ತು ಭವಿಷ್ಯಗಳ ನಡುವೆ ವರ್ತಮಾನವಾಗಿ ನಿಂತವರು ಶ್ರೀಮಾತೆಯವರು.

0: ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅಪರೂಪ ದಾಂಪತ್ಯ ಭಾಗ ಒಂದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ, ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ಎಡ್ವರ್ಡ್ ಜನ್ನರ್ ರವರ ಜನ್ಮದಿನಾಚರಣೆ ಹಾಗೂ ಹೈಪರ್ ಟೆನ್ಷನ್ ಡೇ, ಅಂದರೆ ಅಧಿಕ ರಕ್ತದೊತ್ತಡ ದಿನ. ಇಂಗ್ಲೆಂಡ್ನಲ್ಲಿ 1749 ಜನಿಸಿದ ಎಡ್ವರ್ಡ್ ಜನ್ನರ್ ಒಬ್ಬ ತಂದೆ ಧರ್ಮಗುರುವಾಗಿದ್ದರು. ಹೆತ್ತವರ 9 ಮಕ್ಕಳಲ್ಲಿ ಇವರು 8ನೆಯವರು. ಮನೆಯಲ್ಲಿ ತೀವ್ರ ಬಡತನ ಇತ್ತು, ಆದರೆ ಜನ್ನರ್ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಸ್ವಂತ ಆಸಕ್ತಿಯಿಂದ ಮೆಡಿಕಲ್ ಸೈನ್ಸ್ ಓದಿದ್ದ ಇವರಿಗೆ ಸಂಶೋಧನೆ ಮಾಡುವುದೇ ಕನಸು. ಪದವಿ ಪಡೆದು ಇಂಗ್ಲೆಂಡಿನ ಆಗಿನ ಪ್ರಮುಖ ಆಸ್ಪತ್ರೆಯಾಗಿದ್ದ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ನೇಮಕರಾದ ಜನ್ನರ್ಗೆ ಜಾನ್ ಹಂಟರ್ ಎಂಬ ಶ್ರೇಷ್ಠ ಮಾರ್ಗದರ್ಶಕರು ದೊರೆಯುತ್ತಾರೆ. ಕೆಲವೇ ದಿನಗಳಲ್ಲಿ ಪ್ರಸಿದ್ಧಿ ಪಡೆಯುತ್ತಾರೆ. ಇಂಗ್ಲೆಂಡಿನ ರಾಜ ಕಿಂಗ್ ಜಾರ್ಜ್ ಅವರ ಖಾಸಗಿ ವೈದ್ಯರಾಗಿ ನೇಮಕ ಪಡೆಯುತ್ತಾರೆ. ಇವರ ಸೇವಾಪರತೆಯನ್ನ ಮೆಚ್ಚಿ ಅರಸನು ಬರ್ಕ್ಲೇ ಎಂಬ ಪ್ರಾಂತ್ಯದ ಮೇಯರ್ ಆಗಿ ನೇಮಕ ಮಾಡುತ್ತಾ 1780 ಸುಮಾರಿಗೆ ಇಡೀ ಇಂಗ್ಲೆಂಡ್ನ ರಾಷ್ಟ್ರವು ಸಿಡುಬು ಎಂಬ ಮಹಾಮಾರಿಗೆ ತುತ್ತಾಯಿತು. ಆ ವೈರಸ್ ರೋಗವು ಹರಡುತ್ತಿದ್ದ ವೇಗಕ್ಕೆ ಇಡೀ ಲಂಡನ್ ನಗರವೇ ಬೆಚ್ಚಿಬಿದ್ದಿತು. 1-2 ವರ್ಷಗಳ ಬಳಿಕ ಸಿಡುಬು ರೋಗವು ಜಗತ್ತಿನ 10% ಜನಸಂಖ್ಯೆಯನ್ನು ತಲುಪುವ ಅಪಾಯವಿತ್ತು. ನಗರಗಳಲ್ಲಿ ಸಿಡುಬು ಇನ್ನು ವೇಗವಾಗಿ ಹರಡಿ 20% ಜನಸಂಖ್ಯೆಯನ್ನು ಆಕ್ರಮಿಸುವ ಅಪಾಯ ಇತ್ತು. ಆಗ ವೈದ್ಯಕೀಯ ವಿಜ್ಞಾನ ಅಷ್ಟೊಂದು ಮುಂದುವರಿಲಿಲ್ಲ. ವೈದ್ಯರಿಗೆ ಲಸಿಕೆ ಬಗ್ಗೆ ಗೊತ್ತೇ ಇರಲಿಲ್ಲ. ಸಿಡುಬು ಕಾರಣಕ್ಕೆ ಸಾಲು ಸಾಲು ನಗರಗಳಲ್ಲಿ ಖಾಲಿ ಇದ್ದವು. ಹಳ್ಳಿಗಳು ತೀವ್ರವಾದ ಆರೋಗ್ಯ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಯಿತು. ಆಸ್ಪತ್ರೆಯ ಎಲ್ಲ ವಾರ್ಡುಗಳು ಭರ್ತಿಯಾದವು. ಪ್ರತಿದಿನವೂ ಹೆಣಗಳ ಸಾಲು ಉರುಳುತ್ತಿರುವ ಸಂದರ್ಭದಲ್ಲಿ ಎಲ್ಲ ತಜ್ಞ ವೈದ್ಯರು ಕೈಗಳನ್ನು ಕಟ್ಟಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬೇಕಾಯಿತು. ಬಾಲ್ಯದಲ್ಲಿ ಒಮ್ಮೆ ಅವರಿಗೆ ಸಿಡುಬು ರೋಗ ಬಂದು ತೀವ್ರವಾಗಿ ಕಾಡಿತು. ಬದುಕುವ ಚಾನ್ಸೇ ಇಲ್ಲ ಎಂದು ವೈದ್ಯರು ಕೈಚೆಲ್ಲಿ ಆಗಿತ್ತು. ತಾನು ದೇವರ ಕೃಪೆಯಿಂದ ಬದುಕಿ ಬಂದೆ ಎಂದು ಜನ್ನರ್ ಹೇಳಿದ್ದಾರೆ. ಇಂತಹ ಸಿಡುಬು ರೋಗಕ್ಕೆ ಲಸಿಕೆ ಹುಡುಕಬೇಕು ಎನ್ನುವ ತೀವ್ರವಾದ ಪ್ರಯತ್ನ ಅವರು

ಪ್ರಾರಂಭ ಮಾಡಿದರು. ಮನುಷ್ಯರಿಗೆ ಸಿಡುಬು ಬಂದ ಹಾಗೆ ದನ, ಹಂದಿ, ಕುದುರೆಗಳಿಗೆ ಕೂಡ ಸಿಡುಬು ರೋಗ ಬರುತ್ತಿದೆ. ಸಿಡುಬು ಬಂದ ದನಗಳ ಹಾಲು ಕರೆಯುವ ಹೆಂಗಸರಿಗೆ ಒಮ್ಮೆ ದನದ ಸಿಡುಬು ಗುಳ್ಳೆಗಳು ಕಾಣಿಸಿಕೊಂಡು ನಿಧಾನವಾಗಿ ಗುಣವಾಗಿ ಬಿಡುತ್ತಿದ್ದವು. ಆದರೆ ಅವರಿಗೆ ಮಾನವರ ಸಿಡುಬು ಬರುತ್ತಲೇ ಇರಲಿಲ್ಲ. ಈ ಸೂಕ್ಷ್ಮ ವೀಕ್ಷಣೆ ಮುಂದೆ ಸಿಡುಬಿನ ಲಸಿಕೆ ಶೋಧನೆಗೆ ದಾರಿಯಾಯಿತು. ದನದ ಸಿಡುಬಿನ ಗುಳ್ಳೆಯ ಕೀವು ತೆಗೆದು ಮನುಷ್ಯರಿಗೆ ಚುಚ್ಚಿದಾಗ ದೇಹದಲ್ಲಿನ ಮಾನವ ಸಿಡುಬಿನ ವಿರುದ್ಧ ರಕ್ಷಣೆ ದೊರೆಯುವುದು ಖಾತ್ರಿಯಾಯಿತು. ನಂತರ ಪ್ರಯೋಗಗಳು ದಶಕದ ಕಾಲ ನಡೆಯಿತು. ಆಗಿನ ಕಾಲದ ಆಧುನಿಕ ಬಲದ ಲ್ಯಾಬ್ಗಳು ಆಸ್ಪತ್ರೆಗಳನ್ನು ಊಹೆ ಮಾಡಿ ಅದರ ಜೊತೆಗೆ ಮೊದಲು ಲಸಿಕಾ ವಿಜ್ಞಾನ ಅಂಬೆಗಾಲು ಇಡುತ್ತಿತ್ತು. ಇಷ್ಟೆಲ್ಲ ಸವಾಲುಗಳ ನಡುವೆ ಜನರವರ ತೀವ್ರ ಪ್ರಯತ್ನದ ಫಲವಾಗಿ ಲಸಿಕೆಯನ್ನು ತಯಾರಿತು. ಇಲ್ಲಿ ಮೊದಲಾದ ಪ್ರಾಣಿಗಳ ಮರಿಗಳಿಗೆ ಲಸಿಕೆ ಪ್ರಯೋಗ ಮಾಡಿ ಯಶಸ್ವಿಯನ್ನ ಕಂಡರು. ಆದರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ ಹೊರತು ಆ ಲಸಿಕೆಯನ್ನ ಜಗತ್ತು ಒಪ್ಪುವುದು ಹೇಗೆ? ಇಬ್ಬರು ಯಾರು ಹೆಂಗಸರು ಮುಂದೆ ಬಂದು ಅಪನಂಬಿಕೆಯ ಮಾತನಾಡಿದ್ರು, ಪತ್ರಿಕಾ ಪ್ರಕಟಣೆಯಲ್ಲೂ ಕೊಟ್ಟರು. ಯಾರೂ ಮುಂದೆ ಬರಲಿಲ್ಲ. ಇಡೀ ಜಗತ್ತಿನಲ್ಲಿ ಆಗ ಸಿಡುಬು ರೋಗದ ಬಗ್ಗೆ ಭಯವೂ ಇತ್ತು. ಮುಂದೆ ಜನರ ತೋಟದ ಮಾಲಿಯ ಮಗ 8 ವರ್ಷದ ಹುಡುಗ ಜೇಮ್ಸ್ ಫಿಲಿಪ್ಸ್ ಮುಂದೆ ಬಂದು ಅವನ ಹೆತ್ತವರು ಒಪ್ಪಿಸಿದರು. ಅವನ 2 ಕೈಗಳಿಗೆ ಜನರ್ ತನ್ನ ಲಸಿಕೆಯನ್ನು ಚುಚ್ಚಿದರು. ಆತನನ್ನು ನಿರಂತರ ವೀಕ್ಷಣೆಯಲ್ಲಿ ಇರಿಸಿದರು. ಲಸಿಕೆ 100ಕ್ಕೆ 100 ಫಲಿತಾಂಶವನ್ನು ನೀಡಿದಾಗ ಎಡ್ವರ್ಡ್ ಜನ್ನರ್ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಅಧಿಕ ರಕ್ತದೊತ್ತಡ ದಿನ. ಅಧಿಕ ರಕ್ತದೊತ್ತಡವು ವೈದ್ಯಕೀಯ ಸ್ಥಿತಿಯಾಗಿದ್ದು ಅಧಿಕ ರಕ್ತದೊತ್ತಡ ಮಟ್ಟವು ಸಾಮಾನ್ಯಕ್ಕಿಂತ ನಿರಂತರವಾಗಿ ಹೆಚ್ಚಾಗಿರುತ್ತದೆ. ರಕ್ತದೊತ್ತಡವು ದೇಹದ ಮೂಲಕ ಪರಿಚಲನೆಗೊಳ್ಳುವಾಗ ಅಪಧಮನಿಗಳ ಗೋಡೆಗಳ ವಿರುದ್ಧ ರಕ್ತವು ಬೀರುವ ಬಲವಾಗಿದೆ. ಇದನ್ನು ಸಾಮಾನ್ಯವಾಗಿ ಪಾದರಸದ ಮಿಲಿಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ ಮತ್ತು 2 ಸಂಖ್ಯೆಗಳಾಗಿ ವ್ಯಕ್ತಪಡಿಸಲಾಗುತ್ತದೆ. ಅಧಿಕ ರಕ್ತದೊತ್ತಡವು ವಿಶ್ವದಾದ್ಯಂತ ವಾರ್ಷಿಕವಾಗಿ ಸುಮಾರು 9.4 ಮಿಲಿಯನ್ ಸಾವುಗಳಿಗೆ ಕೊಡುಗೆ ನೀಡುತ್ತದೆ. ವಯಸ್ಸಾದ ಜನಸಂಖ್ಯೆ, ಜನಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಒತ್ತಡದಂತಹ ಅಂಶಗಳಿಂದ ಇದರ ಹರಡುವಿಕೆಯು ಹೆಚ್ಚಾಗತೊಡಗುತ್ತದೆ. ಜೆನೆಟಿಕ್ಸ್, ಜೀವನ ಶೈಲಿ ಆಯ್ಕೆಗಳು ಮತ್ತು ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳು ಸೇರಿದಂತೆ ಹಲವಾರು ಅಂಶಗಳು ಅಧಿಕ ರಕ್ತದೊತ್ತಡ ಬೆಳವಣಿಗೆಗೆ ಕೂಡ ಕೊಡುಗೆ ನೀಡುತ್ತವೆ. ಅನಾರೋಗ್ಯಕರ ಆಹಾರ, ಹೆಚ್ಚಿನ ಸೋಡಿಯಂ ಸೇವನೆ, ಕಡಿಮೆ ಪೊಟ್ಯಾಸಿಯಂ ಸೇವನೆ ಮತ್ತು ಅತಿಯಾದ ಆಲ್ಕೋಹಾಲ್ ಸೇವನೆಯು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ದೈಹಿಕ ನಿಷ್ಕ್ರಿಯತೆ, ನಿಯಮಿತ ದೈಹಿಕ ಚಟುವಟಿಕೆಯ ಕೊರತೆಯು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಮತ್ತು ಅಧಿಕ ರಕ್ತದೊತ್ತಡ ಅಪಾಯವನ್ನು ಹೆಚ್ಚಿಸುತ್ತದೆ. ಸ್ಥೂಲಕಾಯತೆ, ಅಧಿಕ ದೇಹದ ತೂಕವು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಧೂಮಪಾನ, ತಂಬಾಕಿನ ಹೊಗೆಯು ರಕ್ತನಾಳಗಳನ್ನು ಹಾನಿ ಮಾಡುವ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುವ ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತದೆ. ಅಧಿಕ ಒತ್ತಡ, ದೀರ್ಘಕಾಲದ ಒತ್ತಡವು ದೇಹದ ಹೋರಾಟ ಅಥವಾ ಹಾರಾಟ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಕಾಲಾನಂತರದಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸತೊಡಗುತ್ತದೆ. ಕುಟುಂಬದ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ರಕ್ತದೊತ್ತಡವನ್ನು ಸಾಮಾನ್ಯವಾಗಿ ಮೂಕ ಕೊಲೆಗಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ತೊಡಕುಗಳನ್ನು ಉಂಟು ಮಾಡುವವರಿಗೆ ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಅನಿಯಂತ್ರಿತವಾಗಿ ಬಿಟ್ಟರೆ ಅಧಿಕ ರಕ್ತದೊತ್ತಡವು ದೇಹದಾದ್ಯಂತ ರಕ್ತನಾಳಗಳು ಮತ್ತು ಅಂಗಗಳನ್ನು ಹಾನಿಗೊಳಿಸುತ್ತದೆ. ಗಂಭೀರವಾದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ ಹೃದ್ರೋಗ, ಪಾರ್ಶ್ವವಾಯು, ಮೂತ್ರಪಿಂಡದ ಕಾಯಿಲೆ, ದೃಷ್ಟಿನಷ್ಟ, ಬಾಹ್ಯ ಅಪಧಮನಿ ಕಾಯಿಲೆಗಳು. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು. ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ.

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ.

0: ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತದೆ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೇ ತಿಂಗಳ ಆರಂಭದಲ್ಲಿ ಎಂವಿ ಹ್ಯಾಂಡಿಸ್ ಎಕ್ಸಿಡೆಂಟ್ಸ್ ಕ್ರೂಸ್ ಅಡಗಿನಲ್ಲಿ ಅಂಟಾ ವೈರಸ್ ಹರಡಿದ ಹಿನ್ನೆಲೆಯಲ್ಲಿ 3 ಮೃತಪಟ್ಟಿದ್ದು ಕನಿಷ್ಠ 5 ಸೋಂಕಿಗೆ ಒಳಗಾದ ಪ್ರಕರಣ ಜಾಗತಿಕ ಗಮನ ಸೆಳೆದಿದೆ. ಹೌದು, ಹಾಗಾದರೆ ಏನು ಅಂಟಾ ವೈರಸ್ ಎಂದರೆ, ಅಂಟಾ ವೈರಸ್ಗಳು ಮುಖ್ಯವಾಗಿ ಇಲಿ ಮತ್ತು ಇತರೆ ಕೀಟ ಪ್ರಭೇದದ ಪ್ರಾಣಿಗಳ ಮೂಲಕ ಹರಡುವ ವೈರಸ್ಗಳ ಗುಂಪು. ಸೋಂಕಿತ ಇಲಿಯ ಮಲ, ಮೂತ್ರ ಅಥವಾ ಲಾಲಾಜಲದ ಸಂಪರ್ಕಕ್ಕೆ ಬಂದರೆ ಮನುಷ್ಯನಿಗೆ ಸೋಂಕು ತಗಲಬಹುದು. ವಿಶೇಷವಾಗಿ ಅಶುದ್ಧ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವಾಗ ಅಥವಾ ಕಲುಷಿತ ಸ್ಥಳಗಳನ್ನು ಅಲುಗಾಡಿಸಿದಾಗ ವೈರಸ್ ಕಣಗಳು ಗಾಳಿಯಲ್ಲಿ ಹರಡಿ ಸೋಂಕು ಉಂಟಾಗಬಹುದು. ಅಂಟಾ ವೈರಸ್ ಸೋಂಕು ಶ್ವಾಸಕೋಶ ಅಥವಾ ಮೂತ್ರಪಿಂಡಗಳಿಗೆ ಹಾನಿ ಉಂಟು ಮಾಡಬಹುದು. ಕೆಲವೊಂದು ಪ್ರಭೇದಗಳು ಗಂಭೀರ ಶ್ವಾಸಕೋಶ ರೋಗವಾದ ಅಂಟಾ ವೈರಸ್ ಪಲ್ನರಿ ಸಿಂಡ್ರೋಮ್ ಉಂಟು ಮಾಡುತ್ತದೆ. ಇನ್ನು ಕೆಲವು ಪ್ರಭೇದಗಳು ಮೂತ್ರಪಿಂಡದ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಹೋಮೋರೇಜಿಕ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್ಗೆ ಕಾರಣವಾಗಬಹುದು. WHO ಪ್ರಕಾರ ಹೆಚ್ಚಿನ ಅಂಟಾ ವೈರಸ್ಗಳು ಮನುಷ್ಯರಿಂದ ಮನುಷ್ಯರಿಗೆ ಸುಲಭವಾಗಿ ಹರಡುವುದಿಲ್ಲ. ಆದರೆ ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಕಂಡುಬರುವ ಅಂಡಿಸ್ ವೈರಸ್ ಸಮೀಪ ಸಂಪರ್ಕ

0: ಮೂಲಕ ಮನುಷ್ಯನಿಂದ ಮನುಷ್ಯರಿಗೆ ಹರಡಬಹುದಾದ ಉದಾಹರಣೆಗಳಿವೆ. ಆರೋಗ್ಯ ಸಂಸ್ಥೆ ಯಾಕೆ ಚಿಂತಿಸುತ್ತವೆ ಎಂದರೆ, ಎಂವಿ ಹ್ಯಾಂಡಿಸ್ ಅಡಗಿನ ಪ್ರಕರಣ ಜಾಗತಿಕ ಗಮನ ಸೆಳೆದಿದ್ದು, ಸೋಂಕು ಪತ್ತೆಯಾಗುವ ಮೊದಲು ಪ್ರಯಾಣಿಕರು ಹಲವು ದೇಶಗಳಿಗೆ ಪ್ರಯಾಣಿಸಿದ್ದರಿಂದ WHO ವರದಿ ಪ್ರಕಾರ ಸೋಂಕಿನಲ್ಲಿ ಜ್ವರ, ಜಠರ ಸಮಸ್ಯೆಗಳು, ನ್ಯುಮೋನಿಯಾ, ಉಸಿರಾಟದ ತೊಂದರೆ ಮತ್ತು ಶಾಕ್ ಲಕ್ಷಣಗಳು ಕಂಡುಬಂದಿವೆ. COVID-19 ಮಾದರಿಯ ಮತ್ತೊಂದು ಮಹಾಮಾರಿ ಉಂಟಾಗಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ WHO ಮತ್ತು CDC ಅಧಿಕಾರಿಗಳು ಅಂಟಾ ವೈರಸ್ COVID-19 ಭಿನ್ನವಾಗಿದ್ದು ಬಹಳ ಕಡಿಮೆ ಹರಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಇದಕ್ಕೆ ಲಸಿಕೆ ಇದೆಯಾ? WHO ಪ್ರಕಾರ ಬೇಗ ಪತ್ತೆ ಹಚ್ಚಿ ಸಮಯಕ್ಕೆ ತಕ್ಕ ಚಿಕಿತ್ಸೆ ನೀಡಿ ರೋಗಿಯ ಪರಿಸ್ಥಿತಿ ಸುಧಾರಿಸಬಹುದು. ತಡೆಗಟ್ಟುವುದಾದರೆ ಇಲಿ ನಿಯಂತ್ರಣ, ಸ್ವಚ್ಛತೆ, ಸುರಕ್ಷತೆ, ಶುದ್ಧೀಕರಣ ಕ್ರಮಗಳು ಅತ್ಯಂತ ಮುಖ್ಯವಾಗುತ್ತವೆ. ಪ್ರಸ್ತುತ ಅಂಟಾ ವೈರಸ್ಗೆ ವಿಶೇಷವಾದ ಆಂಟಿವೈರಲ್ ಔಷಧಿ ಅಥವಾ ಅನುಮೋದಿತ ಲಸಿಕೆ ಇಲ್ಲ. ಚಿಕಿತ್ಸೆ ಮುಖ್ಯವಾಗಿ ಸಹಾಯಕ ಚಿಕಿತ್ಸೆಗಳಾದ ಆಮ್ಲಜನಕ ಚಿಕಿತ್ಸೆ, ದ್ರವ ನಿರ್ವಹಣೆ, ತೀವ್ರ ನಿಗಾ ಚಿಕಿತ್ಸೆ ಇತ್ಯಾದಿಗಳನ್ನು ಒಳಗೊಂಡಿದೆ. ಕೆಲವು ಗಂಭೀರ ರೋಗಿಗಳಿಗೆ ವೆಂಟಿಲೇಟರ್ ಸಹ ಅಗತ್ಯವಾಗಬಹುದು. ಇದು ಮಹಾಮಾರಿಯಾಗಬಹುದೇ? ಪ್ರಸ್ತುತ ಲಭ್ಯ ಮಾಹಿತಿ ಪ್ರಕಾರ COVID-19 ರೀತಿಯ ಪ್ರಕಾರ ಜಾಗತಿಕ ಮಹಾಮಾರಿಯ ಅಪಾಯ ಕಡಿಮೆ ಎಂದು ಆರೋಗ್ಯ ಸಂಸ್ಥೆಗಳು ಹೇಳುತ್ತಿವೆ. WHO ಪುನರ್ ಎಚ್ಚರಿಸುವಂತೆ ಅಂಟಾ ವೈರಸ್, ಇನ್ಫ್ಲೂಯೆನ್ಸ್ ಅಥವಾ SARS COVID-2 ನಂತಹ ಗಾಳಿ ಮೂಲಕ ಸುಲಭವಾಗಿ ಹರಡುವ ವೈರಸ್ ಅಲ್ಲ. ಆದರೆ ಈ ಘಟನೆ ಪ್ರಾಣಿಗಳನ್ನು ಮನುಷ್ಯನಿಗೆ ಹರಡುವ ಝಾನೋಟಿಕ್ ರೋಗಗಳ ಅಪಾಯದತ್ತ ಮತ್ತೊಮ್ಮೆ ಗಮನ ಸೆಳೆದಿದೆ. ಜಾಗತಿಕ ಪ್ರವಾಸ ಮತ್ತು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶಗಳ ನಡುವೆ ಉತ್ತಮ ನಿಗಾ ವ್ಯವಸ್ಥೆ, ತ್ವರಿತ ಪರೀಕ್ಷೆ ಮತ್ತು ಸಮನ್ವಯ ಅಗತ್ಯವಿದೆ ಎಂದು WHO ಒತ್ತಿ ಹೇಳಿದೆ. ಇದರ ಲಕ್ಷಣಗಳನ್ನು ನೋಡುವುದಾದರೆ WHO ಪ್ರಕಾರ ಸೋಂಕಿನ ಲಕ್ಷಣಗಳು ಸಾಮಾನ್ಯವಾಗಿ ವೈರಸ್ ಸಂಪರ್ಕವಾದ 1-8 ವಾರಗಳೊಳಗೆ ಕಾಣಿಸಿಕೊಳ್ಳುತ್ತದೆ. ಆರಂಭಿಕ ಲಕ್ಷಣಗಳು ಫ್ಲೂಗೆ ಹೋಲುವಂತಿದ್ದು ಅವುಗಳಲ್ಲಿ ಜ್ವರ, ಸ್ನಾಯು ನೋವು, ದೌರ್ಬಲ್ಯ, ತಲೆನೋವು, ನಡುಕ, ವಾಂತಿ ಭಾವನೆ, ಹೊಟ್ಟೆ ನೋವು, ತಲೆ ಸುತ್ತು, ಇನ್ನೂ ಗಂಭೀರ ಪ್ರಕರಣಗಳಲ್ಲಿ ಸೋಂಕು ಶ್ವಾಸಕೋಶಗಳಿಗೆ ಹಾನಿ ಉಂಟುಮಾಡಿ ಕೆಮ್ಮು, ಎದೆ ಬಿಗಿತ, ಉಸಿರಾಟದ ತೊಂದರೆ, ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹಕ್ಕೆ ಕಾರಣವಾಗಬಹುದು. ಕೆಲವು ರೂಪಗಳು ಮೂತ್ರಪಿಂಡ ಮತ್ತು ರಕ್ತನಾಳಗಳನ್ನು ಹಾನಿ ಉಂಟುಮಾಡಿ ರಕ್ತಸ್ರಾವ ಅಥವಾ ಕಿಡ್ನಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಲಕ್ಷಣಗಳು ನ್ಯುಮೋನಿಯಾ, ಇನ್ಫ್ಲೂಯೆನ್ಸ್ನಂತಹ COVID-19 ಅಥವಾ ಡೆಂಗ್ಯೂ ಹೋಲುವ ಕಾರಣದಿಂದ ಸರಿಯಾದ ರೋಗ ನಿರ್ಣಯ ವಿಳಂಬವಾಗಬಹುದು. ಹಾಗಾಗಿ ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ ಎಂದರೆ, ಇಲ್ಲಿ ಹೆಚ್ಚಾಗಿ ಕಂಡುವ ಪ್ರದೇಶಗಳಲ್ಲಿ ವಾಸಿಸುವ ಅಥವಾ ಕೆಲಸ ಮಾಡುವವರಿಗೆ ಹೆಚ್ಚಿನ ಅಪಾಯವಿರುತ್ತದೆ. ವಿಶೇಷವಾಗಿ ರೈತರು, ಅರಣ್ಯ ಕಾರ್ಮಿಕರು, ಕ್ಯಾಂಪಿಂಗ್ ಮಾಡುವವರು, ಕಟ್ಟಡ ಕಾರ್ಮಿಕರು ಗಾಳಿ ಸರಿಯುವಾಗ ಹರಡಿದ ಅಥವಾ ಬಿಟ್ಟು ಹೋದ ಕಟ್ಟಡಗಳನ್ನು ಸ್ವಚ್ಛಗೊಳಿಸುವವರು, ಇಲಿ ಸಂಪರ್ಕ ದೂರವಿರಿಸಲು ಮತ್ತು ಕಲುಷಿತ ಪ್ರದೇಶಗಳನ್ನು ಜಾಗರೂಕತೆಯಿಂದ ಇರಿಸಲು ಆರೋಗ್ಯ ಸಂಸ್ಥೆಗಳು ಸಲಹೆ ನೀಡಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ.
1: HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ.
0: ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು
1: ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ.
0: ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ,
1: ಸಮುದಾಯ ಆರೋಗ್ಯ ಕೇಂದ್ರ
0: ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನು ಹಾಕಿಸಿಕೊಳ್ಳಿ.
1: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
0: ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HD ಕೋಟೆ ಮತ್ತು ಸರಗೂರು ತಾಲೂಕು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ವಿದ್ಯಾರ್ಥಿಯ ಜೀವನ ಎನ್ನುವುದು ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಘಟ್ಟ. ಅಷ್ಟೇನು ಜವಾಬ್ದಾರಿಗಳಿಲ್ಲದೆ, ಹಣದ ಹಿಂದೆ ಹೋಗದೆ, ಸಂಸಾರದ ತಾಪತ್ರಯಗಳಿಲ್ಲದೆ ಬರೀ ಅಧ್ಯಯನಕ್ಕೆ ಮೀಸಲಿಟ್ಟ ಸುಂದರ ಮಜುಲು. ಆದರೆ ಈಗ ವಿದ್ಯಾರ್ಥಿಗಳ ಬದುಕು ಸ್ಪರ್ಧಾತ್ಮಕತೆಯ ಕಾರಣಕ್ಕೆ ಒತ್ತಡದಿಂದ ಕೂಡಿದೆ. ಉತ್ತಮ ಕಾಲೇಜು, ಉತ್ತಮ ಅಂಕಗಳು, ಉತ್ತಮ ಭವಿಷ್ಯ ಎಂದು ಓಡುತ್ತಿರುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ ಈ ಒತ್ತಡ ತಾಳಲಾರದೆ ಆತ್ಮಹತ್ಯೆಯಂತ ವಿಪರೀತದ ಹಾದಿ ಹಿಡಿಯುತ್ತಿರುವುದು ವಿಷಾದದ ಸಂಗತಿ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ದೇಹದಲ್ಲಿ ಏರುಪೇರಾದಾಗ ದೇಹದ ಆರೋಗ್ಯ ಸ್ಥಿತಿಯ ಅರಿವು ನಮಗಾಗುತ್ತದೆ. ಆದರೆ ಮಾನಸಿಕ ಆರೋಗ್ಯ ಸ್ಥಿತಿಯು ಹಾಗಲ್ಲ. ಕಣ್ಣಿಗೆ ಕಾಣದ ಒಳಗೊಳಗೆ ನೋವುಣ್ಣುವ ಸ್ಥಿತಿ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಎದುರಾಗುವುದು ಪರೀಕ್ಷೆಯ ಭಯ. ಪರೀಕ್ಷಾ ಕೊಠಡಿಯಲ್ಲಿ ಕುಳಿತು ಪ್ರಶ್ನೆ

ಅವರಿಗೆ ಪ್ರಶ್ನೆಗಳು ಅರ್ಥವಾಗದೆ ಉತ್ತರ ತಿಳಿಯದೇ ಇದ್ದಲ್ಲಿ ಬರುವ ಭಯ. ಇದಕ್ಕೆ ಪೋಷಕರ ಅತಿಯಾದ ನಿರೀಕ್ಷೆಯೇ ಕಾರಣ. ಸೋತರೆ ಅವಮಾನವಾಗುತ್ತದೆ ಎಂಬ ಕಾರಣವು ಈ ಭಯದ ಹಿಂದೆ ಅಡಗಿದೆ. ಇನ್ನು ಸರಿಯಾದ ಅಂಕಗಳು ಬಾರದೇ ಇದ್ದರೆ ಸಮಾಜದಲ್ಲಿ ಮರ್ಯಾದೆ ದಕ್ಕುವುದಿಲ್ಲ ಎಂಬ ಕಾರಣಕ್ಕೆ ಪೋಷಕರು ಮಕ್ಕಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ನಂತರ ಸಹಪಾಠಿಗಳಿಂದ ಒತ್ತಡ, ತನಗಿಂತ ಹೆಚ್ಚು ಅಂಕ ಸಹಪಾಠಿಗಳಿಗೆ ಬಂದು ಬಿಟ್ಟರೆ ಎಂಬ ಆತಂಕ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಓದು ಬರಹ ಆಟಗಳಷ್ಟೇ ನಮ್ಮ ಆಲೋಚನೆಯಾಗಿತ್ತು. ಆದರೆ ಇಂದಿನ ಮಕ್ಕಳ ಚಿಂತನೆ ಭವಿಷ್ಯತ್ ಕಾಲದಲ್ಲಿದೆ. ಏನು ಓದಿದರೆ ಯಾವ ಕೆಲಸ ಸಿಕ್ಕಿತು, ಎಷ್ಟು ಸಂಬಳ ಬಂದಿತು, ಸಮಾಜದಲ್ಲಿ ತನ್ನ ಸ್ಥಾನಮಾನ ಹೇಗಿರುತ್ತದೆ, ಇಂಥ ಯೋಚನೆಗಳು ಮಕ್ಕಳ ಬಾಲ್ಯವನ್ನು ಕಿತ್ತುಕೊಳ್ಳುತ್ತಿವೆ. ಇದಕ್ಕೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವು ಇದೆಯನ್ನಿ. ಈಗ ಬೆರಳಂಚಿನಲ್ಲಿ ಬಹು ಪ್ರಪಂಚಗಳು ತೆರೆದುಕೊಳ್ಳುತ್ತವೆ. ಮುಂದುವರಿದ ತಂತ್ರಜ್ಞಾನವನ್ನು ತಪ್ಪಾಗಿ ಬಳಸಲಾಗುತ್ತಿದೆ. ಇದು ಕೂಡ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ಮಾಡಿದೆ. ಪೋಷಕರು ನೀಡಿದ ಅತಿಯಾದ ಸವಲತ್ತಿನಿಂದಾಗಿ ಮಕ್ಕಳಿಗೆ ಸೋಲು ನಿರಾಕರಣೆಯ ಬಗ್ಗೆ ಗೊತ್ತೇ ಇಲ್ಲ. ಒಂದೊಮ್ಮೆ ಬದುಕಿನಲ್ಲಿ ಕುಗ್ಗಿದಾಗ ಅದನ್ನು ಹೇಗೆ ಸ್ವೀಕರಿಸಬೇಕು, ಅದರಿಂದ ಹೇಗೆ ಹೊರಬರಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸಿಕೊಡದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೂಗಲ್ ಮಾಡಿದಷ್ಟೇ ಸುಲಭವಾಗಿ ಎಲ್ಲವೂ ಸಿಗಬೇಕು ಎಂಬುದು ಇಂದಿನ ವಿದ್ಯಾರ್ಥಿಗಳ ಅಪೇಕ್ಷೆ. ಇದರಿಂದ ಆತಂಕ, ನಿರಾಶೆ ಹಾಗೂ ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ. ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ದೇಹದ ಆರೋಗ್ಯ ಸರಿಯಾಗಿರಬೇಕಾದರೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಮನೋಬಲವೊಂದು ಇದ್ದರೆ ಏನನ್ನಾದರೂ ಸಾಧಿಸಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಭೌತವಿಜ್ಞಾನಿ ಲೇಖಕ ಸ್ಟೀಫನ್ ಹಾಕಿಂಗ್. ಮೋಟರ್ ನ್ಯೂರಾನ್ ಕಾಯಿಲೆಯಿಂದಾಗಿ ಕುತ್ತಿಗೆಯಿಂದ ಕೆಳಭಾಗ ದೈಹಿಕವಾಗಿ ಅಶಕ್ತರಾಗಿದ್ದರು. ವೀಲ್ ಚೇರ್ನಲ್ಲಿ ಕುಳಿತೇ ಹಾಕಿಂಗ್ ವಿಕಿರಣ ಸಿದ್ಧಾಂತವನ್ನು ಮಂಡಿಸಿದರು. ಅವರು ಬರೆದ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಪುಸ್ತಕವು ಅತ್ಯಂತ ಜನಪ್ರಿಯ ಪುಸ್ತಕವಾಗಿದೆ. ದೈಹಿಕ ನ್ಯೂನತೆಯ ನಡುವೆಯೂ ಮಾನವನ ಇಚ್ಛಾಶಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಸ್ಟೀಫನ್ ಹಾಕಿಂಗ್ ಮಾದರಿಯಾಗಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಕೌಟುಂಬಿಕ ಬಿರುಕು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ಮಕ್ಕಳು ಒಂದೇ ತೆರನಾಗಿ ಇರುವುದಿಲ್ಲ. ಕೆಲವು ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ಮತ್ತೆ ಕೆಲವರು ತಮ್ಮ ಭಾವನೆಗಳನ್ನು ಹೊರಹಾಕುವಲ್ಲಿ ಮುಜುಗರ ಪಡುತ್ತಾರೆ. ಆದಷ್ಟು ಪೋಷಕರು ಕೌಟುಂಬಿಕ ತೊಂದರೆಗಳನ್ನು ಮಕ್ಕಳಿಂದ ದೂರ ಇಡುವುದರಿಂದ ಅವರ ವಿದ್ಯಾರ್ಥಿ ಜೀವನ ಇನ್ನಷ್ಟು ಸುಂದರವಾಗಬಲ್ಲದು. ಸಾಧ್ಯವಾದಷ್ಟು ಮಕ್ಕಳೊಂದಿಗೆ ಸಂಪರ್ಕದಲ್ಲಿರಬೇಕಾದದ್ದು ಪೋಷಕರ ಕರ್ತವ್ಯ. ಕೆಲಸ ಸಂಸಾರದ ಹೊಣೆಗಾರಿಕೆಗಳು ಪೋಷಕರಿಗಿರುತ್ತವೆ. ಮಕ್ಕಳು ಮನೆಯಲ್ಲಿಯೇ ಇರಲಿ, ಕನಿಷ್ಠ ಸಂಭಾಷಣ ರೂಪದಲ್ಲಾದರೂ ಅವರೊಂದಿಗೆ ಕಾಲ ಕಳೆಯಿರಿ. ಮನದಾಳದ ಮಾತುಗಳನ್ನು ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಳ್ಳುವಷ್ಟು ಸಲುಗೆಯನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡಿ. ಒಂದು ಸಣ್ಣ ಬೆಂಬಲ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಕುಟುಂಬದೊಂದಿಗೆ ಸ್ನೇಹಿತರೊಡನೆ ಬೆರೆಯಲು ಅವಕಾಶವನ್ನು ಮಾಡಿಕೊಡಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಯ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡಿ. ಓದಲು, ಬರೆಯಲು, ಆಟವಾಡಲು, ಕುಟುಂಬದೊಂದಿಗೆ ಬೆರೆಯಲು ಸಮಯ ಮಾಡಿಕೊಡಿ. ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವನ್ನು ನಿರ್ಮಿಸಿಕೊಡಿ. ಇದರಿಂದ ಅವರು ಮುಕ್ತವಾಗಿ ಭಾವನೆಗಳನ್ನು ಹಂಚಿಕೊಳ್ಳಲು ಸಮರ್ಥರಾಗುತ್ತಾರೆ. ಮಾನಸಿಕ ದೃಢತೆ ಹೆಚ್ಚಲು ದೈಹಿಕ ವ್ಯಾಯಾಮವು ಮುಖ್ಯ. ಯೋಗಾಭ್ಯಾಸ, ಸೈಕ್ಲಿಂಗ್, ವಾಕಿಂಗ್ ರೂಢಿಸಿಕೊಳ್ಳಿ. ಧ್ಯಾನ ಮಾಡುವುದರಿಂದಲೂ ಮಾನಸಿಕ ಆರೋಗ್ಯ ಬಲಿಷ್ಠವಾಗುತ್ತದೆ. ಮಕ್ಕಳು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತಾರೆ. ಅವಶ್ಯಕತೆ ಇದ್ದಲ್ಲಿ ಮಾನಸಿಕ ತಜ್ಞರ ಸಲಹೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಮುಜುಗರ ಬೇಡ. ಮೊದಲೇ ತಿಳಿಸಿದಂತೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ. ದೈಹಿಕ ಆರೋಗ್ಯ ಹದಗೆಟ್ಟಾಗ ವೈದ್ಯರ ಬಳಿ ಹೋಗುವ ನಾವು, ಮಾನಸಿಕ ಆರೋಗ್ಯ ಸರಿಯಿಲ್ಲದಾಗ ವೈದ್ಯರ ಬಳಿ ಹೋಗಲು ಹಿಂದೇಟು ಹಾಕುವುದೇಕೆ? ಮಾನಸಿಕ

ಆರೋಗ್ಯದ ಬಗ್ಗೆ ಮಾತನಾಡುವುದು ದುರ್ಬಲತೆಯಲ್ಲ, ಅದು ಬಲದ ಸಂಕೇತ. ಮಾನಸಿಕ ಕಾಯಿಲೆ ಎಂದಾಕ್ಷಣ ಹುಚ್ಚು ಎನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿದೆ. ಈ ಭಾವನೆಯನ್ನು ಮೊದಲು ತೆಗೆದುಹಾಕಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯವನ್ನು ಜತನದಿಂದ ಮಾಡಿಕೊಂಡಲ್ಲಿ ಆರೋಗ್ಯಕರ ಹಾಗೂ ಯಶಸ್ವಿ ಜೀವನವನ್ನು ನಡೆಸಬಹುದು. ಒಳ್ಳೆಯ ಮನಸ್ಸು ಒಳ್ಳೆಯ ಜೀವನಕ್ಕೆ ದಾರಿ ತೋರಿಸುತ್ತದೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಓದುವುದು ಅವರ ಕರ್ತವ್ಯ. ಅದಕ್ಕೆ ಸರಿಯಾದ ವಾತಾವರಣವನ್ನು ಸೃಷ್ಟಿಸಿಕೊಡುವುದು ನಮ್ಮ ಬದ್ಧತೆ. ಪ್ರೀತಿ, ಬೆಂಬಲ ಹಾಗೂ ಜಾಗೃತಿ ಈ ಮೂರು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ರಕ್ಷಾ ಕವಚಗಳು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟು?
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ವುಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ಧ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚನೆ

0: ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31ರವರೆಗೆ ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21ರವರೆಗೆ ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು, ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯಸ್ 300 ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19 ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಗುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865 ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟ್ರಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ITU ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ.

ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ್ರ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7% ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕೇಳಿದರೆ ಇದುವರೆಗೂ ಬುದ್ಧಗೀತಾ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ

0: ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?

0: ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯವೈಖರಿ ಕುರಿತು ಎಚ್ಟಿಕೋಟೆ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಯಶೀಲ ಅವರ ಜೊತೆಗಿನ ಮಹಿಳೆ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
4: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರವು ಕಾರ್ಯನಿರ್ವಹಿಸುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಮಹಿಳಾ ಸಾಂತ್ವನ ಕೇಂದ್ರ ಅಂದ್ರೆ ಏನು, ಅದರ ಉದ್ದೇಶ ಏನು, ಅದನ್ನು ಯಾವ ಒಂದು ಕಾರಣಕ್ಕೆ ಸ್ಥಾಪಿಸಲಾಗಿದೆ, ಮತ್ತು ಇದು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಗೃಹಹಿಂಸೆ ಆಗಿರ್ಬೋದು ಅಥವಾ ಕಿರುಕುಳ ಆಗಿರ್ಬೋದು, ಮಾನಸಿಕ ಒತ್ತಡದಂತಹ ಸಮಸ್ಯೆಗಳಿಗೆ ಇದು ಹೇಗೆ ನೆರವಾಗ್ತಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಎಚ್ ಡಿ ಕೋಟೆ ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರು ನಮಗೆ ತಿಳಿಸ್ಕೊಟ್ಟಿದ್ರು. ಸೊ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಇಂದು ನಾವು ಪ್ರಸಾರ ಮಾಡುತ್ತಿದ್ದೇವೆ. ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
2: ನಮಸ್ಕಾರ. ಮೇಡಮ್ ನಮ್ಮೆಲ್ಲರ ಆತ್ಮೀಯ ಕೇಳುಗರಿಗೂ ಸ್ವಾಗತ, ಜೊತೆಗೆ ನಮಸ್ಕಾರ.
1: ಸೊ ಕಳೆದ ಸಂಚಿಕೆಯಲ್ಲಿ ಈಗ ನಾ ಮೊದಲೇ ಹೇಳ್ದಂಗೆ ಸಾಕಷ್ಟು ಮಾಹಿತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಅದು ಮುಂದುವರೆದು ಈ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಈ ಒಂದು ಕಾರ್ಯದಲ್ಲಿ ನೀವು ಮುಂದುವರಿತಾ ಇದ್ದೀರಿ. ಹಾಗಿದ್ರೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ಈ ಒಂದು ಕಾರ್ಯದಲ್ಲಿ ಏನೆಲ್ಲ ಸವಾಲುಗಳಿದೆ, ಅದರಲ್ಲೂ ಮುಖ್ಯವಾಗಿ ಪ್ರಮುಖ ಸವಾಲುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಮೇಡಮ್.
2: ಮೇಡಮ್, ಸಾಂತ್ವನ ಕೇಂದ್ರ ಈಗ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಇದೆ, ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಇದೆ. ಎಲ್ಲರೂ ಕೂಡ ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೀವಿ. ಇದರ ಒಂದು ಸತ್ಕಾರ್ಯಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಮಾತಾಡಿದ್ದೀನಿ. ಈಗ ನೀವು ಸವಾಲುಗಳನ್ನ ಕೇಳ್ತಾ ಇದ್ದೀರಾ. ಸವಾಲು ಅಂದ್ರೆ ನಮ್ಗೆ ಇಲ್ಲಿ ಪ್ರತಿನಿತ್ಯ ಸವಾಲೆ, ಮಹಿಳೆಯನ್ನ ಹೇಗೆ ನಾವು ಕಾನೂನಿನ ವ್ಯಾಪ್ತಿಯ ಒಳಗಡೆ ಅವಳಿಗೆ ನ್ಯಾಯ ಹೇಗೆ ಕೊಡಿಸ್ಬೇಕು ಅನ್ನೋದು ಒಂದು ಸವಾಲು. ಮನ ನೊಂದು ಬಂದಂತಹ ಹೆಣ್ಣು ಮಗಳಿಗೆ ನೈತಿಕ ಧೈರ್ಯವನ್ನ ಕೊಡುವುದು ಸಹ ಸವಾಲು. ಅವಳಿಗೆ ಬದುಕಿನ ಮೇಲೆ ಭರವಸೆನೆ ಇರಲ್ಲ, ಆ ಭರವಸೆಯನ್ನ ಮೂಡಿಸೋದು ಕೂಡ ಸವಾಲು. ಜೊತೆಗೆ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕಾನೂನನ್ನ

0: ಜಾರಿ ಮಾಡ್ಬೇಕು ಅಂದ್ರೆ ಹೆಣ್ಣು ಮಕ್ಕಳು ಹೇಗೆ ಮನೆಯಿಂದ ಹೊರಗೆ ಬರದೆ ಅವರು ಸುಮ್ನೆ ಮೌಖಿಕವಾಗಿ ದೂರುಗಳನ್ನ ಹೇಳ್ತಾರೆ, ಲಿಖಿತವಾಗಿ ದೂರುಗಳನ್ನ ಕೊಡೋದಿಲ್ಲ, ಜೊತೆಗೆ ಗಂಡ ಬೇಡ ಅಂತ ಹೇಳ್ತಾರೆ, ಕೆಲವರು ಹೆಂಡತಿ ಬೇಡ ಅಂತ ಹೇಳ್ತಾರೆ. ಬೇಡ ಅಂದ್ರೆ ಏನು, ಬೇಕು ಅಂದ್ರೆ ಏನು ಅನ್ನೋ ವ್ಯವಸ್ಥೆಯನ್ನ ನಾವು ಹೇಳಿದ್ರೆ ಅದನ್ನ ತಗೊಳಕ್ಕೆ ಅವ್ರಿಗೆ ಸಿದ್ಧರಿರಲ್ಲ. ಜೊತೆಗೆ ಪ್ರೀತಿಸಿ ನಂಬಿಸಿ ಮೋಸ ಹೋಗಿ ಬಂದಂತಹ ಹೆಣ್ಣು ಮಕ್ಳು ಇರ್ತಾರೆ, ಅವ್ರಿಗೆ ಕೆಲವೊಂದ್ಸಲ ಹೇಗೆ ನಾವು ಇದನ್ನ ಬಿಡಿಸಿ ಹೇಳೋದನ್ನು ಅವ್ರ ತಲೆಗೆ ಹೋಗಲ್ಲ. ಬೇಡಮ್ಮ ಇದನ್ನ ಬಿಟ್ಬಿಡು ಅಂದ್ರೆ ಇಲ್ಲ ನನ್ಗೆ ಅವನೇ ಬೇಕು ಅಂತಾರೆ. ಏ ಬೇಡ ಕಣಪ್ಪ ಅವಳು, ಅವಳ ಪಾಡುಗಳನ್ನ ಬಿಟ್ಬಿಡು, ನೀ ಹಿಂಸೆ ಕೊಡ್ಬೇಡ ಅಂದ್ರೆ ಇಲ್ಲ ನನ್ಗೆ ಅವಳೇ ಬೇಕು ಅಂತಾರೆ. ಜೊತೆಗೆ ಫೋಟೋಸ್ ಇಟ್ಕೊಂಡಿರ್ತಾರೆ, ವಿಡಿಯೋಸ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಬೇರೆ ಬೇರೆ ತರ ಬ್ಲಾಕ್ ಮೇಲ್ ಮಾಡುವಂತದ್ದು. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಸೀಮಿತವಾಗಿ ಪ್ರತಿನಿತ್ಯ ಇರುತ್ತೆ. ನಾವ್ಯಾರು ಇದನ್ನ ಹಲ್ಲೆಗೆಳಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಇಲಾಖೆಗೆ ಹೋಗ್ತೀರಾ, ಅಲ್ಲೊಂಥರ ಸವಾಲ್ ಇರುತ್ತೆ. ವಕೀಲರ ಮುಂದೆ ಹೋಗ್ತೀರಾ, ಅಲ್ಲೊಂಥರ ಸವಾಲ್ ಇರುತ್ತೆ. ಉಚಿತ ಕಾನೂನು ಪ್ರಾಧಿಕಾರಕ್ಕೆ ಹೋಗ್ತೀರಾ, ಅಲ್ಲೊಂಥರ ಸವಾಲ್ ಇರುತ್ತೆ. ಯಾಕಂದ್ರೆ ಕಾನೂನಿನಲ್ಲಿ ಬೇಕಿರುವುದು ಕಾನೂನಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಮಾತ್ರ. ಈಗ ವಿವಾಹಿತ ಮಹಿಳೆ, ವಿವಾಹಿತ ಪುರುಷ ಇಬ್ರು ಒಬ್ರಿಗೊಬ್ರು ಏನೋ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೆ, ವರ್ಷಾನು ವರ್ಷ ಜೊತೆ ಇರ್ತಾರೆ, ಆಮೇಲೆ ಆಮೇಲೆ ನೋಡಿದ್ರೆ ಅವನೆಲ್ಲೋ ಒಂದ್ ಕಡೆ ಅವಳಿಗೆ ಮೋಸ ಮಾಡ್ತಾ ಇರ್ತಾನೆ. ಅದನ್ನ ಹೇಳಿದ್ರೆ ಅವರು ಮೊದಲನೇ ಗಂಡನಿಗೆ ಯಾಕೆ ಡೈವರ್ಸ್ ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ತರ್ತಾರೆ. ಇದನ್ನ ಕೇಳಿದ್ರೆ ಈ ರೀತಿ ಮಾಡಿದ್ದಿವ್ರು ತಪ್ಪಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಪೂರಕವಾಗಿ ಪ್ರತಿನಿತ್ಯ ನಾವು ಎದುರಿಸ್ತಾ ಇದೀವಿ. ಆದ್ರೂ ಕೂಡ ನಾವು ಎದುರಿಸ್ತಾ ಇರೋ ಸಮಸ್ಯೆಗಿಂತ ಹೆಚ್ಚಾಗಿ ನಮ್ಮ ಮುಂದೆ ಬರುವಂತಹ ಹೆಣ್ಣು ಮಗಳ ಸಮಸ್ಯೆಯನ್ನು ನಾವು ಮನಗಂಡು ಅದಕ್ಕೆ ಒಳಗೆ ಉತ್ತರವಾಗಿ ನಿಲ್ಲೋದ್ರಿಂದ ನಮ್ಮ ಸವಾಲುಗಳನ್ನೆಲ್ಲ ನಾವಿಲ್ಲಿ ಮರೆತು ಬಿಟ್ಟಿದ್ದೀವಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಕೇಳುವಂತಹ ಧೈರ್ಯ, ಕಾನೂನಿನ ಅರಿವು, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಆ ಕಾನೂನುಗಳನ್ನ ನಾವು ಸದ್ಬಳಕೆ ಮಾಡುವಂತಹ ಧೈರ್ಯ, ಪ್ರಶ್ನೆ ಮಾಡುವಂತಹ ಒಂದು ನಮಗೆ ಶಕ್ತಿ ಇದ್ರೆ ಎಲ್ಲಾ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲದಕ್ಕೆ ನಮ್ಮ ಜಗತ್ತಿನ ವಿಶ್ವದ ಅತ್ಯಂತ ದೊಡ್ಡ ಬೃಹತ್ ಅತ್ಯಂತ ಸುಂದರವಾದ ಈ ಸಂವಿಧಾನದ ಅಡಿಯಲ್ಲಿ ನಮಗೆ ಆಯ್ಕೆಗಳಿವೆ. ಹಾಗಾಗಿ ಸಂವಿಧಾನ ಇರುವುದರಿಂದ ನಮಗೆ ಸವಾಲುಗಳನ್ನು ಒಂದಿಷ್ಟು ನಾವು ಎದುರಿಸಿದ್ರೂ ಕೂಡ ಅದಕ್ಕೆ ನಮ್ಗೆ ಉತ್ತರವಾಗಿ ಒಂದು ಶಕ್ತಿ ಇರೋದ್ರಿಂದ ನಾವು ಸವಾಲುಗಳನ್ನ ಮರೆತು ಇದನ್ನ ಎದುರಿಸ್ಲೇಬೇಕು. ನಮ್ಗೆ ಈ ರೀತಿ ಹೋದ್ರೆ ಹಿಂಗಾಗುತ್ತೆ, ಹಿಂಗೋದ್ರೆ ಹಿಂಗಾಗುತ್ತೆ ಅಂತಕ್ಕಂತಹ ಒಂದು ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಲಿಕ್ಕೆ ಪಣ ತೊಟ್ಟಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್, ಪ್ರತಿ ದಿನ ಆಗಿರ್ಬೋದು ಅಥವಾ ಪ್ರತಿ ಒಂದು ಕೇಸ್ನಲ್ಲೂ ಒಂದು ಸವಾಲುಗಳನ್ನ ಎದುರಿಸಿ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಹಾಗಿದ್ರೆ ಒಂದು ಯಶಸ್ವಿ ಪ್ರಕರಣದ ಉದಾಹರಣೆಯನ್ನ ನಮ್ಗೆ ಮತ್ತು ನಮ್ಮ ಕೇಳುಗರಿಗೆ ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಓಕೆ, ನಾನು ಹಲವಾರು ಈ ಹಿಂದೆ ಕೂಡ 10 ವರ್ಷದಿಂದ ನಾನು ನಿಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ನಾನು ಹಲವಾರು ಕೇಸ್ಗಳನ್ನ ಈ ಹಿಂದೆ ಹೇಳ್ತಾ ಬಂದಿದ್ದೀನಿ. ಬಟ್ ತುಂಬಾ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ಹೊಸ್ತಾಗಿ ಯಾವ್ದಾದ್ರು ಒಂದು ಹೇಳಕ್ ಇಷ್ಟಪಡ್ತೀನಿ. ಇಬ್ಬರು ಕೂಡ ವಿದ್ಯಾವಂತರಾಗಿರ್ತಾರೆ, ಒಂದು ಹೆಣ್ಣುಮಗಳು ಜೊತೆಗೆ ಗಂಡ ಹೆಂಡತಿ ಇಬ್ರು ವಿದ್ಯಾವಂತರಾಗಿರ್ತಾರೆ. ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಇದ್ರೂ ಕೂಡ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಬೇಸತ್ತು ವಿಚ್ಛೇದನಕ್ಕೆ ಹೋಗಿ ಅರ್ಜಿ ಹಾಕ್ಬಿಟ್ಟಿರ್ತಾನೆ. ಸೊ ಅವಳಿಗೆ ವಿಚ್ಛೇದನದ ನೋಟಿಸ್ ಮನೆಗೆ ಬಂದಾಗ್ಲೇ ಆಕೆಗೆ ಗೊತ್ತಾಗುತ್ತೆ, ಓ ನನಗೆ ಇದು ಡೈವರ್ಸ್ ಇದು ಅಂತ. ಅವಳಿಗೆ ಗೊತ್ತೇ ಇರೋದಿಲ್ಲ ಯಾಕೆ ಇವನು ಡೈವರ್ಸ್ ಹಾಕಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ. ಆಮೇಲೆ 2 ಡೇಟ್ ಆದ್ಮೇಲೆ ಅವಳು ನನ್ನ ಹತ್ರ ಬರ್ತಾಳೆ, ಮೇಡಮ್ ನನ್ನೊಂದಿಗೆ ಚೆನ್ನಾಗೇ ಇದ್ದ, ಮೇಡಮ್ ನಮ್ಮ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ದ, ಮೇಡಮ್ ಇದ್ದಕ್ಕಿದ್ದಂಗೆ ಹಿಂಗೆ ಡೈವರ್ಸ್ ನೋಟಿಸ್ ನನ್ನ ಕೋರ್ಟಿಂದ ಬಂದ್ಬಿಟ್ಟಿದ್ದೆ ಮೇಡಮ್, ದಯಮಾಡಿ ನನಗೆ ನೀವು ಇದಕ್ಕೆ ಮಾಹಿತಿ ಮತ್ತು ಸಲಹೆಯನ್ನ ಕೊಡಿ ಅಂತ. ನೋಡಿ ಎಂತಹ ಸದ್ವಿಗ್ಧ ಪರಿಸ್ಥಿತಿ. ನ್ಯಾಯಾಂಗವನ್ನ ನಾವು ಗೌರವಿಸ್ಬೇಕು. ನ್ಯಾಯಾಂಗಕ್ಕೆ ಹೋಗಿರೋದನ್ನ ನಾನು ಪ್ರಶ್ನೆ ಮಾಡೋಂಗಿಲ್ಲ, ಅವನ್ನ ನೀನು ಯಾಕೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಯಾ ಅಂತ ಕೇಳೋಂಗಿಲ್ಲ. ಆದ್ರೂ ಕೂಡ ಹೆಣ್ಣು ಮಗಳಿಗೆ ನಾನು ಸಲಹೆ ಸೂಚನೆಯನ್ನ ಕೊಡ್ಲೇಬೇಕು, ಅವಳ ಬದುಕನ್ನ ಕಟ್ಟಕ್ಕೆ ಸಹಾಯ ಮಾಡ್ಲೇಬೇಕು. ಹಾಗಾಗಿ ನಾನು ಸೀದಾ ಏನ್ ಮಾಡ್ದೆ, ಆ ಹೆಣ್ಮಗಳನ್ನ ಕರ್ಕೊಂಡು ಆ ಯಾರು ಅರ್ಜಿಯನ್ನ ಕಳಿಸಿದ್ರು ಆ ವಕೀಲರಿಗೆ ಹೋಗಿ ನಾನು ಎಲ್ಲಾ ಸಮಸ್ಯೆನ, ಇವಳ ಒಂದು ಸಮಸ್ಯೆ ಮತ್ತೆ ಅವ್ರದ್ದೇನು ಸಮಸ್ಯೆ, ಅವ್ರು ಹೇಳ್ದಂಗೆ ಯಾವ ರೀತಿ ಬಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಇದನ್ನೆಲ್ಲ ನಾನು ಆ ವಕೀಲರಿಗೆ ನಾನು ಮನ ಒರಿಕೆ ಮಾಡಿಕೊಟ್ಟೆ. ಏನೋ ಅವರು ಕೂಡ ಪಾಪ ನನಗೆ ಸಹಕಾರ ಕೊಟ್ರು. ಗಂಡ ಹೆಂಡತಿಯನ್ನ ಇಬ್ಬರನ್ನು ಕೂಡ ನನ್ನ ಕೇಂದ್ರಕ್ಕೆ ಕರೆಸಿ ನಾನು ಮಾತನಾಡಿ ಇಬ್ಬರನ್ನು ಮನವೊಲಿಸ್ದೆ. ಅಷ್ಟಕ್ಕೆ ಅವನೇನು ಮನವೊಲಿತಿಲ್ಲ, ಸ್ವಲ್ಪ ಅವರು ನನಗೆ ನೀವು ಹಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಮಾಡ್ತಾ ಇದ್ದೀರಾ, ಆ ಕೋರ್ಟ್ಗೆ ಹೋಗಿದ್ರು ನೀವು ನನ್ನನ್ನು ಕರೆಸಿದ್ರೆ ತಪ್ಪು, ಇಲ್ಲ ಇಲ್ಲ ನೀವು ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೆ ನನ್ನ ಹತ್ರ ಬಂದಿದ್ದು ಅಂತ ಎಲ್ಲ ನಾ ಹೇಳಿ ಕೊನೆಗೆ ಹೆಂಗೋ ಒಂದು ಮಾಡಿ ಇಬ್ಬರನ್ನು ರಾಜಿ ಮಾಡಿ ಈಗ ಕೋರ್ಟಲ್ಲಿ ಅವರಿಬ್ರು ರಾಜಿ ಆಗೋ ತರ ಮುಚ್ಚಳಿಕೆ ಮಾಡಿ ಅವರಿಬ್ಬರನ್ನ ಒಂದು ಮಾಡಿ ಒಂದಾಗಿದ್ದಾರೆ ಮೇಡಮ್. ಸವಾಲಿದು ಹೆದರಿದ್ರೆ ಇಲ್ಲ.

0: ಕೋರ್ಟ್ ಬಂದಿದೆ, ನಾನು ಇದನ್ನ ಏನು ಮಾಡಕ್ಕಾಗಲ್ಲ, ನೀನು ಒಂದ್ ಲಾಯರ್ ಇಡ್ಕೊಂಡು ವಕಾಲತ್ ಹಾಕೊಂಡು ನೀ ಕೋರ್ಟ್ಗೆ ಹೋಗು ಅಂತ ನಾ ಹೇಳ್ಬಿಟ್ಟಿದ್ರೆ, ಇವತ್ತವಳು 3 ವರ್ಷ ಅಲ್ಲ, ಈಗ 3 ತಿಂಗಳು ಒಳಗಡೆನೆ ಈಗ ನಮ್ಮ ಹತ್ರ ಬಂದೀಗ 1 ತಿಂಗಳಾಯ್ತು ಅಷ್ಟೇ, ಈಗ ಆರಾಮಾಗಿ ಇಬ್ರು ಬೇರೆ ಮನೆ ಮಾಡಿ ಇಬ್ರು ಒಟ್ಟಿಗೆ ಆರಾಮಾಗಿದ್ದಾರೆ, ಯಶಸ್ವಿ ಆಯ್ತಲ್ವಾ ಇದು?
1: ಖಂಡಿತ,
0: ಇಬ್ರಿಗೂ ಒಳ್ಳೇದಾಯ್ತು, ಇಬ್ರಿಗೂ ಕೆಟ್ಟದಾಗಿಲ್ಲ, ಇಬ್ರಿಗೂ ಒಳ್ಳೇದಾಯ್ತು. ಸೊ ಈ ತರ ಹಲವಾರು ಸಮಸ್ಯೆಗಳು, ಅದು ವಿದ್ಯಾವಂತರು ಕೂಡ ಈ ತರ ಮಾಡ್ತಾರಲ್ಲ ಅದು ತುಂಬಾ ಬೇಜಾರಾಗುತ್ತೆ. ವಿದ್ಯಾವಂತರು ಮಾಡ್ತಾರಲ್ಲ ಅದು ತುಂಬಾ ನೋವಾಗ್ತದೆ. ವಿದ್ಯೆ ಮನುಷ್ಯನಿಗೆ ಅರಿವನ್ನ ಕೊಡ್ಬೇಕು, ಸಾಮಾಜಿಕ ಕಳಕಳಿಯನ್ನ ಕೊಡ್ಬೇಕು ಅಲ್ವಾ? ಅದು ಕೊಟ್ಟಿಲ್ಲ ಅಂದ್ಮೇಲೆ ನಾವೇನ್ ವಿದ್ಯಾವಂತರಾಗಿ ಏನ್ ಉಪಯೋಗ? ಸೊ ಇಂತಹ ಸವಾಲುಗಳು, ಇಂತಹ ಸಮಸ್ಯೆಗಳು ಕೌಟುಂಬಿಕ ವ್ಯವಸ್ಥೆ ಅಡಿನಲ್ಲಿ ಪ್ರತಿನಿತ್ಯ ಇರುತ್ತೆ. ಅಂದ್ರೆ ನಾನು ಹೆಣ್ಮಗಳದೇನು ತಪ್ಪಿಲ್ಲ ಅಂತ ಹೇಳಲ್ಲ, ಅವಳು ನಡ್ಕೊಂಡ್ರದ್ದು ಅವ್ನು ನೋವಾಗಿದ್ದಕ್ಕೆ ನಂಗೆ ಮಾಡಿರ್ಬಹುದೇನೋ, ನಾ ಇಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಂದು ನೋಟಿಸ್ ಕಳಿಸಿನಾದ್ರೂ ಡೈವರ್ಸ್ ಕೊಟ್ಟಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಸೊ ಇಂತಹ ಸಮಸ್ಯೆಗಳು ಪ್ರತಿನಿತ್ಯ ಕಣ್ಣಿಗೆ ಕಾಣದಂಗೆ, ಈಗ ಎಷ್ಟೋ ಜನಕ್ಕೆ ಮೇಡಮ್ ನನಗೆ ಗೊತ್ತಿರೋಂಗೆ ನೋಟಿಸ್ಗಳನ್ನ ಪಾಪ ಕೆಲವು ಹೆಣ್ಮಕ್ಳು ತಗೊಳದಂಗೆ ವಿಚ್ಛೇದನ ಆಗೋಗ್ಬಿಟ್ಟಿದೆ ಎಕ್ಸ್ಪಾರ್ಟಿನಲ್ಲಿ. ಕೋರ್ಟ್ಗೆ ಹೋಗಲ್ಲ, ವಕಾಲತ್ ಹಾಕಕ್ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, 3-4 ನೋಟಿಸ್ ಬಂದಿರುತ್ತೆ, ಹೇಳಲ್ಲ ಕೇಳಲ್ಲ, ಇವರು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿರಲ್ಲ. ಓ, ಎಕ್ಸ್ಪಾರ್ಟಿ ಇದ್ರಲ್ಲೇ ವಿಚ್ಛೇದನ ಕೂಡ ಕೆಲವೊಂದು ಆಗೋಗ್ಬಿಟ್ಟಿದೆ. ಏನೋ ಹೆಣ್ಮಗಳು ಪಾಪ ತತ್ಕ್ಷಣ ಇಲ್ಲಿಗೆ ಬಂದಿರೋದ್ರಿಂದ ಅವ್ರಿಗೆ ಏನೋ ಸಹಾಯ ಆಯ್ತು. ಒಂದ್ ವೇಳೆ ಬರದೇ ಇದ್ದಿದ್ರೆ
1: ಮಾತಾಡ್ತಾ ಹೇಳಿದ್ರೆ, ಈಗ ಸಾಕಷ್ಟು ಮಹಿಳೆಯರು ಮುಂದೆ ಬರಲ್ಲ ಸಹಾಯ ಪಡ್ಕೊಳ್ಳೋದಿಕ್ಕೆ, ಅಥವಾ ಅವ್ರಿಗೆ ಗೊತ್ತೇ ಇರಲ್ಲ ಎಲ್ಲಿ ಹೋಗಿ ನಾವು ನ್ಯಾಯ ಪಡ್ಕೋಬೇಕು ಅಂತ. ಸೊ ಅದರಲ್ಲೂ ಕೆಲವೊಬ್ರು ಗೊತ್ತಿದ್ರು ಮುಂದೆ ಬರಲ್ಲ, ಇದಕ್ಕೆ ಕಾರಣ ಏನಾದ್ರು ತಿಳಿಸ್ಬೋದಾ?
0: ಅದೇ ನಾ ಹೇಳದ್ ಏನು ಅಂತ ಹೇಳಿದ್ರೆ ನೋಡಿ, ನಮ್ಗೀಗ ಅನಾರೋಗ್ಯ ಆಗುತ್ತೆ, ತಲೆನೋವು ಬರುತ್ತೆ, ಜ್ವರ ಬರುತ್ತೆ, ನಾವೇನ್ ಮಾಡ್ತೀವಿ? ಔಷಧಿ. ನಾವು
1: ಖಂಡಿತ
0: ಕೌಟುಂಬಿಕ ಕಲಹ ಕೂಡ ಒಂದು ಬಾಧೆ, ಅದು ಕೂಡ ಒಂದು ಕಾಯಿಲೆ ಅಲ್ವಾ? ಔಷಧಿ ತಗೊಳ್ಳಿ, ಪೊಲೀಸ್ ಸ್ಟೇಷನ್ ಹೋದ್ರೆ ನ್ಯಾಯ ಸಿಗುತ್ತಾ? ಪೊಲೀಸ್ ಸ್ಟೇಷನ್ ಹೋಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ತೀರಾ? ಅಲ್ಲೋಗಿ ಔಷಧಿ ತಗೊಳ್ಳಿ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ನಿಮ್ಗೆ ಔಷಧಿ ತಗೋತೀರಾ? ಮಾತುಕತೆಯಲ್ಲಿ ಇಲ್ಲೇ ತಗೋಬೋದಾ? ತಗೊಳ್ಳಿ. ಒಟ್ಟಾರೆಯಾಗಿ ನಿಮ್ಮ ನೋವಿಗೆ ನೀವು ಮುಲಾಮನ್ನ ಹಚ್ಕೊಳ್ಳಿ, ನಿಮ್ ಪಾಡಿಗೆ ನೀವು ಮೌನವಾಗಿದ್ರೆ ಅದು ಒಳ್ಳೇದಲ್ಲ. ಯಾಕಂದ್ರೆ ಇದು ಖಿನ್ನತೆಗೆ ಕಾರಣ ಆಗ್ತದೆ, ನಿಮ್ಮ ಮನೆಯ ಶಾಂತಿಯ ಒಂದು ವಾತಾವರಣ ಕೆಡಲಿಕ್ಕೆ ಕಾರಣ ಆಗ್ತದೆ, ಆತ್ಮಹತ್ಯೆಗೆ ಪ್ರೇರಣೆ ಆಗ್ತದೆ ಅಲ್ವಾ? ಯಾರು ಇಲ್ಲ ನನ್ಗೆ, ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ಬಿಟ್ಟು ತೆಗೆದು ನೆಣಾಕೊಂಡ್ಬಿಡೋದು, ಹೋಗಿ ಹೊಳೆ ಬಿದ್ದು ಬಿಡೋದು, ಮಕ್ಳ ಜೊತೆ ಸತ್ತೋಗ್ಬಿಡೋದು, ಏನೇನೋ ತಿನ್ಕೊಂಡು ಮಕ್ಳಿಗೂ ಸಾಯಿಸಿ ತಾನು ಸಾಯುವಂತದ್ದು. ಸೊ ಈ ತರ ಮಾಡೋದು ನೀವು ಮೌನವಾಗಿ ಇರೋದ್ರಿಂದ ಇಂತಹ ಘಟನೆಗಳು ವಿಚಲಿತಕ್ಕೆ ನಿಮ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕೇಳುಗರು, ನೀವು ಯಾವತ್ತೂ ಕಾನೂನು ಅಂತಕ್ಕಂಥದ್ದು ದೊಡ್ಡದು, ಸರ್ವರಿಗೂ ಈ ನೆಲದ ಕಾನೂನಿನಲ್ಲಿ ಅವಕಾಶ ಇದೆ, ರಕ್ಷಣೆಗೆ ಇದೆ. ಸೊ ಹಾಗಾಗಿ ನೀವು ಭಯವನ್ನ ತೆಗೆದುಕೊಳ್ಳದೆ, ಹೇಗೆ ನೀವು ತಲೆನೋವು ಮೈಕೈ ನೋವು ಜ್ವರ ಬಂದ್ರೆ ಹೇಗೆ ನೀವು ಔಷಧಿಯನ್ನ ತಗೊಳ್ತಿರೋ ಹಾಗೆ ನಿಮ್ಮ ಕೌಟುಂಬಿಕ ಹಿಂಸೆಗೆ, ನಿಮ್ಮ ಕಲಹಕ್ಕೆ ನೀವು ಮುಲಾಮನ್ನ ತಗೊಳ್ಳಿ, ಕಾನೂನಿನ ಮುಲಾಮನ್ನ ಹಚ್ಕೊಳ್ಳಿ, ಇದರಿಂದ ನಿಮ್ಮ ಬಾಧೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹಾಗಿದ್ರೆ ಈ ಸಮಾಜದವರು ಮತ್ತು ಕುಟುಂಬದವರು ಮಹಿಳೆಯರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅಂತ ಹೇಳ್ತೀರಿ ಮೇಡಮ್?
0: ಹಾ ಮೇಡಮ್, ಇದು ಒಂದು ಅತ್ಯಂತವಾದ ಗಟ್ಟಿಯಾದ ಪ್ರಶ್ನೆ ಮೇಡಮ್, ಪ್ರತಿಯೊಬ್ರು ಕೇಳಲೇಬೇಕಾದಂತದ್ದು ಮೇಡಮ್. ಹೆಣ್ಣಿಗೆ ನೈತಿಕ ಬಲ ಮೊದಲು ತವರು ಮನೆಯಿಂದ ಕೊಡ್ಬೇಕು ಮೇಡಮ್. ನೀವು ಹೆಣ್ಣನ್ನ ಮದುವೆ ಮಾಡಿದ ತಕ್ಷಣನೇ ಅದೇನೋ ಗಾದೆ ಬೇರೆ ಹೇಳ್ಬಿಡ್ತಾರಪ್ಪ, ಅದೇನು ಕೊಟ್ಟೆಣ್ಣು
1: ಕುಲಕ್ಕೆ
0: ಹೊರಗ, ಹೆಂಗಪ್ಪ ಹೊರಗಾಗ್ತೀರಾ? ಅವಳು ಹೋಗಿರೋದ ಇನ್ನೊಂದ್ ಮನೆಗೆ ಬೆಳಕ್ ಮಾಡ್ಲಿಕ್ಕೆ, ಅವಳು ಕುಲಕ್ಕೂ ಹೊರಗಲ್ಲ, ಸಮಾಜಕ್ಕೂ ಹೊರಗಲ್ಲ, ನಿಮಗೂ ಹೊರಗಲ್ಲ. ಒಂದ್ ತಪ್ಪು ಮಾಡ್ತಾಳ, ಅವಳನ್ನ ಕ್ಷಮಿಸಿ, ನೀವು ಮನೆಗೆ ಸೇರ್ಸಲ್ಲ, ಅವಳೇನೋ ಮಾಡಿದ್ಲು ನಮ್ಗಿನ್ ಬೇಡ. ಇದು ನೀವು 16 ವರ್ಷದ ಹೆಣ್ಮಗು ಮಾಡಿದ್ರು ಇದೇ ಹೇಳ್ತೀರಾ? 25 ವರ್ಷದ ಯುವತಿ ಮಾಡಿದ್ರು ನೀವು ಇದನ್ನೇ ಹೇಳ್ತೀರಾ? 35 ವರ್ಷದ ಮಹಿಳೆ ಮಾಡಿದ್ರು ನೀವು ಇದನ್ನೇ ಹೇಳ್ತೀರಾ? ಕೊನೆಗೆ 50 ವರ್ಷದ ವಯೋವೃದ್ಧೆ ಮಾಡಿದ್ರು ನೀವು ಇದನ್ನೇ ಹೇಳ್ತೀರಾ? ಯಾಕೆ ನೀವು ಕ್ಷಮೆನೇ ಇಲ್ವಾ? ಹೆಣ್ಣು ಮಾತ್ರ ತಪ್ಪು ಮಾಡುತ್ತಾ ಈ ಜಗತ್ತಲ್ಲಿ? ಗಂಡು ತಪ್ಪು ಮಾಡೇ ಇಲ್ವಾ? ಸೊ ನೀವು ನೈತಿಕ ಬಲ ಎಲ್ಲಿ ಕೊಡ್ತಾ ಇದ್ದೀರಿ? ಸಮಾಜನೂ ಕೊಡಲ್ಲ, ಮನೇನೂ ಕೊಡಲ್ಲ, ಗಂಡನ್ ಮನೆಯವರು ಕೊಡಲ್ಲ, ಯಾಕೆ ಎತ್ತವರೇ ಕೊಡಲ್ಲ? ಎಷ್ಟು ಜನ ಮನೆಯಿಂದ ಇವತ್ತು ಹೊರಗಾಕಿದ್ದಾರೆ ಮೇಡಮ್ ಹೆಣ್ಮಕ್ಳನ್ನ? ಪ್ರೀತಿಸಿ ಮೋಸ ಹೋದ ಹೆಣ್ಮಕ್ಳು ನೀವು ಮನೆಗೆ ಸೇರಿಸಲ್ಲ, ಗಂಡನಿಂದ ದೌರ್ಜನ್ಯಕ್ಕೊಳಗಾದವಳು ನೀವು ಏನೇ ಇದ್ರು ಹೋಗು ಹೋಗು ಗಂಡನ ಮನೆಗೆ ಹೋಗು, ಏನು ಹೇಳ್ಬೇಡ, ಇಲ್ಲಿ ಬರ್ಲೇಬೇಡ, ನೀನು ಹೋಗು ಹೋಗು, ಹೋಯ್ತಾ ಇರು, ಇಲ್ಲಿ ಹೋಗ್ಬೇಕು, ಆಲಿಸಿ ನೋವನ್ನ ಕೇಳಿ, ಕರೆಸಿ, ನೀವೇ ಮಾತಾಡಿ, ಮನೇಲಿ ಯಾರು ಒಬ್ರು ಇರಲ್ವಾ ದೊಡ್ಡವರು? ಒಬ್ರಾದ್ರೂ ಕೂತು ಏನವ ನೀನು ಅಂತ ಕೇಳಿ. ಎಷ್ಟೋ ಜನರಿಗೆ ಇವತ್ತು ನೋವುಗಳನ್ನ ಹೇಳಲಿಕ್ಕೆ ಅವಕಾಶ ಇಲ್ಲದೆ ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್, ಮಣ್ಣಲ್ಲಿ ಮಣ್ಣಾಗೊಂಟೋಗ್ಬಿಟ್ಟವೆ ದಿನನಿತ್ಯ ಹೆಣ್ಮಕ್ಳು. ಎಲ್ಲೋ ಕೇಳ್ತಾರೆ, ಎಲ್ಲೇ ಹೋದ್ರು ಒಂದೇ, ಅಲ್ಲೋಗ್ ಬಾಳು ಅಷ್ಟೇ. ಏನ್ ಮಾಡ್ಬೇಕು ಮೇಡಮ್? ನೀವೆಲ್ಲಿ ಕೊಡ್ತಾ ಇದ್ದೀರಿ ನೈತಿಕ ಬಲ ಮನೆಯವರಾಗಿ? ಎತ್ತವರು ನೀವೇ ಕ್ಷಮಿಸಲ್ಲ ಅಂದ್ಮೇಲೆ ಸಮಾಜ ಕ್ಷಮಿಸುತ್ತೆ.

0: ಗೊತ್ತಾ, ನೋಡೋರು ಕ್ಷಮಿಸ್ತಾನ. ಸೊ ದಯ ಮಾಡಿ ನನ್ನ ಕೇಳುಗರಲ್ಲಿ ಒಂದೇ ಒಂದು ವಿನಂತಿ, ಹೆಣ್ಣನ್ನ ನೀವು ಅವಳ ತಪ್ಪುಗಳನ್ನೇ ನೀವು ಎತ್ತಾಡಬೇಡಿ, ಅವಳನ್ನ ಬರೀ ಕೆಟ್ಟವಳಾಗೆ ನೋಡ್ಬೇಡಿ, ಅವಳ ತಪ್ಪುಗಳಿಗೆ ಕಾರಣ ಏನು ಹೇಳಿ ಅವಳಿಗೆ ಸಮಾಧಾನ ಮಾಡಿ, ಅವಳ ತಪ್ಪಾದ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿ ಅವಳ ಸರಿದಾರಿಗೆ ತಂದು ಸಮಾಜವನ್ನ ನೀವು ಒಂದು ಸರಿದಾರಿಗೆ ತಂದ್ರೆ ನೀವು ಹೆಣ್ಣನ್ನ ಗೌರವಿಸೋದ್ರಲ್ಲಿ ಅರ್ಥ, ಮಹಿಳಾ ದಿನಾಚರಣೆಗಳನ್ನ ಮಾಡೋದ್ರಲ್ಲಿ ಅರ್ಥ, ನೀವು ವೇದಿಕೆಗಳಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಸಾಲದು, ಇದನ್ನ ನಿಮ್ಮ ಮನೆಗಳಿಂದ ಸಮಾಜದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಆದ್ರೆ ಹೆಣ್ಣನ್ನ ನೀವು ನಡತೆಗೆಟ್ಟವಳು, ಅಂಥವಳು, ಇಂಥವಳು ಎಷ್ಟು ಪದ ಬಳಕೆ ಮಾಡ್ತಾರಪ್ಪ ಹೆಣ್ಣಿಗೆ ಅಂದ್ರೆ ಅಷ್ಟು ಕೆಟ್ಟ ಪದಗಳು ಬಳಕೆ ಹೇಳು. ಸೊ ನಾವು ಬರೀ ತತ್ವ ಸಿದ್ಧಾಂತಗಳನ್ನ ಭಾಷಣಗಳಲ್ಲಿ ಓದ್ಲಿಕ್ಕೆ ಮಾತ್ರ ಸೀಮಿತ ಇಡ್ತೀರಾ, ಸಮಾಜದಲ್ಲಿ ನೀವು ಮಾಡಲ್ವಾ ಅದನ್ನ? ಸೊ ಹಾಗಾಗಿ ಹೆಣ್ಣನ್ನ ಗೌರವಿಸೋದು ಅನ್ನೋದು ಬರೀ ನಾಲಿಗೆನಲ್ಲಿ ಆಗ್ಬಾರ್ದು, ದೃಷ್ಟಿಕೋನದಿಂದ ಆಗ್ಬೇಕು, ಅದು ನಿಮ್ಮ ಮನೆಯಿಂದ ಆಗ್ಬೇಕು. ಹೆಣ್ಣಲ್ಲಿ ತಪ್ಪು ಒಪ್ಪುಗಳು ಬಂದಾಗ ನೈತಿಕವಾಗಿ ನಿಂತು ಅವಳಿಗೆ ಬೆನ್ನೆಲುಬಾಗಿ ನಿಂತು, ಅಂದ್ರೆ ನೀವು ಅವಳ ತಪ್ಪುಗಳಿಗೆ ನೀವು ಬೆಂತಟ್ಟಿ ಅಂತ ನಾ ಹೇಳ್ತಾ ಇಲ್ಲ, ಆದ ತಪ್ಪುಗಳಿಗೆ ಕಾರಣವನ್ನ ಹೇಳಿ ಅವಳನ್ನ ಸರಿದಾರಿಗೆ ತಂದು ಅವಳ ಸಮಸ್ಯೆನ ಬಗೆಹರಿಸಲು ನೈತಿಕವಾಗಿ ಜೊತೆ ನಿಲ್ಲಿ ಅಂತಷ್ಟೇ ನಾನು ನಿಮ್ಮ ಮೂಲಕ ಬೇಡಿಕೆ ಇಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಅಂದ್ರೆ ಒಟ್ಟಾರೆ ಕುಟುಂಬದವರು ಮಹಿಳೆಗೆ ಸಹಕಾರ ನೀಡೋದ್ರ ಜೊತೆಗೆ ಸಮಾಜದವರು ಸಹ ಬೆಂಬಲವನ್ನ ನೀಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಿ
0: ಮೇಡಮ್. ಸಮಾಜದಲ್ಲಿ ಹೆಣ್ಣನ್ನ ನಿಂದಿಸ್ಬೇಡಿ, ಗೌರವಿಸಿ. ಅಟ್ಲೀಸ್ಟ್ ಗೌರವಿಸಕ್ಕಾಗಲ್ವಾ? ಪದ ಬಳಕೆ, ನಮ್ಮನ್ನ ನೋಡೋ ದೃಷ್ಟಿಗಳನ್ನ ನೀವು, ನಮ್ಮನ್ನ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಹೆಣ್ಣು. ಸೊ ಹೆಣ್ಣು, ಹೆಣ್ಣನ್ನ ನೀವು ಹೆಣ್ಣಾಗಿ ನೋಡಿ, ಅವಳಗಳ ಪಾಡಿಗೆ ಅವಳನ್ನ ಬದುಕಕ್ಕೆ ಬಿಡಿ, ಸಮಾಜದ ದೃಷ್ಟಿಕೋನವನ್ನ ನೀವು ಬದಲಿಸಿ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳೆಯರು ತಮ್ಮ ಹಕ್ಕುಗಳನ್ನ ತಿಳ್ಕೊಬೇಕು ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಮೇಡಮ್?
0: ಹೆಣ್ಣು ಮಹಿಳೆಯರು ಈಗ ಸುಮ್ಸುಮ್ನೆ ಕೂತ್ಕೊಂಡು ಟಿವಿನಲ್ಲಿ ನೀವು ಅದು ಇದು ನೋಡೋ ಬದಲು, ಧಾರಾವಾಹಿಗಳಿಗೆ ನೀವು ಅಭ್ಯಾಸವನ್ನ ನೀವು ಮಾಡ್ಕೊಳ್ಳುವ ಬದಲು, ಈಗ ಕಾರ್ಯಕ್ರಮಗಳು, ಈಗ ಚಂದನದಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತದೆ, ಮಹಿಳಾ ಅರಿವು ಕಾರ್ಯಕ್ರಮಗಳು ಬರ್ತದೆ, ನಿಮ್ಮಂತಹ ಒಂದು FM ಸ್ಟೇಷನ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳ ನೀವು ಹಂಚಿಕೆಯನ್ನ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಕೇಳಿ ಕಾನೂನು ಮಾಹಿತಿಯನ್ನ ನೀವು ತಗೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಈಗ ಪ್ರತಿ ಗ್ರಾಮದಲ್ಲೂ ಅಂಗನವಾಡಿ ಇರ್ತದೆ, ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ, ಅಂಗನವಾಡಿ ಒಂದು ಸಹಾಯಕ್ಕೆ ಅಥವಾ ಕಾರ್ಯಕರ್ತೆಯನ್ನ ಕೇಳಿ, ನೋಡಿ ನಮ್ಮ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ, ನೋಡಿ ನೀವು ಕೋಟೆಗೆ ಬಂದು ನನ್ನ ನೋಡಕ್ಕಾಗಲ್ವಾ, ನಿಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಹೋಗಿ, ಕಾರ್ಯಕರ್ತೆ ಹತ್ರ ಹೋಗಿ, ಮೇಡಮ್ ಅವರೇ ನಮ್ಮ ಮನೇಲಿ ಹಿಂಗೆ ಸಮಸ್ಯೆ ಇದೆ, ನಾವ್ ಏನ್ ಮಾಡ್ಬೇಕು, ನಾವ್ ಎಲ್ಲಿ ಭೇಟಿ ಮಾಡ್ಬೇಕು, ಮಾಡಿ ನಿಮ್ ಮನೆ ಹತ್ರ ಬರೋ ಆಶಾ ಕಾರ್ಯಕರ್ತೆಯನ್ನ ನೀವು ಕೇಳಿ ಏನ್ ಮಾಡ್ಬೇಕು, ನಿಮ್ಮ ಭಾಗದ ಚುನಾಯಿತ ಪ್ರತಿನಿಧಿಯನ್ನ ಕೇಳಿ, ನಮ್ಮ ಮನೇಲಿ ಸಮಸ್ಯೆ ಹೆಂಗಿದೆ, ನಾವ್ ಎಲ್ಲಿ ಹೋಗ್ಬೇಕು. ಈ ರೀತಿ ನೀವು ನಿಮ್ಮ ಜ್ಞಾನವನ್ನ ನೀವು ಒಂದು ಉನ್ನತ ಮಟ್ಟಕ್ಕೆ ನೀವು, ಇದೇನ್ ದೊಡ್ಡ ಸಾಧನೆ ಏನಲ್ಲ ಮೇಡಮ್, ಇಲ್ಲಿ ಹೋಗಿ ಇಂಥ ಕಡೆ ಇದೆ ಇಂಥ ಕಡೆ ಹಿಂಗ್ ಹೋಗ್ಬೇಕಾ ಅಂತ ಕೇಳೋದಕ್ಕೂ ಏನು ನನ್ನ PhD ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಏನ್ PhD ಮಾಡೋ ಅವಶ್ಯಕತೆ ಇಲ್ಲ, ಅಂಗನವಾಡಿ ಕಾರ್ಯಕರ್ತೆ ಎಷ್ಟು ದೂರ ಇರ್ತಾಳೆ ಎಲ್ರಿಗೂ ಗೊತ್ತಿರ್ತದೆ, ಅವ್ರಿಗೆ ಅವೈಲಬಲ್ ಅವರು ಅಲ್ವಾ? ಅವ್ರನ್ನೇ ಹೋಗಿ ಮಾತಾಡಿ, ನಮ್ಗೆ ಹಿಂಗ್ ಸಮಸ್ಯೆ ಇದೆ ಎಲ್ಗೆ ಹೋಗ್ಬೇಕು, ಅವ್ರು ಹೇಳ್ಕೊಡ್ತಾರೆ, ನಮ್ CDP ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ, ನಮ್ ಸಾಂತ್ವನದವ್ರ ಹತ್ರ ಬನ್ನಿ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ ನೀವು ಕಾನೂನನ್ನ ಒಳ್ಳೆ ಒಳ್ಳೆ ವಿಚಾರಗಳನ್ನ ನೀವು ಅದನ್ನ ನೀವು ಹಂಚ್ಕೋಬೇಕು, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋಬೇಕು, ಜೊತೆಗೆ ನೀವು ಕಾನೂನಿನ ಮಾಹಿತಿಯನ್ನ ಒಳ್ಳೆ ವಿಚಾರಗಳಲ್ಲಿ ಎಲ್ಲೆಲ್ಲಿ ಬರ್ತದೆ ಅಲ್ಲಲ್ಲಿ ನೀವು ಕ್ರೋಢೀಕರಿಸಿ ನೀವು ತಿಳ್ಕೊಬೇಕು. ಸುಮ್ಮನೆ 7 ಗಂಟೆ ಆದ್ರೆ ಸೀರಿಯಲ್ ಹಾಕೊಂಡು ಆ ಸೀರಿಯಲ್ ಅಲ್ಲಿ ಬರೋ ಪಾತ್ರಗಳನ್ನ ನೋಡ್ಕೊಂಡು ನೀವು ಹತ್ಕೊಂಡು ನೀವು ಕಣ್ಣೀರ್ ಹಾಕೊಂಡು ಅಲ್ಲೇನೋ ಒಂದ್ ಕಾರ್ಯ ಇರುತ್ತೆ, ಆಕೆ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಡು ಅವಳವಳ ಬದುಕನ್ನ ಕಟ್ಟಿ ಅವಳೊಬ್ಳು ನಾಯಕಿಯಾಗಿ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಾಳೆ ಅಲ್ವಾ? ನೀವು ಆ ಪಾತ್ರದೊಳಗಡೆ ಇನ್ವಾಲ್ವ್ ಆಗಿ ಓ ಇಷ್ಟು ನಮ್ಮ ಸಮಾಜ ಬೆಳೆದಿದೆ, ಹೆಣ್ಮಕ್ಳು ಹಿಂಗೆಲ್ಲ ಹೋಗಿ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕೆ ವಿನಃ ಅದನ್ನೆಲ್ಲ ನೋಡ್ಕೊಂಡು ಹತ್ಕೊಂಡು ಏನೇನೋ ಮಾಡ್ಕೊಂಡು ನೀವು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳದೆ ನೋಡ್ಬೇಡಿ ಅಂತ ನಾ ಹೇಳಲ್ಲ, ಒಳ್ಳೊಳ್ಳೆ ವಿಚಾರಗಳನ್ನ ನೀವು ನೋಡಿ ನಿಮ್ಮ ಕಲಿಕಾ ಜ್ಞಾನವನ್ನ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿ. ಏನೇ ಸಮಸ್ಯೆಗಳಿದ್ದು ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಎಲ್ಲವೂ ನಿಮಗೆ ಲಭ್ಯ ಇರ್ತದೆ, ಅದನ್ನೆಲ್ಲ ನೀವು ತಿಳ್ಕೊಳ್ಳೋ ಅಂತಹ ಒಂದು ಜ್ಞಾನವನ್ನ ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳಿ ನಿಮ್ಮ ಜ್ಞಾನವನ್ನ ವೃದ್ಧಿಸ್ಕೊಂಡ್ರೆ ನಿಮ್ಮ ಎಲ್ಲಾ ಸವಾಲುಗಳಿಗೂ ಸಮಸ್ಯೆಗೂ ಎಲ್ಲದಕ್ಕೂ ನಿಮಗೆ ಅಲ್ಲಿ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಸೊ ಮಹಿಳೆಯರು ತಮ್ಮ ಹಕ್ಕುಗಳನ್ನ ಯಾವ ರೀತಿ ತಿಳ್ಕೊಬೇಕು ಅಥವಾ ಯಾರನ್ನೆಲ್ಲ ಭೇಟಿ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರಿ. ಅದೇ ರೀತಿ ಫೋಕ್ಸೋ ಆಗಿರ್ಬೋದು, ಅತ್ಯಾಚಾರ ಸಂತ್ರಸ್ತರ ಕೌನ್ಸಿಲಿಂಗ್ ಮಾಡುವ ಸಖಿ ಕೇಂದ್ರಗಳು ಅಥವಾ ಜಿಲ್ಲಾ ಆಸ್ಪತ್ರೆಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಬಹುದಾ ಮೇಡಮ್ ನೀವು?
0: ಹಾ ಖಂಡಿತ ಕೇಳ್ಬೋದು ಮೇಡಮ್. ಪ್ರತಿ ಜಿಲ್ಲೆಯ ಒಂದು ದೊಡ್ಡ ಆಸ್ಪತ್ರೆ ಅಂತ ಏನಿದೆಯೋ ಅಲ್ಲಿ ಸಖಿ ಕೇಂದ್ರಗಳು ಇದೆ. ಅಲ್ಲಿ ಒಂದೇ ಸೂರಿನ ಅಡಿ ಅವರಿಗೆ ಉಚಿತ ಕಾನೂನು ನೆರವು, ವೈದ್ಯಕೀಯ ಸವಲತ್ತು, ಸಮಾಲೋಚನೆ, ಪೊಲೀಸ್ ನೆರವು, ವಕೀಲರ ನೆರವು

0: ಎಲ್ಲವೂ ಕೂಡ ಅಲ್ಲೇ ಇದೆ. ಅದನ್ನ ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಅಂತ ಕರೀತಾರೆ. ಪ್ರತಿ ಜಿಲ್ಲೆಯಲ್ಲೂ ಇದೆ, ನಮ್ಮ ಮೈಸೂರಲ್ಲಿ ಚಲುವಾಮೆದಲ್ಲಿದೆ, ಪ್ರತಿ ಜಿಲ್ಲೆಯಲ್ಲೂ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ, ಅದರ ನೆರವನ್ನ ತಗೋಬಹುದು. ಅದನ್ನ ಪೊಲೀಸು ಕೂಡ ಯಾವ್ದಾರ ಹೆಣ್ಮಕ್ಳ ಸಮಸ್ಯೆ ಬಂದಾಗ ಅವರು ಕೂಡ ಈ ಸಖಿ ಬಗ್ಗೆ, ಸಾಂತ್ವನ ಕೇಂದ್ರಗಳ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಅವರಿಗೆ ಕೊಟ್ಟು ಮಹಿಳೆಯರಿಗೆ ಶಕ್ತಿಯನ್ನ ಕೊಡ್ಬೇಕು. ಯಾಕಂದ್ರೆ ಸೀದಾ ಹೆಣ್ಮಕ್ಳು ಒಂದು ಸಮಸ್ಯೆ ಆದ ಸೀದಾ ಪಾಪ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಹೆಣ್ಮಕ್ಳಿಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ತವರು ಮನೆಯ ಭಾವ ಇರ್ತದೆ. ಸೊ ಪೊಲೀಸ್ನವರು ಅವ್ರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ, ಈ 112 ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ತುರ್ತಾಗಿ 112 ಕಾಲ್ ಮಾಡಿ 8 ಒತ್ತಿದ್ರೆ ಮನೆ ಮುಂದೆ ನಾವು ಬರ್ತೀವಿ ಅಂತಕ್ಕಂತಹ ಒಂದು ಕಾನೂನು ಫ್ರೀ ಹೆಲ್ಪ್ ಲೈನ್ಗಳ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ಪೊಲೀಸ್ ಸ್ವಲ್ಪ ಅವ್ರಿಗೆ ಠಾಣಾ ವ್ಯಾಪ್ತಿಗಳಲ್ಲಿ ಹೋದಂತಹ ಸಮಸ್ಯೆಗಳು ನೊಂದಂತಹ ಹೆಣ್ಣುಮಕ್ಳಿಗೆ ಅವ್ರು ಹೇಳಿ ನೈತಿಕವಾಗಿ ಬಲ ಕೊಟ್ರೆ ಅದು ಕೂಡ ಒಂದು ಹೆಣ್ಣುಮಕ್ಳಿಗೆ ಒಳ್ಳೇದಾಗುತ್ತೆ, ಒಂದು ಶಕ್ತಿ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳಾ ಸಾಂತ್ವನ ಕೇಂದ್ರಗಳಿಗೆ ಅಗತ್ಯವಿಲ್ಲ ಅಂತ ಕೆಲವು ಜಿಲ್ಲೆಗಳು ವರದಿನ ನೀಡಿದೆ, ಮತ್ತೆ ದಿನಪತ್ರಿಕೆಗಳು ಕೂಡ ಅದು ಬಂದಿರೋದುಂಟು. ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ತಿಳಿಸೋದಾದ್ರೆ ಮೇಡಮ್.
0: ಅದೇ ಮೇಡಮ್, ಈಗ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಹೊರೆ ಕಮ್ಮಿ ಆಗ್ಬೇಕು. ನಾನು ಒಬ್ಳು ಸರ್ಕಾರವನ್ನ ಜರಿತಾ ಇಲ್ಲ ನಾನು, ಬಟ್ ಸರ್ಕಾರ ತನ್ನ ಹೊರೆಯನ್ನ ಏನೇ ಕೊಡ್ತಾ ಇದೆಯೋ ಒಂದು ಗೌರವಧನ ಎಷ್ಟು ಮೇಡಮ್ ಕೊಡ್ತಾರೆ, ಅತ್ಯಂತ ಕಡಿಮೆ ಗೌರವಧನ ಕೊಡ್ತಾರೆ. ಯಾವ ಸವಲತ್ತು ಇಲ್ಲ ಮೇಡಮ್ ಸಾಂತ್ವನ ಕೇಂದ್ರದಲ್ಲಿ. ಓಡಾಡಕ್ಕೆ ನಾವು ಗಾಡಿ ಕೇಳಿಲ್ಲ, ಓಡಾಡಕ್ಕೆ ನಾವು TA ಕೇಳಿಲ್ಲ, ನಮ್ ಖರ್ಚು ವೆಚ್ಚ ಕೇಳಿಲ್ಲ, ಊಟ ತಿಂಡಿ ಕೇಳಿಲ್ಲ. ನೊಂದು ಬಂದಂತ ಹೆಣ್ಮಕ್ಳಿಗೆ ನಾವು ಉಚಿತವಾಗಿ ಸೇವೆಯನ್ನ ನಾವು ನೀಡ್ತಾ ಇದ್ರು ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಇದರ ಅಗತ್ಯ ಇಲ್ಲ, ಒನ್ ಸ್ಟಾಪ್ ಸೆಂಟರ್ ಸಾಕು ಅಂತ ಹೇಳಿ ಕೆಲವೊಂದ್ ಕಡೆ ಮುಚ್ಚಿದರೆ ಇದು ತಪ್ಪು. ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪಾಪ ಮನಗಂಡು ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದು ಇಲ್ಲ, ಇದು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ಅವರ ಸಮಸ್ಯೆಯನ್ನ ಹೇಳಲಿಕ್ಕೆ ಒಂದು ವೇದಿಕೆ, ಹಾಗಾಗಿ ಇದನ್ನ ನೀವು ಮುಚ್ಚಬೇಡಿ ಅಂತ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಮೇಡಮ್ ರವರು, ನಮ್ಮ ಮಹಿಳೆಯರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಆಲ್ರೆಡಿ ಸರ್ಕಾರದಲ್ಲಿ ಅವರು ಮಹಿಳೆಯರಿಗಾಗಿ ಎಷ್ಟು ಅವರು ಪ್ರೀತಿಯಿಂದ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಶಕ್ತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಅಲ್ವಾ, ಇದನ್ನೆಲ್ಲ ನೀವು ಕೊಟ್ಟಿದ್ದೀರಾ. ಇದೆಲ್ಲ ನೀವು ಕೊಟ್ಟಿರೋ ಉದ್ದೇಶ ಏನು, ಮಹಿಳೆಯರ ಸಬಲೀಕರಣ. ಹಾಗಿದ್ದ ಮೇಲೆ ಮಹಿಳೆಯರ ಸಬಲೀಕರಣದೊಂದಿಗೆ ಕೌಟುಂಬಿಕ ದೌರ್ಜನ್ಯ ಮುಕ್ತ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮೊದಲ ಧ್ಯೇಯ ಆಗಬೇಕು. ಸೊ ಹಾಗಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣನೆಗೆ ತಗೊಂಡು ಸಾಂತ್ವನ ಕೇಂದ್ರಗಳನ್ನ ಎಲ್ಲೂ ಮುಚ್ಚಬಾರ್ದು, ಜೊತೆಗೆ ಎಲ್ಲಿ ನೀವು ಮುಚ್ಚಿದಿರೋ ಅಲ್ಲೆಲ್ಲ ತುರ್ತಾಗಿ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿ, ಮಹಿಳೆಯರ ರಕ್ಷಣೆ ಅಂತ ನೀವು ಬಾಯಿನಲ್ಲಿ ಹೇಳಿದ್ರೆ ಸಾಲದು, ನೀವು ಧ್ವನಿಯಾಗಿ ನಿಲ್ಲಿ. ಈಗ ನಮ್ ತಾಲೂಕಲ್ಲಿ ಮುಚ್ಚಿಲ್ಲ, ನಾಳೆ ದಿನ ಆದೇಶ ಬಂದ್ರೆ ನಾನು ಮುಚ್ಚುತ್ತೀನಿ, ಆವಾಗ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ. ಈಗ ನಾನು ಎಷ್ಟೊಂದು ಉದಾಹರಣೆ ನಿಮಗ್ ಕೊಟ್ಟೆ ಅಲ್ವಾ, ಈ ತರ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ವಾ ಹೆಣ್ಮಕ್ಳಿಗೆ. ಸೊ ನೀವು ಇದನ್ನ ಮುಚ್ಚಿದ್ರೆ ಸಮಸ್ಯೆ ಆಗ್ತದೆ. ನಾನೇನು ಉದ್ಯೋಗದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಹೆಣ್ಮಕ್ಳ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಾವು ತುಂಬಾ ವರ್ಷ ಇಲ್ಲಿ ನಮ್ಮ ವಯಸ್ಸು ನಮ್ಮ ಒಂದು ಆಯಸ್ಸು ಎರಡನ್ನೂ ಇಲ್ಲಿ ಸವೆದಿದ್ದೀವಿ. ಎಲ್ಲಾ ಹೆಣ್ಮಕ್ಳು ಅತ್ಯಂತ ಚಿಕ್ಕ ವಯಸ್ಸಿನಿಂದ ಪಾಪ ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿ MSW ಮಾಡಿ MA ಮಾಡಿ ಇಲ್ಲಿ ಬಂದು ಈ ಸರ್ವಿಸ್ಗೆ ಅವರ ಸೇವೆಯನ್ನು ಕೊಟ್ಟ ಮೇಲೆ ನೀವು ಏಕಾಏಕಿ ಹಿಂಗೆ ಮುಚ್ಚೋದು ತಪ್ಪು. ನೀವು ಕೊಡ್ತಾ ಇರೋದೇ ಅತ್ಯಂತ ಕಡಿಮೆ ಗೌರವಧನ, ಅದನ್ನು ಕೊಡಕ್ಕಾಗದೆ ನೀವು ಹಿಂಗೆ ಮುಚ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷ ನಾಳೆ ದಿನ ತುಂಬಾ ಚೆನ್ನಾಗಿ ಟೀಕೆ ಮಾಡ್ತದೆ. ಇದನ್ನ ನೀವು ಅದನ್ನು ಸ್ವೀಕರಿಸಕ್ಕೆ ರೆಡಿ ಇರಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೀಕೆಗಿಂತ ಟಿಪ್ಪಣಿಗಿಂತ ಮಹಿಳೆಯರ ಸಬಲೀಕರಣದ ಬಗ್ಗೆ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಅಡಿಯ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಅಂತಕ್ಕಂಥದ್ದನ್ನ ಇದು ತೋರಿಸುತ್ತೆ ಮುಂದೆ ಒಂದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಮುಂದಿನ ಭವಿಷ್ಯದಲ್ಲಿ ಕೇಂದ್ರದ ಯೋಜನೆಗಳ ಬಗ್ಗೆ ನಮಗೆ ತಿಳಿಸ್ಬೋದಾ ಮೇಡಮ್, ಈ ಮಹಿಳಾ ಸಾಂತ್ವನ ಕೇಂದ್ರದ ಯೋಜನೆಗಳ ಬಗ್ಗೆ?
0: ಅದೇ ಇವಾಗ ಭವಿಷ್ಯನೇ ಬೇಡ, ಈಗ್ಲೇ ಮುಚ್ಚಿಬಿಡ್ತೀವಿ ಅಂದ್ಮೇಲೆ ನಾನು ಭವಿಷ್ಯದ ಬಗ್ಗೆ ನಾನು ಇದನ್ನ ಕನಸು ಕಾಣದೇ ಬಿಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಮೇಡಮ್. ಬಟ್ ಒಂದಂತೂ ಸತ್ಯ, ನಾನು ಸಾಂತ್ವನ ಕೇಂದ್ರ ಇರ್ಲಿ ಇಲ್ದೇ ಇರ್ಲಿ ನನ್ನ ತಾಲೂಕಿನಲ್ಲಿ ನಾನಿರೋವರೆಗೂ ನನ್ನ ಮುಂದೆ ಬಂದಂತಹ ಹೆಣ್ಮಕ್ಳಿಗೆ ನಾನೇನು ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ ಇದೆಯೋ ಅದನ್ನ ನಾನು ಉಪಯೋಗಿಸಿ ನನ್ನ ಮುಂದೆ ಬಂದಂತಹ ಹೆಣ್ಮಕ್ಳಿಗೆ ನಾನು ಖಂಡಿತ ನ್ಯಾಯ ಒದಗಿಸ್ಲಿಕ್ಕೆ ನಾನು ಏನ್ ಬೇಕೋ ಅದನ್ನ ನಾನು ಮಾಡ್ಕೊಡಕ್ಕೆ ನಾನಂತೂ ಸತ ಸಿದ್ಧ. ಆದ್ರೂ ಕೂಡ ನನಗೆ ಇದನ್ನ ಉನ್ನತೀಕರಣ ಮಾಡಬೇಕು, ಮಹಿಳೆಯರಿಗೆ ರಕ್ಷಣಾ ಕೊಡೋದಕ್ಕೆ ನೀವು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿ ಮಾಡಬೇಕು. ನಮ್ಮ ಶಕ್ತಿಯನ್ನ ನೀವು ಈಗ ವಿಚ್ಛೇದನಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದನ್ನ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮನಗಂಡು ಕೂಡಿ ಬಾಳೋಣ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ತಂದಿದ್ದಾರೆ. ಸೊ ಇದನ್ನೆಲ್ಲ ನೀವು ತಂದು ಸಾಂತ್ವನವನ್ನ ನೀವು ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ. ಸೊ ಹಾಗಾಗಿ ಸಾಂತ್ವನದ ಒಳಗಡೆ ನೀವು ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನ ರೂಪಿಸಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇನ್ನೂ ಒಂದು ಹೆಚ್ಚಿನ ಕಾರ್ಯತಂತ್ರಗಳನ್ನ ಮಾಡಿ ಮಹಿಳೆಯರಿಗೆ ನಾವು ಹೇಗೆ

0: ರಕ್ಷಣೆ ಕೊಡ್ಬೋದು ಅನ್ನೋದಕ್ಕೆ ನಮ್ಗೆ ಹೆಚ್ಚಿನ ತರಬೇತಿಯನ್ನ ಕೊಟ್ಟು ಆರ್ಥಿಕ ಸಹಾಯಗಳನ್ನ ಕೊಟ್ಟು ಬಳಲಿ ಬಂದ ಹೆಣ್ಣು ಮಗಳಿಗೆ ನಾವು ಇನ್ನೂ ಯಾವ ರೀತಿ ಸಹಾಯ ಮಾಡಿ, ಈಗ ಆರ್ಥಿಕ ಸಹಾಯ ನಾವು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ಏನೇನ್ ಮಾಡ್ಬೋದು ಹೆಣ್ಣು ಮಕ್ಕಳಿಗೆ, ಎಲ್ಲೆಲ್ಲಿ ನಾವು ಹೆಣ್ಣು ಮಗಳಿಗೆ ಸಹಾಯ ಮಾಡ್ಬೋದು ಉಚಿತವಾಗಿ, ಇದಕ್ಕೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನ ನೀವು ತರಬೇಕೇ ವಿನಃ ಇದನ್ನ ಮುಚ್ಚಬೇಡಿ. ನನ್ನ ಕನಸು ಸಾಂತ್ವನ ಕೇಂದ್ರದಲ್ಲಿ ಮಹಿಳೆ ನೊಂದು ಬಂದ ಹೇಗಿರ್ಬೇಕು ಅಂದ್ರೆ ಅವಳಿಗೆಲ್ಲ ಒಂದೇ ಸೂರ್ಯನಡಿ ಸಿಗಬೇಕು, ಅವಳ ಬದುಕು ಏನು ನೊಂದು ಬಂದಿದ್ದಾಳೋ ಅವಳ ಕಣ್ಣೀರಿಗೆ ಮುಕ್ತಾಯ ಆಗುವಂತ ಒಂದು ಕೇಂದ್ರ ಆಗ್ಬೇಕು ಅಂತ ನನ್ನ ಆಸೆ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳಾ ಸಾಂತ್ವನ ಕೇಂದ್ರದ ಅಂದ್ರೆ ಆ ಒಂದು ಸೇವೆಯನ್ನ ಪಡಿಬೇಕು ಅಂತಂದ್ರೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಅಥವಾ ವಿಳಾಸನ ತಿಳಿಸಬಹುದಾ ಮೇಡಮ್?
0: ಎಚ್ ಡಿ ಕೋಟೆಗೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಕಚೇರಿಗೆ ಭೇಟಿ ಮಾಡಿ, ನೀವು CDPO ಕಚೇರಿಗೆ ಬಂದ್ರೆ ಅಲ್ಲಿಯ ಒಂದು ದೂರವಾಣಿಯಲ್ಲೂ ಕೂಡ ನೀವು ಸಂಪರ್ಕಿಸಬಹುದು. ಇಲ್ಲ ನೇರವಾಗಿ ನೀವು ಎಚ್ ಡಿ ಕೋಟೆಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ನನ್ನ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ನೀವು ಭೇಟಿ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, 8197484894, ಜಶೀಲ. ಇದಕ್ಕೆ ನೀವು ಕರೆ ಮಾಡಬಹುದು, ಮಾಡಿ ದಿನದ 24 ಗಂಟೆಗಳಲ್ಲೂ ನಾವು ನಿಮ್ಗೆ ಲಭ್ಯ ಇರ್ತೀವಿ. ನಾನು ಯಾವತ್ತು ನೀವು 10 ಗಂಟೆ ಮೇಲೆ ಹಾಕರದ್ವಿ, 11 ಗಂಟೆ ಮೇಲೆ ಹಾಕರದ್ವಿ ಅಂತ ನಾನು ಹೇಳಿಲ್ಲ. ನೀವು ಯಾವ ಸಮಯದಲ್ಲಿ ನನಗೆ ಕರೆ ಬಂದ್ರು, ಪೊಲೀಸ್ ಠಾಣೆಯಿಂದ ಕರೆ ಬಂದ್ರು, ಸಾರ್ವಜನಿಕರಿಂದ ಕರೆ ಬಂದ್ರು, ತತ್ಕ್ಷಣದಲ್ಲಿ ನಾನು ನಿಮಗೆ ನಾನು ಸರ್ವಿಸ್ ಅನ್ನ ಕೊಟ್ಟಿದ್ದೀನಿ, ಮುಂದೆ ಕೂಡ ನಾನು ಕೊಡ್ತೀನಿ. ನಾನು ಅಲ್ಲಿ ಇರೋವರೆಗೂ ಇಲ್ಲದೆ ಇದ್ರು ನನ್ನ ಸೇವೆ ಅಂತ ಸದಾ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ಮೇಡಮ್. ಹಾಗಿದ್ರೆ ಈ ತುರ್ತು ಸಹಾಯಕ್ಕಾಗಿ ಯಾವುದಾದ್ರೂ ಹೆಲ್ಪ್ ಲೈನ್ ಸಂಖ್ಯೆ ಏನಾದ್ರೂ ಇದೆಯಾ?
0: 181, ಮೇಡಮ್. ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ತುರ್ತಾಗಿ ಒಂದು ರಾಜ್ಯ ಮಹಿಳಾ ಇದಕ್ಕೆ ಸಿಗುತ್ತೆ ಮೇಡಮ್, ಅದಕ್ಕೂ ನೀವು ಸಂಪರ್ಕಿಸ್ಕೋಬಹುದು. ತುಂಬಾ ಸಡನ್ ಆಗಿ ಒಂದು ಹಲ್ಲೆ ಆಗ್ತಾ ಇದೆ ಮಹಿಳೆ ಮೇಲೆ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನೀವು ಇಮಿಡಿಯೇಟ್ಲಿ 112 ಅದಕ್ಕೆ ಕಾಲ್ ಮಾಡಿ 8 ನೀವು ಪ್ರೆಸ್ ಮಾಡಿದ್ರೆ ಪೊಲೀಸ್ ಹೆಲ್ಪ್ ಏನಿದೆ ಅದರಿಂದ ಕೂಡ ನೀವು ಸಹಾಯವನ್ನ ತೆಗೆದುಕೊಳ್ಳಬಹುದು. ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮ್ಗೆ ಅದು ನೆರವು ಸಿಗುತ್ತೆ.
1: ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಏನೆಲ್ಲ ಸೌಲಭ್ಯಗಳು ಲಭ್ಯ ಇದೆ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ, ಮತ್ತು ಸಹಾಯವಾಣಿ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ಅತ್ಯಂತ ಸಾಮಾಜಿಕ ಕಾಳಜಿಯಿಂದ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನೀವು ದಿನನಿತ್ಯ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಮಹಿಳೆಯರ ಒಂದು ನೆರವಿಗೋಸ್ಕರ ಮಹಿಳೆ ಅಂತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನೀವು CDPO ಇಲಾಖೆ ಕಾರ್ಯಗಳಾಗಿರ್ಬೋದು, ಹೆಲ್ಪ್ ಲೈನ್ನ ಕಾರ್ಯಗಳಾಗಿರ್ಬೋದು, ಮಹಿಳಾ ಸಾಂತ್ವನದ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ನೀವು ಕಳೆದ ಸತತ ವರ್ಷಗಳಿಂದನೂ ನೀವು ಇದನ್ನು ಮಾಡ್ಕೊಂಬಂದಿದ್ದೀರಾ. ನಿಮ್ಮೆಲ್ಲ ಸಿಬ್ಬಂದಿಗಳಿಗೆ, ನೀವಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಪ್ರತಿ ಒಂದು ವ್ಯವಸ್ಥೆ, ಜೊತೆಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ಗ ಆಗಿರ್ಬೋದು, ಈ ಒಂದು ಜನಧ್ವನಿಯನ್ನ ನೀವಿಲ್ಲಿಗೆ ತಂದು ಸಾಮಾಜಿಕ ಕಳಕಳಿಗೋಸ್ಕರ ತಂದಂತಹ ಈ ಒಂದು ಜನಧ್ವನಿ ಕಾರ್ಯಕ್ರಮ ನಡೆಸ್ತಾ ಇರೋದು ಮತ್ತು ಈ ಕೇಂದ್ರಕ್ಕೆ ನಾನು ಆಭಾರಿ ಮೇಡಮ್. ಇದರಿಂದ ಎಷ್ಟೋ ಮಾಹಿತಿ ಬೆರಳ ತುದಿಯಲ್ಲಿ ಸಿಗ್ತಾ ಇದೆ, ಕಿವಿಗೆ ಸಿಗ್ತಾ ಇದೆ, ಕೂತಲ್ಲಿ ಸಿಗ್ತಾ ಇದೆ. ಬಹಳ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಈ ಅತ್ಯಂತ ಸತ್ಕಾರ್ಯ ಮಾಡೋದ್ರಲ್ಲಿ ನನಗೂ ಒಂದು ಅವಕಾಶ ನೀವು ಕೊಡ್ತಾ ಇರ್ತೀರಾ. ಒಟ್ಟಿನಲ್ಲಿ ನೀವು ಮಹಿಳೆಯರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ನಮ್ಮನ್ನು ಆಹ್ವಾನಿಸಿ ನೀವು ಇಂತಹ ವಿಚಾರಗಳನ್ನ ನೀವು ಸಾರ್ವಜನಿಕರಿಗೆ ನೀವು ತಲುಪಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಾಂತರದಿಂದ ನನ್ನ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಮತ್ತು ನನ್ನ ನೆಚ್ಚಿನ ಮಹಿಳೆಯರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಹಲವಾರು ವರ್ಷಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಚ್ ಡಿ ಕೋಟೆ ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ

0: ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮೀಚೆಗೆ ನಮ್ಮಲ್ಲಿ ಇದ್ದಂತ 60 ಮೇಲ್ ಸೇತುವೆ ಎಲ್ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನು ಕೊಟ್ಟು 707 ಇವತ್ತು 60 ಮುಗಿಸಿ ಸುಮಾರು 146 60 ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ಧತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು BLDE ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23 ನಗರದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ BLDE ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ರಿಂದ ಸಂಜೆ 6 ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು ಇಂದಿನಿಂದ May 20 ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21 ರಿಂದ 23 ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22 ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23 ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20 ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23 ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25 ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ IEC ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. June 1 ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು ಸರ್.
2: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
3: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ, ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೆ ಇರುವಂತಹ ಸಂದರ್ಭಗಳಿರುತ್ತೆ, ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹದ್ದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
2: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೇವೆಗಳನ್ನ ನೀಡಲಾಗ್ತದೆ, ಒದಗಿಸಲಾಗ್ತದೆ ಸರ್?
3: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲ ನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲ ನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೊಳಗಾಗಬಾರದು ಅನ್ನುವಂತಹ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾ ಇರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲ ಮಂದಿರ, ಸರ್ಕಾರಿ ಬಾಲಕಿಯರ ಬಾಲ ಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ವರ್ಷಗಳ ಅವಧಿಗೆ 5 ಜನರ ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂತಹದ್ದು ಒಂದು ಮುಖ್ಯವಾದಂತಹ ಸೇವೆ ಮೊದಲನೇದಾಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು, ತುಂಬಾ ಯೋಜನೆಗಳು ಇದೆ. ಅದರಲ್ಲಿ OVC ಅನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೆ ಇರುವಂತಹ ಮಕ್ಕಳು, ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು HIV ಪಾಸಿಟಿವ್ ಆಗಿರುವಂತಹ ಮಕ್ಕಳನ್ನ ನಾವು ನೋಡಬಹುದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಅಥವಾ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು HIV ಪಾಸಿಟಿವ್ ಇರುವಂತಹ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡಬಹುದು. ಅಥವಾ ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು, ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನ ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿಯನ್ನ ತಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಕಳಿರ್ತಾರೆ, ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಕಳಿರ್ತಾರೆ, 18 ವರ್ಷಕ್ಕಿಂತ ಒಳಪಟ್ಟವರು,

0: ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನು ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನು ಪೋಷಕರು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏಕ ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷಿಯರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
1: ಸರ್, ಈಗ ಸಾಮಾನ್ಯ ಜನರು ಈ ಒಂದು ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು ಸರ್?
0: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದರೆ ಅಗತ್ಯವಾದಂಥ ಸೇವೆಯನ್ನು ಒದಗಿಸುವಂಥ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಗಂಟೆನೂ ಸೌಲಭ್ಯವನ್ನು ಕೊಡುವಂಥ ಅಥವಾ ಭೇಟಿ ನೀಡೋಕ್ಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದರೆ 10:30-6 ಗಂಟೆವರೆಗೂ ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಭೇಟಿ ಮಾಡಬಹುದು. ಅದನ್ನು ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದರೆ ನಮ್ಮಲ್ಲಿ 1098 ಮಕ್ಕಳ ಸಹಾಯವಾಣಿ ಇದೆ. 1098 ಮಕ್ಕಳ ಸಹಾಯವಾಣಿ ಮೂಲಕ ಅವರು 24 ಗಂಟೆ ದಿನದ 24 ಗಂಟೆನೂ ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಗಂಟೆನೂ ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದರೆ ಸೇವೆಯನ್ನು ಒದಗಿಸೋಕ್ಕೋಸ್ಕರ ಇರುತ್ತೆ. ಹಾಗಾಗಿ ಅವರು ತುರ್ತು ಇದ್ರೆ 1098 ಕರೆ ಮಾಡೋದ್ರ ಮೂಲಕನೂ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
1: ಓಕೆ ಸರ್, ಈಗ ಒಂದು ವೇಳೆಗೆ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಇರ್ಬೋದು ಅಥವಾ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ನಾವು ಹೇಗೆ ಆ ಒಂದು ಪ್ರಕರಣಗಳನ್ನು ನಿರ್ವಹಿಸ್ತೀವಿ?
0: ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದ್ರೆ, ಈಗ ಉದಾಹರಣೆಗೆ ನಮ್ ಬಾಲ್ಯ ವಿವಾಹ ಅಂತ ನಾವು ನೋಡ್ತೀವಿ, ಮತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನ ನೋಡ್ತೀವಿ. ಆ ಥರ ಏನಾದರೂ ಕಂಡು ಬಂತು ಅಂದರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂತಹದ್ದಿರ್ಬೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತಹದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸುವಂತಹದ್ದಿರ್ಬೋದು. ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದು ಯಾರಿಂದ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದರೂ ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದನ್ನ ನಾವು ಮಾಡ್ತಾ ಇದ್ವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಈ ತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಈಗ ಈ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ
1: ಇದ್ದೀವಿ. ಸರ್, ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ ಬಾಲ್ಯ ವಿವಾಹ ಇರ್ಬೋದು ಬಾಲ ಕಾರ್ಮಿಕತೆ ಇರ್ಬೋದು ಅಂತ ಹೇಳಿದ್ರಿ, ಸೊ ಇವುಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸರ್?
0: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಮತ್ತೆ ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಮೊದಲು ಅರಿವು ಮೂಡಿಸಿದಾಗ ಇಂತಹ ಘಟನೆಗಳಾಗುವಂತಹದ್ದು ಕಡಿಮೆ ಆಗ್ಬಹುದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವ್ರಿಗೆ ಕ್ರಮವನ್ನು ತಗೊಳ್ಳುವಂತಹದನ್ನು ಕೂಡ ಮಾಡ್ತಾ ಇದ್ವಿ.
1: ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡಿದ್ರೆ ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
0: ಜಾಗೃತಿ ಮೂಡಿಸುವಂತ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನ ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಕ್ಕಳು ಅಂಗನವಾಡಿ ಏನ್ ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನ ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನಾವು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯ್ದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
0: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಾನು ಹೇಳಕ್ಕಾಗ್ತಿಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು

0: ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೋ ಅಂತ ಅದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ, ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನ ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋಕೆ ಮುಂದೆ 18 ವರ್ಷ ಆಗೋವರೆಗೂ ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆ ನಾವು ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರೆಸ್ಕೊಂಡು ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಬಟ್ ಆಗ್ತಾ ಇರುವಂತ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂತಹದ್ದು, ಬಟ್ ತಡೆಯುವಂತಹದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು, ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ ವಿವಾಹ ಕಾಯ್ದೆ ಇದೆ. ನಮ್ಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ. ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನ ಮಾಡಿದ್ರೆ ಅವರಿಗೆ 2 ವರ್ಷದವರೆಗೆ ಜೈಲ್ ಶಿಕ್ಷೆ ಇರುತ್ತೆ, 1 ಲಕ್ಷದವರೆಗೆ ದಂಡ ಇರುತ್ತೆ ಅನ್ನುವಂತಹದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತೆ ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಆ ಪ್ರಕರಣವನ್ನ ನೋಡ್ತೀವಿ. ಪೋಕ್ಸೋ ಕಾಯ್ದಿನಲ್ಲಿ ಆ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು. ಈ ಪೋಕ್ಸೋ ಕಾಯ್ದಿನಲ್ಲಿ ಅವ್ರಿಗೆ ಕನಿಷ್ಠ 10 ವರ್ಷದಿಂದ 20 ವರ್ಷದವರೆಗೂ ಅಥವಾ ಅವ್ರಿಗೆ ಮರಣದಂಡನೆವರೆಗೂ, ಒಂದು ಜೀವನ ಪರ್ಯಂತ ಒಂದು ಜೈಲ್ ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ, ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನಿನ ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನ ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು, ವಿವಾಹ ಮಾಡ್ಕೊಳ್ಳುವಂತಹದ್ದು ನಾವು ಗಮನಿಸ್ತಾ ಇದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ದೇನೆ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ, ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಸರ್, ಇದ್ರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ, ನಾವು ಇದರಲ್ಲಿ DLSA ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನು ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂತಹದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ನಮ್ಮಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನ ಬೇರೆ ರೀತಿಯಲ್ಲಿ ನಾವು ಕೊಡುವಂತಹದ್ದು ಅಂತಂದ್ರೆ, ಒಂದು ಆಶ್ರಯವನ್ನ ಕೊಡುವಂತಹದ್ದು ಇರುತ್ತೆ, ನಮ್ಮ ಸಂಸ್ಥೆಗಳ ಮೂಲಕ ಅವ್ರಿಗೆ ಆಶ್ರಯವನ್ನ ಕೊಡುವಂತಹದ್ದು ಇರುತ್ತೆ. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏಕ ಪೋಷಕರು ಅಥವಾ ಪೋಷಕರು ಇಲ್ಲದೆ ಇರುವಂತಹ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದ್ರೆ, ನಾನೇನು ಈಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂತ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡುವಂತ ವ್ಯವಸ್ಥೆ ಇದೆ.
1: ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳು ಇರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
0: ಸರ್, ಈಗ ಅದು ಒಂದು, ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಿಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತ ಒಂದು ಸಂದರ್ಭಗಳು ಬರುತ್ತೆ, ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ರೆ
1: ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ವಸಂತಮ್ಮ, ಊರು ಭೀಮಕ್ಕಿರಾಡಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಏನಿಲ್ಲ ಈಗ ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಅದೇ ತರ ಸ್ವಲ್ಪ ಮಕ್ಕಳು ಆದಷ್ಟು ಇದ್ದೇವಂತರು ಅವರು ತಿಳ್ಕೊಂಡಾಗ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದಾಗಲ್ಲ.

0: ಇದು ಮೇನ್ ಆಗಿ ಯಾವುದೇ ಕಾರಣಕ್ಕೂ ಕೊಟ್ಟು ಮುಚ್ಚಿ ಮದುವೆ ಮಾಡಿದ್ರು ಒಂದ್ ಪ್ರೆಗ್ನೆಂಟ್ ಆಗಿದ್ರು ತರಕ್ ಕೊಡ್ಬಾರ್ದು ಅಂತ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ,
2: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾರಂತದ್ದು ಏನಂತಂದ್ರೆ, ಮಕ್ಕಳುಗಳು 18 ವರ್ಷಕ್ಕೆ ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡ್ಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನ ಒಪ್ಪಿಸಿ ಮಗುವನ್ನ ಬಲವಂತವಾಗಿ ಮದುವೆ ಮಾಡುವಂತಹದ್ದು ಬಾಲ್ಯ ವಿವಾಹ ಮಾಡುವಂತಹದ್ದು ಕಂಡು ಬರುತ್ತೆ, ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡಿಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂತಹ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂತಹದ್ದು,
0: ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಸರ್.
2: ಹೌದು,
0: ಮಕ್ಕಳು ಒಂದು ಗರ್ಭವತಿ ಆದಾಗ ಅದು ಅವ್ರಿಗೂ ಆರೋಗ್ಯ ಕೆಟ್ಟು.
2: ಹೌದೌದು,
0: ಇವೆಲ್ಲ ತಂದೆ ತಾಯಿಗಳು ಕೊಡ್ಬೇಕು. ಆಮೇಲೆ ಈಗೆಲ್ಲ ಮಕ್ಕಳು ಸ್ವಲ್ಪ ಓದಿರೋ ಮತ್ತೆ ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ ದೇಶ ಒಳ್ಳೇದಾಗ್ಬೋದು ಅನ್ನಿಸ್ತದೆ ಸರ್.
2: ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲರಿಗೂ ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನ ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನ ಮಾಡಬಹುದು. ಎಲ್ಲಾ ಪೋಷಕರು ಹಾಗೆ ಮಕ್ಕಳು ಇದನ್ನ ಅರ್ಥಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ ಒಳ್ಳೆಯ ಜಿಲ್ಲೆಯನ್ನ ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ತರ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋಂತದನ್ನ ಕೇಳ್ತೀನಿ.
0: ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ
2: ಸರ್.
0: ಅವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
2: ಹೌದು,
0: ತಾವ್ಯಾವ್ರ ಎಷ್ಟೋ ಕಾಳ್ರಿ ಎಷ್ಟಾಗಿ.
2: ಹೌದು,
0: ಏನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
2: ಹೌದು,
0: ಆದಷ್ಟು ಮಕ್ಕಳು ವಿದ್ಯೆ ಒತ್ತಾಗಿ ಅದ್ರ ಬಗ್ಗೆ ಹರ್ಕೋಬೇಕು ಅಂತ ನನ್ನ ಇಷ್ಟ.
2: ಹೌದು, ನಿಮ್ಮ ಹೆಸರೇನು ಅಮ್ಮ? ಮರ್ತ್ಬಿಟ್ಟೆ.
3: ವಸಂತಮ್ಮ.
2: ವಸಂತಮ್ಮ, ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಅದು ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರೋಂತ ಎಲ್ಲಾರ್ಗು ಕೂಡ ನಿಮ್ಮ ಸಂದೇಶ ತಲುಪ್ಲಿ, ಒಳ್ಳೆ ರೀತಿನಲ್ಲಿ ತಲುಪ್ಲಿ, ಎಲ್ಲಾ ಪೋಷಕರು ಇದನ್ನ ಅರ್ತ್ಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ ಮೂಲಕ ಕೇಳ್ತೀನಿ ನಮ್ಮ ಎಲ್ಲಾರ್ಗು.
3: ಓಕೆ, ಧನ್ಯವಾದಗಳು ವಸಂತಮ್ಮ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ರಿ.
2: ಆ ರೀತಿ ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ HD ಕೋಟೆ ತಾಲೂಕಲ್ಲೂ ನೋಡಿದೀವಿ. ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ, ಸಡನ್ ಆಗಿ ಅವರು ಯಾವ್ದು ಹತ್ರ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೆ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತಹದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯಣೆಗೂ ತಿಳಿಸೋದ್ರ ಮೂಲಕ ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
3: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಹೇಳಿ.
4: ನಮಸ್ತೆ,
2: ಮಾತಾಡಿ.
4: ರಕ್ಷಣೆ
2: 18 ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ.

0: ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳ್ಸಿಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. 18 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದ್ರೆ ನಾವು 18 ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನ ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಮೊದಲನೇದಾಗಿ ಇಲ್ಲ ಅಂತಂದ್ರೆ ಮುಂದಿನ ಅವನ ವಿದ್ಯಾಭ್ಯಾಸಕ್ಕೆ ಮತ್ತೆ ಮುಂದಿನ ಒಂದು ತರಬೇತಿ ಮೂಲಕ ಅವನೊಂದು ಕೆಲಸವನ್ನ ತಕೊಳ್ಳೋದಿಕ್ಕೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ಅವನ ಜೀವನವನ್ನ ಅವನು ರೂಪಿಸ್ಕೊಳ್ಳೋದಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ತಯಾರು ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು. ಹೌದೌದು ಅದನ್ನೇ ಮಾಡ್ತಾ ಇದೀವಿ ಆ ತರ ಏನಾದ್ರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕುಟುಂಬದ ಪೋಷಕರು ಅಥವಾ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮೊದಲು ಮಾಡ್ತೀವಿ. ಯಾಕೆಂದ್ರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂತಹದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂತಹದ್ದು. ಒಂದ್ ವೇಳೆ ಯಾರು ಇಲ್ಲ ಆ ತರ ಅಂದಾಗ ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನ ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವೆರಡು ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನ ಒಂದು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನ ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡುವಂತಹದನ್ನ ಮಾಡ್ತೀವಿ. ಹೌದೌದೌದು ಅದನ್ನ ಮಾಡ್ತಾ ಇದೀವಿ ಪ್ರಸ್ತುತ ಕೂಡ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡೋದಕ್ಕೆ. ಸರ್ಕಾರ
1: ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಅಂದ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು
1: ನಮ್ ಜಿಲ್ಲೆ ಸುಮಾರು ನಡೀತಾ ಇದೆ ಅಂತ ಬೇರೆ ಬೇರೆ ತಾಲೂಕುಗಳಲ್ಲಿ.
0: ನಮ್ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿ ಹೋಗಿ ಮದುವೆ ಆಗಿರುವಂತಹದ್ದು, ಆ ತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ ಆ ತರ ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಾವು ಹೆಚ್ಚು ಹರಿವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು 18 ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. 21 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು, 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳು ಅಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂತ ಕೆಲವು ಘಟನೆಗಳು ನಮ್ಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನ ಕೊಟ್ಟು ಬರ್ಸ್ಕೊಂಡು ಬಂದಿರುವಂತಹದ್ದನ್ನು ಕೂಡ, ಅದಾದ್ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವಿವಾಹನ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನ ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನ ಕೊಡಿಸಿರುವಂತ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದೆ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜವರೇ?
0: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012ರಲ್ಲಿ ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು ಯಾವುದೇ ಒಂದು ಹುಡುಗ ಅಂತ ಏನಿಲ್ಲ, ಗಂಡು 18 ವರ್ಷದ ಒಳಪಟ್ಟಂತಹ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ ದೌರ್ಜನ್ಯ ಆಗ್ಬೇಕು ಅಂತಾನೆ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂತ ಒಂದು ಪ್ರಯತ್ನಗಳು ಆದಾಗ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನ ನೋಡಿದಾಗ ನಾವು ಕನಿಷ್ಠ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷಕ್ಕಿಂತ ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡಬಹುದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದ್ರಷ್ಟೇ ನಾವು ಇದನ್ನ ಪೋಕ್ಸೋ ಅಂತ ಹೇಳೋದಲ್ಲ, ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದ್ರೂ ಕೂಡ ಬಿಕಾಸ್ ಆಫ್ ಅವಳು 18 ವರ್ಷಕ್ಕಿಂತ ಒಳಪಟ್ಟಿರೋದ್ರಿಂದ ನಾವು ಅದನ್ನ ಪೋಕ್ಸೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದ್ರ ಜೊತೆಗೆ ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ಮಾತುಗಳನ್ನ ಬೈಗುಳಗಳನ್ನ ಮಾತಾಡುವಂತಹದ್ದು ಬೈಯುವಂತಹದ್ದು ಇರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸುವಂತಹದ್ದು ಇರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ತರ ಒಂದು ಅಬ್ಯೂಸ್ ಮಾಡುವಂತಹ ಒಂದು ದೌರ್ಜನ್ಯ ಮಾಡುವಂತಹ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7 ವರ್ಷ, 10 ವರ್ಷ, 20 ವರ್ಷದವರೆಗೂ ಡಿಪೆಂಡ್

0: ಸಹನ ಅವರು ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವರಿಗೆ ಶಿಕ್ಷೆಯನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ
1: ಇದ್ದೀವಿ. ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದೆ ಸರ್. ಬಹಳ ಉತ್ತಮ ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
0: ಸಿಗ್ತಾ ಇದೆ. ಯಾವುದೇ ಮಗುವನ್ನ ನಾವು ಮೊದಲನೇದಾಗಿ ಎಲ್ಲೇ ಯಾವುದೇ ಮಗು ನಮಗೆ ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂತ ಮಗು ಇರ್ಬೋದು, ಏಕ ಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕವಾಗಿರುವಂತಹ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದ್ ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಗಳಿಗಾಗಿ ಸಿಕ್ಕಿರುವಂತಹ ಮಗು ಇರ್ಬೋದು, ಯಾವುದೇ ಮಗು ನಮ್ಗೆ ಸಿಕ್ತಾಗ ಆ ಮಗುವನ್ನ ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದ್ಮೇಲೆ ಮೊದಲು ಆಗುವಂತ ಕೆಲಸನೆ ಮಗುವಿಗೆ ಕೌನ್ಸಿಲಿಂಗ್ ಆಗುವಂತಹದ್ದು, ಆಪ್ತ ಸಮಾಲೋಚನೆ ಆಗುವಂತಹದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ.
1: ಕರೆ ಇದೆ ಸರ್. ಹಲೋ
2: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸ್ಕೂಲ್ ಟ್ರಿಪ್ ಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಹತ್ರ ಫೋನ್ ಇರೋಲ್ಲ. ಇವಾಗ ನಾವು ಈ ರೀತಿ ನಮ್ಗೆ ಏನಾದ್ರೂ ಆದಾಗ ನಮ್ನ ನಾವ್ ಹೇಗ್ ರಕ್ಷಣೆ ಮಾಡ್ತೀವಿ? ಇವಾಗ ನಾವ್ ಇರೋದು ಕಲಬುರ್ಗಿನಲ್ಲಿ.
0: ಅಂದ್ರೆ ನೀವು ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ. ಅಲ್ಲ, ನಿಮ್ಮನ್ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ತಗೊಳ್ಬೇಕು, ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ, ಏನಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವಾ ಅಥವಾ ಅನಿವಾರ್ಯವಾಗಿ ಇರಲ್ವಾ? ಒಂದು ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ. ನೀವು ಹೋದಾಗ ಏನಾದ್ರೂ ಆತರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮ್ಗೆ ರಕ್ಷಣೆ ಅಗತ್ಯ ಇದೆ ಅಂತಂದ್ರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡ್ಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲಿಗೆ ತಿಳಿಸ್ಬೋದು, ಅಥವಾ ಇನ್ನೊಂದು ಯಾರ್ದು ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, 1098 ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿದ್ರೆ ಅಲ್ಲಿಗೆ ಬರೋಂತ ವ್ಯವಸ್ಥೆಯನ್ನ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದ್ರೆ ಏನ್ ಕಾರಣಕ್ಕೆ ಇರಲ್ಲ ಅನ್ನುವಂತಹದ್ದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಕೊಂಡು ಹೋಗ್ತಿಲ್ವಾ, ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂತಹದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂತ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ. ಆ ಏನಾದ್ರೂ ಘಟನೆಗಳು, ಅಹಿತಕರ ಘಟನೆಗಳು ನಡೆದ್ರೆ ಅಂತ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನ ತಿಳಿಸ್ಬೇಕಾಗುತ್ತೆ.
1: ಧನ್ಯವಾದಗಳು ಕರೆ ಮಾಡಿದ್ದೆ ಸರ್. ಈ ಒಂದು ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಸರ್?
0: ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನ ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವ್ರು ಯಾವ್ದಾದ್ರು ಒಂದು ಶಾಲೆನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂತಹ ಮಕ್ಕಳೇ ಇರ್ತಾರೆ. ಹಂಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಹೆಚ್ಚಿನ ಪಾತ್ರವನ್ನ ನಿರ್ವಹಿಸುವಂತಹದ್ದು, ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಎನ್ನುವಂತಹದ್ದು ಸರ್ಕಾರದಿಂದ ಮಕ್ಕಳ ಆಯೋಗದ ಮೂಲಕ ಒಂದು ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯ ಮೂಲಕ ಮಕ್ಕಳನ್ನ ಹೇಗೆ ಒಂದು ಸಿಬ್ಬಂದಿಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನ ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿಯನ್ನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಅನ್ನುವಂತಹದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
1: ಸರ್, ಇದ್ರ ಜೊತೆಗೆ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗತ್ತೆ ಸರ್?
0: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತರು ಈಗಲೇ ಹೆಚ್ಚಿನ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರ ಭೇಟಿ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವ್ರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮ್ಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿ

0: ಅಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಹರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮ್ಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ, ಬಾಲ್ಯ ವಿವಾಹವನ್ನ, ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರ್ ಅಲ್ಲಿ ಅವರು ಬಾಲ್ಯ ವಿವಾಹವನ್ನ ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಗಳು ಸಿಗೋದಿಲ್ಲ. ಬಟ್ ಹತ್ರದ ಯಾವುದೋ ಅವರು ನೆಕ್ಸ್ಟ್ ಆ ಹುಡುಗಿ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್ ಅವಳು ಒಂದು ಇನ್ನೂ 18 ವರ್ಷ ಕಂಪ್ಲೀಟ್ ಆಗಿಲ್ಲ ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರ್ ಅದನ್ನ ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನ ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡ್ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿನ ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ ಆಗಿರುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸಬೇಕಾಗುತ್ತೆ ಪ್ರತಿಯೊಂದನ್ನು. ಆ ತರ ಏನಾದ್ರೂ ಇದ್ದಾಗ ಅದನ್ನ ಅವ್ರಿಗೆ ತಿಳುವಳಿಕೆಯನ್ನ ಮೂಡಿಸುವಂತಹದ್ದು ಅಥವಾ ಮಾಹಿತಿಯನ್ನ ಕೊಡುವಂತಹದ್ದು ಹೆಚ್ಚಿನ ಒಂದು ಎಫರ್ಟ್ ನಮ್ಮ ಪಂಚಾಯತ್ ಕಡೆಯಿಂದ ಹಾಕ್ಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ. ಈಗ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿನೂ ಇದೆ. ಬಟ್ ಇಷ್ಟು ಮಾಹಿತಿಗಳನ್ನು ಅವರು ಒಂದು ಸಭೆಗಳನ್ನ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಅವ್ರು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟರೆ ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು, ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ, ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನು ಕೂಡ ಹೆಚ್ಚು ಇರುತ್ತೆ ಅನ್ನುವಂಥದ್ದನ್ನ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದರ್ಶನ.
1: ಹೇಳಿ, ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಪ್ರಸ್ತುತ ಪ್ರಪಂಚದಲ್ಲಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಹೋಗಿದೆ. ಅದಕ್ಕೆ ಮೂಲ ಕಾರಣ ಇಂದಿನ ಪ್ರಸ್ತುತ ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ.
0: ಓಕೆ, ಅದು ಆಗ್ತಾ ಇದೆ ಒಂದು. ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು. ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯದಿಂದ ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯಲ್ಲೇ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂತಹದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
2: ಈಗ ಅದೇ ಸರ್, ಈಗ ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರಬೇಕಾ ಅಭಿನಂದನೆಗಳನ್ನು. ಆದ್ರೆ ಏನಂತ ಹೇಳಿದ್ರೆ ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾಗವಹಿಸತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿದರ್ಶನ.
0: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಚಿತ್ರಣವನ್ನು ತರೋದ್ರಲ್ಲಿ ನಾವು ಕೂಡ ಅದನ್ನು ಕೆಲಸ

0: ಮಾಡೋಣ ಅನ್ನುವಂತದನ್ನ ಹೇಳ್ತೀನಿ ನಿಮ್ಗೆ.
1: ಅದಕ್ಕೆ ಸರ್ ಈಗ ಏನಾಗಿದೆ ಅಂತಂದ್ರ, ಮಕ್ಕಳಿಗೆ ಬರೀ ವಿದ್ಯೆ
2: ಕೊಡ್ತದೆ,
1: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸ್ತಕ್ಕಂಥ ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ ಸರ್.
0: ಖಂಡಿತ ಒಂದು ಒಳ್ಳೆ ವಿಷಯ ನೀವು ಹೇಳಿದ್ದೀರಾ, ಮಾಡೋಣ ಅದನ್ನ ಖಂಡಿತ. ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ, ಮತ್ತ ಪೋಷಕರಿಗೆ ಒಂದು ಸಭೆಯನ್ನ ತಗೊಳ್ಳೋದ್ರ ಮೂಲಕ, ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುವಂತ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದನ್ನ ಹೇಳ್ತೀನಿ ನಿಮ್ಗೆ.
1: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯೆಯ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಬೋಧನೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ ಹಾಗೂ ಅಭೂತಪೂರ್ಣ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನೋದು ನನ್ನ
0: ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
3: ಧನ್ಯವಾದಗಳು ದರ್ಶನಕ್ಕೆ ಕರೆ ಮಾಡಿದ್ದೆ ಸರ್. ಈ ಒಂದು ಮಕ್ಕಳ ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ತರ ಒಂದು ಅರಿವಿನ ಒಂದು ಅರಿವು ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗ್ಬೇಕು ಸರ್?
0: ಅಂದ್ರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂತಹದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% 80% ವರೆಗೂ ಶಿಕ್ಷಣ ಅನ್ನುವಂತಹದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂತಹದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂತಹದ್ದು, ಒಳ್ಳೆಯ ವರ್ತನೆಗಳು ಅನ್ನುವಂತಹದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ. ಈಗ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ ಶಿಕ್ಷಕರನ್ನ ಒಂದು ಕೆಲವೊಂದು ನಾವು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನಾ ಸಮಸ್ಯೆಗಳು ಯಾರಿಗಿದೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ, ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವ್ರಿಗೆ ತರಬೇತಿಯನ್ನ ಮಕ್ಕಳಿಗೆ ನೀಡುವಂತ ನಿಟ್ಟಿನಲ್ಲಿ ನಾವು ಕೊಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳ ನಡುವೆನೆ ಒಂದು ಹೊಡೆದಾಟ ಜಗಳ, ಇಂದಿನ ರೀತಿನಲ್ಲ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂತಹದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡ್ಬೋದು. ಅಥವಾ ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂತಹದ್ದು, ಓಡೋಗಿ ಮದುವೆ ಆಗುವಂತಹದ್ದು, ಅಥವಾ ದೌರ್ಜನ್ಯವನ್ನ ಮಾಡುವಂತಹದ್ದು, ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನ ಗಮನಿಸಬಹುದು. ಬಟ್ ಇದನ್ನೆಲ್ಲ ನಾವು ಒಂದು ಮನೋ ಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನ ನೀಡುವಂತ ಒಂದು ಅಗತ್ಯ ಇದೆ ಅನ್ನುವಂತಹದನ್ನ.
3: ಸರ್, ಒಂದ್ ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡ್ತವೆ ಸರ್?
0: ಒಂದು, ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂತಹದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ, ಅಥವಾ ಮಕ್ಕಳಿಂದಲೇ ದೌರ್ಜನ್ಯ ಆಗ್ತಿದೆಯಾ, ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂತ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂತಹದನ್ನ ನಾವು ನೋಡ್ಬೋದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಮಾಡುವಂತಹದನ್ನ ನೋಡ್ಬೋದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂತಹದ್ದು, ಅದ್ರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತಹ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿದೆ. ಈ ಬಾಲನ್ಯಾಯ ಕಾಯ್ದೆಯನ್ನ ಅಳವಡಿಸಿಕೊಂಡು ನಾವು ಯಾವುದೇ ಒಬ್ರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂತಹದ್ದು, ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂತಹದ್ದು, ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂತಹದ್ದು, ಅಥವಾ ಅವ್ರ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು, ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದಿನಲ್ಲಿ ಸೆಕ್ಷನ್ 74-80 ಕೂಡ ಎಲ್ಲಾ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ, ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದೀಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕ ಕೂಡ ಕೊಡುವಂತಹದನ್ನ ನೋಡಬಹುದು.
3: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
1: ಹಲೋ,
3: ಹಾಂ ನಮಸ್ತೆ, ತಮ್ಮ ಹೆಸರು
1: ಸರ್? ನಮಸ್ತೆ ಸರ್.
0: ನಮಸ್ತೆ,
1: ನಾನು ಮಲ್ಲೇಶ್.

0: ಹಲೋ,
1: ಕೇಳ್ತಾ
0: ಹೇಳಿ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿರೋದು?
1: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್, ಅದೇ ಮಚ್ಚೂರ್ ಭಾಗದಿಂದ.
0: ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
1: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ
0: ಆಗ್ತಿರೋದು
1: ಸ್ವಲ್ಪ ಏರಿದಲ್ಲಿ. ಅದು ತಮ್ಮ ಕಳೆದ ಒಂದ್ 4-5 ವರ್ಷದ ಹಿಂದೆ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇನ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ನಡ್ಕೊಂಡು ಹೋಗ್ತಾ ಇರ್ತದೆ.
0: ಈಗ
1: ಖಂಡಿತ
2: ನೀವು ಆತರ ಏನಾದ್ರೂ ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1098 ಕಾಲ್ ಮಾಡಿ ಹೇಳಿ. ಇಂಥವ್ರೆ ಹೇಳಿದ್ದಾರೆ ಅನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ, ವಿಷಯವನ್ನ ಇಂಥವ್ರೆ ಹೇಳಿದ್ದಾರೆ ಅಂತ. ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1098 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದಿರುತ್ತೆ. ಅಥವಾ ಮದ್ವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂತಹದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು. ಬಾಲ್ಯ ವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರದು 18 ವರ್ಷ ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂಥದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ 280-290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. ಒಂದು ವರ್ಷದಲ್ಲಿ 280 ಜನ ಮದುವೆಗೆ ತಯಾರಿ ಮಾಡ್ತಾ ಇದ್ರು ಅಂತ. ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ ಭೇಟಿ ಮಾಡಿ ಮಕ್ಕಳನ್ನ ಕರೆಸಿ ಮಕ್ಕಳ ರಕ್ಷಣೆ ಮಾಡಿ ಅದ್ರ ಮದುವೆಯ ಬಾಲ್ಯ ವಿವಾಹವನ್ನ ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟು ಇದೆ. ಬಟ್ ಆಗಿರುವಂತಹ ಪ್ರಕರಣಗಳು ಕೂಡ ಒಂದು ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯ ವಿವಾಹ ಮಾಡೋ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತೆಲ್ಲ ಹತ್ರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರಬಹುದು, ಅಥವಾ ಹತ್ರದ ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯತಿ ಎಲ್ಲಿ ಬೇಕಿದ್ರು ಗಮನ ತಂದು ಅದನ್ನ ತಡೆಯುವಂತಹ ಕ್ರಮವನ್ನ ಮಾಡಬಹುದು. ನೀವು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡಬಹುದು. ನಾವು ಖಂಡಿತ ಅದನ್ನ ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡೋಣ.
0: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರಿ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳನ್ನ ಆಗ್ಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡಿದ್ರೆ, ಅದಕ್ಕೆ ತಾವು ಹೇಳ್ತಾ ಇದ್ರಿ, ಈಗ ಪೋಕ್ಸೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಾವು ಹೇಳಿದ್ರಿ. ಹೇಗೆ ಸರಿ ಇದು ಪೋಕ್ಸೋ ಅಂತ ಬಂದಾಗ ಇದನ್ನ ಸ್ವಲ್ಪ ಇನ್ನ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಏನೇನ್ ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
2: ಪೋಕ್ಸೋ ಕಾಯ್ದೆನಲ್ಲಿ ಒಂದು ನಾವು ತಿಳ್ಕೊಂಡಿರುವಂತಹದ್ದು ದೌರ್ಜನ್ಯ ಆದ್ರೆ ಆ ಇಬ್ರ ನಡುವೆ ಒಂದು ಸೆಕ್ಸ್ ಅನ್ನುವಂತಹದ್ದು ಅಥವಾ ದೈಹಿಕ ಸಂಪರ್ಕ ಆದ್ರೆ ಮಾತ್ರ ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆನಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ಬಟ್ ನಾವು ಸಮಾಜ ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ ಜೊತೆ ವರ್ತಿಸಿದಾಗ ಅದನ್ನ ನಾವು ನೋಡಿದೀವಿ. ಈಗ ಯಾವುದು ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡಬಹುದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂದ್ರೆ 18 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ
3: ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಆಗ್ಬೇಕು ಅನ್ನುವಂಥದ್ದು. ನಮ್ಮಲ್ಲಿ ಒಂದು ಸುಮಾರು ಒಂದು 200 ಪ್ರಕರಣಗಳು ಒಂದು ವರ್ಷದಲ್ಲಿ ಪೋಕ್ಸೊ ಪ್ರಕರಣಗಳನ್ನ ನೋಡಬಹುದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂಥದ್ದು ಇರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು, ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೊ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಗೆ

0: ಕೆಟ್ಟಂತಹ ಒಂದು ಮಗುವನ್ನ ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಷ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡ್ತೀವಿ. ಹಾಗೆ ಅದನ್ನ ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಇರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ಅವ್ರ ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
0: ಅದೇ ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ ಆ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗುನು ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂತ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದೇ ಸಿಗುವಂತಹದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾನು ಅವ್ರಿಗೆ ಹೇಳುವಂತಹದ್ದು, ಅದು ಈಗಿಲ್ಲ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರು ಕೂಡ ಅವ್ರಿಗೆ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನೂ ಕೂಡ ಮಾಡಲೇಬಾರದು ಅನ್ನುವಂತಹದನ್ನ ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು, ಇಂಟೀರಿಯಲ್ ಪ್ಲೇಸ್ಗಳಲ್ಲಿರ್ಬೋದು, ಜನಗಳಿಗೆ ಒಂದು ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಬಟ್ ನಾವು ಅವ್ರಿಗೆ ಅರಿವನ್ನ ಮೂಡಿಸೋಕೆ ಬರೋಂತ ಸಂದರ್ಭಗಳು ಬಂದಾಗ ಅವರು ನಮ್ಮ ಭೇಟಿಗೆ ಸಿಗಲ್ಲ, ಅವರು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಮನೆ ಬಾಗಿಲು ಹಾಕಿರುತ್ತೆ, ನಮ್ಮ ಅವ್ರಿಗೆ ವಿಷಯಗಳನ್ನ ರೀಚ್ ಮಾಡೋದಕ್ಕೆ ಕೆಲವೊಂದ್ಸಲ ಕಷ್ಟ ಆಗುವಂತಹದ್ದು. ಬಟ್ ಅದನ್ನ ಈ ತರ ಒಂದು ಒಂದು ಕಾರ್ಯಕ್ರಮಗಳ ಮೂಲಕನಾದ್ರೂ ಅವ್ರಿಗೆ ಒಂದು ವಿಷಯಗಳು ತಲುಪಬೇಕು. ಯಾರು ಗೊತ್ತಿರುತ್ತೆ ಅಂತವ್ರು, ಅವ್ರಿಗೆ ಗೊತ್ತಿಲ್ಲದೆ ಇರುವಂತವ್ರಿಗೆ ಒಂದು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸೋದ್ರ ಮೂಲಕ ಇದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು. ಮತ್ತೆ ನಾವು ಒಂದು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಆನ್ ದ ಸ್ಪಾಟ್ ಆ ಟೈಮಲ್ಲಿ ಭೇಟಿ ಮಾಡಿ ಅದನ್ನ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಎಲ್ಲ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತಹದ್ದು ಆಗ್ಬೇಕಾಗುತ್ತೆ.
1: ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ ಸರ್?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯತಿ ಮೂಲಕನೇ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತೆ ಯಾವುದೋ ಕೆಲವು ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡಬಹುದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹದ್ದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ, ಕೊಡ್ತಿದ್ದಾರೆ. ಈಗ ನೋಡ್ತಾ ಇರುವಂತಹ ಜನ ಗಮನಿಸ್ತಾರೆ, ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು, ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇರವಾಗಿ ಕನೆಕ್ಟ್ ಇರ್ತಾರೆ. ಹಂಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನ ಕೊಟ್ಟಾಗ, ಹೆಚ್ಚಿನ ಗಮನವನ್ನ ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು ಸರ್?
0: ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನ ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯ ವಿವಾಹನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯ ವಿವಾಹ ತಡೆದು ಬಂದು ಶಿಕ್ಷಣವನ್ನ ಮುಂದುವರಿಸ್ತಾ ಇದೆ. ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ. ಇನ್ನು ಒಂದು ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನ ತಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ ಪೋಕ್ಸೋ ಒಂದು ಇದರಿಂದ ದೌರ್ಜನ್ಯಕ್ಕೊಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನ ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ದೇನೆ, ತಂದೆ ತಾಯಿ ಯಾರು ಇಲ್ದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ

0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿನಲ್ಲಿ ನೋಡ್ಕೋಬೇಕು ಅನ್ನುವಂತಹದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿನಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹ ಅಗತ್ಯ ಇರುತ್ತೆ. ಒಂದು ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೂ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂಥವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಈಗ ಹೆಚ್ ಐ ವಿ ಪಾಸಿಟಿವ್ ಇರುವಂತ ಮಕ್ಳು ಇರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಳು ಇರ್ಬೋದು, ಅಂಥವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂತಹದ್ದು. ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದ್ರೂ ಮಾಡಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು, ಪೋಷಕರು ಮತ್ತೆ ಮಕ್ಕಳು. ಯಾಕೆ ಅಂದ್ರೆ ಇಲ್ಲಿ ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ, ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂತಹದ್ದು ಓಡೋಗುವಂತಹದ್ದು ಮದ್ಯ ಬಾಲ್ಯ ವಿವಾಹ ಆಗುವಂತಹದ್ದು ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟೋದ್ರ ಮೂಲಕ ಅದನ್ನ ಪ್ರತಿಯೊಬ್ಬರು ಅರ್ತು ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತ ಮಕ್ಕಳಿಗೋಸ್ಕರನು ಇರೋದ್ರಿಂದ ಯಾರು ಅಂತ ಒಂದು ಇದು ಸ್ಥಿತಿ ಅಥವಾ ಪರಿಸ್ಥಿತಿ ಇದೆ ಕುಟುಂಬಗಳಲ್ಲಿ, ಏಕ ಪೋಷಕರಿರ್ಬೋದು, ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳು ಇರ್ಬೋದು, ಅಂತವ್ರನ್ನ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಅವರು ಒಂದು ಆಶ್ರಯವನ್ನ ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನ ಕೊಡುವಂತಹದ್ದು ಇರ್ಬೋದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ. ನಮಸ್ಕಾರ,
1: ನಮಸ್ತೆ. ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಮಕ್ಕಳ ಪಾಲನಾ ದಾಳಕ್ಕೆ ಈಗ ಬೇಸಿಗೆ ಕಾಲ ಎಲ್ಲ ಟೂರ್ಗೆ ಇವತ್ತ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋದು ಬೇಡ ಅಂತ.
0: ಆಯ್ತು ನೋಡ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ
1: ಹೇಳ್ತಿದ್ದೆ.
0: ಒಳ್ಳೆ ಸಲಹೆ ಕೊಡ್ತಾ ಇದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವ್ದೇ ರೀತಿನಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರ್ಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡ್ಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡಿದಕ್ಕೆ. ಖಂಡಿತ, ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನ ವಹಿಸಬೇಕಾಗುತ್ತೆ. ಒಂದು ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನ ನೋಡ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ ಎಲ್ಲ ಒಂದು ಪೋಷಕರು ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನುವಂತಹದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
1: ಓಕೆ, ಧನ್ಯವಾದಗಳು ಮಹೋದಯ ಸರ್, ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂತ ಒಂದು ಪ್ರಮುಖ ಸಂದೇಶಗಳೇನು ಸರ್?
0: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡ್ಕೊಳ್ಳಿ, ಜೊತೆಗೆ ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರವನ್ನ ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂತಹದ್ದೆಲ್ಲ, ಒಂದು ಒಳ್ಳೆಯ ರೀತಿನಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನ ನಾವು ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತ ಎಲ್ಲಾ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತಹ ದೃಷ್ಟಿನಲ್ಲಿ ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು, ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು.

0: ಶಿಕ್ಷಣಕ್ಕೆ ಒಂದು ಆದ್ಯತೆನ ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು, ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿನಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿನಲ್ಲಿ ಪ್ರಯತ್ನವನ್ನ ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ತುಂಬ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೇ, ಇದುವರೆಗೂ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.
4: ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
5: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
5: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
5: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
5: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
5: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15 ಕುರಿತು SBYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರಾವ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಕಂಡ ದೈವಕ್ಕೆಲ್ಲ
2: ಕೈಯ ಮುಗಿದೇನಹುದು
3: ಚಂಡ ಚತುರೋಪಾಯ
2: ದಿಂದಲೇನಹುದು
3: ತಂಡುಲದ ಹಿಡಿಯೊಂದು
2: ತುಂಡು ಬಟ್ಟೆಯದೊಂದು
3: ಅಂಡಲೆತ ವಿದಕೇನೋ ಮಂಕುತಿಮ್ಮ.
2: ಸೊ ಇಲ್ಲಿ ನಾವು ಮಹಾತ್ಮ ಗಾಂಧಿಯವರ ಒಂದು ಮಾತನ್ನ ನೆನಪಿಸ್ಕೊಳ್ಬೋದು. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ ಅಂತ ಅವರ ಬರವಣಿಗೆಯಲ್ಲಿ ಉಲ್ಲೇಖ ಇದೆ, ದೇರ್ ಈಸ್ ಎನಫ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ದೇರ್ ಇಸ್ ನಾಟ್ ಎನಫ್ ಇನ್ ದ ವರ್ಲ್ಡ್ ಫಾರ್ ಇವನ್ ಒನ್ ಪರ್ಸನ್ಸ್ ಗ್ರೀಡ್ ಅಂತ. ಅಂದರೆ ಎಲ್ಲರ ಅವಶ್ಯಕತೆಗಳಿಗೆ ಎಷ್ಟೆಲ್ಲ ಬೇಕೋ ಏನೆಲ್ಲ ಬೇಕೋ ಅಷ್ಟೂ ಸಂಪನ್ಮೂಲಗಳು ಪ್ರಪಂಚದಲ್ಲಿ ಈಗಾಗಲೇ ಇದೆ, ಆದರೆ ಒಬ್ಬನ ದುರಾಸೆಗೂ ಕೂಡ ಪೂರೈಸುವಷ್ಟು ಸಾಮಗ್ರಿ ಇಲ್ಲಿಲ್ಲ ಅಂತ. ಅಂದರೆ ನಮ್ಮ ಜೀವನದ ಗುರಿ ಉದ್ದೇಶಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದಿದೆ ಯಾವುದಿಲ್ಲ ಅಷ್ಟರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಹೆಚ್ಚಾಗಿ ಅದು ಬೇಕು ಇದು ಬೇಕು ಅಂತ ಅನ್ಕೊಳ್ತಾ ಪರದಾಡುವಂಥದ್ದು ಏನಪ್ಪಾ ಅಂತಂದರೆ ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾದಂಥ ವಿಷಯಗಳಿಗೋಸ್ಕರನೇ ನಾವು ಜಾಸ್ತಿ ಅಳ್ದಾಡ್ತೀವಿ. ನನ್ನ ಹತ್ರ ಇವತ್ತು ಊಟಕ್ಕೆ ಬಟ್ಟೆಗೆ ಎಲ್ಲ ಇದೆ ಅಂತಂದರೆ ನೆಕ್ಸ್ಟ್ ಶುರುವಾಗತ್ತೆ ಮನೆ ಬೇಕು ಅಂತ. ಒಂದು ಮನೆ ಇದೆಯಪ್ಪ ಅಂತಂದರೆ ಇನ್ನೊಂದಷ್ಟು ಬೇಕು ಅನಿಸುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತಂದರೆ ಅದರ 10 ಅಂತ ಅನಿಸುತ್ತೆ. ಬೈಕ್ ಇದ್ದರೆ ಕಾರ್ ಬೇಕು, ಕಾರ್ ಇದ್ದರೆ 2 ಬೇಕು. ಸೊ ಈ ಥರ ಒಂದಾದ್ಮೇಲೆ ಒಂದು ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದು ತಪ್ಪು ಸರಿ ಅನ್ನೋದನ್ನು ನಾವು ಇಲ್ಲಿ ನಿಷ್ಕರ್ಷೆ ಮಾಡೋದು ಬೇಡ. ಆದರೆ ಆ ಬೇಕು ಬೇಕುಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹೆಚ್ಚಿಸ್ಕೊಳ್ತಾ ಏನು ಮಾಡ್ತೀವಿ, ಅಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಹೋಗ್ಬಿಟ್ಟು ಒಂದು ಹರಕೆ ಮಾಡ್ಕೊಬಂದ್ರೆ ನನಗೆ ಅದೇನೋ ಸಿಗುತ್ತಂತೆ, ಅಥವಾ ಇಲ್ಲಿ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ನಾನೇನೋ ಒಂದು ಪೂಜೆ ಮಾಡಿಸ್ಬಿಟ್ರೆ ನನಗೆ ಇನ್ನೇನೋ ಆಗ್ಬಿಡುತ್ತಂತೆ ಅಂತ. ಹಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಕಂಡ ದೈವಕ್ಕೆಲ್ಲ ಕೈ ಮುಗಿಯೋದನ್ನು ನಾವು ಪ್ರಾರಂಭ ಮಾಡ್ತೀವಿ. ನಾವು ಆಗಲೇ ನೋಡ್ದಂಗೆ ಅದು ಸಣ್ಣ ಆಸೆ ಇಂದ ಪ್ರಾರಂಭ ಆದರೂ ಕೂಡ ಅದು ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಒಂದು ಸುಖವನ್ನು ಕೂಡ ತಿಂದು ಹಾಕುವ ರೀತಿಯ ಕೆಲವು ಸಂದರ್ಭಗಳು ಉಂಟಾಗ್ಬೋದು. ನನ್ನ ಒಂದು ಆಸೆಗಳನ್ನು ನಾನು ಪೂರೈಸ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಆಗ ಪರಸ್ಪರರಲ್ಲಿ ವೈಮನಸ್ಯ ಬರುವಂಥದ್ದು ಸ್ವಾಭಾವಿಕವಾಗಿ ನೋಡ್ತೀವಿ ನಾವು. ಸೊ ಅದನ್ನು ನಾವು ಪರಿಹಾರ ಮಾಡೋದಕ್ಕೆ ಏನು ಮಾಡ್ತೀವಿ, ಸ್ಕೀಮ್ಗಳು ಹಾಕೋಕ್ಕೆ ಶುರು ಮಾಡ್ತೀವಿ. ಇವನನ್ನು ಹೇಗೆ ನಿಪ್ಟಾಯಿಸ್ಬೇಕು, ಅವನನ್ನು ಹೇಗೆ ನಾನು ಮ್ಯಾನೇಜ್ ಮಾಡಬೇಕು. ಸೊ ಹಾಗೆ ಈ ಚತುರೋಪಾಯಗಳು ಯಾವುದು, ಸಮಾಧಾನ ಭೇದ ದಂಡ ಅಂತೀವಲ್ಲ, ಸೊ ಹಾಗೆ ಒಟ್ಟಲ್ಲಿ ನನ್ನ ಕೆಲಸ ಆಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಉಪಾಯಗಳನ್ನು ಮಾಡೋಕ್ಕೆ ನೋಡ್ತೀವಿ. ಅದು ಎಷ್ಟೋ ಸತಿ ನಮ್ಗೆ ಹೆಂಗೆ ಬೇಕೋ ಹಂಗಾಗಲ್ಲ, ಅವರು ನಾನು ಅನ್ಕೊಂಡಂಗೆ ನಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ನನಗಿಂತ ಬುದ್ಧಿವಂತರಾದ್ರೆ ನನ್ನನ್ನೇ ತಿರುಗಿಸೋಂಥ ಸಂದರ್ಭ ಕೂಡ ಬಂದ್ಬಿಡುತ್ತೆ. ಸೊ ಅದರಿಂದ ನನ್ನ ತಳಮಳ ಇನ್ನೂ ಜಾಸ್ತಿ ಆಯಿತು ಅಲ್ವಾ. ಸೊ ಕಡೆಗೆ ಇಲ್ಲಿ ಒಂದು ಇದನ್ನು ನಾವು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅಲ್ವಾ. ಸೊ ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕೆ ಸಾಧ್ಯ ಅಂತಂದರೆ ಇಟ್ಕೊಂಡು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅದನ್ನು ಡಿ ವಿ ಜಿ ಅವರು ಇಲ್ಲಿ ಮತ್ತೆ ನಮ್ಮನ್ನು ನೆನಪಿಸ್ತಾರೆ. ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ತಳಮಳ ನಾವು ಯಾಕಪ್ಪ ಪಡ್ತಾ ಇದ್ದೀವಿ

0: ಇವಿ ಅನ್ನೋದ್ರ ಬಗ್ಗೆ ಆಂತರಿಕವಾಗಿ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಸೊ ಕಡೆಗೆ ನಮಗೆ ಬೇಕಾಗೋದು ಒಂದು ಹಿಡಿ ಅಕ್ಕಿ, ಒಂದು ತುಂಡು ಬಟ್ಟೆ ಅಲ್ವಾ. ಇದನ್ನು ನಾವು ಮರೆತು ಬಿಟ್ಟು ಅದು ಬೇಕು ಇದು ಬೇಕು ಅಂಥೇಳಿ ಎಲ್ಲ ಕಡೆ ಚಡಪಡಿಕೆಯ ಒಂದು ಇದರಲ್ಲಿ ಬಹಳ ಹಗೆತನದ ನಕಾರಾತ್ಮಕ ಭಾವನೆಯಿಂದ ಸುತ್ತಾಡ್ತಾ ಇದ್ದೀವಲ್ಲ, ಇದು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದು. ಹೀಗೆ ನಾವು ಮಾಡ್ತಾ ಇದ್ದಾಗ ನಮ್ಗೆ ಯಾವುದೋ ಕೆಲವು ಆಸೆಗಳು ಬರುತ್ತೆ, ಅದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಇದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮ್ಗೆ ಅನಿಸೋದು ನಿಜಕ್ಕೂ ಸತ್ಯನಾ ಅನ್ನೋದನ್ನು ನಾವು ಪ್ರಶ್ನಿಸ್ಕೊಳ್ಳಲ್ಲ. ಈಗ ನಮ್ಮಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ, ಅಕಸ್ಮಾತ್ ಯಾರಿಗೋ ದುರ್ದೈವ ಡಯಾಬಿಟಿಸ್ ಇದೆಯಪ್ಪ ಅಂತ ಅನ್ಕೊಳ್ಳೋಣ. ಆ ಡಯಾಬಿಟಿಸ್ ಇರೋ ಪೇಷಂಟ್ಗೆ ನಾವು ಹೇಳಬೇಕಾಗತ್ತೆ, ನೋಡಪ್ಪ ನೀವು ಸ್ವೀಟ್ ತಿನ್ನಬಾರ್ದು ಅಂತ. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಸಪೋಸ್ ಸ್ವೀಟೇ ಇಷ್ಟ ಅಂತಂದರೆ ಏನು ಮಾಡೋದು ಅಲ್ವಾ. ಸೊ ಅವ್ರು ಸ್ವೀಟ್ ತಿನ್ನಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಸೊ ಹಾಗೆ ನನ್ನ ಒಂದು ಇತಿಮಿತಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನನಗೆ ಇದು ಬೇಕು ಅದು ಬೇಡ ಅಂತ ಅಂದ್ಕೊಳ್ತಾ ಇರ್ತೀನಿ. ಹಾಗೆ ನನಗೆ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೋ, ಅದರಿಂದ ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸುತ್ತೋ, ಆ ಒಳ್ಳೇದಾಗಬಹುದು ಅನ್ನೋಂಥ ಸಂದರ್ಭ ಬರ್ದೇನೆ ಇರ್ಬೋದು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದನ್ನು ಆ ಒಂದು ವಿಪರೀತ ಪರಿಸ್ಥಿತಿ, ನಾವು ಅನ್ಕೊಂಡಿದ್ದಕ್ಕೂ ಅದಾಗೋದಕ್ಕೂ ಬದಲಾವಣೆ ಅಥವಾ ವ್ಯತ್ಯಾಸದ ಪರಿಸ್ಥಿತಿಯನ್ನು ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಬಹಳ ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಆಲಿಸುತ್ತೀರಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.
1: ಬಹಳ ಸಾರಿ ನಾವು ದೊಡ್ಡವರು ಮಕ್ಕಳ ಮೇಲೆ ರೇಗುತ್ತೇವೆ,
0: ಮಕ್ಕಳಿಗೆ ಹಾಗೆ ವರ್ತಿಸುತ್ತಾರೆ ಎಂದು ಅವರ ಮೇಲೆ ಬೇಸರ ಮಾಡಿಕೊಳ್ಳುತ್ತೇವೆ. ಎಲ್ಲರ ಮುಂದೆ ಮಕ್ಕಳ ವರ್ತನೆ ಕೆಲವೊಮ್ಮೆ ಎತ್ತವರ ಮರ್ಯಾದೆಯನ್ನು ಹರಾಜು ಮಾಡುತ್ತವೆ. ಮಕ್ಕಳ ನಡವಳಿಕೆ, ವರ್ತನೆ, ಸಾಮಾಜಿಕವಾಗಿ ಅವರು ಬೆರೆಯುವ ರೀತಿ ಇತ್ಯಾದಿಗಳೆಲ್ಲವೂ ನಮ್ಮದೇ ವರ್ತನೆಯ ಕನ್ನಡಿ ಎಂಬುದು ಮಾತ್ರ ಬಹಳ ಸಲ ನಮಗೆ ಅರಿವಾಗುವುದೇ ಇಲ್ಲ. ಮಕ್ಕಳು ಹಾಗೆ ವರ್ತಿಸುವುದಕ್ಕೆ ಕಾರಣವೇನು ಎಂಬುದು ಎತ್ತವರಿಗೆ ಕೆಲವೊಮ್ಮೆ $1,000,000 ಪ್ರಶ್ನೆಯಾಗುತ್ತವೆ. ಮಕ್ಕಳನ್ನು ಬೆಳೆಸುವಲ್ಲಿ ಎಲ್ಲಿ ಎಡವಿದ್ದೇವೆ ಎಂಬ ಯೋಚನೆ ಒಂದೆಡೆಯಾದರೆ ತಮ್ಮದೇ ನಡವಳಿಕೆಯು ಹಲವು ಬಾರಿ ಈ ವರ್ತನೆಗೆ ಕಾರಣವು ಆಗಿರಬಹುದು ಎಂದು ಯೋಚಿಸುವಲ್ಲಿ ಎಡವುತ್ತೇವೆ. ಸಾಕಷ್ಟು ಅಧ್ಯಯನಗಳು ಇದನ್ನು ಎತ್ತಿ ಹಿಡಿದಿವೆ ಕೂಡ. ಮಕ್ಕಳ ಮಾನಸಿಕತೆ, ಅವರ ನಡವಳಿಕೆ ಎಲ್ಲವೂ ಅವರ ಪೋಷಕರನ್ನೇ ಹೋಲುತ್ತವೆ. ತನ್ನ ಅಪ್ಪ ಹಾಗೂ ಅಮ್ಮನನ್ನು ನೋಡಿಯೇ ಮಗು ಕಲಿಯುತ್ತದೆ ಎಂದು ಹೇಳುತ್ತವೆ ಅನೇಕ ಅಧ್ಯಯನಗಳು. ಮುಖ್ಯವಾಗಿ ಹುಟ್ಟಿದ ಆರಭ್ಯ ಅಮ್ಮನ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುವ ಮಕ್ಕಳು ಅಮ್ಮನ ನಡತೆಯನ್ನೇ ನೋಡಿ ಕಲಿಯುತ್ತಾರೆ. ಮಕ್ಕಳು ಗಮನಿಸುವುದರಲ್ಲಿ ಸಿದ್ಧಹಸ್ತರು. ಮಕ್ಕಳು ನಮ್ಮನ್ನು ನೋಡುತ್ತಿಲ್ಲ ಎಂದು ನಾವು ಅವರಿರುವಾಗ ಆಡುವ ಜಗಳ, ಮಾತು, ಮುನಿಸು, ಬಳಸುವ ಶಬ್ದಗಳು ಎಲ್ಲವೂ ಮಕ್ಕಳ ಮನಸ್ಸಿನೊಳಗೆ ಹೆಚ್ಚಾಗಿ ಬಿಡುತ್ತವೆ, ಶಾಶ್ವತವಾಗಿ ನೆಲೆಯೂರುತ್ತವೆ. ಅಷ್ಟೇ ಅಲ್ಲ, ಅವನ್ನು ತನ್ನ ಜೀವನದಲ್ಲಿ ಮಗು ಬಳಸುತ್ತದೆ ಕೂಡ. ಇದನ್ನು ಪ್ರತಿಯೊಬ್ಬ ಎತ್ತವರು ಗಮನಿಸಿ ಎತ್ತವರಾಗಿ ಜವಾಬ್ದಾರಿಯುತವಾಗಿ ವರ್ತಿಸುವುದು ಹಾಗೂ ಮಕ್ಕಳಿಗೆ ಮಾದರಿಯಾಗಿ ನಡೆದುಕೊಳ್ಳುವುದು ಪ್ರತಿ ಪೋಷಕರಿಗೆ ಇರುವ ಬಹುದೊಡ್ಡ ಜವಾಬ್ದಾರಿ. ಬನ್ನಿ, ಪ್ರತಿ ಮಗುವು ಅಮ್ಮನನ್ನು ನೋಡಿ ತನ್ನ ಬಾಲ್ಯದಲ್ಲಿ ಏನೆಲ್ಲ ಕಲಿಯುತ್ತದೆ ಹಾಗೂ ಕಾಪಿ ಮಾಡುತ್ತದೆ ಎಂಬ ಆಸಕ್ತಿಕರವಾದ ಅಧ್ಯಯನದ ಝಲಕ್ ಇಲ್ಲಿದೆ. ಅಮ್ಮ ಹೇಗೆ ಮಾತಾಡುತ್ತಾಳೆ ಎಂಬುದನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಮಾತಾಡುವ ಹಾಗೆಯೇ ಮಾತನಾಡಲು ಮಗು ಪ್ರಯತ್ನಿಸುತ್ತದೆ. ಅಮ್ಮ ಒಳ್ಳೆಯ ಮಾತಾಡಿದರೆ ಮಗುವಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಕೆಟ್ಟದ್ದಾದರೆ ಅದರ ಪರಿಣಾಮವನ್ನು ಮಗು ಹಾಡುವ ಮಾತಿನಿಂದಲೇ ಕಂಡುಹಿಡಿಯಬಹುದು. ಅಮ್ಮನ ಒತ್ತಡವನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಗಡಿಬಿಡಿಯಲ್ಲಿ ಹೆಚ್ಚು ಒತ್ತಡದಲ್ಲಿದ್ದಾಗ ಹೇಗೆ ವ್ಯವಹರಿಸುತ್ತಾಳೆ ಎಂಬುದು ಮಗುವಿಗೆ ಮುಖ್ಯವಾಗುತ್ತದೆ. ಆಕೆಯ ಕೋಪ, ತಾಪ, ಚೀರಾಟ ಇವೆಲ್ಲವನ್ನು ಮಗು ತನ್ನ ಒತ್ತಡದ ಸಮಯವನ್ನು ಕಾಪಿ ಮಾಡುತ್ತದೆ. ಅಮ್ಮ ಶಾಂತವಾಗಿ ಪರಿಸ್ಥಿತಿ ನಿಭಾಯಿಸುವವಳಾಗಿದ್ದರೆ ಮಗುವು ಶಾಂತವಾಗಿರುವುದನ್ನು ಕಲಿಯುತ್ತದೆ. ಅಮ್ಮನ ಕೆಲಸವನ್ನು ಮಗು ನೋಡುತ್ತದೆ. ಅಮ್ಮ ಕಷ್ಟಪಟ್ಟು ದುಡಿಯುವವಳಾಗಿದ್ದರೆ ಮಗುವು ಅದನ್ನು ಮುಂದೆ ಅಳವಡಿಸಿಕೊಳ್ಳುತ್ತದೆ. ಅಮ್ಮನ ವಹಿಸುವ ಆರೋಗ್ಯದ ಕಾಳಜಿ, ತನ್ನನ್ನು ತಾನು ನೋಡುವ ರೀತಿ ಎಲ್ಲವನ್ನು ಮಗು ಕಾಪಿ ಮಾಡುತ್ತದೆಯಂತೆ. ತಾನು ಕೂಡ ಆಗಿರಲು ಪ್ರಯತ್ನ ಮಾಡುತ್ತದೆಯಂತೆ. ಅಮ್ಮನ ಆತ್ಮವಿಶ್ವಾಸ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದಂತೆ. ಅಮ್ಮ ಆತ್ಮವಿಶ್ವಾಸಿಯಾಗಿದ್ದರೆ ಮಗುವು ಅಷ್ಟೇ ಧೈರ್ಯಶಾಲಿಯಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತದೆಯಂತೆ. ಅಮ್ಮ ಸಾಮಾಜಿಕವಾಗಿ ಹೇಗೆ ನಡೆದುಕೊಳ್ಳುತ್ತಾಳೆ, ಬೇರೆಯವರ ಜೊತೆಗೆ ಹೇಗೆ ವ್ಯವಹರಿಸುತ್ತಾಳೆ ಎಂಬುದನ್ನು ಮಗು ನೋಡುತ್ತದೆ. ಅಷ್ಟೇ ಅಲ್ಲ, ತಾನು ಅದನ್ನೇ ಕಲಿಯುತ್ತದೆ. ಅಮ್ಮ ಹಣವನ್ನು ಹೇಗೆ ಖರ್ಚು ಮಾಡುತ್ತಾಳೆ ಎಂಬುದು ಕೂಡ ಮಕ್ಕಳಿಗೆ ಸೋಜಿಗದ ವಿಚಾರವೇ. ಅದನ್ನೇ ಮಗು ಕೂಡ ಅಮ್ಮನನ್ನೇ ನೋಡಿ ಕಲಿಯುತ್ತದೆಯಂತೆ. ಒಟ್ಟಾರೆಯಾಗಿ ಅಮ್ಮನೆಂಬ ಜೀವ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಮಾನಸಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಮ್ಮನ ಒಟ್ಟಾರೆ ವ್ಯಕ್ತಿತ್ವ ಮಕ್ಕಳ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಎರಡು ಪರಿಣಾಮಗಳನ್ನು ಬೀರಬಲ್ಲದು. ಹಾಗಾಗಿ ಅಮ್ಮನೆಂಬ ತನ್ನ ಜವಾಬ್ದಾರಿಯುತ ಹುದ್ದೆಯ ಮೇಲೆ ಪ್ರತಿಯೊಬ್ಬ ಅಮ್ಮನಿಗೂ ತನ್ನ ಜವಾಬ್ದಾರಿಗಳ ಅರಿವಿರುವುದು ಅತ್ಯಂತ ಅಗತ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು

ನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದ ಕುಮಾರ?
2: ಸಿದ್ದಣ್ಣ, ಈ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನು ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ದೇವರಾಜ್ ಚೂರು ನಡೆಸಿದರು.

ಕುಡ್ದಿಲ್ಲ, ಕುಡಿಬೇಕನ್ನೋ ಯಾವುದೇ ಇಚ್ಛೆ ಇರೋದು ಕೂಡ ಇಲ್ಲ. ಕಾರಣ ಇಷ್ಟೇ, ನಾವೆಲ್ಲ ಏನೀಗ ಮಿಗಿಲಾದ ಶಕ್ತಿ ಭಗವಂತನಿಗೆ ಸ್ವಾಗತ ಅಂತ ಹೇಳಿದ್ರು. ಸೊ ಇದೇ ಮಿಗಿಲಾದ ಶಕ್ತಿ ಭಗವಂತ ನನಗೂ ಕೂಡ ಈ ಒಂದು ಫೆಲೋಶಿಪ್ ಭದ್ರಕೋಟೆ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋ ಭದ್ರಕೋಟೆ ಒಳಗಡೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಕೂಡ್ತಕ್ಕೆ ಹೋಗುವಂತಹ ಯಾವುದೇ ಆಸೆಗಳಿಲ್ಲ. ಮೊದಲನೇದಾಗಿ ಸೊ ಇವತ್ತು ಭಗವಂತ ನಾವಿಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಒಳಗಡೆ ಒಬ್ಬೊಬ್ಬ ಏನು ದೇವದೂತರು ಅಂತ ಹೇಳ್ತೀವಿ ಪ್ರತಿಯೊಬ್ಬ ಮೆಂಬರ್ಗಳಿಗೆ ಕೂಡ. ಅದೇ ರೀತಿ ಆ ಹೊಸ ಬಂಧುಗಳಿಗೆ ನಾವು ದೈವತ್ವ ಒಂದು ದೇವರ ಒಂದು ಸ್ಥಾನಮಾನವನ್ನೇ ಕೊಡ್ತೀವಿ. ಭಗವಂತ ಹೊಸ ಬಂಧುಗಳ ರೂಪದಲ್ಲಿ ಇವತ್ತು ಬಂದಿದ್ದಾನೆ ಅಂತ ಹೇಳ್ಬೋದು. ನಿರಂತರವಾಗಿ ಬರ್ತಾ ಇರಿ ಈ ಒಂದು ಕಾರ್ಯಕ್ರಮಕ್ಕೆ. ಅಂದರೆ ದೈಹಿಕ ಸಭೆಗಳಾದರೆ ಇನ್ನೂ ತುಂಬ ಸ್ಟ್ರಾಂಗ್ ಇರ್ತದೆ. ಈ ಏನು ಈ ಆನ್ಲೈನ್ ಸಭೆಗಳಿದೆ, ಇದು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ದಂಗೆ. ಯಾವುದೋ ನಾವು ಯಾವುದೋ ಒಂದು ಆರಾಧ್ಯ ದೈವ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು ಧರ್ಮಸ್ಥಳದ್ದು, ಅಥವಾ ಯಾವುದು ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಇರ್ಬೋದು, ನಾವು ಈ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು ಪೂಜೆ ಮನೆಯಲ್ಲಿ ಏನು ಕೈ ಮುಗಿತೀವಿ ಅದೇ ರೀತಿ. ಬಟ್ ನೀವು ದೈಹಿಕ ಸಭೆಗಳಿಗೆ ಹೋದರೆ ನಾವು ನಿಜವಾಗ್ಲೂ ತಿರುಪತಿಗೆ ಹೋಗಿ ದರ್ಶನ ಮಾಡಿದಾಗ, ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸ್ದಾಗ ಎಷ್ಟು ಪವರ್ ಅಂದರೆ ಎಷ್ಟು ಸ್ಟ್ರಾಂಗ್ ಇರುತ್ತೆ, ನಮ್ಮಲ್ಲಿ ಎಷ್ಟು ಖುಷಿ ಇರುತ್ತೆ ಅದೇ ರೀತಿ ಇರುತ್ತೆ. ಹೆಚ್ಚಿನದಾಗಿ ದೈಹಿಕ ಸಭೆಯನ್ನು ಕೂಡ ಭೇಟಿ ಮಾಡಿ ನೀವು ಕಂಡಕ್ಟ್ ಮಾಡಿ ಅಂತ ಹೇಳ್ತೀನಿ. ಬರ್ತಾ ಇರಿ, ಕೆಲಸ ಮಾಡ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸಾಧಾರಣ ಇವತ್ತಿಗೆ 6 ವರ್ಷ 3 ತಿಂಗಳು ಇದೆ. ಡಿಸೆಂಬರ್ 27, 2018 ನಾನೊಂದು ಮೊದಲು ಈ ಒಂದು ಬಾಂಧವ್ಯಕ್ಕೆ ಬರ್ತೀನಿ. ಅವತ್ತು ನನಗೆ ನನ್ನ ಸ್ಥಿತಿಗತಿಗಳು ಹೇಗಿತ್ತಂತ ನಾನು ಹೇಳ್ತೀನಿ ನನ್ನ ಅನುಭವದಲ್ಲಿ. ಬಟ್ ಅವತ್ತು ನನಗೆ ಇಲ್ಲಿ ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸ್ಸಲ್ಲಿ ಬರ್ತಾ ಇರಿ ಕೆಲಸ ಮಾಡ್ತದೆ ಅಂತ. ಅದು ಎಲ್ಲ ಒಂದು ಕಡೆ ನನಗೆ ಆ ಒಂದು ಕುತೂಹಲ ಮುಟ್ಟಿಸ್ತು. ಇನ್ನು ಕೆಲವರು ನನ್ನ ಹಗ್ ಮಾಡಿದ್ರು, ತಪ್ಪಿಕೊಂಡ್ರು, 100% ಕಾರ್ಯಕ್ರಮ ಅಂತ ಹೇಳಿದ್ರು. ಇನ್ನು ಕೆಲವರು ಗಾಡ್ ಚೂಸನ್ ಪೀಪಲ್, ದೇವರು ಆಯ್ಕೆ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಅವಕಾಶ, ನೀವು ದೇವರು ಆಯ್ಕೆ ಮಾಡಿದೆ ನಿಮ್ಮನ್ನ ಅಂತ ಹೇಳಿದ್ರು. ನನಗೆ ಇದೆಲ್ಲ ಹೊಸ ಶಬ್ದಗಳು, ನಾನು ಕೇಳ್ತಾ ಇರೋದು ನನ್ನ ಜೀವನದಲ್ಲೇನೆ. ಆದರೂ ಎಲ್ಲೋ ಒಂದು ಕಡೆ ನನಗೆ ಏನು ಒಂದು ಇನ್ಸ್ಪಿರೇಷನ್ ಅಂದರೆ ದೊಡ್ಡ ಒಂದು ಆತ್ಮವಿಶ್ವಾಸನೇ ಬರ್ತಾ ಇದೆ ನನಗೆ, ಬಂದ್ಬಿಡ್ತಾ ಅವತ್ತು. ಯಾಕಪ್ಪ ಅಂತ ಅಂದರೆ ನಾನು ಇಡೀ ಜಗತ್ತಿನಲ್ಲಿ ಮಾನವನಾಗಿ ಹುಟ್ಟಿದೆ, ಒಳ್ಳೆ ಜೀವನನೂ ಮಾಡಿದೆ, ಕೆಟ್ಟದು ಮಾಡಿದೆ. ಆದರೆ ಈ ಕುಡಿತಕ್ಕೆ ಸಿಲುಕಿ ಕುಡಿತದಿಂದ ಆದಂತಹ ನನಗೆ ನಷ್ಟಗಳನ್ನು ಸರಿಪಡಿಸ್ಕೊಳಕ್ ಹಾಗೇ ಇಲ್ಲ ಕೊನೆವರೆಗೂ. ಅಂಥ ಸಂದರ್ಭದಲ್ಲಿ ಹೀನಾಯ ಸ್ಥಿತಿಯನ್ನು ನಾನು ತಲುಪಿದಂತಹ ವ್ಯಕ್ತಿ. ಅವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಸ್ಥಿತಿ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಎಲ್ಲ ಒಂದು ಹೊಸ ಹೊಸದು ನನಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇತ್ತು. ಸೊ ನಾನು ಏನು ಇವೊಂದು ನನಗೊಂದು 45 ನಿಮಿಷ ಸಮಯ ಇದೆ, ಇದರಲ್ಲಿ ನನ್ನ ಒಂದು 15 ನಿಮಿಷ ನನ್ನ ಅನುಭವ ಹಂಚ್ಕೋತೀನಿ. ಒಂದು 15-20 ನಿಮಿಷವನ್ನು ಏನು ಈ ಒಂದು ಕುಡಿತ ಏನೆಲ್ಲ ಮಾಡ್ತದೆ. ಇವತ್ತು ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸ್ಸಲ್ಲಿ ಬಂದಾಗ ಗೊತ್ತಾಗುತ್ತೆ, ಕುಡಿತ ಕೆಟ್ಟದ್ದಲ್ಲ, ಕುಡುಕ ಕೆಟ್ಟವನಲ್ಲ, ಅವನು ಒಬ್ಬ ರೋಗಿ ಅಂತ. ಸೊ ನನಗೆ ಇವೆಲ್ಲ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಈ ಅಮಲತನ ಆಲ್ಕೋಹಾಲಿಸಮ್ ಏನೂ ಗೊತ್ತಿರಲಿಲ್ಲ. ಏನೋ ಒಂದು ಮೋಜು ವಸ್ತಿಗೋಸ್ಕರನೇ ಶುರು ಮಾಡಿದಂತಹ ವ್ಯಕ್ತಿ. ಸೊ ಇನ್ನೊಂದು ನನ್ನ ಕಿರು ಪರಿಚಯ ಮಾಡ್ಕೋಬೇಕಂದ್ರೆ ಆ ಸಂದರ್ಭದಲ್ಲಿ ನಾನೇನು ಒಂದು ಕುಡಿತವನ್ನು ಶುರು ಮಾಡಿದೆ, ನಾನು ನನ್ನ ತಾಯಿ ಇಬ್ಬರೇ, ನಾವು ಇಬ್ಬರೇ ಇದ್ದಿದ್ದು ಒಂದು ಬ್ಯಾಚುಲರ್ ಲೈಫು. ಸೊ ಆ ಪ್ರೌಢಾವಸ್ಥೆವರೆಗೂ ನಾನು ತುಂಬ ಒಂದು ಸುಸಂಸ್ಕೃತವಾದ ಒಂದು ವಾತಾವರಣದಲ್ಲಿ ಬೆಳೆದಂತಹ ವ್ಯಕ್ತಿ, ಆಸ್ತಿಕನಾಗಿದ್ದೆ. ದೇವರು ನಿಂಡ್ರು ಈ ಭಯ ಭಕ್ತಿನದೆಲ್ಲ ತುಂಬ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಈ ಹವ್ಯಾಚ ಶಬ್ದಗಳನ್ನ ನಾನು ಮಾತು ಕೂಡ ಆಡ್ತಿರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಒಂದು ರೀತಿ ರೋಲ್ ಮಾಡಲ್ ಅನ್ಬೇಕು. ಸೊ ಬೇರೆಯವರು ನನ್ನನ್ನು ತೋರಿಸಿ ನೋಡು ಆ ದೇವರಾಜನ ಥರ ಇರಬೇಕಪ್ಪ ಇದ್ರೆ ಅಂತ ಎಲ್ಲ ಹೇಳಿದ್ದುಂಟು. ಆ ಪ್ರೌಢಾವಸ್ಥೆಗೆ ಬರೋವರೆಗೂ ನಾನು ಅದೇ ರೀತಿ ಬೆಳ್ಕೊಂಬಂದೆ. ಸೊ ಎಲ್ಲ ಒಂದು ಕಡೆ ಆ ಪ್ರೌಢಾವಸ್ಥೆ ಮೀರಿ ನಾನು ಕಾಲೇಜ್ ಮೆಟ್ಟಲೆ ಹತ್ತಿದಾಗ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗಲಿಲ್ಲ ಮುಂದಿನ ಒಂದು ಜೀವನಕ್ಕೆ ಹೇಗೆ ಹೋಗಬೇಕು ಏನಂತ ಅಂದ್ಬಿಟ್ಟು. ಅಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಎಡುವುದೇ ಅಂತ ಅನ್ಕೊತೀನಿ. ಆಗ ನಾನು ಹೊರಪ್ರಪಂಚಕ್ಕೆ ಹೋಗಿ ದುಡಿಮೆ ಮಾಡಬೇಕು, ಒಳ್ಳೆ ಜೀವನ ಮಾಡಬೇಕು ಅನ್ನೋದು ನನಗೆ ಅವಾಗಲಿಂದನೇ ಬಂದ್ಬಿಡ್ತು.
ಸೊ ಎಜುಕೇಷನ್ನ

0: ಸೆಕೆಂಡ್ ಪಿ ಯು ಸಿಗೆ ನಾನು ಬ್ರೇಕ್ ಮಾಡಿದೆ.
1: ಆ ಬ್ರೇಕ್ ಮಾಡಿ ಯಾವಾಗ ಎಷ್ಟು ಹೊರಗಡೆ ಹೋಗ್ತೀನಿ, ಹೊರಗಡೆ ಹೋದಾಗ ಕೆಲವು ವರ್ಷಗಳ ಕಾಲ ತುಂಬ ಕಷ್ಟಪಡ್ತೀನಿ, ಜೀವಿತದಾಳ್ತಾರೆ, ನನ್ನ ಕೆಲಸ ಮಾಡಿಸ್ಕೋತಾರೆ, ಆದರೆ ನನಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಒಂದೊತ್ತು ಊಟಕ್ಕೂ ನನಗೆ ಸಮಸ್ಯೆ ಉಂಟಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ. ಸೊ ನನಗೆ ಎಲ್ಲ ಒಂದು ಕಡೆ ಡಿಸಪಾಯಿಂಟು, ಆ ಒಂದು ಬ್ಯಾಚುಲರ್ ಲೈಫಲ್ಲೇ ನನ್ನ ಜೀವನದ ಬಗ್ಗೆ ಡಿಸಪಾಯಿಂಟ್ ಆಗೋಯ್ತು ನನಗೆ. ಏನಪ್ಪ ಏನೆಲ್ಲ ಹತ್ಕೊಂಡು ನಾನು ಮನೆಯಿಂದ ಈಚೆ ಬಂದೆ, ದುಡಿಮೆ ಮಾಡಬೇಕು, ಚೆನ್ನಾಗಿರಬೇಕು, ಒಳ್ಳೆ ಜೀವನವನ್ನು ನಾನು ನಡೆಸಬೇಕು ಅಂತ ಅಂದ್ಬಿಟ್ಟು, ಆದರೆ ಈ ಥರ ನನಗೆ ಆಯ್ತಲ್ಲ ಅನ್ನೋದು ನನಗೊಂದು ರೀತಿ ಉಳ್ಕೊಂಬಿಡ್ತು ಮೈಂಡಲ್ಲಿ ಹಂಗೇನೆ ಬ್ಲಾಂಕ್ ಆಗಿ. ಆದರೆ ಒಂದು ಆ ಅಟಾಚಲ ಅನ್ನೋದಿತ್ತು, ಮತ್ತೆ ನಾನು ಸುಮ್ಮನೆ ಫೇಲ್ಯೂರ್ ಆಗಿ ಮನೆಗೆ ಹೋಗಬಾರ್ದು, ಏನಾರು ಒಂದು ಮಾಡಬೇಕು ಅನ್ನೋದಿತ್ತು. ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ಕುಡಿತ ನನಗೆ ಸಾಥ್ ಕೊಡ್ತು. ಹಿಂಗೆ ಸ್ನೇಹಿತರುಗಳ ಜೊತೆ ಸೇರಿ ಆ ಮೊದಲ ಕುಡಿತವನ್ನು ಒಂದು ಗ್ಲಾಸ್ ಬಿಯರಿಂದ ನಾನು ಶುರು ಮಾಡಿದಂತಹ ವ್ಯಕ್ತಿ. ಆ ಸ್ಟಾರ್ಟಿಂಗ್ನಲ್ಲಿ ನಿಜವಾಗ್ಲೂ ಆ ಮೂಮೆಂಟ್ ನೋಡಿ ಅದೆಲ್ಲ ನಾನು ನೆನೆಸ್ಕೊತಾ ಇದ್ದರೆ ಗುಡ್, ಇಟ್ ವಾಸ್ ವೆರಿ ಗುಡ್. ಭಾಳ ಯಾಕೆಂದರೆ ನಾನು ಸ್ವಲ್ಪ ನಾಚಿಕೆ ಸ್ವಭಾವದನಾಗಿದ್ದೆ, ಸೆನ್ಸಿಟಿವ್ ಪರ್ಸನ್ ಆಗಿದ್ದೆ, ಸ್ವಲ್ಪ ಧೈರ್ಯ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ಈ ಒಂದು ಒಂದೊಂದು ಬಿಯರ್ ನನಗೆ ಏನು ಮಾಡ್ತಾ ಇತ್ತು, ಆಲ್ಕೋಹಾಲ್ ಅನ್ನೋದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆ ಓಪನ್ನೆಸ್ಸು ಅಂದರೆ ಒಂದು ಧೈರ್ಯವಾಗಿ ಜಸ್ಟ್ ಮಾತಾಡಲಿಕ್ಕೆ ಒಂದು ಪವರ್ ಬರ್ತಿತ್ತು. ಹೀಗೆ ಎಲ್ಲ ಒಂದು ರೀತಿ ಮೋಜು ಮಸ್ತಿ ಎಕ್ಸೈಟ್ಮೆಂಟು ಎಂಟರ್ಟೈನ್ಮೆಂಟ್ ಇದೆಲ್ಲ ಇತ್ತು ನನ್ನಲ್ಲಿ. ಇದು ದಿನೇ ದಿನೇ ನೋಡಿ ಇಲ್ಲಿ ಹೇಳ್ತಾರೆ ಪ್ರೋಗ್ರೆಸಿವ್ ಡಿಸೀಸ್, ಇದು ಒಂದು ಹುಲ್ಬಣಗೊಳ್ಳುವ ರೋಗ ಅಂತ ಇಲ್ಲಿ ಹೇಳ್ತಾರೆ, ನಮಗದು ಯಾವುದು ಗೊತ್ತಿಲ್ಲ. ಸೊ ನಾನು ತಿಂಗಳಿಗೊಮ್ಮೆ ಕುಡಿತಿದ್ದನು, ವಾರಕ್ಕೊಮ್ಮೆ ಶುರು ಮಾಡಿದೆ, ಆ ವೀಕೆಂಡ್ಸ್ ಸಟರ್ಡೆ ಸಂಡೇ. ಸೊ ನಂತರದ ದಿನಗಳಲ್ಲಿ ಡೈಲಿ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಅಂದರೆ ನನಗೊಂದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆಮೇಲೆ ನನ್ನ ತಾಯಿ ಕೂಡ ಒಬ್ರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರಿಂದ ನನಗೆ ದುಡ್ಡನ್ನು ಕೇಳ್ತಿರ್ಲಿಲ್ಲ ಅವರು. ಜೀವನ ಹೆಂಗೆ ನಡೀತಿತ್ತು. ಸೊ ನನಗಿಲ್ಲಿ ನಾನು ದುಡ್ದಿದ್ದನ್ನು ಒಂದು ಸೇವಿಂಗ್ಸ್ ಮಾಡಬೇಕನ್ನೋದು ನನಗೆ ಬರಲಿಲ್ಲ. ನನಗೇನು ಅನ್ನಿಸ್ತು, ಸ್ನೇಹಿತರುಗಳ ಸರ್ಕಲ್ ನನಗೆ ಜಾಸ್ತಿ ಆಗ್ತಾ ಹೋಯಿತು. ಸೊ ದುಡಿಯೋಕ್ಕೋಸ್ಕರ ಕುಡಿ, ಕುಡಿಯೋಕ್ಕೋಸ್ಕರ ದುಡಿ, ಈ ಥರ ಆಗೋಯ್ತು. ಅಂದರೆ ನನಗೆ ಯಾವಾಗ ಜಸ್ಟು ಅಲ್ಲಿ ನಾನು ಕಷ್ಟಪಟ್ಟಿದ್ದೆಲ್ಲ ಜಸ್ಟು ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗಾಯಿತು, ನನ್ನ ಜೀವನ ಇಷ್ಟೇ ಅನ್ನೋದು ಗೊತ್ತಾಯಿತು. ನಾನು ಅಲ್ಲಿಗೆ ಎಲ್ಲ ಒಂದು ಕಡೆ ಮುಂದಿನ ಜೀವನದ ಒಂದು ಗುರಿ ಇತ್ತು, ಬಟ್ ಈ ಒಂದು ಕುಡಿತ ನನಗೆ ಗೊತ್ತಿಲ್ಲದೆ ನನ್ನನ್ನು ಆವರಿಸ್ಕೊತ ನಾನು ಒಬ್ಬ ಅಮಲು ರೋಗಿ ಆಗೋ ಒಂದು ದಾರಿಗೆ ಹೋಗ್ತಾ ಇದ್ದೆ. ಬೆಳವಣಿಗೆ ಆಗ್ತಾ ಇತ್ತು ನನ್ನಲ್ಲಿ ಕೂಡ ಈ ರೋಗ. ಸೊ ಕೊನೆಗೆ ಸುಮಾರು ವರ್ಷಗಳ ಕಾಲ ಡೈಲಿ ಡ್ರಿಂಕರ್ ಆಗಿ ಕೂಡ, ಅಂದರೆ ಹೇಳ್ತಾರಲ್ಲ ಇಲ್ಲಿ ಸಾಂದರ್ಭಿಕ ಕುಡುಕ, ಸಾಮಾನ್ಯ ಕುಡುಕ, ಕೊನೆಗೆ ಅಮಲು ರೋಗಿ. ಸೊ ಸಾಂದರ್ಭಿಕ ಕುಡುಕನಿಂದ ಸಾಮಾನ್ಯ ಕುಡುಕನಾಗಿ ತುಂಬ ವರ್ಷಗಳು ಜೀವನ ಮಾಡಿದ್ದೀನಿ. ಅಂದರೆ ನನ್ನನ್ನು ನಾನು ಸರ್ವ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ಯಾವಾಗ ಜಸ್ಟ್ ನಾನು ಇದು ನನಗೆ ಏನು ಆ ಒಂದು ಅಮಲು ರೋಗಿ ಆಗೋ ಕಂಡೀಷನ್ಸ್ ಬಂದೆ ಅಂದರೆ ಸಾಧಾರಣ ಒಂದು ಎರಡು ಮೂರು ವರ್ಷಗಳ ಕಾಲ ಲಾಸ್ಟಲ್ಲಿ 18 ವರ್ಷದ ಕುಡಿತ. ಈ 18 ವರ್ಷದ ಕುಡಿತದಲ್ಲಿ ಕೊನೆಯಲ್ಲಿ ನನಗೆ ತುಂಬ ಸಮಸ್ಯೆ ಆಯಿತು. 2007ರಲ್ಲಿ ನನಗೆ ಮದುವೆ ಆಯಿತು. 2007ರಲ್ಲಿ ಮದುವೆ ಆದಾಗ ಕೂಡ ನಾನು ಎಲ್ಲಿ ಕುಡಿತವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಿಡಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ, ಕಡಿಮೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮಿಸಸ್ ಬಂದು ಸಕಲೇಶ್ಪುರ, ಸಾಮಾನ್ಯವಾಗಿ ಅಲ್ಲೆಲ್ಲ ಡ್ರಿಂಕ್ಸು ಕ್ಯಾಶ್ ಎಲ್ಲ ಕುಡಿದೇ ಕುಡಿತಾರೆ. ಹಾಗಾಗಿ ನನ್ನ ಕೋ ಬ್ರದರ್ಸ್ಗಳು ಆಗ್ಬೋದು ಅವರು ಎಲ್ಲ ಕುಡಿತಾ ಇದ್ದಿದ್ದರಿಂದ ನನಗೆಲ್ಲ ಇದು ಬಿಡಲಿಕ್ಕೆ ಅವಕಾಶಗಳೆಲ್ಲೂ ಸಿಗಲಿಲ್ಲ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು, ಕಂಟಿನ್ಯೂ ಆಗಿದ್ದು ಅದು ಜಾಸ್ತಿ ಆಗಿದ್ದರೂ ಕೂಡ ನಾನು ಇದು ಹೇಳ್ತಾರಲ್ಲ ಇಲ್ಲಿ ಸಮರ್ಥನೆಗಳ ಸರಮಾಲೆನೇ ಹೇಳ್ತಾ ಹೋಗ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಕುಡ್ತಾ ಬಿಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಬರಲೇ ಇಲ್ಲ. ಎಷ್ಟು ಕುಡಿದ್ರು ನನಗೇನಾಗಲ್ಲ, ನಾನು ತಡಿತೀನಿ, ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಇದರಿಂದ ಇಲ್ಲಿ ನೋಡಿ ಅಮಲು ಅಂತ ಬಂದಾಗ ಒಂದಕ್ಕೋಸ್ಕರ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ಇದು ನನ್ನಲ್ಲಿ ಆಗ್ತಾ ಹೋಯಿತು. ಮೊದಲಿಗೆ ಆರ್ಥಿಕವಾಗಿ, ಈ ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆಗಳಂದರೆ ಇವತ್ತು ಒಬ್ಬ ಮನುಷ್ಯನಿಗೆ ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಫೈನಾನ್ಷಿಯಲಿ ಅದು ಅಗತ್ಯ ಇದ್ದೇ ಇರುತ್ತೆ, ಬೇಕಾಗೇ ಆಗುತ್ತೆ. ಹಂಗೆ ನನಗೆ ಕೈ ತುಂಬ ಸಂಬಳ ಸಿಗೋಂಥ ಒಳ್ಳೊಳ್ಳೆ ಕೆಲಸಗಳಿತ್ತು ನನಗೆ, ಆದರೆ

ಈ ಒಂದು ಕುಡಿತ, ಈ ಕುಡಿತದಿಂದಾಗಿ ನಾನು ಪ್ರಾಮಾಣಿಕನಾಗಿ ಆ ಕೆಲಸಗಳನ್ನು ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಏನೋ ಒಂದು ರೀತಿ ಒಂದು ಅಹಂಕಾರ, ಅಹಮ್ಮು, ನನಗೇನು ಇದಲ್ಲ ಅಂದರೆ ಇನ್ನೊಂದು ಕಂಪ್ನಿ ನನಗೇನು ಎಲ್ಲಿ ಬೇಕಾದ್ರೆ ಕರೆದು ಕೆಲಸ ಕೊಡ್ತಾರೆ ಅನ್ನೋ ಒಂದು ದಿಮಾಕು. ಈ ಥರ ಇದ್ದಾಗ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಕೆಲವು ಕಂಪ್ನಿಗಳನ್ನು ನಾನು ಚೇಂಜ್ ಮಾಡಿದೆ, ಇನ್ನು ಕೆಲವು ಕಂಪ್ನಿಗಳಲ್ಲಿ ಟರ್ಮಿನೇಟ್ ಅಂತಾರೆ, ಅಂದರೆ ಡಿಸ್ಮಿಸ್. ಸೊ ನನಗೆ ಗೊತ್ತಿಲ್ಲದೇ ಕೆಲವು ಮೇಲೆಲ್ಲ ಮಾಡಿಬಿಟ್ಟಿದ್ರು. ಸೊ ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ದೇವೆ ಕಂಪ್ನಿಯಿಂದ ಅಂತ ಅಂದ್ಬಿಟ್ಟೆಲ್ಲ. ಸೊ ನಿರಾಸೆಯಿಂದ ಆದರೂ ಕೂಡ ನೋಡಿ, ನನಗೆ ಕೆಲಸ ಕಳ್ಕೊಂಡೆ ಅಂತ ಏನಿಲ್ಲ, ಮತ್ತು ಇನ್ನೊಂದು ಕಂಪ್ನಿಗೆ ಟ್ರೈ ಮಾಡ್ತಿದ್ದೆ. ಅಲ್ಲಿ 3 ತಿಂಗಳು 6 ತಿಂಗಳು ಅಷ್ಟೇ ಇನ್ನೊಂದಕ್ಕೆ ಟ್ರೈ ಮಾಡ್ತಿದ್ದೆ. ಹಿಂಗೆ ಹತ್ತಾರು ಕಂಪ್ನಿಗಳಲ್ಲಿ ಜಸ್ಟು ಮಾಡಿದೆ. ಎಲ್ಲೋದ್ರೂ ಅಷ್ಟೇ ಪ್ರಾಮಾಣಿಕತೆ ಅನ್ನೋದೇ ಇಲ್ಲ ಕಂಪ್ನಿಯಿಂದ. ಜಸ್ಟ್ ಏನು ಸುಳ್ಳು ಬಿಲ್ಗಳು ಅದು ಇದು ಮಾಡಿ ಜಸ್ಟ್ ಏನು ಕುಡಿಬೇಕು ಮಾಡಬೇಕು ಅನ್ನೋದಷ್ಟೇ ಅಂತ ಒಂದು ಪರಿಸ್ಥಿತಿ ಬಂತು. ಸೊ ಕೊನೆಗೆ ಕೆಲಸಗಳು ಒಂದೊಂದೇ ಯಾವಾಗ ಕಳ್ಕೊತ ಹೋದೆ, ಫೈನಲಿ ನನಗೆ ಕೆಲಸಗಳು ಇಲ್ಲವೇ ಇಲ್ಲ, ದುಡಿಮೆ ಇಲ್ದಂಗೆ ಆಯಿತು ನನಗೆ. ಯಾವಾಗ ನನಗೆ ದುಡಿಮೆ ಇಲ್ದಂಗೆ ಆಯಿತು, ನೆಕ್ಸ್ಟು ಕೌಟುಂಬಿಕವಾಗಿ ಸಮಸ್ಯೆಗಳು ಮತ್ತೆ ಶುರುವಾಯಿತು. ಆರ್ಥಿಕ ಸಮಸ್ಯೆ, ನನಗೆ ದುಡ್ಡು ಸಿಗ್ತಾ ಇರಲಿಲ್ಲ. ಸರಿ, ನನಗೆ ದುಡ್ಡು ಸಿಗ್ತಿರಲಿಲ್ಲ, ನನ್ನ ಮನೆಯಲ್ಲಿ ಈ ಒಂದು ಆರ್ಥಿಕವಾಗಿ ಸಮಸ್ಯೆಗಳು ನನಗೆ ಶುರುವಾಯಿತು. ನಾನು ಎಲ್ಲವನ್ನು ಕೆಲಸ ಕಾರ್ಯಗಳನ್ನೆಲ್ಲ ಕಳ್ಕೊಂಡು ಮನೆಯಲ್ಲಿ ಇರೋ ಪರಿಸ್ಥಿತಿ ಬಂದ್ಬಿಡ್ತು. ಆ ಮನೇಲಿ ಇದ್ದರೂ ಕೂಡ ಕುಡಿತವನ್ನು ಬಿಡಬೇಕು ಅನ್ನೋದು ನನಗೆ ಎಲ್ಲೂ ಬರಲಿಲ್ಲ. ಸೊ ಕುಡಿತಕ್ಕೆ ದುಡ್ಡು ಹಂಚಬೇಕು, ಏನು ಮಾಡೋದು? ಮನೆಯಲ್ಲಿ ತಾಯಿ ಹತ್ರ ಹೆಂಡತಿ ಹತ್ರ ಫಸ್ಟು ಕೇಳಲಿಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ರು, ನಂತರ ಎಷ್ಟು ಏನೆಲ್ಲ ನನಗೆ ದುಡ್ಡು ಬೇಕಷ್ಟೇ. ಹಾಗಾಗಿ ಸುಮ್ಮನೆ ನಮ್ಮ ತಾಯಿ ಹತ್ರ ನಾನು ಆ ಬಿಸ್ನೆಸ್ಗಳು ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ನಾನು ಆ ಕೆಲಸಕ್ಕೆ ಸೇರಲ್ಲ, ನಂದೇ ಆದ ಓನ್ ಬಿಸ್ನೆಸ್ ಮಾಡ್ಬೇಕಂತ ಅಂದಾಗ ಏನು ಈ ಅಫೀಷಿಯಲ್ ಚೆಕ್ಗಳನ್ನು ಕೊಟ್ಟರೆ ಆಟೋಮೆಟಿಕಲಿ ಸಾಲ ಕೊಡ್ತಾಯಿದ್ರು. 20,000, 25,000, 50,000, 100,000 ಹಿಂಗೆಲ್ಲ ಇಟ್ಕೊಂಡು ತುಂಬ ಸಾಲಗಳಾಗ್ಬಿಡ್ತು. ನನಗೇನು ಒಂದು 20,000, 25,000 ಸಿಕ್ಬಿಟ್ರೆ ಸೀದಾ ಮಂಡ್ಯ ಮೈಸೂರು ಈ ಕಡೆಗೆಲ್ಲ ಹೋಗ್ಬಿಡ್ತಿದ್ದೆ. ಎಲ್ಲ ಫ್ರೆಂಡ್ ಹಾಸನ್ ದೇವು ಬಂದ ಅಂತ ಎಲ್ಲ ಸುತ್ಕೊಂಡ್ಬಿಡ್ತಾಯಿದ್ರು. ತು ಅಲ್ಲಿ ಕೂಡ ತಿರುಗೆ ಶೋಕಿನೇ ನಂದು, ಎಲ್ಲ ನಾನೇ ಟೇಬಲ್ ಬಿಲ್ ಕೊಡಬೇಕು, ಹೀಗೆ ಎಲ್ಲ ಖರ್ಚು ಮಾಡೋದು, ಕೊನೆಗೆ 200-300 ಇಟ್ಕೊಳ್ಳೋದು. ನಂತರ ಸೀದಾ ಮನೆಗೆ ಬಂದು ಒಂದು ವಾರಗಟ್ಟಲೆ ಮತ್ತೆ ಕುಡಿತಾ ಇರಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಮತ್ತೆ ಯಾವ್ದಾದ್ರು ಅಷ್ಟು ಒಂದು ಪೇಮೆಂಟ್ ಬರೋದು ಕಾಯ್ತಿದ್ದೆ, ಮತ್ತೆ ಬಂತು, ಮತ್ತೆ ಹೋಗು, ಇದೇ ಬಾಗೆಲ್ಲ. ಒಂದು ಕಡೆ ಜೀವನದ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅನ್ನೋದು, ಒಬ್ಬ ಒಂದು ಕುಟುಂಬದಲ್ಲಿ ಜಸ್ಟ್ ನನಗೆ ತಾಯಿ ಇದ್ದಾರೆ, ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ, ನನ್ನ ಜವಾಬ್ದಾರಿಗಳು ಏನನ್ನೋದೇ ಗೊತ್ತಿಲ್ಲ ನನಗೆ. ಕುಡ್ತಾ ಅಷ್ಟೇ, ಏನು ಸಮಸ್ಯೆ ಇದ್ದರೂ ಕುಡಿತೀನಿ, ಖುಷಿ ಇದ್ದರೂ ಕುಡಿತೀನಿ. ಅಂದರೆ ಇನ್ನೊಂದು, ನಾನು ಮನೆಯಲ್ಲೇ ಕುಡಿತಾ ಇದ್ದೆ, ಹೊರಗಡೆ ಹೋಗೋದೆಲ್ಲ ಕಡಿಮೆ ಮಾಡಿ ಯಾಕೆಂದರೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರಲಿಲ್ಲ. ನಾನು ಆ ಮನೆ ಕುಡಿಯ ಏನು ಯಾವುದು ಕಷ್ಟ ಅಂತ ಇಲ್ಲ, ಸುಖ ಅಂತ ಇಲ್ಲ, ಸುಮ್ಮನೆ ಕುಡಿ ಅಷ್ಟೇ. ಇದು ನನ್ನ ಕುಟುಂಬದ ಮೇಲಂತೂ ಎಷ್ಟು ಡ್ಯಾಮೇಜಸ್ ಆಯ್ತು ಅಂತ ಅಂದರೆ, ಸಾಲ ವಸೂಲುಗಳು ಮಾಡಿ ಕೊನೆಗೆ ಎಷ್ಟು ಫೈನಾನ್ಷಿಯಲಿ ಏನು ಮನೆಗಳಲ್ಲಿ ಇದ್ದಿದ್ದು ಒಡವೆಗಳಂಥದ್ದು, ನನ್ನ ಹೆಂಡತಿಗಳದು, ನನ್ನ ಮಕ್ಕಳುಗಳದು, ನನ್ನ ತಾಯಿದು ಎಲ್ಲ ಒಡವೆಗಳನ್ನೆಲ್ಲ ಹಾಳು ಮಾಡಿದೆ. ಫಸ್ಟು ಇಸ್ಕೊಂಡು ಪ್ಲಡ್ಜ್ ಮಾಡ್ತಾ ಇದ್ದೆ, ನಂತರ ಎಷ್ಟು ಪ್ಲಡ್ಜ್ ಮಾಡಿದ್ದನ್ನು ಬಿಡಿಸ್ಕೊಂಡು ಸೇಲ್ ಮಾಡಿಬಿಟ್ಟಿದ್ದೀನಿ ಎಲ್ಲ. ಈ ಕೊನೆಗೆ ಮನೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ, ಸಮಸ್ಯೆ ಮಾಡ್ತಾರೆ ಅಂತ ಟೈಮಲ್ಲಿ ಒಡವೆಗಳನ್ನೆಲ್ಲ ಕದ್ದುಬಿಟ್ಟಿದ್ದೀನಿ ನಾನೇ, ಗೊತ್ತಿಲ್ದಂಗೆ. ನನ್ನ ಮನೆ ಯಜಮಾನನು ನಾನೇ, ಕಳ್ಳನೂ ನಾನೇ. ನೋಡಿ, ಅಂದರೆ ಈ ಒಂದು ಕುಡಿತ ಯಾವ ಮಟ್ಟಕ್ಕೆ ತಗೊಂಡೋಗಿತ್ತಂದರೆ ಸ್ನೇಹಿತರೆ, ಒಳ್ಳೇದ್ಯಾವುದು ಅಂತಲೂ ಗೊತ್ತು, ಕೆಟ್ಟದ್ಯಾವುದು ಅಂತಲೂ ಗೊತ್ತು, ಏನು ಮಾಡಬೇಕು ಮಾಡಬಾರ್ದು ಅಂತಲೂ ಗೊತ್ತು. ಆದರೂ ಕೂಡ ಇಲ್ಲಿ ಹೇಳ್ತಾರಲ್ಲ, ಕಪಡಿ ಶಕ್ತಿಶಾಲಿ ಗೊಂದಲಮಯ್ಯಾದ ಒಂದು ಇದು ಏನೆಲ್ಲ ಮಾಡ್ತದೆ ಅಂತ ಅಂದ್ಬಿಟ್ಟು, ಹಾಗೆ ಏನೆಲ್ಲ ಮಾಡಿಸುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಯಾರು ಏನು ಹೇಳಿದ್ರು ಕೇಳ್ತಿರಲಿಲ್ಲ, ಕುಡ್ತಾ ಮಾಡಬೇಕಷ್ಟೇ. ಒಂದಿನ ಮನೇಲಿ ಯಾರು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಇನ್ನು ಯಾವ್ದಾರು ಇಡಬೇಕಂತಂದರೆ ಎಲ್ಲ ಒಡವೆನೂ ಎಲ್ಲ ಇಲ್ಲ, ಎಲ್ಲ ಖಾಲಿ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದೀನಿ. ಮನೆ ವಾತಾವರಣ ಚಿಂತಾಜನಕ ಸ್ಥಿತಿ ಆಗಿದೆ, ಫುಲ್ಲು ಟೈಟಾಗಿ ರಾತ್ರಿ ಮಲಗಿಬಿಟ್ಟಿದ್ದೀನಿ. ಯಾವುದೋ ನಮ್ಮ ರಿಲೇಟಿವ್ ಊರಿಗೆಲ್ಲ ಹೋಗಿದ್ರು ಮನೆಯವರು, ಬೆಳಗ್ಗೆ ಅಷ್ಟೊತ್ತಿಗೆ ಎಚ್ಚರ ಆಯಿತು. ಆ ಎಚ್ಚರಾಗಿ ಆ ಯಂಗ್ ಓವರಲ್ಲಿ ವಾಶ್ರೂಮ್ಗೆ ಅಂತ ಹೋಗ್ತೀನಿ, ದುಡ್ಡಿಲ್ಲ, ಆ ವಾಶ್ರೂಮ್ ಹೋಗುವಾಗ್ಲೂ ಫಸ್ಟು ಸ್ವಲ್ಪ ಕುಡಿಬೇಕಾಗಿತ್ತು ನಾನು ಅನ್ನೋ ಒಂದು ಥಾಟು ನನಗೆ. ಆ ವಾಶ್ರೂಮ್ಗೆ ಹೋಗುವಾಗ ದೇವ್ರ ಮನೆಯಿಂದ ಪಾಸಾಗಿ ಹೋಗಬೇಕು, ದೇವ್ರ ಮನೆ ಓಪನ್ ಇತ್ತು, ನೋಡ್ತೀನಿ
ನಾವು ಭಾನುವಾರ ಒಂದು ಕಾಮಾಕ್ಷಿ ದೀಪ ಅಂತ ಬರುತ್ತೆ ಅದನ್ನೇ ಹಚ್ಚುತ್ತಾ ಇದ್ದಿದ್ದು.

0: ನನ್ನ ಕಣ್ಣಿಗೆ ಅದು ಬಿದ್ದುಬಿಡುತ್ತೆ. ಬಿದ್ದ ತಕ್ಷಣ ಮುಗೀತು ಅಂದರೆ ಸ್ಟಿಕ್ ಆನ್, ಅದು ಏನಾಗುತ್ತೋ ಬಿಡುತ್ತೋ. ಓ ದುಡ್ಡು ಸಿಕ್ತು ಇವತ್ತು ಪೂರ್ತಿ ಎಂಜಾಯ್ ಅನ್ನೋದು ನನಗೆ ಅವತ್ತಿನ ದಿನನ ನಾನು ಅರ್ಧ ಅನುಭವಿಸೇ ಆಯಿತು. ಅದು ಬಂದ ತಕ್ಷಣ ಪಟ್ಟಂತ ಮುಖಕ್ಕೆ ನೀರು ಹಾಕೊಂಡೆ, ಹೋಗಿದ್ದೇನೆ, ಅದು ತೊಗೊಂಡಿದ್ದೇನೆ, ಸೇಟು ಅಂಗಡಿಗೆ ಹೋದೆ, ಏನೇನೋ ಕತೆ ಹೇಳಿ ಅರ್ಜೆಂಟ್ ಆದರೆ ನಮ್ಮ ಕಡೆ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾರೆ, ಏನಾರ ಒಂದು ಸುಳ್ಳುಗಳು ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಇಟ್ಟು ಅದನ್ನೆಲ್ಲ ಕುಡಿದು ಹಿಂಗೆ ಎಲ್ಲ ಜೀವನ ಅಸ್ತವ್ಯಸ್ತ ಅಂತಂದರೆ. ಇನ್ನು ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಕೆಲವೆಲ್ಲ ಒಂದು ಆಸೆಗಳನ್ನು ಫುಲ್ಫಿಲ್ ಮಾಡಬೇಕು. ಒಬ್ಬ ಗಂಡನಾಗಿ ನನ್ನ ಹೆಂಡತಿಗೆ ಸರಿಗೆ ನೋಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ನನ್ನ ತಾಯಿಗೆ ತುಂಬ ಹಿಂಸೆ ಕೊಟ್ಬಿಟ್ಟೆ, ನನ್ನ ಮಕ್ಕಳಿಗೆ ಕುಡ್ದಾಗ ಅಷ್ಟೇ ಏನೋ ಒಂದು ಪ್ರೀತಿ, ಅದು ಬಿಟ್ಟರೆ ಅವರಿಗೆ ಸರಿಯಾಗಿ ಪ್ರೀತಿ ಮಾಡ್ತಿರ್ಲಿಲ್ಲ, ಸುಮ್ಮನೆ ಗದರಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ. ಅವರು ಫೀಸ್ ಕಟ್ಟಲಾಗ್ತಿರ್ಲಿಲ್ಲ ನನ್ನ ಕೈಲಿ, ಎಷ್ಟೋ ಸಲ ಫೀಸ್ ಕಟ್ತಲೇ ನೋಟಿಸ್ ಬೋರ್ಡಲ್ಲಿ ಹೆಸರಾಕ್ಬಿಟ್ಟು ಹೇಳ್ತಾ ಇದ್ರು. ಅಂತ ಟೈಮಲ್ಲೆಲ್ಲ ಸುಮ್ಮನೆ ಕೂಗಾಡ್ತಿದ್ದೆ ಅಷ್ಟೇ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಏ ನಿಮ್ಮ ಸ್ಕೂಲಿಗೆ ಬರ್ತೀನಿ ನಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಬೆಳಗ್ಗೆ ಎಣ್ಣೆ ಹೇಳಿದಾಗ ನನ್ನ ತಾಯಿಗೂ ನಮ್ಮ ಮಿಸ್ಸಸ್ಗೂ ಹೇಳ್ತಾ ಇದ್ದೆ, ಒಂಚೂರು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಬರ್ರಪ್ಪ, ನೀವೇ ಹೋಗ್ಬಿಟ್ಬಿಡ್ರಿ ಅಂತ. ಯಾಕಂದ್ರೆ ನನಗೆ ಹೋಗೋಕ್ಕೆ ಧೈರ್ಯ ಬೇಕಲ್ಲ. ಈ ಥರ ಎಲ್ಲ ಒಂದು ಅನುಭವಿಸಿದಂತಹ ವ್ಯಕ್ತಿ. ಇನ್ನು ಸಾಮಾಜಿಕವಾಗಿ ಬಂದರೆ ಎಷ್ಟೋ ಜನ ನಮ್ಮನ್ನು ಎಷ್ಟೋ ಜನ ಅನ್ನೋದಕ್ಕಿಂತ ನನ್ನ ಸ್ವಂತ ರಿಲೇಟಿವ್ಗಳು ಕೂಡ ಡಸ್ಟ್ಬಿನ್ ಥರ ಕಾಣ್ತಾ ಇದ್ರು. ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರಲಿ ಹೇಳದೆ ಬಿಟ್ಬಿಟ್ರು ನಮಗೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗೇ ಇಲ್ಲ ನಾವು, ಹೋಗಿ ಅಂದರೆ ಕಾರ್ಯಕ್ರಮ ಮುಗಿದ ಮೇಲೆ ಗೊತ್ತಾಗ್ತಾ ಇತ್ತು ನಮಗೆ. ನಮ್ಮ ಮಿಸಸ್ ಕಡೆ ಫಂಕ್ಷನ್ಗಳು ಆಗಲಿ, ನಮ್ಮ ತಂದೆ ಕಡೆ ಫಂಕ್ಷನ್ ಆಗಲಿ, ನಮ್ಮ ತಾಯಿ ಕಡೆ ಫಂಕ್ಷನ್ಗಳಾಗಲಿ, ಕೆಲವಕ್ಕೆಲ್ಲ ನಮ್ಮನ್ನು ಏನು ಇನ್ವೈಟ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಏನು ಇಲ್ಲಿ ಬಂದು ಇರೋ ವಾತಾವರಣ ಹಾಳು ಮಾಡ್ತಾರೆ ಅನ್ನೋದು ಅಂದರೆ, ಪಾಪ ನನ್ನ ಫ್ಯಾಮಿಲಿ ಏನು ತಪ್ಪು ಮಾಡಿರ್ತಿರಲಿಲ್ಲ, ನನ್ನ ಒಬ್ಬನ ಕುಡ್ತಾ ಇಡೀ ಫ್ಯಾಮಿಲಿಗೆ ಎಷ್ಟು ಡ್ಯಾಮೇಜ್. ಇಲ್ಲಿ ಹೇಳ್ತಾರಲ್ಲ ಒಬ್ಬ ಕುಡಿದ್ರೆ 18 ಜನಕ್ಕೆ ಕಾಯಿಲೆ ಅಂತ, ಅದು ಅರ್ಥ ಆಗುತ್ತೆ ನಿಜವಾಗ್ಲೂ ನನ್ನಿಂದ ಏನೆಲ್ಲ ಅಧ್ವಾನ ಆಗೋಗಿದೆ ಅಂತನ್ಬಿಟ್ಟು. ಸೊ ಇನ್ನು ದೈಹಿಕವಾಗಿಯೂ ಅಷ್ಟೇ, ಕುಡಿದು ನನಗೆ ಒಂದು ಬೈಕ್ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೈಕ್ ನೂಕಕ್ಕಾಗ್ತಿರ್ಲಿಲ್ಲ, ಮಲ್ಲಿಗೆಯೇ ಇರ್ತಿದ್ದೆ, ಏನೋ ಊಟ ತಿಂಡಿ ಸೇರ್ತಿರ್ಲಿಲ್ಲ. ತುಂಬ ಕುಡ್ದಾದ್ಮೇಲೆ ಎಲ್ಲ ಒಂದು ಕಡೆ ಎಷ್ಟು ಗಂಟೆಗೆ ಹೇಳ್ತಿದ್ದೆ, ಎಷ್ಟು ಗಂಟೆ ಮಲಗ್ತಿದ್ದೆ ಒಂದು ಗೊತ್ತಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ನಿಜವಾಗ್ಲೂ ನಾನು ಕುಡ್ತಾ ಬಿಡಬೇಕಪ್ಪ ಸಾಕು, ಏನು ಕಷಡ ಡ್ರಿಂಕ್ಸು ನನ್ನ ಹಾಳು ಮಾಡಾಕ್ಬಿಡ್ತು ಅಂತೆಲ್ಲ ಹನ್ಸೋದು, ಆದರೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗ್ಲೂ. ಅದೆಲ್ಲ ನೆನೆಸ್ಕೊಂಡಾಗ ನನಗೆ ಅಪ್ಪ ಮೈ ಜುಮ್ಮ ಅನ್ನತ್ತೆ, ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ. ನನಗೆ ದೈಹಿಕವಾಗಿ ಏನು ನನ್ನ ದೇಹ ಎಲ್ಲ ಕ್ಷೀಣಿಸ್ತಾ ಹೋಯ್ತು. ಯಾರೋ ಬಂದಾರ ಅಷ್ಟೇ, ಶುಗರ್ ಆಗಿದೆ ನಿನಗೆ ಅಂತನ್ನಾರು, ಹಿಂಗೆ ಸ್ಕೆಲಿಟನ್ ಥರ ಆಗ್ತಾ ನಿಂತ್ಕೊಂಬಿಟ್ಟೆ. ಕೊನೆಗೆ ಈ ಮಾನಸಿಕವಾಗಿ ಕೂಡ ನನಗೆ ತುಂಬ ಬ್ಲಾಂಕ್ ಆಗ್ಬಿಡ್ತು ಮೈಂಡು, ಯಾಕಂದರೆ ಕೆಲಸ ಕಾರ್ಯ ಇಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಊಟ ತಿಂಡಿ ಸೇರ್ತಿಲ್ಲ ಮನೇಲಿ. ಸಂದರ್ಭಗಳು ಹೆಂಗೆ ಬಂತಂದರೆ ನನಗೆ ಕುಡಿಯೋಕ್ಕೂ ಆಗ್ತಾ ಇಲ್ಲ, ಕುಡಿದಲ್ಲಿ ಇರೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ, ಸುಮ್ಮನೆ ನೆಗೆಟಿವಿಟಿ. ಮನೇಲಿ ಏನಕ್ಕೆ ದುಡ್ಡು ಕೊಟ್ಟರು ಕೂಡ ಮನೆ ಗಂಡು ಮಗ ನಾನೊಬ್ಬನೇ, ನನ್ನ ಕೈಲಿ ಕೊಡೋರು ಅದನ್ನು ಜಸ್ಟ್ ನಾನು ಮಿಸ್ಯೂಸ್ ಮಾಡ್ಕೊಂಡು ಹೋಗಿ ಕುಡಿದ್ಬಿಟ್ಟು ಏನು ಮಾಡ್ಕೊತಾರೆ, ಏನಾಗ್ಬೋದು ಫೈನಲಿ ಅನ್ನೋ ಒಂದು ಮಟ್ಟಿಗೆ ಬಂದ್ಬಿಟ್ಟೆ. ಜಸ್ಟ್ ಯಾರು ಒಂದು ಕರೆಂಟ್ ಬಿಲ್ ಕೊಟ್ಟರೆ ಕರೆಂಟ್ ಬಿಲ್ ಕಟ್ತಿರ್ಲಿಲ್ಲ, 8 ತಿಂಗಳು 10 ತಿಂಗಳು ಮನೆ ಬಾಡಿಗೆ ಕಟ್ತಿರ್ಲಿಲ್ಲ, ದಿನಸಿ ಅಂಗಡಿ 2-3 ತಿಂಗಳು ದಿನಸಿ ಅಂಗಡಿ ಬಿಲ್ ಕೊಡ್ತಿರ್ಲಿಲ್ಲ, ಇನ್ನು ಎಲ್ಲ ಬಡ್ಡಿ ಸಾಲಗಳು ಮಾಡಿಕೊಂಡು ಒಂದು 8-10 ಲಕ್ಷ ಸಾಲಗಳನ್ನು ಮಾಡಿ ನಮ್ಮ ತಾಯಿ ಬರೋ ಸಂಬಳ ಎಲ್ಲ ಬರೀ ಬಡ್ಡಿಗೆ ಹೋಗ್ತಾ ಇತ್ತು. ಎಲ್ಲ ಬೆಳಗ್ಗೆ 6 ಗಂಟೆಗೆ 7-8 ಗಂಟೆಗೆ ಬಂದು ಕದ ತಟ್ಟೋರು ಬಡ್ಡಿಯವರೆಲ್ಲ. ಆ ಒಂದು ಪರಿಸ್ಥಿತಿ ಆಯಿತು. ಎಷ್ಟೋ ಕೆಲವು ಚೆಕ್ ಕೇಸ್ಗಳಾಯಿತು. ಚೆಕ್ ಕೇಸಲ್ಲಿ ಪಾಪ ನಮ್ಮ ತಾಯಿಯವ್ರಿಗೆ ಅದೆಲ್ಲ ಅಂದರೆ ಡಿಪಾರ್ಟ್ಮೆಂಟಿಂದ ಅಷ್ಟೇ ತುಂಬ ಚೀಮಾರಿ ಹಾಕಂಗಾಯಿತು. ಮಾನಸಿಕವಾಗಿ ಅವರು ಕೂಡ ತುಂಬ ನೊಂದುಬಿಟ್ರು, ಯಾಕೆಂದರೆ ಒಬ್ಬನೇ ಮಗ, ಏನೆಲ್ಲ ಕನಸು ಕಟ್ಕೊಂಡಿದ್ರು, ಹಿಂಗಿರಬೇಕು ಅವನು ಹಂಗಿರಬೇಕು ಅದು ಹಿಂಗಿರಬೇಕಾಯ್ತು ಅಂತೆಲ್ಲ. ಬಟ್ ಯಾವಾಗ ಜಸ್ಟ್ ನೋಡಿ ಮಾನಸಿಕ ಒಂದು ಕಾಯಿಲೆಗೆ ಕೂಡ ಇವತ್ತು ಮದ್ದಿಲ್ಲ ಅಂತಂತಾರೆ, ಹಂಗೆ ನನ್ನ ತಾಯಿ ಪರಿಸ್ಥಿತಿ ಕೂಡ ಆ ರೀತಿ. ಆಗಿ ಅವರು ಜೀವಂತ ಶವಾಗಿ ಬದುಕುಬಿಟ್ಟಿದ್ದಾರೆ. ನನ್ನ ಕುಡಿತದ ಕೊನೆ ದಿನಗಳಲ್ಲಿ ಅವರು ಆಲ್ಮೋಸ್ಟು ಸತ್ತೋಗ್ಬೇಕಾಗಿತ್ತು, ಆ ಒಂದು ಪರಿಸ್ಥಿತಿಗೆ ಹೋಗಿದ್ರು. ಇನ್ನು ಆಧ್ಯಾತ್ಮಿಕವಾಗಿ ಕೂಡ ನಾನು ತುಂಬ ದಿವಾಳಿತನ ಹೊಂದ್ಬಿಟ್ಟೆ.
1: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ

0: ದೇವರಾಜೂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಕೇಳುವಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

0: ಪ್ರಕೃತಿಯ ವೈಚಿತ್ರ್ಯಗಳಿಗೆ, ವಿಸ್ಮಯಗಳಿಗೆ ಕೆಲವೊಮ್ಮೆ ನಾವು ಮೂಕ ವಿಸ್ಮಿತರಾಗುತ್ತೇವೆ. ಇಂತಹ ಒಂದು ವಿಸ್ಮಯವೇ ವಿದ್ಯುತ್ ಜೀವಿಗಳು. ಮಾನವನಿಗೆ ವಿದ್ಯುತ್ ಶಕ್ತಿಯ ಅರಿವು ಮೂಡಿಸುವ ಮೊದಲೇ ಈ ಭೂಮಿಯಲ್ಲಿ ಅನೇಕ ಜೀವಿಗಳು ವಿದ್ಯುತ್ ಉತ್ಪಾದಿಸಿ ಅದನ್ನ ತಮ್ಮ ಅನುಕೂಲಕ್ಕೆ, ಅಂದರೆ ಬೆಳಕು ಮತ್ತು ಆತ್ಮರಕ್ಷಣೆಯ ಸಾಧನೆಗಾಗಿ ಬಳಸಿಕೊಳ್ಳುತ್ತಿವೆ. ಅಂತಹ ಜೀವಿಗಳ ಪೈಕಿ ರಾತ್ರಿಯಲ್ಲಿ ಮಿನುಗುವ ಮಿಂಚು ಹುಳುಗಳು ನಮಗೆಲ್ಲರಿಗೂ ಚಿರಪರಿಚಿತ. ಕತ್ತಲ ರಾತ್ರಿಯಲ್ಲಿ ನಿಧಾನವಾಗಿ ಹರಡುತ್ತಾ ಕತ್ತಲ ತೆರೆಯನ್ನ ಸರಿಸುವ ಹುಳುಗಳಿವು. ಇದ್ದಕ್ಕಿದ್ದಂತೆಯೇ ಬೆಳಕನ್ನ ಬೆಳಗಿಸಿ ಒಮ್ಮೆಲೆ ಮಾಯವಾಗುವ ಇವುಗಳ ಶರೀರದಿಂದ ರಾತ್ರಿ ಹೊರಹೊಮ್ಮುವ ರಂಜಕ ಪ್ರಕಾಶದಿಂದಾಗಿ ಇವುಗಳ ಸಮೂಹವನ್ನ ನೋಡುವುದು ಕಣ್ಣಿಗೆ ಹಬ್ಬವೇ ಸರಿ. ಮಿಂಚು ಹುಳುಗಳ ದೇಹದಲ್ಲಿ ಲೂಸಿಫೆರಸ್ ಮತ್ತು ಲೂಸಿಫೆರನ್ ಎಂಬ ಎರಡು ಕಿಣ್ವಗಳು ಮೆಗ್ನೀಷಿಯಂ ಅಯಾನುಗಳ ಜೊತೆ ವರ್ತಿಸಿ ಬೆಳಕನ್ನ ಬಿಡುಗಡೆ ಮಾಡುತ್ತವೆ. ಈ ಬೆಳಕು ಸಂಪೂರ್ಣವಾಗಿ ಶಾಖರಹಿತವಾದದ್ದು. ಇವುಗಳ ಬೆಳಕಿಗೆ ಕಾರಣಗಳೇನೆಂದು ಹುಡುಕಲು ಹೊರಟ ವಿಜ್ಞಾನಿಗಳಿಗೆ ಅನೇಕ ವಿಸ್ಮಯಕಾರಿ ವಿಷಯಗಳು ಬೆಳಕಿಗೆ ಬಂದವು. ಈ ಹುಳುಗಳ ಲಾರ್ವಗಳು ಕೂಡ ಶತ್ರುಗಳನ್ನ ಬೆದರಿಸುವುದಕ್ಕಾಗಿ ಬೆಳಕನ್ನ ಬೀರುತ್ತವೆ. ಆದರೆ ಪ್ರೌಢ ಕೀಟಗಳು ಬೆಳಕು ಬೀರುವುದು ತಮ್ಮ ಸ್ವಪ್ರಭೇದವನ್ನು ಗುರುತಿಸಿ ಹೆಣ್ಣು ಗಂಡು ಕೂಡಿಕೊಳ್ಳುವುದಕ್ಕಾಗಿ. ಈ ಮಿಂಚು ಹುಳುವಿನಂತೆ ಬೆಳಕನ್ನು ಉತ್ಪಾದಿಸುವ ಸಾಮರ್ಥ್ಯವುಳ್ಳ ಹಲವಾರು ಜೀವಿಗಳಿವೆ. ಅಂತೆಯೇ ಬೆಳಗುವ ಅಣಬೆಗಳಿವೆ ಎಂಬುದು ನಿಮಗೆ ಗೊತ್ತೇ. ಹೌದು, ಇದೊಂದು ವಿಸ್ಮಯಕಾರಿ ಸಂಗತಿ. ಅಣಬೆಗಳು ಎಲ್ಲರಿಗೂ ಚಿರಪರಿಚಿತವಾದವು. ಅತ್ತ ಪ್ರಾಣಿಗಳು ಅಲ್ಲದೆ ಇತ್ತ ಸಸ್ಯಗಳು ಅಲ್ಲದೆ ಫಂಗೈ ಎಂಬ ಬೇರೆ ಸಾಮ್ರಾಜ್ಯಕ್ಕೆ ಸೇರಿದ ಶಿಲೀಂಧ್ರಗಳು ಇವು. ಇವುಗಳಲ್ಲಿ ಅನೇಕ ಪ್ರಭೇದಗಳು ಬೆಳಕನ್ನು ಬೀರುತ್ತವೆ. ಇವುಗಳಲ್ಲಿ ಬೆಳಕು ಉತ್ಪತ್ತಿಯಾಗುವುದು ಸೆಲೋಫ್ಯೂರಿನ್ ಮತ್ತು ಸೆಲೋಫೆರಸ್ ಕಿಣ್ವಗಳ ನಡುವಿನ ರಾಸಾಯನಿಕ ಪ್ರಕ್ರಿಯೆಯಿಂದ. ಲೂಸಿಫೆರನ್ ಎನ್ನುವುದು ಒಂದು ಕಿಣ್ವ. ಅದು ಲೂಸಿಫೆರನ್ ಎನ್ನುವ ವಸ್ತುವನ್ನು ಅರಗಿಸಿದಾಗಷ್ಟೇ ಬೆಳಕು ಹೊರಹೊಮ್ಮುತ್ತದೆ. ಈ ಹುಳುಗಳಿಗೆ ಇದರಿಂದ ಏನು ಉಪಯೋಗ ಎಂಬ ಪ್ರಶ್ನೆಗೆ ಇನ್ನೂ ನಿಖರವಾದ ಉತ್ತರ ಸಿಕ್ಕಿಲ್ಲ. ಆದರೆ ಇವು ಸಾಮಾನ್ಯವಾಗಿ ದಟ್ಟ ಅಡವಿಗಳಲ್ಲಿ ಕತ್ತಲು ಮಸುಕಿದ ಪ್ರದೇಶಗಳಲ್ಲಿ ಇರುವುದರಿಂದ ಬೀಜ ಪ್ರಸಾರಕ್ಕೆ ಕಾರಣವಾಗುವ ಪ್ರಾಣಿಗಳನ್ನು ಆಕರ್ಷಿಸಲು ಬೆಳಕು ಬೀರುತ್ತವೆ ಎಂದು ನಂಬಲಾಗಿದೆ. ಇವು ಹಗಲಿನ ವೇಳೆ ಬೆಳಕನ್ನು ಬೀರುವುದಿಲ್ಲ, ಆದರೆ ಕತ್ತಲಾಗುತ್ತಿದ್ದಂತೆ ಬೆಳಕನ್ನು ಹೊಮ್ಮಿಸಲು ಆರಂಭಿಸುತ್ತದೆ. ಅದರಲ್ಲೂ ಇವು ಸಾಮಾನ್ಯವಾಗಿ ಹಸಿರು ಬಣ್ಣದ ಬೆಳಕನ್ನು ಹೊರಹೊಮ್ಮಿಸುತ್ತವೆ. ಒಂದೆಡೆ ಇವು ಹೊಮ್ಮಿಸುವ ಬೆಳಕಿಗೆ ಆಕರ್ಷಣೆಗೊಂಡು ಇವುಗಳನ್ನು ತಿನ್ನುವ ಪ್ರಾಣಿಗಳು ಬಂದು ಮುಟ್ಟಿದೊಡನೆ ಇವುಗಳ ಛತ್ರಿ ಒಡೆದು ಬೀಜ ಕಣಗಳು, ಅಂದರೆ ಸ್ಟೋರ್ಸ್, ಗಾಳಿಯಲ್ಲಿ ಪ್ರಸಾರವಾಗುತ್ತದೆ ಎಂಬ ವಾದವಿದ್ದರೆ, ಇನ್ನೊಂದೆಡೆ ಈ ಬೆಳಕು ಅಣಬೆಗಳನ್ನು ತಿನ್ನುವ ಪ್ರಾಣಿಗಳನ್ನು ಓಡಿಸಿ ಅವುಗಳನ್ನು ರಕ್ಷಿಸುತ್ತವೆ ಎಂಬ ವಾದವೂ ಇದೆ. ಆದರೆ ಇವೆರಡರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಏನೇ ಆಗಿರಲಿ, ಒಟ್ಟಿನಲ್ಲಿ ಇವು ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯಗಳಲ್ಲಿ ಒಂದಾಗಿದೆ. ಏಕೆಂದರೆ ನಾವೆಲ್ಲ ಸಾಮಾನ್ಯವಾಗಿ ತಿನ್ನುವ ಅಣಬೆಗಳನ್ನು ನೋಡಿದ್ದೇವೆ. ಆದರೆ ಕೆಲವೊಂದಷ್ಟು ಕಾಡಿನಲ್ಲಿ ಕೆಲವೊಂದು ಅಣಬೆಗಳು ಪ್ರಕೃತಿಯಲ್ಲಿ ಬೆಳಕನ್ನು ನೀಡುವ ಅಣಬೆಗಳು ನಮಗಿಂದು ಚಿರಪರಿಚಿತವಾಗಿರುವುದು ಪ್ರಕೃತಿಯ ವಿಸ್ಮಯವೇ ಸರಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.

0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುನಾಳುಬ್ಬ ಬೆಳಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ನಾವು ಕೆಲವೊಂದ್ಸಲ ಏನಾದರೂ ಯಾರ ಬಗ್ಗೆನೂ ಬೇಜಾರಾದ್ರೆ ಮನೇಲಿ ಹೇಳ್ತೀವಿ, ಇವತ್ತು ಹೋಗಿ ಹೇಳ್ಬಿಡ್ತೇನೆ ಅವ್ನು ಮುಖದಲ್ಲಿ ಹೇಳ್ಬಿಡ್ತೀನಿ, ಸರಿಯಾಗಿ ಹೇಳ್ಬಿಡ್ತೀನಿ, ಹಿಂದೆ ನೋಡಲ್ಲ ಅಂತ. ನನ್ನ ಗೆಳೆಯ ಒಬ್ಬ ಹೇಗೆ ಮಾಡಿದ್ದ, ಅವ್ರ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಏನೋ ಬೈದಿದ್ದಾರೆ ಇವನಿಗೆ, ಹೇಳ್ದ ಇವತ್ತು ಹೋಗಿ ಎಮ್ ಡಿ ಆಗಲಿ ಏನಾಗಲಿ ನನಗೇನು ಮಾಡ್ತಾರ್ರಿ ಅವರು, ಮುಖದ ಮೇಲೆ ಪಟ್ ಅಂತ ಹೇಳಿ ಬಂದ್ಬಿಡ್ತೀನಿ ಅಂತ ಹೋದ. ಸಾಹೇಬ್ರು ಕರೆದ್ರು, ಏನು ಏನು ಪ್ರಾಬ್ಲಮ್ ನಿಂದು ಅಂತ ಕೇಳಿದರು. ಈತ ಕೈ ಬುಗಿದು, ಏನಿಲ್ಲ ಸರ್ ಏನಿಲ್ಲ ಸರ್, ನಿಮ್ಗೇನು ಹೇಳಿ ನಿಮಗೇನು ಹೇಳೋದು ಸರ್, ತಾವು ತುಂಬ ದೊಡ್ಡವರು ಅಂತ ಹೇಳಿ ಹೊಗಳಿ ಬಂದ. ಯಾಕೋ ಹೇಳಿಲ್ಲ ಅಂತ, ಅಯ್ಯೋ ಭಯ ಆಯ್ತು ಕಣಯ್ಯ, ದೊಡ್ಡವ್ರು ಬಂದು ಹೇಳೋಕ್ಕಾಗತ್ತ ಹಾಗೆ, ನಮ್ಮೆಲ್ಲರ ಹಣೆ ಬರ ಹೀಗೆ ಹೇಳಬೇಕು ಅಂತೇವೆ, ದೊಡ್ಡವ್ರು ಬಂದು ಹೇಳೋಕೆ ಹೋದಾಗ ಬಾಯಿ ಬರೋಲ್ಲ, ಯಾಕೆ ಬರೋಲ್ಲ ಅಂತ ವಿಚಾರ ಮಾಡಿದ್ದೇನೆ ಸಾಕಷ್ಟಲ್ಲ. ನಾನು ನಮಗೇನಾದರೂ ಒಂದು ಅಪೇಕ್ಷೆ ಇರ್ತದೆ, ಯಾವುದೋ ಒಂದು ದಾಕ್ಷಿಣ್ಯ ಇರ್ತದೆ, ಅದಕ್ಕೋಸ್ಕರ ಹೇಳೋಕೆ ಮನಸ್ಸು ಬರೋಲ್ಲ. ನಮ್ಮ ಸಾಹೇಬರಿಗೆ ನಾನು ಹೊರಟಾಗಿ ಮಾತಾಡಿಬಿಟ್ಟು ನಾಳೆ ಕೆಲಸನ ತೆಗೆದು ಹಾಕಿದರೆ, ಅದನ್ನು ಪ್ರಮೋಷನ್ ಆಗದೆ ಹೋದರೆ, ಇವೆಲ್ಲ ಅಪೇಕ್ಷೆಗಳಿಂದಾಗಿ ನಾನು ಏನು ಹೇಳಬೇಕೋ ಅದನ್ನು ಹೇಳಲ್ಲ. ಸ್ನೇಹಿತರೆ, ಒಂದು ಮಾತು ತಮ್ಗೆ ಹೇಳಬೇಕು, ನನ್ನ ನಂಬಿಕೆ ಅದು, ನಾಲಿಗೆಗೂ ಕೈಗೂ ಹತ್ತಿರದ ಸಂಬಂಧ ಇದೆ ಅಂತ. ನಾಲಿಗೆ ಮತ್ತು ಕೈಗೆ ಹತ್ತಿರ ಸಂಬಂಧ ಇದೆ, ಯಾವತ್ತು ನೀವು ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ದಯವಿಟ್ಟು ತಿಳ್ಕೊಳ್ಳಿ. ಯಾವತ್ತು ನಮ್ಮ ಮತ್ತೊಬ್ಬರ ಮುಂದೆ ಕೈ ಚಾಚುತ್ತೇನೋ ಅವ್ರನ್ನ ಟೀಕೆ ಮಾಡುವಂಥ, ಅವ್ರ ಮುಂದೆ ಸ್ಪಷ್ಟವಾಗಿ ಮಾತಾಡುವಂಥ ಹಕ್ಕನ್ನು ಕಳ್ಕೊಂಡ್ಬಿಡ್ತೇನೆ, ನೇರವಾಗಿ ಹೇಳೋಕೆ ಮನಸ್ಸೇ ಬರಲ್ಲ. ಯಾರೂ ಮುಲಾಜಲ್ಲಿ ಇಲ್ದಂಥ ಮನುಷ್ಯ ಯಾರಿಗೂ ಹಿಂದೆ ನೋಡೋಲ್ಲ. ಅಂಥದ್ದೊಂದು ಘಟನೆ ನನ್ನ ಕಣ್ಮುಂದೆ ಚಿತ್ರ ಇದೆ. ಈಗ ಎರಡನೇ ದುಂಡು ಮೇಜಿನ ಪರಿಷತ್ತು ಮುಗಿದಿತ್ತು ಇಂಗ್ಲೆಂಡಲ್ಲಿ, ಬಾಪು ಭಾಗವಹಿಸಿದರು, ವಾಪಸ್ ಬರಬೇಕು. ಬರುವಾಗ ಅವರು ಪ್ರೋಗ್ರಾಮ್ ಪ್ರಕಾರ ಇಟಲಿಗೆ ಹೋಗಿ ಬರಬೇಕು ಅಂತಾಯಿತು. ಇಟಲಿಗೆ ಹೋದರು, ಅಲ್ಲಿ ಮುಖ್ಯವಾದ ಪ್ರಸಂಗಗಳನ್ನೆಲ್ಲ ನೋಡಿದರು, ಜಾಗಗಳನ್ನು ನೋಡಿದರು, ಕರ್ಕೊಂಡು ತೋರಿಸಿದರು. ಇವರು ಹಾಗೆ ಟೂರಿಸ್ಟ್ ಅಟ್ರಾಕ್ಷನ್ ಇರುವಂಥ ಮನುಷ್ಯ ಅಲ್ಲ, ಅದನ್ನು ನೋಡಬೇಕು ಇದನ್ನು ನೋಡಬೇಕು ಆ ಜಲಪಾತ ತೋರಿಸಿ ಯಾರ ಮನೆ ತೋರಿಸಿ ಅಂತ ಹೋಗೋ ಮನುಷ್ಯ ಅಲ್ಲ. ಪ್ರತಿ ಕ್ಷಣ ಒಂದೊಂದು ನಿಮಿಷ ವೇಸ್ಟ್ ಆಗಲಾರದ ಹಾಗೆ ಬಳಸ್ಕೋಬೇಕು. ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರ ತಮ್ಮದು ಭಾರತಕ್ಕೇನು ಪ್ರಯೋಜನ ಆಗುತ್ತೆ, ಅವ್ರನ್ನ ಭೇಟಿಯಾಗೋದ್ರಲ್ಲೇ ಸಮಯ ಹೋಯಿತು. ಯಾರೊಬ್ಬರು ಹೇಳಿದಂತೆ ಇಟಲಿ ಸರ್ವಾಧಿಕಾರಿ ಇದ್ದಾನಲ್ಲ ಮುಸೋಲಿನಿ, ಅವನು ಭೇಟಿಯಾಗಬಹುದಾ ಅಂತ. ಆಗ್ಬೋದು, ಅವಕಾಶ ಸಿಗುತ್ತಾ ನೋಡಿ ಅಂದರು. ಯಾರೋ ಒಬ್ಬರು ಹೇಳಿದ್ರು, ಮುಸೋಲಿನಿ ಒಪ್ಕೊಂಡ, ಗಾಂಧೀಜಿ ಬರೋದು ಭೇಟಿ ಆಗ್ತೀನಿ ಅಂದ. ನೋಡಿ ಹೇಗಿದೆ, ಒಂದು ಕಡೆಗೆ ಸರ್ವಾಧಿಕಾರಿ, ಒಂದು ಕಡೆಗೆ ಯಾವ ಅಧಿಕಾರನೂ ಬೇಡಂದಂತ ಗಾಂಧಿ, ಇನ್ನೊಂದು ಕಡೆಗೆ ಗಾಂಧೀಜಿ ಹೋಗಿ ಮುಸೋಲಿನಿ ಭೇಟಿಯಾದರು. ಮೊದಲಿನ ಉಭಯ ಕುಶಲೋಪರಿ ಆದಮೇಲೆ ಮುಸೋಲಿನಿ ಕೇಳ್ತಾನೆ, ನೇರವಾದ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ ನೀವು ಕಲ್ಪಿಸಿಕೊಳ್ಳಿ, ಮುಸೋಲಿನಿ ಅಂತ ಸರ್ವಾಧಿಕಾರಿ ಮನಸ್ಸು ಮಾಡಿ ಚಕ್ಕನ್ ತಲೆ ಹಾರಿಸ್ಬಿಡುವಂಥ ಮನುಷ್ಯ, ಹಾರಿಸಿದವನು ಹೌದು, ಅಂಥವನ ಮುಂದೆ ಕೂತಂಥ ಗಾಂಧಿ, ಆಗ ಯಾವ ಅಧಿಕಾರನೂ ಇಲ್ಲ ಅವರಿಗೆ, ಯಾವ ಸ್ಥಾನನೂ ಇಲ್ಲ. ಆತ ಕೇಳ್ತಾನೆ, ನಮ್ಮ ಆಡಳಿತ ವ್ಯವಸ್ಥೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ. ಅವನ ಕುತೂಹಲ, ಗಾಂಧೀಜಿ ಏನು ಹೇಳ್ತಾರೆ ನೋಡಬೇಕು ಅಂತ. ಇವ್ರು ಹೇಳಿದ್ರಂತೆ, ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ ನಿಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ, ಸ್ವಲ್ಪನ ಕಂಡಿದ್ದೇನೆ, ನನಗನಿಸಿದ್ದು ನೇರವಾಗಿ ಹೇಳಿಬಿಡ್ತೇನೆ ನಿಮಗೆ. ನೀವು ರಟ್ಟಿನ ಮನೆಯನ್ನು ಕಟ್ಟಿದ್ದೀರಿ, ತಕ್ಷಣ ಮುರಿದು ಬೀಳೋದು ಖಚಿತ. ಅದು ರಟ್ಟಿನ ಕಟ್ಟಡ ಕಟ್ಟಿಕೊಂಡಾಗ ಅದ ಮೇಲೆ ಭಾಳ ಆಸೆ ಇಡಬೇಡಿ, ಅದು ಭಾಳ ದಿವಸ ಬದುಕೋದಲ್ಲ, ನೀರಲ್ಲಿ ಬಿದ್ದು ನೆಂದು ಹೋಗ್ತದೆ, ಕುಸಿದು ಬಿದ್ದು ಹಾಳಾಗಿ ಹೋಗ್ತದೆ, ಅದು ಶಾಶ್ವತವಾದ ವ್ಯವಸ್ಥೆ ಅಲ್ಲ ಅಂತ ಹೇಳಿಬಿಟ್ರು. ಹೇಳಿದಾಗ ಮುಸೋಲಿನಿ ಮುಖ ಅಂತ ಬಿಡಿ, ಸುತ್ತಮುತ್ತಲ ಇದ್ರ ಮುಖ ಬೆಂಕಿ ಆಗ್ಬಿಡ್ತು. ಇಂಥ ಸರ್ವಾಧಿಕಾರಿ ಮುಂದೆ ನಿಮ್ದು ರಟ್ಟಿನ ಮನೆ ಅಂತ ಹೇಳ್ತಾರಲ್ರಿ, ಆತ ನಂಬ್ಕೊಂಡಿದ್ದಾನೆ ಪ್ರಪಂಚವನ್ನು ಗೆದ್ದು ಬಿಟ್ಟಿದ್ದೇನೆ ಅಂತ ಅನ್ಕೋತಾನೆ ಮುಸೋಲಿನಿ. ಅಂಥದ್ದವನ ಮುಂದೆ ರಟ್ಟಿನ ಮನೆ ಕಟ್ಕೊಂಡಿದ್ದೀರಿ, ಬಿದ್ದು ಹೋಗ್ತದೆ, ಖಚಿತವಾಗಿ ಬಿದ್ದು ಹೋಗ್ತದೆ ಅಂತ ಭವಿಷ್ಯವಾಣಿ ಹೇಳ್ದಂಗೆ ಹೇಳ್ತಾರಲ್ಲ ಅಂದರು. ಮುಸೋಲಿನಿ ಹೇಳಿದ್ದಂತೆ, ತಮ್ಮ ಅಭಿಪ್ರಾಯ ಅದು ಅಂತ ಹೇಳಿದಂತೆ. ಅದು ಗಾಂಧೀಜಿ ಆಯ್ತಾ, ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಗೋಡೆ ಮೇಲೆ ಬರೆದದ್ದನ್ನು ಸರಿಯಾಗಿ ಓದ್ಕೊಳ್ಳಿ ಅಂದರು. ಯಾರು ಅಹಂಕಾರದಿಂದ ಅಧಿಕಾರದ ಉನ್ಮತ್ತತೆಯಿಂದ ರಾಜ್ಯ ಕಟ್ತಾರೋ ಅದು ಯಾವುದೂ ಶಾಶ್ವತ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರಜೆಗಳ ಪ್ರೀತಿ ಇಲ್ಲವೋ, ಪ್ರಜೆಗಳ ಒತ್ತಾಸೆ ಇಲ್ಲವೋ, ಅವರ ಸಹಕಾರ ಇಲ್ಲವೋ, ಆ ವ್ಯವಸ್ಥೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಜೆಗಳನ್ನು ಮರ್ತಿದ್ದೀರಿ, ನೀವೇ ಶಾಶ್ವತರನ್ನು ಮಾಡ್ತಿದ್ದೀರಿ, ಇದು ರಟ್ಟಿನ ಮನೆ ತಕ್ಷಣ ಬಿದ್ದು ಹೋಗ್ತದೆ ಅಂದರು. ಮುಸೋಲಿನಿಗೆ ಏನು ಹೇಳಬೇಕು ತೋಚಲಿಲ್ಲ, ಶೇಕ್ ಹ್ಯಾಂಡ್ ಮಾಡಿ ಕಳಿಸ್ಕೊಟ್ಬಿಟ್ಟ ಗಾಂಧೀಜಿನ. ತಮಗೆ ಗೊತ್ತಿದೆ ಸ್ನೇಹಿತರೆ, ಎರಡನೇ ಮಹಾಯುದ್ಧ ಆಯಿತು. ಯುದ್ಧದಲ್ಲಿ

ಇಟಲಿ, ಜರ್ಮನಿ, ಜಪಾನ್ ದಯನೀಯವಾದಂಥ ಸೋಲನ್ನು ಅನುಭವಿಸಿದವು. ಅಪಮಾನ ತಾಳಲಾಗದೆ ಜರ್ಮನಿಯ ಹಿಟ್ಲರ್ ವಿಷ ತಗೊಂಡು ಗುಂಡು ಹೊಡ್ಕೊಂಡು ಸತ್ತೋದ. ಆ ಮುಸೋಲಿನಿ ಹಣೆಬಾರಿ ಏನಾಯಿತು ನೋಡಿದೆ ಗೊತ್ತಲ್ಲ, ಇತಿಹಾಸ ಓದ್ದವರು ಗೊತ್ತಿರ್ತದೆ. ಅವನ ಜನರೇ, ಅವನ ದೇಶದ ಜನರೇ ರಸ್ತೆಯಲ್ಲಿ ಎಳೆದು ಹೊಡೆದು ಕೊಂದು ಹಾಕಿ ಮಿಲಾನ್ ನಗರದಲ್ಲಿ ತಲೆ ಕೆಳಗಾಗಿ ನೇತು ಹಾಕಿದ್ರು ಕಂಬಕ್ಕೆ, ಎಲೆಕ್ಟ್ರಿಕ್ ಕಂಬಕ್ಕೆ. ಇದು ಗಾಂಧೀಜಿ ಹೇಳಿದಂಥ ಭವಿಷ್ಯ ಅದು. ಇದು ನೇರವಾಗಿ ಮುಸೋಲಿನಿ ಮುಖದ ಮೇಲೆ ಹೇಳುವಂಥ ಧೈರ್ಯ ಬಹುಶಃ ಆ ತಿಳಿದ ಮಟ್ಟಿಗೆ ಗಾಂಧೀಜಿಗೆ ಮಾತ್ರ ಇತ್ತು. ಯಾಕಂದರೆ ಅವ್ರ ಕೈ ಚಾಚಿರಲಿಲ್ಲ, ನಾಲಿಗೆ ಭದ್ರಾಗಿತ್ತು. ಗಾಂಧೀಜಿ ಕಲಿಸಿಕೊಟ್ಟಂಥ ಮಾತಿದು, ನಿಮ್ಮಲ್ಲಿ ನೈತಿಕತೆ ಇದ್ದರೆ, ನಿಮ್ಮ ಮಾತಿನಲ್ಲಿ ಸತ್ಯ ಇದ್ದರೆ, ನಿಮ್ಮ ಮಾತಿನಲ್ಲಿ ಶ್ರದ್ಧೆ ಇದ್ದರೆ ದಯವಿಟ್ಟು ನೇರವಾಗಿ ಹೇಳಿ, ಅಪೇಕ್ಷೆ ಇಟ್ಟುಕೊಂಡು ಕೇಳೋಕ್ಕಾಗಲ್ಲ ನಿಮಗೆ. ಆದ್ದರಿಂದ ಗಾಂಧೀಜಿ ಕಲಿಸಿದಂಥ ಪಾಠ ನನಗೆ ಆದದ್ದು ಅಂತಂದರೆ, ಅವರು ಭವಿಷ್ಯ ಹೇಳಬೇಕು ಅಂತಲ್ಲ, ಗೊತ್ತಿತ್ತು ಅವರಿಗೆ ಮುಸೋಲಿನಿ ಈ ರೀತಿ ದರ್ಬಾರ್ ಮಾಡಬೇಕಾದ್ರೆ ಇಂದಿಲ್ಲ ನಾಳೆ ಅವನು ಶಿಕ್ಷೆ ಅನುಭವಿಸ್ತಾನೆ ಅಂತ ಗೊತ್ತಿದ್ದುದನ್ನು ಎಲ್ಲರಿಗೂ ಗೊತ್ತಿರಬೇಕು, ಬಹಳ ಮಂದಿಗೆ ಗೊತ್ತಿತ್ತು. ಆದರೆ ಯಾರೂ ಹೇಳೋ ಧೈರ್ಯ ಮಾಡಿರಲಿಲ್ಲ. ಆದರೆ ಗಾಂಧೀಜಿ ಹೇಳ್ತಾರೆ, ರಟ್ಟಿನ ಮನೆ ಕಟ್ಟಿದೆಯೋ ನೀನು, ಹುಷಾರಾಗಿರು ಅಂತ. ತನ್ನ ರಟ್ಟಿನ ಮನೆಯಲ್ಲಿ ತಾನೇ ಬೆಂದು ಹೋದ ಮುಸೋಲಿನಿ. ಸತ್ಯವನ್ನು ಒಂದು ಚೂರು ಉತ್ಪ್ರೇಕ್ಷೆ ಇಲ್ಲದೆ, ಸಂಕೋಚ ಇಲ್ಲದೆ ಇದರಿಂದವರು ಹೇಳುವಂಥ ನಿರ್ಭೀತತೆ, ಇದು ಬಂದಿರೋದು ಒಳಗಿನ ಆತ್ಮಶಕ್ತಿಯಿಂದ ಬಂದಂಥದ್ದು. ಅಂಥ ಆತ್ಮಶಕ್ತಿಯನ್ನು ಗಟ್ಟಿ ಮಾಡಿಕೊಂಡವರು ಮಹಾತ್ಮ

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರಪ್ಪ ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಿಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸ ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಕಿನ್ನೂರಿ ನುಡಿಸೋಣ,

ರಾಗ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿ ನಂದವ ಕಂಡು ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ ಇಲ್ಲಿ ಗರವತ್ತುಗಾವುದರ ಮಾನೆ ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ ಇಲ್ಲಿ ಗರವತ್ತುಗಾವುದರ ಮಾನೆ ಇಲ್ಲಿ ಗರವತ್ತುಗಾವುದರ ಮಾನೆ ಇಲ್ಲಿ ಎಪ್ಪತ್ತುಗಾವುದರ ಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ ಎಲ್ಲೋ ಜೋಗಪ್ಪ ನಿನ್ನರು ಮಾನೆ ಉದ್ದೀನ ಒಲವ ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ ಉದ್ದೀನ ಒಲವ ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ ಎಲ್ಲೋ ಜೋಗಪ್ಪ ನಿನ್ನರು ಮಾನೆ ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಸುಳ್ಳಂತ ಜೋಗಿ ಕೂಡಿ ಬರಬಹುದೇ ಕಳ್ಳಂತ ಜೋಗಿ ಕೂಡಿ ಬರಬಹುದೇ ಸುಳ್ಳಂತ ಜೋಗಿ ಕೂಡಿ ಬರಬಹುದೇ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ ಎಲ್ಲೋ ಜೋಗಪ್ಪ ನಿನ್ನರು ಮಾನೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇರಲಿ ನೆನಪಿರಲಿ,

ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ ನಮ್ಮ ಗೆಳೆತನದ.

0: ಚಿರ ಯೌವನವು.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ HT ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
6: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
6: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
7: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಂಚಿನ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ, ಹೆಣ್ಣು ಮಕ್ಕಳ ಶಿಕ್ಷಣ ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸುವ ಹಿನ್ನೆಲೆಯಲ್ಲಿ, ಅದರ ಹಿನ್ನೆಲೆ ಏನೊಂದು 5-10 ನಿಮಿಷ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತಲೂ ಮುಂಚಿತವಾಗಿ, ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮಲ್ಲಿ ದೊಡ್ಡ ನಾವು ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಹಿಂದಿನ ಹಿರಿಯರು ಅನ್ನಿಸಿಕೊಂಡವರು ಅಥವಾ ಹಿರಿಯರೆಲ್ಲರೂ ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರು. ಇವತ್ತಿನಿಂದ ನಿಮ್ಮ ಚಿಂತನೆಯನ್ನ ಬದಲಾವಣೆ ಮಾಡಿ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಹೇಳಿ. ನಾವು ಪ್ರಜೆಗಳು ಅಂತೇಳಿ ನಮ್ಮನ್ನು ಗೌರವಿಸದಿದ್ದರೆ, ಮಗುವನ್ನು ಗೌರವಿಸದಿದ್ದರೆ

ನಾವು ಈ ದೇಶದಲ್ಲಿ ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತೇವೆ. ಹಾಗಾಗಿ ಸಂವಿಧಾನ ಇರೋದೇ ಈ ದೇಶದ ಪ್ರಜೆಗಳಿಗೋಸ್ಕರ, ಈ ದೇಶದ ನಾಗರಿಕನಿಗೋಸ್ಕರ. ನೀವು ನಾಳಿನ ಪ್ರಜೆ ಅಂತೇಳಿ ಅದು ಪ್ರೋತ್ಸಾಹಕ ಪದವಾಗಿ ಹೇಳಿತ್ತು ಅಂತೇಳಿ ಅನ್ನಿಸಿದರೂ ಕೂಡ ನೀವು ಸಂವಿಧಾನದಲ್ಲಿ ಪ್ರಜೆಗಳಿಗೋಸ್ಕರ ಏನೆಲ್ಲ ಹೇಳಿದ್ದೀವಿ ಅದು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ಅರ್ಥದ. ಯಾಕಂದ್ರೆ ನಾಳಿನ ಪ್ರಜೆ ಅಲ್ವಾ. ಹಾಗಾಗಿ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗಾಗಲೇ ಸುಮಾರು ಹೈಕೋರ್ಟ್ಗಳು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಿಂದೆ ಒಪ್ಪಿರಲಿಲ್ಲ. ಈಗ ಕಳೆದ 10 ವರ್ಷಗಳಿಂದ ಎಲ್ಲವೂ ಒಪ್ಪಿದ್ದಾರೆ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅನ್ನೋದನ್ನು ಫಸ್ಟ್ ನಂಬಿ, ಅದನ್ನು ಗಟ್ಟಿ ಮಾಡಿ, ಆ ಗೌರವವನ್ನು ನೀವು ಫಸ್ಟ್ ಗಟ್ಟಿ ಮಾಡಿಕೊಳ್ಳಿ. ನಾಳಿನ ಪ್ರಜೆ ಅಂತ ಯಾರಾದರೂ ಹೇಳಿದರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ. ಸರ್, ನಾವು ನಾಳಿನ ಪ್ರಜೆಗಳಾವುದಾದರೆ ಇವತ್ತು ಮಕ್ಕಳಾವುದು, ನಾವು ಪ್ರಜೆಗಳಲ್ವಾ, ನಮಗೆ ಸಂವಿಧಾನದಲ್ಲಿ ಇರತಕ್ಕಂಥ ಮೂಲಭೂತ ಹಕ್ಕುಗಳು ಅಥವಾ ನಮ್ಮ ಕರ್ತವ್ಯಗಳು ನಾವು ಪಾಲಿಸೋದು ಬೇಡವಾ, ನಮ್ಮ ಹಕ್ಕುಗಳನ್ನು ಅನುಭವಿಸೋದು ಬೇಡವಾ? ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು, ಮಕ್ಕಳು ಏನು ತಾವು ಅರ್ಥೈಸ್ಕೊಳ್ಬೇಕು, ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಅಥವಾ ಕನ್ಸೀವ್ ಆಗುತ್ತೋ ಅಥವಾ ಹೊಟ್ಟೆಯಲ್ಲಿ ಭ್ರೂಣ ತಯಾರಾಗುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ. ಹಾಗಾಗಿ ನಾಳಿನ ಪ್ರಜೆ ಅನ್ನೋದನ್ನ ಕಿತ್ತಾಕ್ಬಿಡಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ಗೌರವದಿಂದ ಈ ದಿನಾಚರಣೆಗಳನ್ನು ಆಚರಿಸಬೇಕು. ನಾವು ನಮ್ಮ ಪ್ರಜೆಗಳಾಗಿ ಹೆಮ್ಮೆಯಿಂದ ಬದುಕುವುದನ್ನು ಕಲಿಬೇಕು. ಒಂದನೇದು. ಎರಡನೇದು, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಹಿಂದೆಲ್ಲ, ಅದು May 5, 2017. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಆಫ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಇನ್ ದಿಸ್ ಕಂಟ್ರಿ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. ಸರ್ಕಾರ ಈ ದೇಶದ ಪ್ರತಿಯೊಂದು ಮಗುವಿನ ಹಾಗೂ ಮಕ್ಕಳ ಕಾನೂನಾತ್ಮಕ ಪೋಷಕ. ಇದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಥವಾ ತೃತೀಯ ಲಿಂಗಿ ಅಥವಾ ಆ ಯಾವುದೇ ಪ್ರಶ್ನೆನೇ ಇಲ್ಲ. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಅಂದ್ರೆ ಸರ್ಕಾರ ಕಾನೂನಾತ್ಮಕ ಪೋಷಕ. ಪ್ರತಿಯೊಂದು ಮಗುವಿ ಕೂಡ ಕಾನೂನಾತ್ಮಕ ಪೋಷಕ. ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಗುಗೆ ಲೀಗಲ್ ಗಾರ್ಡಿಯನ್ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಹಕ್ಕು ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಒಂದು, ಇಂದಿನ ಮಗು ಇಂದಿನ ಪ್ರಜೆ ಅಂತೇಳಿ. ಎರಡನೇದು, ಉದಾಹರಣೆಗೆ ಕಳೆದಿರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೈವಿಕ ತಂದೆ ತಾಯಿ ಅಷ್ಟೇ, ಆದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ತಹಶೀಲ್ದಾರ್ ಆಫೀಸು, ಡಿ ಸಿ ಆರ್ ಅಧಿಕಾರಿಗಳು ಅಂತ ಅನ್ನಿಸಿಕೊಂಡವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಕಾನೂನಾತ್ಮಕ ಪೋಷಕರು. ನಿಮಗೆ ಯಾವುದೇ ತೊಂದರೆ ಆಗದಾಗ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಇದು ಎರಡನೇದು ನೀವು ಅರ್ಥೈಸ್ಕೊಳ್ಬೇಕಂತ ವಿಚಾರ. ಸೊ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ಅರ್ಥೈಸಿಕೊಂಡ ಮೇಲೆ ನಾವು 11 ಅಕ್ಟೋಬರ್ನ ಅಂಗವಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಯಾರು ಮಕ್ಕಳಿದ್ದೀರಿ, ನೀವು ಅರ್ಥೈಸ್ಕೊಳ್ಬೇಕು. ಅಕ್ಟೋಬರ್ 11 2012 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ, ಇದಕ್ಕೆ ಕಾರಣ 2011 ವಿಶ್ವಸಂಸ್ಥೆ 55ನೇ ಅಧಿವೇಶನದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ತಾರತಮ್ಯ, ಅವಮಾನ, ನಿರ್ಲಕ್ಷ್ಯ, ಎಂಪವರ್ಮೆಂಟು, ಶಕ್ತಿ ಸಾಮರ್ಥ್ಯತೆ, ಸಬಲೀಕರಣ, ಇದರಲ್ಲಿ ಕೊರತೆಯನ್ನು ಕಂಡದಿರುವ ಹಿನ್ನೆಲೆಯಲ್ಲಿ ನಾವು ಮುಂದಿನ ವರ್ಷದಿಂದ ಏನಾದರೂ ಒಂದು ವಿಶೇಷವಾಗಿ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಡತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ದಿನವನ್ನು ಇಟ್ಕೋಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿ, 55ನೇ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ. ಹಾಗಾದ್ರೆ ಇನ್ನು ಮುಂದೆ ಅಕ್ಟೋಬರ್ 11 2011 ಇದು ತೀರ್ಮಾನ ಆಗಿರೋದು. ನೆಕ್ಸ್ಟ್ ಇಯರ್ ಇಂದ, ಅದು ಅಕ್ಟೋಬರ್ ತಿಂಗಳಲ್ಲಿ ಆ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನೆಕ್ಸ್ಟ್ ಇಯರ್ ಇಂದ ನಾವು ಹಾಗಾದ್ರೆ 2012 ಪ್ರತಿ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಸೈನ್ ಮಾಡಿದ ಎಷ್ಟು ರಾಷ್ಟ್ರಗಳಿದಾವೋ ನೀವೆಲ್ಲ ಆಚರಿಸಿ ಅಂತೇಳಿ ಒಂದು ದೊಡ್ಡ ಮೆಸೇಜ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಯಿತು. ಆ ತೀರ್ಮಾನದ ಹಿನ್ನೆಲೆಯಲ್ಲೇ 2012 ನಾವು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕರಿತೀವಿ. ಈಗ 2012 ಈಗ 2025 ಒಂದಷ್ಟು ವರ್ಷಗಳು, ಪ್ರತಿ ವರ್ಷಕ್ಕೆ ಒಂದು ಥೀಮ್ ಇಟ್ಕೊಳ್ತಾರೆ. ಪ್ರತಿ ವರ್ಷಕ್ಕೆ ಒಂದು ಥೀಮ್, ಅಂದ್ರೆ ಥೀಮ್ ಅಂದ್ರೆ ಧ್ಯೇಯ. ಹಾಗಾದ್ರೆ 2025 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಧ್ಯೇಯ ಏನು? ಬಹಳ ಚೆನ್ನಾಗಿದೆ ಈ ವರ್ಷದ್ದು, ಇಷ್ಟು ವರ್ಷಕ್ಕಿಂತಲೂ ಬಹಳ ಚೆನ್ನಾಗಿದೆ. ಹೆಣ್ಣಾಗಿ ನಾನೇ ಮುನ್ನಡೆಸುವ ಬದಲಾವಣೆ ಅಂತೇಳಿ. ಅಂದ್ರೆ ಒಬ್ಬರು ಬಾಲಕಿಯಾಗಿ ಹೆಣ್ಣಾಗಿ ಈ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ, ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನೇ ಬದಲಾವಣೆಯನ್ನ ಲೀಡ್ ಮಾಡ್ತೀನಿ ಅಂತೇಳಿ. ಎಷ್ಟು ಚಂದ ಇದೆ ನೋಡಿ ಇಂಗ್ಲಿಷ್ ನಲ್ಲಿ, ದ ಗರ್ಲ್ ಐ ಆಮ್ ದಿ ಚೇಂಜ್ ಐ ಲೀಡ್. ಅಂದ್ರೆ ನಾನು ಹುಡುಗಿ, ಬದಲಾವಣೆಯನ್ನು ನಾನೇ ಮುನ್ನಡೆಸ್ತೇನೆ ಅಂತೇಳಿ. ಯಾಕೆ ನಾ ಮಾಡ್ಬೇಕು? ಯಾಕೆಂದ್ರೆ ಬಿಕ್ಕಟ್ಟಿನ ಮುಂಚೂಣಿಯಲ್ಲಿ ಇರುವವರೇ ಹೆಣ್ಣು ಮಕ್ಕಳು. ಅತ್ಯಂತ ಹೆಚ್ಚು ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ, ಸಂಕಷ್ಟಗಳಿಗೆ, ವನ್ಲರಬಿಲಿಟಿ, ದುರ್ಬಲಕ್ಕೆ ಬಲಿಯಾಗುತ್ತಿರುವ ಒಂದು ಹೆಣ್ಣು ಮಕ್ಕಳು. ಹಾಗಾಗಿ
ಹೆಣ್ಣು ಮಕ್ಕಳು ಮುಂದೆ ಬಂದ್ರೆ ಮಾತ್ರ

ಮಾತ್ರ ಬದಲಾವಣೆ ಸಾಧ್ಯ ಅಥವಾ ಅಭಿವೃದ್ಧಿ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇದು ಇಡೀ ಇವತ್ತಿನ ದಿನದ ಅಥವಾ ಇವತ್ತು ಅಕ್ಟೋಬರ್ 11ನೇ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಒಂದು ಸಂಕ್ಷಿಪ್ತ ಸಾರಾಂಶ. ಈಗ ಮುಂದೆ ಹೋಗೋಣ, ಏನು ಇದರ ಹಾಗಾದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಆಗಬೇಕು ಅಂತೇಳಿ ಆದ್ರೆ ಏನು ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೊಡುವಂತ, ಹೆಣ್ಣು ಅಂದ್ರೆ ಹೀಗೆ, ಹೆಣ್ಣು ಅಂದ್ರೆ ಹಾಗೆ, ಹೆಣ್ಣು ಮಕ್ಕಳು ಇಂಥದಕ್ಕಿರೋರು, ಮನೆ ಕೆಲಸ ಮಾಡಕ್ಕಿರೋರು, ಈ ತರದ ಒಂದು ಮಾನಸಿಕವಾದಂತ ಒಂದು ಒತ್ತಡ ಇದೆಯಲ್ಲ, ಅದರಿಂದ ಫಸ್ಟ್ ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗ್ಲಿಕ್ಕೆ ನಿಮಗೆ ಟೂಲ್ ಯಾವ್ದು ಗೊತ್ತಾ? ಬಿಡುಗಡೆ ಆಗ್ಲಿ ಟೂಲ್ ಶಿಕ್ಷಣ. ಹಾಗಾಗಿ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಬಯೋಗ್ರಫಿಯಲ್ಲಿ ಹೇಳ್ತಾರೆ. ಇನ್ನೊಂದು ಎರಡನೇದು, ಮಕ್ಕಳು ಭಯದಿಂದ ಮುಕ್ತರಾದ್ರೆ ಮಾತ್ರ ಅವ್ರ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ, ಭಯ ಇದ್ರೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಅನ್ನಿಸಿಕೊಂಡವರೆಲ್ಲರೂ ಕೂಡ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತೇಳಿ ಆದ್ರೆ ಮಾನಸಿಕವಾಗಿ ಬಿಡುಗಡೆ ಹೊಂದುವಂತ ಒಂದು ಮನೋಸ್ಥಿತಿಗೆ ಹೋಗ್ಬೇಕು, ಎಲ್ಲ ಭಯಗಳಿಂದ ಮುಕ್ತರಾಗ್ಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಪಡಿಬೇಕು ಅಂತೇಳಿ ಆದ್ರೆ ಆ ರಕ್ಷಣೆಯ ದಾರಿಯಲ್ಲಿ ಫಸ್ಟ್ ಮಾನಸಿಕ ಬಿಡುಗಡೆ ಆಗ್ಬೇಕು. ಅಂದ್ರೆ ಹೆಣ್ಣು ಅನ್ನುವಂತಕ್ಕಂತ ಏನು ತಾರತಮ್ಯ ಇದೆ ಅಥವಾ ನಿರ್ಲಕ್ಷ್ಯ ಇದೆ ಅಥವಾ ಅವಮಾನ ಇದೆ, ಅದರಿಂದ ಫಸ್ಟ್ ಮಾನಸಿಕ ಬಿಡುಗಡೆ ಆಗ್ಬೇಕು. ಆಮೇಲೆ ನಾನು ಹೋದ್ರೆ ಏನ್ ಬೇಕು, ನನಗೆ ಏನ್ ತೊಂದರೆ ಆಗ್ಬಹುದು ಅನ್ನೋದು ಭಯದಿಂದ ಬಿಡುಗಡೆ ಆಗ್ಬೇಕು. ಇದನ್ನ ಲಿಂಗ್ಸ್ಕಿ ಅಂತ ಹೇಳಿ ಮಾಯಂನಾರ್ನ ವಿರೋಧ ಪಕ್ಷದ ನಾಯಕಿಯವಳು ಅವಳು ಹೇಳ್ತಾಳ ಆತರ, ನಮಗಿರುವಂತ ಅತ್ಯಂತ ದೊಡ್ಡ ಬಂಧಿಕಾನ ಯಾವುದು ಅಂತ ಹೇಳಿದ್ರೆ ಭಯ. ಭಯದಿಂದ ಮುಕ್ತರಾಗ್ಬೇಕು ಹೆಣ್ಣು ಮಕ್ಕಳು, ಶಿಕ್ಷಣ ಮತ್ತು ರಕ್ಷಣೆಯನ್ನ ಪಡೆದು ಅಭಿವೃದ್ಧಿ ಆಗ್ಬೇಕು ಅಂತ ಇದು ಎರಡನ್ನ ಸಾಧಿಸ್ಬೇಕು. ಅದನ್ನ ಪ್ರಾರಂಭದ ಒಂದು ಥೀಮ್ ಆಗಿ ನೀವು ಬಳಸ್ಬೇಕು. 2012ರಿಂದ ಪ್ರತಿ ವರ್ಷದ ಥೀಮ್ ಏನು ಅಂತ ನೋಡಿದ್ರೆ ಅದೇನು, 2012ರಲ್ಲಿ ಚೈಲ್ಡ್ ಮ್ಯಾರೇಜ್ ಅನ್ನ ಕ್ಲೋಸ್ ಮಾಡಿ ಅಂತೇಳಿ ಒಂದಷ್ಟು ಬದಲಾವಣೆ ಆಯ್ತು, 100% ಆಗಿಲ್ಲ. ಎರಡನೇದೇನು ಹೆಣ್ಣು ಮಕ್ಕಳ ಶಿಕ್ಷಣ, 2013ರಲ್ಲಿ 2014ರಲ್ಲಿ ಹದಿಹರೆಯದ ಬಾಲಕಿಯರ ಸಬಲೀಕರಣ, 2015ರಲ್ಲಿ ಎಡೋಲೆಸೆಂಟ್ಗೆ ಒಂದು ಗರ್ಲ್ಸ್ ಆರ್ ವಿಷನ್, 30-30ಕ್ಕೆ ಈ ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಗು ಸಬಲೀಕರಣ ಆಗಿರಬೇಕು ಅಂತೇಳಿ, 16ರಲ್ಲಿ ಪ್ರೋಗ್ರೆಸ್ ವಾಟ್ ಫಾರ್ ಗರ್ಲ್ಸ್ಗೆ ಕೌಂಟ್ ಆಗಬೇಕು ಪ್ರೋಗ್ರೆಸ್ ಅಂತೇಳಿ, 17ರ ಎಂಪವರ್ ಗರ್ಲ್ಸ್ ಅಂತೇಳಿ, 18ರಲ್ಲಿ ಎಸ್ಕಿಲ್ಡ್ ಗರ್ಲ್ ಫೋರ್ಸ್ ಅಂದ್ರೆ ಕೌಶಲ್ಯಾಧಾರಿತ ಒಬ್ಬ ಬಾಲಕಿ ನಿಜವಾದ ಈ ದೇಶದ ಫೋರ್ಸ್ ಅಂತ ಒಂದು ಥೀಮ್ ಅದು, 19ರಲ್ಲಿ ಗರ್ಲ್ ಫೋರ್ಸ್ ಅನ್ಸ್ಕ್ರಿಪ್ಟೆಡ್ ಅಂಡ್ ಅನ್ಸ್ಟೋನೇಬಲ್ ಅಂತ ಹೇಳಿದ್ರೆ ಅದನ್ನ ಯಾರು ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅಂತೇಳಿ, ಹಾಗೆ ಬಾಲಕಿ ಸಬಲೀಕರಣ ಆಗ್ಬೇಕು. ಮೈ ವಾಯ್ಸ್ ಮೈ ಈಕ್ವಲ್ ಫ್ಯೂಚರ್ ಅವರ್ ವೀಕ್ವಲ್ ಫ್ಯೂಚರ್ ಅಂತೇಳಿ 20ರಲ್ಲಿ, 21ರಲ್ಲಿ ಡಿಜಿಟಲ್ ಇಂದ ನೀವು ಸುರಕ್ಷಿತರಾಗಬೇಕು, 22 ಅವರ್ ಟೈಮ್ ಈಸ್ ನಾವು ಅವರ್ ರೈಟ್ ಈಸ್ ಅವರ್ ಫ್ಯೂಚರ್ ಅಂತೇಳಿ, 23ರಲ್ಲಿ ಇನ್ವೆಸ್ಟ್ ಇನ್ ಗರ್ಲ್ಸ್ ರೈಟ್ಸ್ ಗಳು ಹೆಣ್ಣು ಮಕ್ಕಳಿಗೆ ಲೀಡರ್ಶಿಪ್ಗೋಸ್ಕರ ಇನ್ವೆಸ್ಟ್ ಮಾಡಿ ಗರ್ಲ್ಸ್ ವಿಷನ್ ಫಾರ್ ದ ಫ್ಯೂಚರ್ ಅಂತೇಳಿ, ಆಮೇಲೆ 25ರಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಐ ಆಮ್ ದ ಗರ್ಲ್ ಐ ಲೀಡ್ ದ ಚೇಂಜ್ ಅನ್ನುವಂತ ಒಂದು ಥೀಮ್ ಅನ್ನು. ಸೊ ಇದನ್ನ ನೀವು 25 ಥೀಮ್ಗಳು 12ರಿಂದ ನಿಮಗೊಂದು ಮಾಹಿತಿಗೋಸ್ಕರ. ಆಗ ಮುಂದೆ ಹೋಗೋಣ, ಯಾಕೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ, ಏನು ಹೆಣ್ಣು ಮಕ್ಕಳ ಹೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಇದನ್ನು ಆಚರಿಸುವ ದಿನ ಒಂದು ಸ್ಥಿತಿ ಬಂತು ನಮಗೆ ಅಂತ ಹೇಳಿದ್ರೆ, ಒಂದನೇದ್ದು ಹಕ್ಕುಗಳನ್ನು ಗುರುತಿಸಬೇಕು. ಈ ದಿನಾಚರಣೆಯ ನೆಪದಲ್ಲಾದರೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಆರ್ಟಿಕಲ್ 34-35ರ ತನಕ ಪ್ರತಿಯೊಂದು ಏನು ಕೊಟ್ಟಿದ್ದಾರೆ ಅದು ಪ್ರತಿಯೊಂದು ಹೆಣ್ಣು ಮಗುವಿಗೂ ಇದೆ, ಅದರಲ್ಲಿ ವಿಶೇಷ ಸ್ಥಾನಮಾನ ಇದೆ. 15 ಸಬ್ ಕ್ಲಾಸ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಮತ್ತು ಕಾನೂನುಗಳನ್ನು ಮಾಡಿ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳಿದರೆ, ಅದನ್ನು ಗುರುತಿಸಿ ಅಂತ ಹೇಳೋದಕ್ಕೋಸ್ಕರ ಭಾರತ ಕೂಡ ಈ ದಿನವನ್ನು ಆಚರಿಸಿ, ಒಂದು ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಗುರುತಿಸಿಕೊಂಡು ಅದನ್ನು ಎಂಜಾಯ್ ಮಾಡಲಿಕ್ಕೊಂಡು ಅದನ್ನು ಅನುಭವಿಸಬೇಕು. ಎರಡನೇದು ಜಾಗೃತಿ ಮೂಡಿಸಿ, ಏನು ಹೆಣ್ಣು ಅವಳ ಅಬಲೆ, ಅವಳಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅವಳು ಮನೆಯಲ್ಲಿರೋರು, ಈ ತರದನ್ನೆಲ್ಲ ಹೋಗಲಾಡಿಸಿ ಅದರ ಬಗ್ಗೆ ಅವರಿಗೂ ಸಮಾನತೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಜಾಗೃತಿ ಮೂಡಿಸಲಿಕ್ಕೋಸ್ಕರ, 3ನೇದ್ದು ಸಬಲೀಕರಣವನ್ನು ಉತ್ತೇಜಿಸಲಿಕ್ಕೋಸ್ಕರ, 4ನೇದ್ದು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಲು ಅಂದ್ರೆ ಲಿಂಗ ಸಮಾನತೆಯನ್ನು ಕಾಪಾಡಲಿ, ಈ 4 ವಿಚಾರಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಅದೇ ನಿಜವಾದಂತ ಹೆಣ್ಣು ಮಕ್ಕಳಿಗೋಸ್ಕರ ಶಿಕ್ಷಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ 4ನ್ನು ಗುರುತಿಸಿಕೊಂಡು ನಾವು ಬದಲಾವಣೆಯ ದಾರಿಯನ್ನು ತೊಡಗ, ಅದಕ್ಕೋಸ್ಕರ ಚೇಂಜ್ ಐ ಲೀಡ್ ಅಂತ ಹೇಳಿ ವರ್ಷ ಥೀಮ್ ಇಟ್ಟಿರೋದು. ನೆಕ್ಸ್ಟ್ ಇದರ ಗುರಿ ಏನು, ಈ ಹೆಣ್ಣು ಮಕ್ಕಳ ದಿನಾಚರಣೆಯ ಗುರಿ ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಇದನ್ನು ಅರ್ಥೈಸಿಕೊಳ್ಬೇಕು. ಒಂದು ಶಿಕ್ಷಣ, ನಿಮ್ಮ ಸಬ್ಜೆಕ್ಟೇ ಆದಿವತ್ತು, ಹೆಣ್ಣು ಮಕ್ಕಳು ಶಿಕ್ಷಣವಂತರಾದ್ರೆ ಮಾತ್ರ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ, ಜಗತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಭಾರತದಲ್ಲಿ ನೀವು ಶಾಲೆಗೆ ಹೋಗುವತ್ತಿರುವಂತ ಶಾಲೆಗಳ ಸಮಾಜ ಪುಸ್ತಕದಲ್ಲಿ ಅಥವಾ ಬೇರೆ ಪುಸ್ತಕದಲ್ಲಿ ಏನಿದೆ, ಭಾರತ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಇದೆ.

ನೀವು ಓದುವಾಗ ಒಂದು 40 ವರ್ಷದ ಹಿಂದೆ ನೀವು ಓದುವಾಗ ಆವಾಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಈಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. 75 ವರ್ಷಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಕಾರಣಗಳಿದೆ. ಅದರಲ್ಲಿ ಮೇಜರ್ ಹೆಣ್ಣು ಮಕ್ಕಳ ಶಿಕ್ಷಣ. ಎಲ್ಲಿ ತನಕ ಹೆಣ್ಣು ಮಕ್ಕಳು ಕುಟುಂಬವನ್ನ ಲೀಡ್ ಮಾಡೋಳು, ಅದಕ್ಕೆ ನೋಡಿ ಚೇಂಜ್ ಐ ಲೀಡ್ ಅಂತ ಇಟ್ಟಿರೋದು, ಲೀಡ್ ಮಾಡೋಳು ಶಿಕ್ಷಣ ಸಿಗೋದಿಲ್ವೋ ಅಲ್ಲಿ ಸಮಾಜ ಅಭಿವೃದ್ಧಿಯನ್ನು ಕಾಣೋದಿಲ್ಲ ಅನ್ನೋದನ್ನ ನಮಗೆ ಅರ್ಥ ಆಗ್ಬೇಕು. ಒಂದನೇದು. ಎರಡನೇದು ಬಹಳ ಮುಖ್ಯವಾಗಿ ಶಿಕ್ಷಣ. ಹತ್ತನೇದು ಆರೋಗ್ಯ ಮತ್ತು ಸುರಕ್ಷತೆ ಅಂತ ಹೇಳಿ. ಮೂರನೇದು ನಾಯಕತ್ವ. ನಾಲ್ಕನೇದು ಬಹಳ ಮುಖ್ಯ ವಕಾಲತ್. ವಕಾಲತ್ ಅಂದ್ರೆ ಅಡ್ವೊಕೇಸಿ. ಇದು ನಾಲ್ಕು ನಾಲ್ಕು ನೋಡಿ, ಯಾಕೆ ಅನ್ನೋದು ಕೂಡ ನಾಲ್ಕು ಅಂಶಗಳು, ಗುರಿಗಳೊಂದು. ಒಂದು ಶಿಕ್ಷಣ, ಎರಡನೇದು ಹೆಲ್ತ್, ಪ್ರತಿಯೊಬ್ಬರಿಗೂ ಹೆಲ್ತ್ ಮತ್ತು ಸುರಕ್ಷತೆ, ಆರೋಗ್ಯ. ಅದು ಚುಚ್ಚುಮದ್ದಿನಿಂದ ಹಿಡಿದು ಬಾಣಂತನ, ಗರ್ಭಿಣಿತನ, ಇಲ್ಲಿಂದ ತನಕ 18 ವರ್ಷ ತನಕ ಗಟ್ಟಿಯಾಗಿ ಸಿಕ್ಕಿದ್ರೆ ನಂತರ ಜೀವನ ಮುಂದೆ ಹೋಗುತ್ತೆ. ನಾಯಕತ್ವ, ಲೀಡರ್ಶಿಪ್. ಲೀಡರ್ಶಿಪ್ ಯಾವಾಗ ಬರುತ್ತೆ? ಶಿಕ್ಷಣ ಪಡೆದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ. ಆರೋಗ್ಯ ಇದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ. ಸುರಕ್ಷತೆ ಇದ್ರೆ ಮಾತ್ರ ಲೀಡರ್ಶಿಪ್. ಅದಕ್ಕೋಸ್ಕರ ನೋಡಿ ಅದು ಮೂರನೇದು ಹಾಕಿದ್ದಾರೆ. ನೆಕ್ಸ್ಟ್ ವಕಾಲತ್. ವಕಾಲತ್ ಅಂದ್ರೆ ಅಡ್ವೊಕೇಸಿ, ಅಂದ್ರೆ ನನ್ನ ಹಕ್ಕುಗಳನ್ನು ನಾನು ಪಡೆದುಕೊಳ್ಳಿಕ್ಕೆ ಪ್ರಶ್ನೆ ಮಾಡೋದು, ವಕೀಲಿತಿಕೆ ಮಾಡೋದು. ಅಂದ್ರೆ ಲಾಯರ್ನ ಒಟ್ಟಿಗಿದ್ದೆ ಅರ್ಥವೂ ಇದೆ, ಕೋರ್ಟ್ನ ಒಟ್ಟಿಗೆ ಅರ್ಥವೂ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಶ್ನೆ ಮಾಡುವ ಶಕ್ತಿಯನ್ನ, ಹಕ್ಕನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ. ಇದು ನಾಲ್ಕು ಈ ದಿನಾಚರಣೆ ಬಹಳ ಮುಖ್ಯವಾದಂತ ಗುರಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇನ್ನು ಈ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಅರ್ಥ ಮಾಡ್ಕೋಬೇಕು. ಅದು ಹೆಣ್ಣು ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಈ ಡ್ರಾಫ್ಟಿಂಗ್ ಇದನ್ನ ಮಾಡಿದ್ದಾರೆ. ಯಾಕೆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನಕ್ಕೆ ಹೇಳೋದು ಅಂತ ಹೇಳಿದ್ರೆ, ಮುಂದೆ ಓದಿ ಒಂದು ಡಾಕ್ಟರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ, ಗೌರ್ಮೆಂಟ್ ಕೆಲಸ ಸಿಗ್ಲಿಕ್ಕೆ, ಒಂದು ಏನಾದರೂ ಒಂದು ಜೀವನದಲ್ಲಿ ಮುಂದೆ ಸಾಧಿಸಲಿಕ್ಕೆ ಅಂತ ಹೇಳಿ. ಐ ಆಮ್ ಸಾರಿ, ಶಿಕ್ಷಣ ಇರೋದು ಅದಕ್ಕೋಸ್ಕರ ಅಲ್ಲ, ಅದು ಒಂದು ಭಾಗ. ನಿಜವಾಗಿ ಶಿಕ್ಷಣ ಇರೋದು ಏನಕ್ಕೋಸ್ಕರ? ಅನ್ಯಾಯ, ಮೋಸ, ವಂಚನೆ, ಶೋಷಣೆ, ಹಿಂಸೆ, ದೌರ್ಜನ್ಯ, ಅವಮಾನ, ನಿರ್ಲಕ್ಷ್ಯ, ತಾರತಮ್ಯಗಳಿಂದ ಹೊರಬಂದು, ನೋಡಿ ಅಲ್ಲಿಗೆ ಸಣ್ಣ ಸಣ್ಣ ಪಾಸ್ ಕೊಡ್ತೀನಿ, ಹೊರಬಂದು ಹಕ್ಕು ಆಧಾರಿತ ನೆಲೆಯಲ್ಲಿ, ಹಕ್ಕು ಆದ ಅಂದ್ರೆ ರೈಟ್ಸ್ ಬೇಸ್ಡ್ ಅಪ್ರೋಚ್ ಅಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ, ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಮಗು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ ಸಾಮರ್ಥ್ಯ ಪಡೆದು, ಕೆಪಾಸಿಟಿ ಬಿಲ್ಡಿಂಗ್. ಎಸ್ವಿಎಂನ ಫೌಂಡರ್ ಮೆಂಬರ್ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಇದರ ಬಗ್ಗೆ ಈ ಮಾತನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳಿದವರು. ಅದಕ್ಕೆ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಸಾಮರ್ಥ್ಯ ಪಡೆದು ಸ್ವಾಭಿಮಾನದಿಂದ ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು. ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ಲ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಯಾರು ಸರ್ಕಾರಿ ಕೆಲಸ ಅಂತ ಹೇಳಿ ಅಥವಾ ದುಡ್ಡು ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಬಿಟ್ಬಿಡಿ. ಬಹಳ ಇಂಪಾರ್ಟೆಂಟ್, ಎಜುಕೇಷನ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಫ್. ಎಜುಕೇಷನ್ ಇಸ್ ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಅರ್ನ್ ಮನಿ. ಅಂದ್ರೆ ಶಿಕ್ಷಣ ಇರೋದು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಲ್ಲ, ಎಜುಕೇಷನ್ ಇಸ್ ಫಾರ್ ಡೆವಲಪ್ಮೆಂಟ್. ಹಾಗಾಗಿ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣ ಇರುವುದು ಏನಕ್ಕೆ ಅಂತ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ, ಹೇಗೆ ಅಂತ ಹೇಳ್ತೀನಿ. ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಸ್, ಅಂದ್ರೆ ನಮ್ಮನ್ನು ನಾವು ಕೆಪಾಸಿಟಿಯನ್ನ ಬಿಲ್ಡಪ್ ಮಾಡ್ಕೊಳ್ಬೇಕು, ಬಿಲ್ಡಪ್ ಮಾಡ್ಲಿಕ್ಕೆ ಹೊರತು, ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಟು ಅರ್ನ್ ಮನಿ. ಸೊ ಇದನ್ನು ದಯವಿಟ್ಟು ಎರಡು ಸಲ ವರ್ಡನ್ನು ಓದ್ಕೊಳ್ಳಿ. ನಿಮಗೆ ಬಹಳ ಮುಖ್ಯವಾಗಿ ಸಮಾನತೆ, ಹಕ್ಕು ಆಧಾರಿತದ್ದು, ಹಕ್ಕು ಆಧಾರಿತವಾಗಿ ಬದುಕಲಿಕ್ಕೋಸ್ಕರ, ಸಮಾನತೆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೋಸ್ಕರ, ಸಾಮರ್ಥ್ಯ ಪಡೀಲಿಕ್ಕೋಸ್ಕರ, ಸ್ವಾಭಿಮಾನದೊಂದಿಗೆ ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನ ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು ಅಂತ ಇದನ್ನು ಅರ್ಥ ಮಾಡಿ. ಶಿಕ್ಷಣದ ಹಕ್ಕಿನ ರೂಪ ಏನು, ಏನದು? ಹೆಚ್ಚಿನವರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಎಜುಕೇಷನ್ ಈಸ್ ಎ ಫಂಡಮೆಂಟ್ ರೈಟ್, ಒಪ್ತೀನಿ. 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಯಿತು ಅನ್ನೋದು ಗೊತ್ತಿನ, ಅದೊಂದು ಹಕ್ಕಾಗಿದೆ. ಆದರೆ ಅದರ ರೂಪ ಏನು ಅಂತ ಹೇಳಿದ್ರೆ, ನೀವು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ನಿಜವಾಗಿ ಶಿಕ್ಷಣದ ಹಕ್ಕುಗಿಂತಲೂ ಹೆಚ್ಚು ನಾವು ಮಾತಾಡಬೇಕಾಗಿದ್ದು ಕಲಿಯುವ ಹಕ್ಕು, ಅಂದ್ರೆ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡುವಂಥದ್ದು. ಅಂದ್ರೆ ಏನು, ಶಿಕ್ಷಣದ ಹಕ್ಕಿಗಿಂತ ಹೆಚ್ಚು ಅನುಭವಿಸಬೇಕಾದದ್ದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು, ಕಲಿಯುವ ಹಕ್ಕು. ಅಂದ್ರೆ ನಿಮ್ಮ ಒಳಗಡೆ ಕಲಿಬೇಕು, ಓದಬೇಕು, ಕಲಬೇಕನ್ನ ಅರ್ಜಿ ಉಂಟಲ್ಲ, ಆ ಕೆಪಾಸಿಟಿ ಜಾಸ್ತಿ ಆಗ್ಬೇಕು. ಅಂದ್ರೆ ಅದು ಕಲಿಯುವ ಸಾಮರ್ಥ್ಯ ಹೇಳ್ಬೇಕು. ಅದನ್ನೇ ನಾವು ಹೇಳೋದು ಸಾಮರ್ಥ್ಯ ಆಧಾರಿತ ಕಲಿಕೆ, ಅದೇ ಶಿಕ್ಷಣದ ಹಕ್ಕಿನ ರೂಪ ಅಂತ. ಆ ಕಲಿಕೆಯ ಅರ್ಜಿದ್ರೆ ನೀವು ಹೆಂಗೆ ಬೇಕಾದ್ರೆ ಡೆವಲಪ್ ಆಗ್ತದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿ, ನಾನು ಒಂದು ಇಂಜಿನಿಯರು, ಡಾಕ್ಟ್ರು ಅದೆಲ್ಲ ಆಗಿ ಆ ಗುರಿ ಇಟ್ಕೋಬೇಕು. ಹಾಗೋಸ್ಕರ ಅದಕ್ಕೋಸ್ಕರ ಅಂತ, ಡೆವಲಪ್ಮೆಂಟಿಗೋಸ್ಕರ ಅಂತ ತಿಳ್ಕೊಳ್ಳಿ. ಇದು ಬಹಳ ಇಂಟ್ರೆಸ್ಟಿಂಗ್. ಇದನ್ನು ಕೂಡ ಎಲ್ಲರೂ, ಇವತ್ತಿನ ಸಬ್ಜೆಕ್ಟ್ನ ಮೇಜರ್ ಆಶಯ ಇಲ್ಲೇ ಇದೆ. ಏನು, ಹೆಣ್ಣು ಮಕ್ಕಳ ಶಿಕ್ಷಣ ಯಾಕೆ ಬಹಳ

ಪ್ರಾಮುಖ್ಯ ಅನ್ನಿಸ್ತದೆ ಈ ಸಮಾಜದಲ್ಲಿ. ಇಲ್ಲಿ ನಾನು ಮಾನವ ಅಭಿವೃದ್ಧಿಯ ವರದಿ 2, ಮಾನವ ಅಭಿವೃದ್ಧಿ ಸೂಚಕಗಳಿಗೆ 60% ಕೊಡುಗೆ ನೀಡುವವರು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಬಹಳ ಪ್ರಮುಖ. ಗಂಡು ಮಕ್ಕಳಿಗೆ ಕೊಡಬಾರದು ಅಂತಲ್ಲ, ಇಲ್ಲಿ ಒಂದು ಕಡೆ ಸಮಾನತೆ ಮಾತಾಡೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಾ? ಬಂಧುಗಳೇ, ಫ್ರೆಂಡ್ಸು, ಗೆಳೆಯರೇ, ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ದು ಒಂದು ತಾಯಿಯಿಂದ, ಒಂದು ಹೆಣ್ಣಿನಿಂದ. ಅದೆಲ್ಲೋ ಇಡೀ ಮಾನವನ ಇತಿಹಾಸದಲ್ಲಿ ಒಂದೆರಡು ಕೇಸ್ ಎಲ್ಲೋ ಇರಬಹುದು ಗಂಡು ಮಕ್ಕಳ ಹೊಟ್ಟೆಯಲ್ಲಿ. ಪ್ರತಿಯೊಬ್ಬ ಮಾನವ ಕೂಡ ಹೊಟ್ಟೆ, ಅದಕ್ಕೆ ಗಂಡು ಏನೇ ಕಾರಣ ಇದ್ದರೂ ಕೂಡ ಅದನ್ನ ಈ ಪ್ರಪಂಚಕ್ಕೆ ಕೊಡುವವಳು ತಾಯಿ ಅಥವಾ ಹೆಣ್ಣು. ಹಾಗಾಗಿ ಹೆಣ್ಣು ಹೇಗಿರಬೇಕು ಅಂತ ಒಂದು ಆಲೋಚನೆ ಮಾಡ್ಬೇಕಲ್ವಾ? ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಹೆಚ್ಚು ಕಾರಣರು, ಸಾಧಿಸುವವರು, ಮತ್ತೆ ಇದರೊಂದು ವೇಳೆ ಸಮಸ್ಯೆ ಇದ್ರೆ ಅದಕ್ಕೆ ಒಳಗಾಗುವವರು ಯಾರು? ಇದು ಮೂರಕ್ಕೂ ಕೂಡ ಹೆಣ್ಣು ಮಕ್ಕಳೇ. ಹಾಗಾಗಿ ಹೆಚ್ಚು ಹೆಣ್ಣು ಮಗಳು ಎಲ್ಲಿ ಸಮಸ್ಯೆಗೊಳಗಾಗುತ್ತಾಳೋ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹೆಚ್ಚು ಹೆಣ್ಣು ಮಕ್ಕಳು ಯಾವುದಕ್ಕೆ ಸಾಧಿಸ್ತಾರೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಒಂದು ಆರೋಗ್ಯವಂತ ಮಗು ಅಥವಾ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ಗಂಡನಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಪ್ರಯೋಜನ ಇಲ್ಲ, ಆ ಹೆಣ್ಣಿಗೆ ಗೊತ್ತಿರಬೇಕು. ಒಂದು ಆರೋಗ್ಯವಂತ ಮಗು ಹುಟ್ಟಬೇಕು, ನಾನು ಮಾತ್ರೆ ತುಂಬಬೇಕು, ಗಾಣಬಿಂಡತನ ಚೆನ್ನಾಗಿರಬೇಕು. ಎರಡನೇದು ಸುರಕ್ಷತೆಯರಿಗೆ ಇನ್ಸ್ಟಿಟ್ಯೂಷನ್ ಡೆಲಿವರಿ, ಅದು ತಾಯಿಗೆ ಹೆಚ್ಚು ಗೊತ್ತಿರಬೇಕು. ಇದನ್ನು ಹೆಚ್ಚು ಮಾಡುವವರು ಕೂಡ ತಾಯಿ. ಜನನ ಪ್ರಮಾಣ ಪತ್ರ ಹೆಚ್ಚು ಇಲ್ಲದೆ ಇರುವಂತದ್ದು ಹೆಣ್ಣು ಮಕ್ಕಳಲ್ಲೇ. ಚುಚ್ಚುಮದ್ದು, ಉದಾಹರಣೆಗೆ ನೀವೇ ಅರ್ಥೈಸ್ಕೊಳ್ಳಿ, ಚುಚ್ಚುಮದ್ದನ್ನು ಕೊಡಿಸಲಿಕ್ಕೆ ಹೋಗುವಂತದವರು ಚುಚ್ಚುಮದ್ದು ಸಣ್ಣ ಸಣ್ಣ ಮಕ್ಕಳಿಗೆ, ಗಂಡ ಹೋಗ್ತಾನೆ, ಹೆಂಡತಿ ಹೋಗ್ತಾರೆ, ಅಮ್ಮ ಹೋಗ್ತಾರೆ, ಅಪ್ಪ ಹೋಗ್ತಾರೆ, ಅಮ್ಮನೇ ಕರ್ಕೊಂಡು ಹೋಗೋದು. ಮಕ್ಕಳ ನಿಮ್ಮ ಮನೆಯಲ್ಲಿ ಮಕ್ಕಳ ಆರೈಕೆ ಮತ್ತು ಪೋಷಣೆ ಗಂಡಸರು ಮಾಡ್ತಾರೆ, ಅದು ಈಕ್ವಾಲಿಟಿ ನಿಜ, ಆದ್ರೆ ಅತ್ಯಂತ ಹೆಚ್ಚು ಮಾಡುವುದು ಹೆಣ್ಣು ಮಕ್ಕಳು. ಮಕ್ಕಳ ಆರೈಕೆ ಪೋಷಣೆ, ಕಬ್ಬಿಣದ ಅಂಶ ಮಾತ್ರೆಗಳನ್ನ 9 ತಿಂಗಳಲ್ಲಿ ಅತ್ಯಂತ ನುಂಗಬೇಕಾಗಿದ್ದು ತಾಯಿ. ಅಂಗನವಾಡಿ ಮಕ್ಕಳನ್ನು ಕರ್ಕೊಂಡು ಹೋಗುದು ತಾಯಿ. ಮಕ್ಕಳನ್ನ ಶಾಲೆಗೆ ರೆಡಿ ಮಾಡೋದು ತಾಯಿ. ಶೌಚಾಲಯ ಸೌಲಭ್ಯ ಹೆಚ್ಚು ಬೇಕಾಗದ್ದು ತಾಯಿಗೆ. ಸಾಕ್ಷರತೆ ಹೆಚ್ಚು ಬೇಕಾಗದ್ದು ತಾಯಿಗೆ. ಶಾಲೆ ಬಿಟ್ಟ ಮಕ್ಕಳು ಹೆಚ್ಚು ಸಿಗುದು ನೋಡಿ, ಇಲ್ಲಿ ತನಕ ಸಾಧಿಸು. ಇನ್ನು ಸಮಸ್ಯೆ, ಶಾಲೆ ಬಿಟ್ಟ ಮಕ್ಕಳು, ಬಾಲಕಾರ್ಮಿಕರು, ಇವುಗಳನ್ನೆಲ್ಲ ಹೆಣ್ಣು ಮಕ್ಕಳು ಇದರಲ್ಲಿ ಡ್ರಾಪ್ ಔಟ್ ಆದ್ರೆ ಆಟೋಮೆಟಿಕ್ ಕುಟುಂಬ ಬಿದ್ದೋಗುತ್ತೆ, ಸಮಾಜ ಅಭಿವೃದ್ಧಿ ಆಗಲ್ಲ. ಅದೇ ತರ ಇನ್ನು ಮುಂದೆ ಹೋಗ್ತೀನಿ ನೋಡಿ, ಮನೆ ಸ್ವಚ್ಛತೆ ಸುರಕ್ಷತೆಯನ್ನ ಹೆಚ್ಚು ನಿಮ್ಮ ಮನೇಲಿ ಯಾರು ಮಾಡ್ತಾರೆ? ಅಪ್ಪ ಮಾಡ್ತಾರ, ಅಮ್ಮ ಮಾಡ್ತಾರ? ಹೈಯೆಸ್ಟ್ ಅಬೌವ್ 70% ಅಮ್ಮನೇ ಮಾಡುದು. ಔಷಧ, ಮಕ್ಕಳಿಗೆ ಔಷಧ ಕೊಡೋದು ಅಮ್ಮ, ಅದೇ ರೀತಿ ನಿಮಗೆ ಶುದ್ಧ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡೋದು ಅಮ್ಮ. ಕುಟುಂಬದ ಘನತೆಯನ್ನ ಸ್ವಲ್ಪ ಸ್ವಲ್ಪ ಕಾಪಾಡಬೇಕು ಮರ್ಯಾದೆ ಅಂತೇಳಿ ಅಪ್ಪನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಹೆಚ್ಚು ಅದಕ್ಕೆ ಒಳಗಾಗುವವರು ಅಮ್ಮ. ಪೌಷ್ಟಿಕ ಆಹಾರ ಬೇಕಾಗಿದೆ, ಯಾಕಂದ್ರೆ ಗರ್ಭಿಣಿ ಇದ್ದಾಗ ಹೆಣ್ಣು ಮಕ್ಕಳಿಗೆ 1,000 ದಿನ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ತಾಯಿ. ಬಾಲ್ಯ ವಿವಾಹ ಆದರೆ ಅದು ತಾಯಿಗೆ ತೊಂದರೆ ಆಗುತ್ತೆ. ಸಾಮಾಜಿಕ ಭದ್ರತೆಯಲ್ಲಿ ತೊಂದರೆ ಆದರೆ ತಾಯಿಗೆ ತೊಂದರೆ ಆಗುತ್ತೆ. ಶಿಶು ಮರಣ ಆದರೆ ತಾಯಿಗೆ ತೊಂದರೆ ಆಗುತ್ತೆ. ತಾಯಿ ಮರಣ ಆದರೆ ಹುಟ್ಟಿದ ಮಗು ತೊಂದರೆ ಆಗುತ್ತೆ. ಲಿಂಗಾನುಪಾತ ಹೆಚ್ಚಾಗದಾದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ. ಬಾಣಂತಿಯಲ್ಲಿ ತೊಂದರೆ ಆದರೆ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ವಿಟಮಿನ್ ಮಾತ್ರೆ ತಿಂದರೆ ಇದು ತಾಯಿ ತೊಂದರೆ ಆಗುತ್ತೆ. ಗರ್ಭಪಾತ ಆದರೆ ತಾಯಿ ತೊಂದರೆ ಆಗುತ್ತೆ. ಮನೆವಾರ್ತೆಯನ್ನು ಅತ್ಯಂತ ಹೆಚ್ಚು ಮಾಡುವವರು ಹೆಣ್ಣು ಮಕ್ಕಳು ನೋಡಿ. ಈ ತರ ನಾನು ನಿಮ್ಮ ಮಾನವ ಅಭಿವೃದ್ಧಿ ಧಾರವಾಡ ಕೋಲಾರ ಜಿಲ್ಲೆಯ ಮಾನವ ಅಭಿವೃದ್ಧಿಯ ವರದಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತೀರೋ ಅದಕ್ಕೆ ಹೆಚ್ಚು ಕೊಡುಗೆ ನೀವು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ದೊಡ್ಡ ಪ್ರಾಧಾನ್ಯ ಸಿಗುತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ. ಈಗ ಮುಂದೊಂದ್ಸಲಿಗೆ ಸಮಾನತೆ ಅಂದ್ರೆ ಎಲ್ಲವೂ ಸಮಾನತೆ ಅಲ್ಲ. ಸಮಾನತೆ ಅಂತ ಹೇಳಿದ್ರೆ ಸಮಾನತೆಗೂ ಈಕ್ವಿಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಅದು ಏನು ಅಂತ ನೋಡೋಣ. ಬಹಳ ಮುಖ್ಯವಾಗಿ ನೋಡಿ, ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, 3 ಸೈಜಿನ ಮಕ್ಕಳಿದ್ದಾರೆ. ಈಗ ನೀವು ಸಮಾನತೆ ಸಮಾನತೆ ಅಂತ ಹೇಳಿದ್ರೆ 3 ಜನಕ್ಕೆ ಒಂದೇ ತರದ ಬಾಕ್ಸ್ ಕೊಟ್ರೆ ಈ ಪಾಪ ಇವನನ್ನ ಏನ್ ಮಾಡ್ಬೇಕು, ಇವನ್ ಹೆಂಗ್ ನೋಡುದು? ಈಕ್ವಾಲಿಟಿ, ಈ ತರದ ಈಕ್ವಾಲಿಟಿ ಬೇಕಾಗಿಲ್ಲ ನಮಗೆ. ಈಕ್ವಾಲಿಟಿ ಅಂದ್ರೆ ಒಂದೇ ತರದ ಎಲ್ಲರಿಗೆ ಕೊಡುದು. ಆ ಈಕ್ವಾಲಿಟಿ ನಮ್ಮ ಸಂವಿಧಾನ ಮಾತಾಡ್ತಾ ಇಲ್ಲ, ನಮ್ಮ ಸಂವಿಧಾನ ಮಾತಾಡ್ತಾ ಇರೋದು ಈಕ್ವಿಟಿ ಅಂದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ಅಂದ್ರೆ ಯಾರಿಗೆ ಏನು ಕಳ್ಕೊಂಡಿದ್ದಾರೋ, ಏನು ಅಗತ್ಯ ಇದೆಯೋ, ಅದರ ಆಧಾರದ ಮೇಲೆ ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡುವಂತ ಅಂದ್ರೆ ಅದನ್ನ ಈಕ್ವಿಟಿ ವಿತ್ ಜಸ್ಟಿಸ್ ಅಂತ ಕೊಡುತ್ತೆ. ಇವನಿಗೆ ಬಾಕ್ಸ್ ಬೇಕಾಗಿಲ್ಲ, ಅವನ ಹೈಟ್ ಅಷ್ಟೇ ಇದ್ದಾನೆ, ಅವನು ಕ್ರಿಕೆಟ್ ನೋಡಬಹುದು. ಹಾಗಾದ್ರೆ ಇವನಿಗೆ 1 ಸಾಕು, ಈ ಚಿಕ್ಕವನಿಗೆ 2 ಬೇಕು. ಉದಾಹರಣೆಗೆ ನೀವೀಗ ಇಲ್ಲಿ ಒಂದಷ್ಟು ಮಕ್ಕಳು, ಎಲ್ರಿಗೂ ಎಸ್, ಎಲ್ಲರಿಗೂ ಎಮ್, ನಾನು ಎಲ್ಲರಿಗೂ ಎಸ್ ತಂದ್ರೆ ಆಗುತ್ತಾ? ಅಥವಾ 16 ಸೈಜಿನ ಶರ್ಟು ಪ್ಯಾಂಟು ಆಗೋದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ, ಬಟ್ ಕೊಡುವಾಗ ಮಾತ್ರ ಎಲ್ಲರಿಗೂ ಕೊಡಬೇಕು. ಬಟ್ ಅಲ್ಲಿ ಕೊಡುವ ರೀತಿಯ ವಿಧಾನದಲ್ಲಿ ಮತ್ತು ವಸ್ತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೆ ಎಂತ ಬೇಕು ಅಂತ ಹೇಳಿದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ನೋಡಿ, ರೈಟ್ ಸೈಡ್ ಇದ್ದು ನಿಜವಾದ ಈಕ್ವಿಟಿ, ಇದು ಜಸ್ಟಿಸ್ ಬೇಸ್ಡ್. ಇಲ್ಲೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ. ನೀವು ಸಮಾನತೆ ಸಮಾನತೆ ಅಂದ್ರೆ ಒಟ್ಟಿಗೆ ಸಮಾನತೆ ಅಲ್ಲ, ಎಲ್ಲರೂ ಒಂದೇ ತರ ಮಾಡಕ್ ಬರಲ್ಲ.
ಆ ವ್ಯಕ್ತಿಗೆ ಏನು ಕೊರತೆ ಇದೆ, ಏನು ತೊಂದರೆ ಇದೆ, ಏನು ವೆಲ್ನರಬಿಲಿಟಿ, ಅದರ ಆಧಾರದ ಮೇಲೆ ನಾವು ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡಬೇಕು. ದಟ್ ಈಸ್ ಕಾಲ್ಡ್ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ ಅಂತ ಕರೀತಾರೆ. ಇದನ್ನ

ದಯವಿಟ್ಟು ನಾವು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಯಾಕೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಮಾನವ ಅಭಿವೃದ್ಧಿಯನ್ನು ಸಾಧಿಸಲುಕೋಸ್ಕರ, ಕುಟುಂಬಕ್ಕೋಸ್ಕರ. ಮದುವೆ ಆದ ಮೇಲೆ ಗಂಡ ತನ್ನ ಹೆಂಡತಿಯನ್ನ ಯಾವುದಕ್ಕೂ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಗಂಡು ಮಗ ಹುಟ್ಟಿದ್ರೆ ಆ ಗಂಡು ಮಗನ ಮೀಸೆ ತಾಯಿಯ ಬಾಯಿ, ಅಮ್ಮ ನೀನ್ ಬಾಯಿ ಮುಚ್ಚಮ್ಮ, ನಿನಗೆ ಗೊತ್ತಾಗಲ್ಲ, ನೀನ್ ಬಾಯಿ ಮುಚ್ಚಮ್ಮ ಬಾಯಿ. ಅಲ್ಲಿ ತನಕ ಗಂಡ ಹೇಳಿದ್ದ, ನಂತರ ಮಗ ಹೇಳಿದ್ ಈ ತಾಯಿ ಮಾತಾಡೋದು ಯಾವಾಗ ಅಂದ್ರೆ, ಆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ವಲ್ನವರಿಟಿ ಆಗಿದ್ರು, ಶಿಕ್ಷಣ ಇಲ್ಲ, ಇದರಿಂದಾಗಿ ಇಡೀ ಜೀವನ ಪೂರ್ತಿ ಕಷ್ಟಪಡುವ ಸ್ಥಿತಿ ಬರುತ್ತೆ. ಹಾಗಾಗಿ ಯಾವಾಗ ಇಡೀ ಕುಟುಂಬವನ್ನು ನಿಭಾಯಿಸುವ ತಾಯಿ ಅನಕ್ಷರಸ್ಥಳಾಗುತ್ತಾಳೋ, ಕುಟುಂಬ ಬಿದ್ದೋಗುತ್ತೆ, ಸಮಾಜ ಬಿದ್ದೋಗುತ್ತೆ. ಹಾಗೆ ದಯವಿಟ್ಟು ಇದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಬೇಕು ಅಂತೇಳಿ ಮಾನವ ಅಭಿವೃದ್ಧಿಯಲ್ಲಿ ಹೇಳಿ ಆಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು, ಏನ್ ಇದರಲ್ಲಿ ಇಂಪಾರ್ಟೆಂಟ್? ಇದರಲ್ಲಿ ನೀವೆಲ್ಲ ಹೆಚ್ಚಿನವರು ಶಾಲೆ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ನವರು ಇದ್ದೀರಿ ಅಂತ ಭಾವಿಸ್ತೀವಿ. ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ, ಅದೇನು ನೋಡಿ, ಪ್ರತಿಯೊಂದು ಶಾಲೆ ತನ್ನ ಮಕ್ಕಳಿಗೆ ನನ್ನ ಶಾಲೆ ಸೇಫ್ ಅಂತೇಳಿ ಗಟ್ಟಿಯಾಗಿ ಹೇಳುವಂತ ಸ್ಥಿತಿಗೆ ಹೋಗ್ಬೇಕು. ಆ ಹೆಡ್ ಮಾಸ್ಟರ್, ಟೀಚರ್ಗಳು, ಪ್ರಾಂಶುಪಾಲರು. ನೀವು ನಾಳೆ ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇದೆಯಾ, ಸುಮ್ಮನೆ ಚಂದ ಮಾಡಿ ತಮಾಷೆಗಾದ್ರೂ ಕೇಳಿ, ಇಲ್ಲ ಸರ್ ಸುಮ್ಮನೆ ಕೇಳಿದೆ, ನಿನ್ನೆ ಒಂದು ವೆಬಿನಾರ್ ಇತ್ತು ರಾಘವೇಂದ್ರ ಅಂತೇಳಿ ಯುನಿಸೆಫ್ ಕೊಪ್ಪಳದವರಿಗೆ ಕೇಳಕ್ ಕೇಳಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಡೈರೆಕ್ಟ್ ಕೇಳಿ, ಏನ್ ತೊಂದರೆ ಇಲ್ಲ. ಒಂದನೇದು. ಎರಡನೇದು ನೀವು ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಅಂದರೆ ಶಿಕ್ಷಣದೊಂದಿಗೆ ರಕ್ಷಣೆ ಅಂತೇಳಿ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣ ರಕ್ಷಣೆ ಅಂತೇಳಿ ಹಾಕಿದ್ದೆ. ಇದು ಕಾರ್ಯ. ಈಗ ನೆಕ್ಸ್ಟ್ ಕಾರ್ಯ, ರಕ್ಷಣಾ ಸಮಿತಿ ಇದೆಯಾ ಅಂತ ಕೇಳಿ. ಮೂರನೇದ್ದು ನಿಮ್ಮ ಸ್ಕೂಲಲ್ಲಿ ಮಕ್ಕಳ ಹಾಕೊಳ್ಳ ಕ್ಲಬ್ ಇರಬೇಕು. ನಾಲ್ಕನೇದ್ದು, ಮಕ್ಕಳೇ ದಯವಿಟ್ಟು ಫ್ರೆಂಡ್ಸ್ ಅಂತಲೇ ಕರಿತೀನಿ ನಾನು. ನಾಳೆ ಶಾಲೆಗೆ ಹೋಗಿ 10, 9, 8 ಪರ್ಮನೆಂಟ್ ಬೋರ್ಡ್ ಈಗ ಹೆಚ್ಚಿನ ಕಡೆ ಇದೆ, ಇಲ್ಲದಿದ್ರೆ ಹಾಕಕ್ಕೆ ಹೇಳಿ. ಐದನೇದ್ದು, ನೀವೊಂದು ಭದ್ರತಾ ಪತ್ರ ಕೊಡಬೇಕು. ನಾನು ಬಾಲ್ಯವೂ ಆಗೋದಿಲ್ಲ, ನಾನು ಬಾಲಕಾರ್ಮಿಕನಾಗೋದಿಲ್ಲ, ನಾನು ಯಾರಿಂದಲೂ ಶೋಷಣೆ ಒಳಗಾಗೋದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ. ಅದಕ್ಕೊಂದು ಪೇಪರ್ ಇದೆ 2 ಪೇಜು, ಅದು ಹೆಡ್ ಮಾಸ್ಟರ್ಗಳಿಗಾಗಲೇ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ಕಡೆ, ಇಲ್ಲದಿದ್ದರೆ ಕೇಳಿ ಮುಂದಿನ ದಿನಗಳಲ್ಲಿ ಮಾಡಿ. ಆಮೇಲೆ ಸಿಬ್ಬಂದಿ ಸ್ಟಾಫ್ ಕೂಡ ಹೆಡ್ ಮಾಸ್ಟರ್ಗೆ ಬರ್ಕೊಡ್ಬೇಕು, ನಾನು ಮಕ್ಕಳಿಗೆ ಹೊಡೆಯಲ್ಲ, ಬಡಿಯಲ್ಲ, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡಲ್ಲ ಅಂತೇಳಿ. ಏಳನೇದ್ದು ಬಹಳ ಇಂಟ್ರೆಸ್ಟಿಂಗ್, ನೀವು ನಾಳೆ ಹೋಗಿ ಕೇಳಬೇಕಂತ, ಸಲಹಾ ಪೆಟ್ಟಿಗೆ ಇದೆ ಅಂತ ನೋಡಿ, ಸಜೆಷನ್ಸ್ ಬಾಕ್ ನಿಮ್ಮ ಶಾಲೆ. ಈ ಏಳು ಕೆಲಸ. ಇನ್ನು ಎಂಟನೇದ್ದು, ಅಲ್ಲೊಂದು ಶಾಲೆಯಲ್ಲಿ ಒಂದು ಬೋರ್ಡ್ ಇರಬೇಕು ದೊಡ್ಡದು. ಹಾಗಾಗಿ ನಿಮ್ಮ ಶಾಲೆಯ ಹೊರಗಡೆ ಬೇರೆಲ್ಲ ಬೋರ್ಡ್ಗಳು ತುಂಬ ಇದಾವೆ, ಅದರೊಟ್ಟಿಗೆ ಇದು 3 ಇದೆಯಾ ಅಂತ ನೋಡ್ಬೇಕು. 1, 10, 9, 8 ಮಕ್ಕಳ ಸಹಾಯವಾಣಿಯ ಶಾಶ್ವತ ಫಲಕ ಇದೆಯಾ ಅಂತ ನೋಡ್ಬೇಕು. ಸಲಹಾ ಪೆಟ್ಟಿಗೆ ಮತ್ತೆ 20 ಬದ್ಧತೆ, ಮಕ್ಕಳ ರಕ್ಷಣೆಗೋಸ್ಕರ ಈ ಶಾಲೆ ಬದ್ಧತೆ ಅಂತೇಳಿ ಬರೆದು ಕೊಟ್ಟಿರತಕ್ಕಂತ ಒಂದು ಬೋರ್ಡ್ ಇರಬೇಕಲ್ಲಿ. ಈ 7 ನೋಡಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದನ್ನ ನೀವು ಕೇಳುವ, ಮಾತನಾಡುವ, ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಇದೆ. ಆ ತರ ಹಾಸ್ಟೆಲ್ ಮಕ್ಕಳು ಯಾರಿದ್ರು ಕೂಡ ಅದೇ 9 ಕೆಲಸ ಅಥವಾ 7 ಕೆಲಸ, ಲಾಸ್ಟ್ನ 2 ನಾನು ಬಿಡ್ತೀನಿ, ಅದು ರಿಪೋರ್ಟ್ ಮಾಡೋದು. 8 ಕೆಲಸ. 8 ಕೆಲಸ ಇದೆಯಾ ಅಂತ ನೋಡಿ. 1, ಮಕ್ಕಳ ರಕ್ಷಣಾ ನೀತಿ. 2, ಸಮಿತಿ. 3, ಮಕ್ಕಳ ಹಕ್ಕುಗಳ ಕ್ಲಬ್ಬು. 4, 10, 9, 8 ನಿಮ್ಮ ಶಾಲೆಯ ಹೊರಗಡೆ ಪರ್ಮನೆಂಟ್ ಶಾಶ್ವತ ಫಲಕ ಇದೆಯಾ ಅಂತ ನೋಡಿ, ನಿಮ್ಮಿಂದ ಭದ್ರತಾ ಪತ್ರ ಸಹಿಸಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಸ್ಟಾಫ್, ಇದು ನಾನು ಕೇಳಕ್ ಹೋಗಲ್ಲ, ನೀವು ಕೇಳಕ್ ಹೋಗಲ್ಲ, ಅದಕ್ಕೆ 7 ಅಂತೇಳಿ. ಸಿಬ್ಬಂದಿ ಅಂತ ಕೇಳಿ. ಸಲಹಾ ಪೆಟ್ಟಿಗೆ ಇದೆಯಾ ನೋಡಿ, ಶಾಲೆ ಹೊರಗಡೆ ಒಂದು ಬೋರ್ಡ್ ಇದೆ ಅಂತ ನೋಡಿ. ಹಾಗಾಗಿ ನಿಮಗೆ ರಕ್ಷಣೆಗೆ ನಿಮಗೆ ತೊಂದರೆ ಸಂಕಷ್ಟ ಆದಾಗ ನೀವು ಇನ್ನು ಮುಂದೆ ಮಾಡಬೇಕಾಗಿದ್ದು 10, 9, 8 ದಿನ 1098, 10, 98 ಹೇಳಬಾರದು. ಇಲ್ಲಿ ಯಾರು ಸಿಬ್ಬಂದಿ, SDMCನವರು, ಶಿಕ್ಷಕರು ಭಾಗವಹಿಸಿದ್ರೆ 10, 9, 8 ಅಂತ ನಾವು ಹೇಳೋದು ಬೇಡ, ತಪ್ಪಲ್ಲ. 10, 9, 8 ಅಂದ್ರೆ ರಿವರ್ಸ್ ಮೆಕಾನಿಸಮ್, ಒನ್ ಆಫ್ ದ ಕೌನ್ಸಿಲಿಂಗ್ ಟೆಕ್ನಿಕ್ ಇನ್ ಕೌನ್ಸಿಲಿಂಗ್. ಸೊ ಹಾಗಾಗಿ 10, 9, 8 ನೀವು ಯಾವುದೇ ತೊಂದರೆ, ನಿರ್ಲಕ್ಷ್ಯ, ಅವಮಾನ, ಶೋಷಣೆ ಇದ್ರೆ, ತೊಂದರೆಗೊಳಗಾದ್ರೆ ನಿಮ್ಮ ಹೆಸರು ಬಹಿರಂಗ ಆಗೋದಿಲ್ಲ, ನಾನು ಗ್ಯಾರಂಟಿ. ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ಬೇಕಂದ್ರೆ ಅಂಜಿ ಸರ್ ಹತ್ರ ಇದೆ, ನೀವು ಅವ್ರ ಹತ್ರ ಇಸ್ಕೊಳ್ಳಿ, ನಾನು ಗ್ಯಾರಂಟಿ ಇದಕ್ಕೆ. ಸೊ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ. ಒಂದು ವೇಳೆ ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್ ಏನೇ ಇದ್ರು 10, 9 ನೀವು ಕಾಲ್ ಮಾಡಿ ಈ ತರ ಬೋರ್ಡ್ ಇರ್ಬೇಕು. ಸೊ ಇದಿಷ್ಟು ರಕ್ಷಣೆಗೆ ಸಂಬಂಧಪಟ್ಟದ್ದು. ಈಗ ಮಕ್ಕಳ ಹಕ್ಕುಗಳು ಅನ್ನೋ ಒಂದು ಶಬ್ದ ಬಳಸಿದ್ದಾರೆ ನಿಮ್ಮ ಇದರಲ್ಲಿ. ಆ ಹಕ್ಕುಗಳ ಬಗ್ಗೆ ಒಂದು ಸಂವಿಧಾನ ಯಾರಿಗೆ ಅಂತ ಹೇಳಿದ್ರೆ ಹೆಚ್ಚಿನವರು ಮಾತಾಡೋದು ಹೀಗೆ ನೋಡ್ರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ನೋಡಿ. ದೇಶಕ್ಕೆ, ಸಮಾಜ, ನೀವು ಹಿಂಗೆ ಹೇಳಿರ್ಬೋದು, ದೇಶ, ಸಮಾಜ, ಹಳ್ಳಿ, ಗ್ರಾಮ, ಪಂಚಾಯತಿ, ಜನರಿಗೆ ಅಂತಲ್ಲ, ಅದನ್ನು ಬದಲಾವಣೆ ಮಾಡಿಕೊಳ್ಳಿ. ಸಂವಿಧಾನ ಇರೋದು ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅದನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಫಾರ್ ಇಂಡಿಯಾ, ಇಟ್ ಈಸ್ ಫಾರ್ ಇಂಡಿವಿಜುವಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಅರ್ಥ ಇಸ್ಕೊಳ್ಳಿ. ಇನ್ನು ಮುಂದೆ ನೀವು ಕೂಡ ತಪ್ಪಿ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಬೇಡಿ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತೇಳಿ. ನಿಮಗೆ ಯಾರಾದರೂ ಟೀಚರ್ಸ್ ಗಲಾಟೆ ಮಾಡ್ಬೋದು, ಏ ಇಷ್ಟು ವರ್ಷದಿಂದ ಹೇಳ್ಕೊಂಡ್ಬಂದಿದ್ದಾರೆ ಮುಂದಿನ ಪ್ರಜೆಗಳು, ನೀನೇನು ಹೊಸದು ಅಂತ ಹೇಳಿದರೆ ಅವರಿಗೆ ಸಂವಿಧಾನ ಭಾಗ 2 ನಾಗರಿಕತ್ವ ಅಂದರೆ ನಾಗರಿಕತ್ವದ ಡೆಫಿನೇಷನ್ ಇದರಲ್ಲಿ ಹಾಕಿದ್ದಾರೆ ನೋಡಿ. ಅವರಿಗೆ ಹೇಳಿ ಸಂವಿಧಾನದ

ಎರಡು ಕಲಂ ಐದರ ಪ್ರಕಾರ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾಗರಿಕ ಮತ್ತು ಪ್ರಜೆ ನಾಗರಿಕನಾಗತಕ್ಕದ್ದು ಅಂತೇಳಿ. ಹಾಗಾದ್ರೆ ಹಕ್ಕು ಅಂದ್ರೆ ಏನು? ಹಕ್ಕು ಅನ್ನೋ ಶಬ್ದ ಅದು ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ದಿನನಿತ್ಯ ಬೇಕಾದ್ದು, ಅನುಭವಿಸಬೇಕಾದ್ದು, ಕಾನೂನಾತ್ಮಕವಾದ್ದು, ಸಾಮಾಜಿಕವಾದದ್ದು, ನೈತಿಕ ಸ್ವಾತಂತ್ರ್ಯದ್ದು, ಕೊನೆಯದಾಗಿ ಮೂಲಭೂತ ಬಾಧ್ಯತೆ. ಇದನ್ನ ಹಕ್ಕು ಅಂತ ಕರಿತೇವೆ. ಅದೇ ನಿಜವಾದಂತಹ ಶಿಕ್ಷಣ. ಅದು ಹೆಣ್ಣು ಮಗುವಿಗೂ ಸಿಗಬೇಕನ್ನೋ ಹಿನ್ನೆಲೆಯಲ್ಲೇ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸಿ, ಇವುಗಳನ್ನೆಲ್ಲ ಮಗುವಾಗಿದ್ದಾಗಲೇ ಇವುಗಳನ್ನು ಅನುಭವಿಸಿದ್ರೆ ಮುಂದೆ ಮಹಿಳಾ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಒಂದು ವಾಕ್ಯಲ್ಲಿ. ಇದು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 1, ಅತ್ಯಂತ ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ಸಾಮಾಜಿಕ ನೈತಿಕ ಸ್ವಾತಂತ್ರ್ಯ ತತ್ವದ ಅಡಿಯಲ್ಲಿ ರಚಿಸುವಾದ ಮೂಲಭೂತ ಬಾಧ್ಯತೆಗಳೇ ಪ್ರತಿ ಕ್ಷಣ ಅನುಭವಿಸಬೇಕಾದ ಅಂದ್ರೆ ಪ್ರೀತಿ. ಇವಾಗ ಏನ್ ಸರ್ ಹಕ್ಕು ಅಂದ್ರೆ? ಅದು ಹಕ್ಕಿನ ಪರಿಭಾಷೆ ಹೇಳಿದ್ ನಾನು. ಹಕ್ಕಂದ್ರೆ ಏನು? ಹಕ್ಕಂದ್ರೆ ವೆರಿ ಸಿಂಪಲ್, ಪ್ರೀತಿ ವಾತ್ಸಲ್ಯ, ಆಟ ಪಾಠ, ಸುಖ, ಸಂತೋಷ, ನೆಮ್ಮದಿ, ಮನರಂಜನೆ, ಇದನ್ನೇ ಹಕ್ಕು ಅಂತ ಕರೀತಾರೆ. ನೋಡಿ ಇಲ್ಲಿ ಹಾಕಿದ್ದಾರೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂವಿಧಾನದ ಹಾಕಿದೆ ನೋಡಿ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳು ಸಂವಿಧಾನದ 15 ಸಬ್ ಕ್ಲಾಸ್ 3, 20 ಯಾವುದೇ ವ್ಯಕ್ತಿಯನ್ನು ದುರುಪಯೋಗ ಮಾಡುವಂಗಿಲ್ಲ, 21 ಜೀವಿಸುವ ಹಕ್ಕು, 21A ಶಿಕ್ಷಣ ಮೂಲಭೂತ ಹಕ್ಕಾಗಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್. 21A ಇನ್ನು ಮುಂದೆ ಯಾರು ಮಣಿಬೇಡಿ. 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದ್ದು ಅಲ್ಲಿ ತನಕ ಮೂಲಭೂತ ಹಕ್ಕಾಗಿರಲಿಲ್ಲ. ಈಗ ಪ್ರತಿಯೊಬ್ಬರು ಕೂಡ 14 ವಯಸ್ಸು ತನಕ ಇವನ್ನು ಶಾಲೆಯಲ್ಲಿ ಇರಬೇಕು. ಮಾರಾಟ ವಸ್ತು ಅಲ್ಲ, ಚೈಲ್ಡ್ ಲೇಬರ್ ಟೋಟಲ್ ಬ್ಯಾನ್ ಆಗಿದೆ ನೋಡಿ ಇಲ್ಲಿ. 51A ಬಹಳ ಇಂಪಾರ್ಟೆಂಟ್. ಮಕ್ಕಳನ್ನು ಶಾಲೆ ಕಳಿಸುವುದು ಪೋಷಕರ ಜವಾಬ್ದಾರಿ ಅಂತ ಸಂವಿಧಾನದಲ್ಲಿ 2002 ಇಸವಿಯಲ್ಲಿ ಬಂದಿದೆ. ಇನ್ನು ನೋಡಿ ಹಕ್ಕು ಅಂತ ಹೇಳಿದ್ರೆ ಡೆಫಿನೇಷನ್ ಎಲ್ಲಿ ಹೇಳಿದ್ದಾರೆ ಅಂದ್ರೆ 19 ಹೇಳಿದ್ದಾರೆ. ಇದು ಹಕ್ಕಿನ ಪರಿಭಾಷೆ. ಇದು ಹೆಣ್ಣು ಮಗು ಗಂಡು ಮಗು ಎಲ್ಲರೂ ಸೇರ್ಕೊಂಡು, 20 ದುರುಪಯೋಗದಿಂದ ರಕ್ಷಣೆ, 21 ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ. ಇದಿಷ್ಟು ನೀವು ಅರ್ಥೈಸ್ಕೊಳ್ಬೇಕು. ಇನ್ನು ಬಹಳ ಇಂಪಾರ್ಟೆಂಟ್ ಹಕ್ಕುಗಳ ಬಗ್ಗೆ ಮಾತಾಡೋದು, ಅದು ಏನು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಒಂದಾಗಿದೆ ಇಡೀ ಜಗತ್ತಿನಲ್ಲಿ. ಇದರ ಮೀಟಿಂಗ್ ಅಲ್ಲೇ 11 ಅಕ್ಟೋಬರ್ 2011 ಇಸವಿಯಲ್ಲಿ ಈ ತೀರ್ಮಾನ ಮಾಡಿದ್ರು ವಿಶ್ವಸಂಸ್ಥೆಯ ಮೀಟಿಂಗ್ ಅಲ್ಲಿ. ಏನದು? 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡೋಣ ಅಂತೇಳಿ. ಇದರಲ್ಲ ಹಿನ್ನೆಲೆ ಏನು ಗೊತ್ತಾ? ಇಡೀ ಜಗತ್ತಿನಲ್ಲಿ ಚೆಲ್ಲ ಒಂದು ಪಾಕ್ಸೋ ಆಕ್ಟ್, ಆ ಆಕ್ಟ್, ಈ ಆಕ್ಟ್ ಬರೋದಕ್ಕೆ ಕಾರಣನ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಆಗಿದೆ 89 ನವೆಂಬರ್ 20. ಇದು ಬಹಳ ಇಂಪಾರ್ಟೆಂಟ್. ನವೆಂಬರ್ 20 ಭಾರತ ಸೈನ್ ಮಾಡಿದ್ದು 92 ಡಿಸೆಂಬರ್ 11. 197 ರಾಷ್ಟ್ರಗಳು ಸೈನ್ ಮಾಡಿದ್ದು. ಏನಿದೆ ಸರ್ ಅಂತ ಇಂಪಾರ್ಟೆಂಟ್? ಏನಿಲ್ಲ, 54 ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದ್ಯಾವುದು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೀವು ಅರ್ಥೈಸಿಕೊಳ್ಬೇಕಾಗಿದ್ದು 4 ಗುಂಪುಗಳನ್ನಾಗಿ ಮಾಡಿದ್ದಾರೆ 54 ಹಕ್ಕುಗಳನ್ನ. ಅದು ಒಂದು ರೈಟ್ ಟು ಸರ್ವೈವಲ್ ಬದುಕುವ ಹಕ್ಕು, ಎರಡನೇದು ರೈಟ್ ಟು ಪ್ರೊಟೆಕ್ಷನ್ ರಕ್ಷಣೆಯ ಹಕ್ಕು, ಮೂರನೇದು ರೈಟ್ ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದುವ ಹಕ್ಕು, ಅವಕಾಶ ವಿಕಾಸ ಮತ್ತು ಅಭಿವೃದ್ಧಿ, ನಾಲ್ಕನೇದು ರೈಟ್ ಟು ಪಾರ್ಟಿಸಿಪೇಷನ್ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮಸಭೆ, ಅದೆಲ್ಲ ಈ ನಾಲ್ಕನೇದಲ್ಲಿ ಬರುತ್ತೆ. ಸೊ ಇದನ್ನ ಅರ್ಥೈಸ್ಕೊಳ್ಬೇಕು. ಇದು 4 ಹಕ್ಕುಗಳನ್ನ ಕೊಟ್ಟಿದ್ದಾರೆ, 4 ಹಕ್ಕುಗಳನ್ನ ಗುಂಪುಗಳನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಮಗು ಅಂದ್ರೆ ಯಾರು? ಇನ್ನು ಮುಂದೆ ಪರಿಚಯದ 1 ಮಕ್ಕಳ ಹಕ್ಕುಗಳ ಒಡಂಬಡಿಕೆ 18 ವರ್ಷದೊಳಗಿನ ಎಲ್ಲ ಮನುಷ್ಯ ಜೀವಿಗಳು ಮಕ್ಕಳು ಅಂತೇಳಿ ಪರಿಚಯದ 1 ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಆಮೇಲೆ ತಾರತಮ್ಯ 2, ಅಭಿಪ್ರಾಯ 12, ಶಿಕ್ಷಣದ ಹಕ್ಕು 28. ನೋಡಿ, ಶಿಕ್ಷಣ ಮೂಲಭೂತ ಹಕ್ಕಾಗಿ 2002 ಇಸವಿಯಲ್ಲಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 28 ಅಡಿಯಲ್ಲಿ. ಸೊ ಈ ತರ 54 ಹಕ್ಕುಗಳಿದಾವೆ, ನಿಧಾನಕ್ಕೆ ಅರ್ಥೈಸ್ಕೊಳ್ಳಿ. ಇದು ಹೆಣ್ಣು ಮಕ್ಕಳು ಎಲ್ರಿಗೂ ಅನ್ವಯಿಸ್ತದೆ. ಹೆಣ್ಣು ಮಗು ಸಬಲೀಕರಣ ಆದ್ರೆ ಮಾತ್ರ ಮಾನವ ಅಭಿವೃದ್ಧಿ ಸಾಧ್ಯ ಅಂತ. ಹಾಗಾಗಿ ಬದುಕುವ ಹಕ್ಕುಗಳಲ್ಲಿ ಜೀವಿಸುವ ಆರೋಗ್ಯ, ಪೌಷ್ಟಿಕ, ಘನತೆಯುತ ಹೆಸರು, ರಾಷ್ಟ್ರೀಯತೆ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ರಕ್ಷಣೆ ಇದರಲ್ಲಿ ಎಲ್ಲ ರೀತಿಯ ಶೋಷಣೆಯಿಂದ ಹೆಣ್ಣು ಮಗು ಗಂಡು ಮಗು ಎಲ್ಲರನ್ನ ರಕ್ಷಣೆ ಮಾಡಬೇಕು, ಆವಾಗ ಮಾತ್ರ ಮಾನವ ಅಭಿವೃದ್ಧಿ ಅಂತ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾತಾಡುತ್ತೆ. ಎರಡನೇದು, ಮೂರನೇದು ಅಭಿವೃದ್ಧಿ ನೋಡಿ, ಇಲ್ಲಿ ಶಿಕ್ಷಣ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದೆಂತ ಶಿಕ್ಷಣ? ಗುಣಮಟ್ಟದ ಶಿಕ್ಷಣ. ಬರೀ ಶಿಕ್ಷಣ ಕೊಟ್ಟರೆ ಸಾಲದು, ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು ಕೊಡಬೇಕು ನಿಮಗೆ, ಅಂದ್ರೆ ಮನೆ ವಸತಿ, ಬೇಕಂತ ವ್ಯಾಪಾರ ಬಿಸ್ನೆಸ್ ಎಲ್ಲ ಮಾಡ್ಲಿಕ್ಕೆ. ಮನರಂಜನೆ ಈಸ್ ಎ ಡೆವಲಪ್ಮೆಂಟ್, ಮನರಂಜನೆ ಪಾರ್ಟಿಸಿಪೇಷನ್ ಅಲ್ಲ. ಆಟ ಓಟ ಈಸ್ ಎ ಡೆವಲಪ್ಮೆಂಟ್, ಪಾರ್ಟಿಸಿಪೇಷನ್ ಅಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಂಜಾಯ್ಮೆಂಟ್ ಇದ್ರೂ ಕೂಡ ಅದು ಪಾರ್ಟಿಸಿಪೇಷನ್ ಅಲ್ಲ, ಅದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಈ 4 ಗುಂಪುಗಳನ್ನು ಅರ್ಥೈಸ್ಕೊಳ್ಳಿ. ಭಾಗವಹಿಸುವ ಹಕ್ಕುಗಳು ಕೊನೆಯದಾಗಿ, 4 ಹಕ್ಕುಗಳು ನಿಮಗೆ, ಹಕ್ಕುಗಳ ಗುಂಪುಗಳು ನಿಮಗೆ ಅರ್ಥ ಆಗಿದೆ ಅಂತ. ಸರ್ವೈವಲ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್. ಅದರೊಳಗಡೆ ತುಂಬಾ ಹಕ್ಕುಗಳಿದ್ದಾವೆ, ಒಟ್ಟು 54 ಹಕ್ಕುಗಳು ಅಂತ ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಮಾತಾಡಿದ ಸ್ಕೀಮ್ ಯಾವ್ದು ಸರ್ ಅಂತ ಹೇಳಿದ್ರೆ,

ಬದಲಾಯಿಸ್ಕೊಳ್ಬಹುದು. ಇನ್ನು ಮುಂದೆ ನೀವು ಈ ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತೇಳಿ ಮಾತಾಡಬೇಕು, ಮಿಷನ್ ವಾತ್ಸಲ್ಯ ಸ್ಕೀಮ್ ನ ಬಗ್ಗೆ ಶಾಲೆಗಳಲ್ಲಿ ಮಾತಾಡಿ. ಇದೇ ಹೆಚ್ಚು ಮಾತಾಡುವಂಥದ್ದು ಬಹಳ ಮುಖ್ಯವಾಗಿ. ಅದರಲ್ಲಿ ನೋಡಿ, ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಖಾತ್ರಿಪಡಿಸಬೇಕು ಅಂತ ಹೇಳಿದಂತ ಸ್ಕೀಮ್ ಇದ್ರೆ ಅದು ಮಿಷನ್ ವಾತ್ಸಲ್ಯ. ಆಮೇಲೆ ನೋಡಿ, ಇಲ್ಲಿ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆದ್ರೆ, ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ಎರಡನೇ

ಇದರ ಇಡೀ ಒಟ್ಟು ಉದ್ದೇಶ ಏನ್ ಗೊತ್ತಾ, ಲೀವ್ ನೋ ಚೈಲ್ಡ್ ಬಿಹೈಂಡ್. ಅಂದ್ರೆ ಇನ್ನು ಮುಂದೆ ನೀವು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡುವುದರ ಮುಖಾಂತರ ಯಾವುದೇ ಮಗುವನ್ನು ಬಿಡಬೇಡಿ, ನಿರ್ಲಕ್ಷಿಸಬೇಡಿ ಅಂತ ಹೇಳಿ. ಇದು ಮಿಷನ್ ವಾತ್ಸಲ್ಯದ ದೊಡ್ಡ ಗುರಿ. ಇದನ್ನು ಹೆಚ್ಚು ಪ್ರಚಾರ ಮಾಡಿ ನೋಡಿ. ಇಲ್ಲೇ ಹೇಳ್ತಾ ಇದೆ, ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಬಾಲ್ಯ ಮತ್ತೆ ಸಾಮರ್ಥ್ಯ ನೋಡಿ. ನಾನಾಗ ಹೇಳಿದ್ದು ಶಿಕ್ಷಣ ಅಂದ್ರೆ ಸಾಮರ್ಥ್ಯವನ್ನು ಪಡೆದು ಅಭಿವೃದ್ಧಿ ಒಂದು ನೋಡಿ ಇಲ್ಲಿ ಅಭಿವೃದ್ಧಿ. ಮತ್ತೆ ಕುಟುಂಬದೊಂದಿಗೆ ಅಭಿವೃದ್ಧಿ ಇರಬೇಕು. ಇಡೀ ಗೆಳೆಯರೇ ಆದ್ಮೇಲೆ

ಇದು ಮಿಷನ್ ವಾತ್ಸಲ್ಯದಲ್ಲಿ ನಾಲ್ಕು ಉದ್ದೇಶ ಇದೆ, ಅದನ್ನು ನಾನಿಲ್ಲಿ ಗುರಿಗಳಿದ್ದಾವೆ. ಕಷ್ಟದ ಯಾವುದೇ ಮಕ್ಕಳಿದ್ದರೆ ಅವರಿಗೆ ಬೆಂಬಲ ಕೊಡಿ ಅಂತೇಳಿ, ಎರಡನೇದ್ದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಸಹಾಯ ಮಾಡಿ ಅಂತೇಳಿ. ಮಕ್ಕಳಿಗೋಸ್ಕರ ಒಂದು ಜೆಜೆ ಆಕ್ಟ್ ಅಂತ ಇದೆ, ಇನ್ನು ಮುಂದೆ ನೀವು ಆ ಜೆಜೆ ಆಕ್ಟ್ನಲ್ಲಿ ನಿಮ್ಗೆ ಯಾವುದೇ ಸಂಕಷ್ಟದಲ್ಲಿ ತೊಂದರೆಯಲ್ಲಿರೋ ಮಕ್ಕಳಿದ್ದರೂ ಕೂಡ ನೀವು ಇಲ್ಲಿ 16 ಪ್ರಿನ್ಸಿಪಲ್ನ ಅಡಿಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ, ಅದೆಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗಿದೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ 10-9-8 ಫೋನ್ ಮಾಡಿ, ಇಲ್ಲ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡಿ. ಅದೇ ಪ್ರಕಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನು ನಾನು ಹೇಳಲೇಬೇಕು ರಕ್ಷಣಾ ವಿಚಾರದಲ್ಲಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಒಂದು ಬಂದಿದೆ 2012-19 ಅದು ತಿದ್ದುಪಡಿಯಾಗಿದೆ. ಇದನ್ನು ಹೆಚ್ಚಿನವರು ಪೋಸ್ಕೋ ಪೋಸ್ಕೋ ಅಂತ ಹೇಳ್ತಾರೆ, ಪೋಸ್ಕೋ ಅಲ್ಲ ಅದು, ಪಾಕ್ಸೋ ಅಂತ ಕರೀತಾರೆ. ಅಂದ್ರೆ ಯಾವುದೇ 18 ಮಕ್ಕಳನ್ನ ನೀವು ಮುಂದೆ ರೇಪು ಅತ್ಯಾಚಾರ ಶಬ್ದ ಬಳಸಬಾರದು ಈ ಆಕ್ಟ್ ನಡೆಯಲ್ಲಿ. ಅದು ದೊಡ್ಡವರಿಗೆ ಬಳಸಿ, ಮಕ್ಕಳಿಗೆ ಬಳಸಲಿಕ್ಕಿಲ್ಲ ಅಂತ ಈ ಆಕ್ಟ್ ಹೇಳುತ್ತೆ. ಸುಮ್ಮನೆ ನಿಮಗೆ ಗೊತ್ತಿರಲಿ, ಮಕ್ಕಳಾಗಿಗೋಸ್ಕರ ನೀವೆಲ್ಲ ಪೇಪರ್ ಗೀಪರ್ ನೋಡ್ತೀರಿ, ಇದರಲ್ಲಿ ಏನೂ ಇಲ್ಲ. ಯಾವುದೇ 18 ಮಕ್ಕಳನ್ನ ಲೈಂಗಿಕ ದೃಷ್ಟಿಯಿಂದ ನೋಡಬಾರದು, ಶೋಷಣೆ ಮಾಡಬಾರದು, ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಇದೆ. ಅದನ್ನು ಯಾರು ಬೇಕಾದರೂ ದೂರು ಕೊಡಬಹುದು, ಕೊಡಲೇಬೇಕು ಅಂತ ಹೇಳಿದ್ ನೋಡಿ, ಅದರಲ್ಲಿ ಒಂದು ಕಲಂ 19 ಅಂತ ಹೇಳಿದೆ. ಗುಮಾನಿ ಬಂದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ ದೂರು ಕೊಡಬೇಕು, ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತೆ. 18 ಯಾವುದೇ ವ್ಯಕ್ತಿಯನ್ನ ತೊಂದರೆ ಮಾಡಿದರೆ, ಅಂದರೆ ಮಕ್ಕಳನ್ನ ಯಾವುದೇ ರೀತಿಯ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೃಷ್ಟಿಯಿಂದ ದೇಹವನ್ನು ಮುಟ್ಟಿ ಮಾಡುವ ಅಪರಾಧಗಳಿಗೆ ಕನಿಷ್ಠ ಸಣ್ಣ ಹಿಂಗೆ ನೋಡೋದು ಗಿಡಿಯೋದು ಮಾಡಿದ್ರು ಕೂಡ 3 ವರ್ಷ 3 ಜೀವಾದಿ ಇದೆ. ಇನ್ನು ದೇಹವನ್ನು ಮುಟ್ಟದೇ ಮಾಡುವ ಕೆಲವು ಲೈಂಗಿಕ ಅಪರಾಧಗಳಿದೆ, ಅದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದು ಕೂಡ ಅಲ್ಲಿ ಅದು ಕೂಡ ಗಲ್ಲು ಶಿಕ್ಷೆ ತನಕ ಇದೆ. ಮೇಲಿದ್ದರಲ್ಲಿ ಗಲ್ಲು ಶಿಕ್ಷೆ ಇದೆ, ಮುಟ್ಟದೇ ಮಾಡುವುದಕ್ಕೆ ಜೀವಾದಿ ಶಿಕ್ಷೆ ಇದೆ. ಇದು ಈ ಒಂದು ಆಕ್ಟ್ನ ಬಗ್ಗೆ ನಿಮಗೆ ಪರಿಚಯ ರೀ. ಹಾಗಾಗಿ ನೀವು ವಿದ್ಯಾರ್ಥಿಗಳು ದಯವಿಟ್ಟು ಅರ್ಥೈಸ್ಕೊಳ್ಳಿ, ನಿಮ್ಮಲ್ಲಿ ಹೆಚ್ಚಿನವರು ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಮಾತಾಡ್ಕೊಂಡಿರ್ಬೋದು ಶಾಲೆಯಲ್ಲಿ, ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಹೇಳಿ ಗುಡ್ ಟಚ್ ಬ್ಯಾಡ್ ಟಚ್ ಶಬ್ದನೇ ಬಳಸಬಾರದು, ಅದರ ಬದಲು ಸುರಕ್ಷಿತ ಸ್ಪರ್ಶ ಮತ್ತು ಅಸುರಕ್ಷಿತ ಸ್ಪರ್ಶ ಅಂತ ಹೇಳಬೇಕು. ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್, ನೀವು ಶಾಲೆಗಳಲ್ಲಿ ನೀವು ಮಕ್ಕಳಿದ್ದೀರಿ, ನಿಮಗೆ ನಾನು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಜೋರು ಚಳಿ ಆದಾಗ ಏನು ಮಾಡ್ತೀರಿ? ಹಿಂಗೆ ಸ್ವೆಟರ್ ಹಾಕ್ತೀರಿ, ಸಾಕ್ಸ್ ಹಾಕ್ತೀರಿ, ಬೆಡ್ಶೀಟ್ ಹೊತ್ಕೊಳ್ತೀರಿ, ಹಿಂಗೆ ಟೊಪ್ಪಿ ಹಾಕ್ತೀರಿ. ಯಾಕೆ? ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ. ಅರ್ಥ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಜೋರು ಮಳೆ ಬಂದ್ರೆ ಏನ್ ಮಾಡ್ತೀರಿ ನೀವು? ಕೇಳಿ ನೋಡಿ, ಹಿಂಗೆ ಕೊಡೆ ಹಿಡಿತೀವಿ, ಹಿಂಗೆ ಕೊಡೆ ಹಿಡ್ತೀವಿ. ಯಾಕೆ? ಮಳೆ ಬಂದ್ರೆ ಒದ್ದೆ ಆದ್ರೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಶಾಲೆ ಮಿಸ್ ಆಗುತ್ತೆ, ಕಲಿಕೆ ನಿಂತು ಹೋಗುತ್ತೆ ನಮ್ಮ ದೇಹದ ರಕ್ಷಣೆಗೆ. ಅದೇ ತರ ಬಿಸಿಲುಗಾಲದಲ್ಲಿ ಹಿಂಗೆ ಕೊಡೆ ಗಿಡೆ ಹಿಂಗೆಲ್ಲ ಮಾಡ್ತೀವಿ, ಕನ್ನಡಕ ಕನ್ನಡಕ ಎಲ್ಲ ಹಾಕ್ತೀವಿ. ಇದು ಯಾಕೆ? ಇದು ನಮ್ಮ ದೇಹದ ರಕ್ಷಣೆಗೆ. ಹಾಗೆ ಕ್ರಿಕೆಟ್ ಆಡುವಾಗ ಈ ತರ ಎಲ್ಲ ಅದು ಪ್ಯಾಡ್ ಕಟ್ತೀವಿ, ತಲೆಗೆ ಟೊಪ್ಪಿ ಹಾಕ್ತೀವಿ, ಎಲ್ಲ ಕಾಡ್ತೀವಿ. ಇದು ಏನಕ್ಕೋಸ್ಕರ? ನಮ್ಮ ದೇಹದ ರಕ್ಷಣೆಗೆ. ಹಾಗೇನೆ ಸ್ಕೇಟಿಂಗ್ ಆಡುವಾಗಲೂ ಕೂಡ ನಮ್ಮ ದೇಹದ ರಕ್ಷಣೆಗೆ ಹಿಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಹಾಗೇನೆ ನಮ್ಮ ಸಮಾಜದಲ್ಲಿ ಮಕ್ಕಳೇ ದಯವಿಟ್ಟು ಅರ್ಥೈಸ್ಕೊಳ್ಳಿ, ನಿಮ್ಮ ದೇಹ ನಿಮಗೆ ಮಾತ್ರ ಸಂಬಂಧಿಸಿತ್ತು, ಅದನ್ನು ಬೇರೆ ಯಾರಿಗೂ, ಎಲ್ಲರೂ ಅಲ್ಲ, ಬೇರೆ ಯಾರಿಗೂ ಅದಕ್ಕೆ ಅಧಿಕಾರ ಇಲ್ಲ, ನಿಮಗೆ ಮಾತ್ರ ಅನ್ನೋದನ್ನ. ಹಾಗೇನೆ ನಿಮಗೆ ನಿಮ್ಮ ದೇಹದ ಮೇಲೆ ಯಾರಿಗೆಲ್ಲ ಹಕ್ಕಿದೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ನಿಮಗೆ ಮಾತ್ರ ಹಕ್ಕು. ಶಿಕ್ಷಣ ಅಥವಾ ನಿಮ್ಮ ಹೆಲ್ತ್ ಮಾಡುವಾಗ ಅದೆಲ್ಲ ಡಾಕ್ಟರ್ ಗಿಕ್ಟ್ರಲ್ಲ, ಅದು ಬೇರೆ ವಿಚಾರ. ಇನ್ನು ಮುಂದೆ ನಿಮ್ಮದಲ್ಲಿ ಎಲ್ಲರೂ ಮಾಡಲ್ಲ, ಕೆಲವರು ಅಂತ ನಾನು ಇನ್ವರ್ಟೆಡ್ ಕೊಮ್ಮದಲ್ಲಿ ಹೇಳ್ತೀನಿ. ಇಲ್ಲಿ ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡಿ. ಒಂದು ಕೆನ್ನೆ, ತುಟಿ, ಎದೆ, ಎರಡು ಕಾಲುಗಳ ಮಧ್ಯೆ ಮತ್ತು ಹಿಂಭಾಗ ನೋಡಿ, ಹಿಂಗೆ ಇಷ್ಟೇ ಬಳಸ್ಬೇಕು. ಚೆಕ್ಸ್, ಲಿಫ್ಸ್, ಚೆಸ್ಟ್, ಬಾಟಮ್ ಅಂಡ್ ಪಾರ್ಟ್ ಬಿಟ್ವೀನ್ ಟೂ ಲೆಗ್ಸ್. ಇಲ್ಲಿ ಯಾರು ಮುಟ್ಲಿಕ್ಕೆ, ಹಾಗೆಂದ್ರೆ ಎಲ್ಲರೂ ಮುಟ್ಟವರೆಲ್ಲ ಕೆಟ್ಟ ದೃಷ್ಟಿಯಿಂದ ಮುಟ್ತಾರೆ ಅಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕು, ಅಲ್ಲಿ ಮುಟ್ಲಿಕ್ಕೆ ಬಿಡಬೇಡಿ. ಇದು ಯಾಕೋ ನನಗೆ ಅನ್ಸೇಫೋ ಅನ್ನುವಂಥ ಒಂದು ಎಚ್ಚರಿಕೆ ನೋಡ್ಕೊಳ್ಳಿ. ಹಾಗಾಗಿ ಎಲ್ಲೆಲ್ಲ ಆಗುತ್ತೆ ಈ ಅಸುರಕ್ಷಿತ ಸ್ಪರ್ಶ ಅಂತ ಹೇಳಿದ್ರೆ ಇಲ್ಲೆಲ್ಲ ಆಗುತ್ತೆ, ದಾರಿ, ಬಸ್ಸು, ಆಟೋ, ಜಾತ್ರೆ, ಮಾಲು, ಹೋಟೆಲು, ಹೀಗೆ ಇಲ್ಲೆಲ್ಲ ಆಗಬಹುದು, ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರಂತ ಅಂದ್ವೇಳೆ ಆದ್ರೆ ಏನ್ ಮಾಡ್ಬೇಕು? ನೀವು ಜೋರಕ್ಕೆ ನೋ, ಡೋಂಟ್ ಟಚ್ ಅಂಕಲ್, ಮುಡಬೇಡಿ ಅಂಕಲ್, ಮುಡಬೇಡಿ ಮಾಮ, ಮುಡಬೇಡಿ ಚಿಕ್ಕಪ್ಪ, ಮುಡಬೇಡಿ ಅಪ್ಪ. ಅಪ್ಪಂದ್ರು ಕೆಲವರು ಬಹಳ ರೇರು, ಚಿಕ್ಕಪ್ಪ ಮಾಮ ಬೇಡ, ಡೋಂಟ್ ಟಚ್ ಅಂತ ಜೋರಾಗಿ ಕಿಡಿಸ್ಬೇಕು, ದೂರ ತಳ್ಳಬೇಕು, 10 ಸೆಕೆಂಡ್ ನೋಡಬೇಕು, ತಕ್ಷಣ ದೂರ ಹೋಗ್ಬೇಕು, ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಪೋಷಕರೇ ಮಾಡಿದ್ರೆ ಬೇರೆ ಪೊಲೀಸ್ನವ್ರಿಗೆ 19 ಹೇಳಬೇಕು, ಬೇರೆಯವರು ಮಾಡಿದ್ರೆ ಪೋಷಕರಲ್ಲಿ ಹೇಳಿ ದೂರು ಕೊಡ್ಲು ಹೋಗ್ಬೇಕು. ನಿಮ್ದು ತಪ್ಪಿಲ್ಲ ಅಂತ ನೀವು ನಂಬಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮಾತಾಡುವಾಗ ಶಿವಾಸ್ ರೇಪ್ಡ್ ಅಲ್ಲ, ಹೀ ರೇಪ್ಡ್. ಪ್ರೊಟೆಕ್ಟ್ ಯುವರ್ ಡಾಟರ್ ಅಲ್ಲ, ಎಜುಕೇಟ್ ಯುವರ್ ಸನ್ ಆಲ್ಸೋ. ನಾವು ಗಂಡು ಮಕ್ಕಳು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ಮಗು ಮದುವೆ ಆಗಬೇಕಾದ್ರೆ ಬಾಲ್ಯ ವಿವಾಹಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ಪೂರ್ಣ, ಅದರ ಒಳಗಡೆ 1 ದಿನ 1 ಗಂಟೆ ಇದ್ರೂ ಕೂಡ ಅದು ಬಾಲ್ಯ ವಿವಾಹ ಆಗುತ್ತೆ. ಇದನ್ನು ತಡೆ ಹಿಡಿಯಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬಾಲ್ಯ ನಿಷೇಧ ಕಾಯ್ದೆಯಲ್ಲಿ ತುಂಬಾ ಜನಕ್ಕೆ ಪನಿಷ್ಮೆಂಟ್ ಎಲ್ಲ ಇದೆ. ನಾನು ಇಲ್ಲಿ

ಇದನ್ನ ಸ್ಟಾಪ್ ಮಾಡ್ತೀನಿ. ಹಾಗಾಗಿ ಬಾಲ್ಯ ನಿಷೇಧವನ್ನ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಲೇಬರ್, ಆಮೇಲೆ ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದೆ ನಾವೆಲ್ಲರೂ ಶಿಕ್ಷಣ ಪಡೆದು ಅಭಿವೃದ್ಧಿಯತ್ತ ಕುಟುಂಬದೊಂದಿಗೆ ಘನತೆಯಿಂದ ಹೆಮ್ಮೆಯಿಂದ ಬದುಕಲಿಕ್ಕೆ ಸಿದ್ಧರಾಗಿ ರೆಡಿಯಾಗಿ ಇದಕ್ಕೋಸ್ಕರ ಶಿಕ್ಷಣ ಅಂತೇಳಿ ರಿಯಲೈಸ್ ಆಗಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ

0: ಬದುಕಿದ್ರೆ ಬದುಕಿಗೆ ಅವಮಾನ. ದಯವಿಟ್ಟು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಏನನ್ನು ಸಾಧನೆ ಮಾಡಿದೆ ಸತ್ತರೆ ಸಾವಿಗೆ ಅವಮಾನ. ಏನು ಜೀವನದಲ್ಲಿ ಆದರ್ಶ ಇಲ್ಲದೆ ನಾವು ಬದುಕಿದ್ರೆ ಬದುಕಿಗೆ ಅವಮಾನ. ಹಾಗಾಗಿ ಜೀವನದಲ್ಲಿ ಒಂದು ಅತ್ಯಂತ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಅದರ ಜೊತೆಗೆ ಯಾರ ಶೋಷಣೆ ಹಿಂಸೆಗೆ ಬಲಿಯಾಗಬೇಡಿ. ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋಣ, ಸಮಾನತೆ ಅಂತ ಹೇಳುವ ನೆಪದಲ್ಲಿ ಅದನ್ನು ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ಸಮಾಜದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು. ತನ್ಮೂಲಕ ಮಾನವ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ ಒಂದೇ ದಾರಿ. ಅದಕ್ಕೆ ನೀವು ಕಲಿಯುವ ಹಕ್ಕನ್ನು, ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲಿಕ್ಕೆ ಶಿಕ್ಷಣ ಬೇಕು ಅನ್ನೋದನ್ನು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.
1: ಕೇಳುಗರೆ, ಇದುವರೆಗೂ ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ನಡೆಸಿಕೊಟ್ಟ ಜ್ಞಾನದೀಪ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಮ್ಮನ ಪದ್ಯದ ಕುರಿತು
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂ ಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು.

0: ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿ ನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500 ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ BLDE ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, BLDE ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು NNC ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ದಕ್ಷಿಣ

0: ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಣಸದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ MB ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಕೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
5: ಸ್ವಾಗತ.
4: ನಮ್ಮ ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ನೀಲಮ್ಮ ಅಂತ. ನಾನು ನಿಮ್ಮನಿಳಿ ಆಡಿ. ನಾವು ಇಲ್ಲಿ ನಡೆದಂಥದ್ದು, ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೆಲ್ಲ ನಾವು ಕಾಡಲ್ಲಿ ಇದ್ದಿದ್ದು. ಆಗ ನಮ್ಮ ತಂದೆ ತಾಯಿಗಳಿಗೆ ಅವಾಗ ಕೂಲಿ ಕೆಲಸ ಸಿಗ್ತಾ ಇರಲಿಲ್ಲ. ಆಗ ಬಿದಿರು ಕಡಿದು ಅದನ್ನು ಕುಕ್ಕೆ ಮರ ಎಣ್ಣದು, ಊರು ಯಾವ್ಯಾವ ಊರೈತೆ ರೈತರ ಮನೆಗಳಲ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದು. ಮನೆ ಇಲ್ಲದೇ ಕಾಡೊಳಗಡೆ ಸಾಗುಣಿ ಮರನ ತೊರೆದು ಅದು ಸೊಪ್ಪು ಬರುತ್ತಲ್ಲ, ಸೊಪ್ಪನ್ನು ಮೇಲೆ ಒಸಿ ಆ ಕಡ್ಡಿನ ಸುತ್ತ ರೌಂಡಾಗಿ ಗೋಡೆ ಥರ ಮಾಡಿ ಅಲ್ಲಿ ಜೀವನ ಮಾಡ್ತಿದ್ದು. ಆವಾಗ ಏನಾಗೋಯ್ತು, ಕಾಡಲ್ಲಿ ಇರೋಕ್ಕಾಗಲ್ಲ. ಇವಾಗ ನೀವು ಊರಲ್ಲೇ ಇರಬೇಕು, ಕಾಡಲ್ಲಿದ್ದರೆ ಕಾಡನ್ನು ಆಸ ಆಯ್ತು ಅಂತಂದ್ಬಿಟ್ಟು ಎಲ್ಲ ಹೇಳಿ ನಮ್ಮನ್ನ ಊರೊಳಗೆ ಕರ್ಕೊಬಂದರು. ಆಗ ಊರೊಳಗೆ ಕರ್ಕೊಬಂದು ಆವಾಗ ನಮಗೆ ಸ್ಕೂಲು ಸಿಸ್ವರ

ಇರಲಿಲ್ಲ. ಊರಲ್ಲಿ ಬಂದಮೇಲೆ ನಮಗೆ ಸಿಸ್ವರ ಆಯಿತು, ಆಮೇಲೆ ಅಂಗನೋಡಿ ಆಯಿತು. ಅಂಗನೋಡಿ ಮಕ್ಕಳಿಗೆಲ್ಲ ಅಂಗನೋಡಿಲಿ ಕಳಿಸೋ ವ್ಯವಸ್ಥೆ ಆಯಿತು. ಆಮೇಲೆ ಮಕ್ಕಳು ಆಶ್ರಮ ಶಾಲೆ ಅಂತ ಒಂದು ಸ್ಕೂಲ್ ಓಪನ್ ಆಯಿತು. ಆಶ್ರಮ ಶಾಲೆಗೆ ನಾವು ಅಂಗನೋಡಿ ಮಕ್ಕಳು ಇದು ವರ್ಷ ಆದ ತಕ್ಷಣ ಒಂದನೇ ತರಗತಿಗೆ ಮಕ್ಕಳನ್ನ ಆಶ್ರಮ ಶಾಲೆಗೆ ಸ್ಕೂಲ್ ಸೇರಿಸ್ಬೇಕು ಅಮ್ಮ ಅಂತಂದ್ಬಿಟ್ಟು ಎಲ್ಲ ಆಡಿಗಳಲ್ಲಿ ನಮ್ಮ ಮಾಸ್ಟರ್ಗಳಾಗಲಿ ಅಂಗನೋಡಿ ಟೀಚರ್ಗಳಾಗಲಿ ಬಂದು ನಮ್ಮನ್ನೆಲ್ಲ ಭೇಟಿ ಕೊಟ್ಟರು. ಆವಾಗ ನಾವು ಮಕ್ಕಳನ್ನ ಅಂಗನೋಡಿ 5 ವರ್ಷ ತುಂಬಿದ ತಕ್ಷಣ ಒಂದನೇ ಕ್ಲಾಸ್ಗೆ ಆಶ್ರಮ ಶಾಲೆಗೆ ಹಾಕೋದು. ಆಶ್ರಮ ಶಾಲೆಯಲ್ಲಿ ಓದ್ತಾ ಓದ್ತಾ 5ನೇ ತರಗತಿ ಅಂತ ಓದಿ ಆಮೇಲೆ 5ನೇ ತರಗತಿ ಆದಮೇಲೆ ಮಕ್ಕಳೆಲ್ಲ ಸ್ವಾಮಿ ವಿವೇಕಾನಂದ ಸ್ಕೂಲ್ ಓಪನ್ ಆಯಿತು ಹೊಸಳ್ಳಿಲಿ. ಹೊಸಳ್ಳಿಲಿ ಓಪನ್ ಆದ ತಕ್ಷಣ ಮಕ್ಕಳನ್ನೆಲ್ಲ 5ನೇ ಕ್ಲಾಸ್ಗೆಲ್ಲ ಅಲ್ಲ ಹೊಸಳ್ಳಿ ಸೇರಿಸ್ಕೊಂಡ್ರು. ಆವಾಗ ನಾವು ಹೋಗಿ ಬರೋದು ಮಾಡೋದು ನಮ್ಮ ಮಕ್ಕಳಿಗಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟರು. ಇವಾಗ ನನ್ನ ಮಗನೇ ಹೇಳಬೇಕಂದ್ರೆ ನಾನು ಹೆಮ್ಮೆ ಪಡ್ತಾ ಇಲ್ಲ. ಎಲ್ಲ ಮಕ್ಕಳು ಓದವ್ರೆ, ಆದರೂ ನಮ್ಮ ಮಗ ಹೊಸಳ್ಳಿಲಿ ಓದಿದ್ದು, ಹೊಸಳ್ಳಿಲಿ ಓದಿ ಇವಾಗ ನನ್ನ ಮಗ ಫಾರೆಸ್ಟ್ರ್ ಕೆಲಸಕ್ಕೆ ಟ್ರೈನಿಂಗ್ ಹೋಗವನೆ, ಧಾರವಾಡಕ್ಕೆ ಟ್ರೈನಿಂಗ್ ಮಾಡ್ತಾನೆ. ಅದು ನಮ್ಮ ಹೊಸಳ್ಳಿ ಮಾಸ್ಟರ್ ಆಗಿರಲಿ ಅಲ್ಲಿ ಟೀಚರ್ಗಳಾಗಲಿ ನಮ್ಗೆ ಚೆನ್ನಾಗಿ ಓದ್ಕೊಟ್ರು. ಅಮ್ಮ ಚೆನ್ನಾಗಿ ಓದ್ತಾರೆ ಮಕ್ಕಳು, ಇಲ್ಲಿ ಓದ ಮಕ್ಕಳೇ ಚೆನ್ನಾಗಿ ಓದ್ತಾರೆ, ನೀವು ಸ್ಕೂಲ್ ಬಿಡಿಸ್ಬೇಡಿ. ರಾಜ್ಯಕ್ಕೆ ಮನೆಗೆ ಬಂದ ತಕ್ಷಣ ನಮಗೆ ಫೋನ್ ಬಂದವರೆ ಆಡಿಗೆ ಭೇಟಿ ಕೊಟ್ಟು, ಅಮ್ಮ ಮಕ್ಕಳನ್ನ ಜಾಸ್ತಿ ದಿವಸ ಬಿಡಬೇಡಿ ಅಮ್ಮ ಚೆನ್ನಾಗಿ ಓದ್ತಾರೆ ಅಂತಂದ್ಬಿಟ್ಟು ಅವರು ಅಷ್ಟು ನಮ್ಮ ಮಕ್ಕಳ ಬಗ್ಗೆ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೇಲಿ ಮಾತಾಡಬೇಕಾದ್ರೆ ನಾವು ಅದನ್ನು ಎಷ್ಟು ಹೆಮ್ಮೆ ಪಡಬೇಕು. ನಮ್ಮ ಮಕ್ಕಳಾಗಿ ನಾವೇ ಇಷ್ಟು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇಲ್ವಲ್ಲ. ಅವರು ಟೀಚರಾಗಿ ಬಂದು ನಮ್ಮ ಆಡಿಗೆ ಬಂದು ಭೇಟಿ ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದು ಖುಷಿ ಪಡಿಸಿ ನಮ್ಮನ್ನ ಆಸೆ ಹುಡ್ಸ್ತಾರೆ. ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕಂದ್ಬಿಟ್ಟು ಅಲ್ಲಿ ಓದಿಸಿ ಮಕ್ಕಳನ್ನ ತಂದು ಆಮೇಲೆ ಅಲ್ಲಿ ಮುಗಿದ ತಕ್ಷಣ ಕೋಟೆಗೆ ಹಾಕೋದು. ಕೆಲವು ಮಕ್ಕಳು ಅದೇ ಹೊರಗಡೆ ದೂರ ಅವ್ರು ಎಲ್ಲೆಲ್ಲ ಅನುಕೂಲ ಬರುತ್ತೆ ಅಲ್ಲಿಗೆಲ್ಲ ಅವ್ರವ್ರ ಮಕ್ಕಳನ್ನ ಸೇರಿಸಿದ್ರು. ನಮಗೆ ಅದೊಂದು ಸ್ಕೂಲ್ ವಿದ್ಯಾಭ್ಯಾಸ ಮಕ್ಕಳು ತುಂಬ ಸಿಕ್ತು. ಆಮೇಲೆ ನಮಗೆ ಅನ್ನ ಅನ್ನದೇ ನಾವು ಕಂಡಿರಲಿಲ್ಲ. ಆ ರಾಗಿ ಅಂಬಲಿ ಕಾಡಲ್ಲಿ ಗೆಣಸು ಕರ್ಲೆ ಅದನ್ನು ತಿಂದು ನಾವು ಜೀವನ ಮಾಡ್ತೀವಿ. ಅವಾಗ ಈ ನಲ್ಲಿ ನೀರು ವಾಟರ್ ನೀರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆವಾಗ ನಾವು ಒಂದು ಹಳ್ಳ ಸೈಡಲ್ಲಿ ಒಂದು ಬಾವಿ ಥರ ತೆಗೆದು ಆ ಬಾವಿಲಿ ನೀರು ತೆಗೆದು ನಾವು ಅದನ್ನು ಕುಡಿತಿದ್ದು. ಇವಾಗ ನಾವು ಊರಿಗೆ ಬಂದಮೇಲೆ ನಮಗೆ ಗ್ರಾಮ ಪಂಚಾಯತಿಯಿಂದ ನಮಗೆ ಮನೆಗೆ ನಲ್ಲಿ ಹಾಕ್ಕೊಟ್ರು. ಆಮೇಲೆ ಟ್ಯಾಂಕ್ಗಳು ಮಾಡಿಸ್ಕೊಟ್ರು, ಬೀದಿನಲ್ಲಿ ಟ್ಯಾಂಕ್ಗಳು ಹಾಕ್ಕೊಟ್ರು. ಅದು ಇವಾಗ ನಲ್ಲಿ ನೀರಲ್ಲಿ ನಾವು ಕುಡಿತಿದ್ದೀವಿ. ಆಮೇಲೆ ಅದಾದಮೇಲೆ ಪಂಚಾಯತಿ ಕಡೆಯಿಂದ ನಮಗೆ ಈ ಬಾತ್ರೂಮ್ಗಳು ಆಮೇಲೆ ಈ ನೀರು ವ್ಯವಸ್ಥೆ ಈ ಮನೆಗಳದು ಸ್ವಲ್ಪ ಸ್ವಲ್ಪ ಅಲ್ಲಿ ಬರೋ ಮನೇನ ಎಲ್ಲರಿಗೂ ಹಂಚೋಕ್ಕಾಗಲ್ಲ. ನಾವು ಪಂಚಾಯತಿಯಿಂದ ಒಂದು ಮೆಂಬರ್ಗೆ 2 ಮನೆ ಕೊಡ್ಬೋದು, 3 ಮನೆ ಕೊಡ್ಬೋದು. ಎಲ್ಲರೂ ಇಡೀ 50 ಜನಕ್ಕೆ 60 ಜನಕ್ಕೆ ಕೊಡಿ ಅಂತಂದ್ರೆ ಆಗಲ್ಲ. ಅವ್ರು ಬರೋಂಥ ಮನೇನ ಅವರು ಕೊಡಲೇಬೇಕು. ಅಷ್ಟು ಮನೆ ಕೊಟ್ಟರು ಎಷ್ಟು ಜನಕ್ಕೆ ಸಾಕಾಗುತ್ತೆ ಆಗಲ್ಲ. ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ನಮ್ಮ ಯಾವುದೊಂದು ಸಂಸ್ಥೆಯಿಂದ ನಮಗೆ ಮನೆಗಳು ಕೊಟ್ಟರೆ ನಮಗಿನ್ನೂ ತುಂಬ ಅನುಕೂಲ ಐತೆ. ಪಂಚಾಯತಿ ಮನೆಯೇ ನಂಬ್ಕೊಳ್ಳೋಕ್ಕಾಗಲ್ಲ. ಬೇರೆ ಕಡೆಯಿಂದ ನಮಗೆ ಮನೆಗಳಾದರೆ ಇನ್ನೂ ತುಂಬ ಒಳ್ಳೆಯದು. ಅದು ಒಂದು, ಇವಾಗ ನಮಗೆ ಹೊರಗಡೆ ಪ್ರಪಂಚನೇ ಗೊತ್ತಿರಲಿಲ್ಲ. ನಮಗೆ ಪ್ರಪಂಚ ಹೊರಗಡೆ ಪ್ರಪಂಚ ಯಾವುದು, ಯಾವ ಆಫೀಸ್ ನೋಡಬೇಕು, ಯಾವ ಗೌರ್ಮೆಂಟ್ ನಾವು ಹೋಗಬೇಕು, ಯಾವ ಅಧಿಕಾರಿಗಳ ಭೇಟಿ ಮಾಡಬೇಕು, ಯಾವ ಅಧಿಕಾರಿಗಳ ಜೊತೆ ನಾವು ಮಾತಾಡಬೇಕು ಅನ್ನೋ ರೀತಿನೂ ನಮ್ಗೆ ಗೊತ್ತಿರಲಿಲ್ಲ. ನಾವು ಬೆಳಿಗ್ಗೆ ಎದ್ದಂದ್ರೆ ಹೋಯ್ತೀವಿ, ರೈತರ ಬಾಕಲ್ಲಿ ಹೋಯ್ತಿದ್ದೋ ಕೆಲಸ ಮಾಡ್ತಿದ್ದೋ ಅವ್ರು ಕೊಡೋದನ್ನ ತಂದು ತಗೊಬಂದು ತಿಂತಿದ್ದೋ ಅಷ್ಟು ಬಿಟ್ಟು ನಮಗಿನ್ನೇನೋ ಗೊತ್ತಿರಲಿಲ್ಲ. ಇದೆಲ್ಲ ನಾವು ಪಡ್ಕೊಂಡು ತಿಳುವಳಿಕೆ ಪಡ್ಕೊಂಡು ಗೊತ್ತಿರಬೇಕಾದ್ರೆ ನಮಗೆ ಇದೆಲ್ಲ ಗೊತ್ತಾಗಬೇಕಾದ್ರೆ ಯಾರಿಂದಂದರೆ ಸ್ವಾಮಿ ವಿವೇಕಾನಂದ ಕಡೆಯಿಂದನೇ ನಮಗೆ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಬಂದು ನಮ್ಮನ್ನ ಗುರುತಿಡಿಸಿ ನಮ್ಮ ಆಡಿ ಒಂದೇ ಅಂತಲ್ಲ, ನಮ್ಮ ಇಡೀ ತಾಲೂಕಲ್ಲಿ 135 ಆಡಿ ಬರ್ಬೋದು ಅಷ್ಟು ಆಡಿಗಳೆಲ್ಲ ಭೇಟಿ ಕೊಟ್ಟರು. ಯಾಕಂದ್ರೆ ಅವರು ಒಂದು ಗರ್ಭಿಣಿ ಆದ್ರೂ ಇವರು ಜವಾಬ್ದಾರಿ ತಗೊಳ್ಳಲ್ಲ, ಒಂದು ಡ್ರಾಪ್ ಹಾಕ್ಸ್ಕೊಳ್ಳಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಗರ್ಭಿಣಿ ಆದರೆ ಅನ್ನೋದು ಬಗ್ಗೆ ಅವರು ಫಸ್ಟ್ ಕಾಳಜಿ ತಗೊಂಡ್ರು. ಯಾವ್ಯಾವ ಆಡಿಲಿ ಗರ್ಭಿಣಿ ಆಗವ್ರೆ, ಯಾವ ಆಡಿಲಿ TB ಕಾಯಿಲೆ ಐತೆ, ಕಾಯಿಲೆಗಳು ಶುರುವಾಗೈತಲ್ಲ. ಇವಾಗ ಅವರು ಕಾಡ ಒಳಗಡೆ ಇದ್ದಾಗ ಏನು ಕಾಯಿಲೆ ಕಾಣಿಸ್ಕಡ್ಲಿರಲಿಲ್ಲ, ಅವರು ಗೆಣಸು ಗೆಡ್ಡೆ ತಿಂದು ಚೆನ್ನಾಗಿ ಆರೋಗ್ಯವಾಗಿದ್ದರು. ಇವಾಗ ಅವರು ಊರಿಗೆ ಬಂದುಬಿಟ್ರಲ್ಲ, ಇವಾಗ ಅವ್ರಿಗೆ ಭಾರಿ ತೊಂದರೆ ಆಯ್ತದ ಅಂತ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಆರೋಗ್ಯ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ್ರು.
ಗರ್ಭಿಣಿ ಆದವ್ರಿಗೂ ನೋಡೋದು, ಟಿ ಬಿ ಕಾಯಿಲೆ ಬಂದವ್ರಿಗೂ ನೋಡೋದು.

0: ಈ ಮಕ್ಕಳು ವಿದ್ಯಾಭ್ಯಾಸ ಕೊಡೋರ್ಗು ನೋಡೋದು. ಅದ್ರ ಜೊತೆಯಲ್ಲಿ ನಮ್ಗೆ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು ನೀವು ಒಂದು ಆಡಿಲಿ ಅಮ್ಮ, ನೀವು 10 ಜನ ಆಗಲಿ 15 ಜನ ಆಗಲಿ ಒಂದು ಸಂಘಟನೆ ಮಾಡಿ ಮಾಡಿ ನೀವೊಂದು ಒಂದು ಉಳಿತಾಯ ಅನ್ನೋದು ನೀವು ಉಳಿಸ್ಬೇಕು. ಅದು ಮುಂದೆ ನಿಮಗೆ ಒಂದು ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮುಂದೆ ತೊಂದರೆ ಆಗುತ್ತೆ. ನಿಮ್ಗೆ ಏನೇ ಕಷ್ಟ ಬಂದರೂ ನೀವು ಸಂಘದಲ್ಲಿ ತಗೋಬೋದು. ಇವಾಗ ಎಷ್ಟೇ ದುಡ್ಡು ನಾವು ಕೈಲಿ ಮಡಿಕೊಂಡ್ರು ಅದನ್ನ ನಾವು ಸಾಯಂಕಾಲವರೆಗೂ ಬೆಳಿಗ್ಗಿದ್ರು ಸಾಯಂಕಾಲ ಸಿಗಲ್ಲ, ಕಾಣಲ್ಲ ದುಡ್ಡು. ಅದನ್ನು ಉಳಿತಾಯ ಅಂತ ಮಾಡಿದಾಗ ನಿಮ್ಮ ದುಡ್ಡು ಬ್ಯಾಂಕಲ್ಲಿ ನಿಮ್ಮ ಖಾತೆಯಲ್ಲಿ ಅದು ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ತಗೋಬೋದು ಅಂದ್ಬಿಟ್ಟು ನಮಗೆ ಕೂರಿಸಿ ನಮ್ಗೆ ತಿಳುವಳಿಕೆ ಕೊಟ್ಟು ನಾವು ಅದ್ರ ಮುಖಾಂತರ ಒಂದು ಸಂಘ ಸಂಸ್ಥೆ ಮಾಡಿ ಅದನ್ನು ನಾವು ಎಷ್ಟು 20 ರೂಪಾಯಿಂದನೇ ನಾವು 50 ರೂಪಾಯಿ ತನಕ ಕಟ್ಟಿ ಆ ದುಡ್ಡನ್ನ ತಗೋಗಿ ಬ್ಯಾಂಕಲ್ಲಿ ನಾವು ಹಾಕ್ದೋ, ಅಲ್ಲಿಂದ ಬ್ಯಾಂಕಲ್ಲಿ ಹಾಕ್ಬೇಕಾದ್ರೆ ಇಬ್ಬರು ಒಂದನೇ ಪ್ರತಿನಿಧಿ ಎರಡನೇ ಪ್ರತಿನಿಧಿ ಅಂತ ನಾವು ನೇಮಕೆ ಮಾಡಿ ಅವು ಇಬ್ಬರು ಹೆಸರಲ್ಲಿ ಖಾತೆ ಮಾಡಿಸಿ ಅಕೌಂಟ್ ಮಾಡಿಸಿ ನಾವು ದುಡ್ಡನ್ನು ವಾರ ವಾರ ಉಳಿತಾಯ ಮಾಡ್ತೀವಿ, ತಕ್ಕೋಗಿ ಹಾಕ್ತೀವಿ. ಬೇಕು ಅಂತಂದವ್ರಿಗೆ ನಾವು ನಮ್ಗೆ ಸಾಲ ಬೇಕು, ನಾವು ಇನ್ನೊಬ್ಬರ ಹತ್ರ ನಾವು ಕೈ ಸಾಸಬಾರ್ದು. ನಾವು ದುಡ್ದಿರೋ ಸಂಪಾದನೆಯಲ್ಲಿ ನಾವು ಇನ್ನೊಬ್ಬರ ಜೊತೆಲಿ ಹೋಗಿ ನಾವು ಕೈ ಸಾಸಬಾರ್ದು. ನಮ್ಮದೇ ಅದಲ್ಲ ದುಡ್ಡು ಅಂತಂದ್ಬಿಟ್ಟು ಹೋಗಿ ನಾವು ಒಂದು ಯಾವುದೇ ಕಾರ್ಯಕ್ರಮ ಆಗಲಿ, ನಮ್ಮ ಹಬ್ಬ ಬರಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯಕ್ಕಾಗಲಿ ಹೋಗ್ತೀವಿ. ಇಷ್ಟು ಅಮೌಂಟ್ ಬೇಕಂದ್ರೆ ಎಷ್ಟು 10 ಜನ ಇದ್ರೂ ಸೈನ್ ಮಾಡಿಕೊಡ್ತೀವಿ, ಒಬ್ರಿಗೆ ಸಹಾಯ ಮಾಡ್ತೀವಿ. ಆ ದುಡ್ಡಿಂದ ಬೇರೆಯವರಿಂದ ನಾವು ಗೋಗರ್ದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ದುಡ್ಡೇ ಇದ್ರೇ ನಾವು ಇವಾಗ ಹೋಗಿ ನಾವೇ ತರ್ಬೋದಲ್ಲ ಅನ್ನೋದೊಂದು ಅದೊಂದು ನಮಗೆ ಉಪಯೋಗ ಆಯಿತು. ಗರ್ಭಿಣಿಯವರಿಗೆ ಮಕ್ಕಳಿಗೆ ಮಟ್ಕೇರಿ ಗೌರ್ಮೆಂಟ್ ಆಸ್ಪತ್ರೆ ಐತೆ, ಆಸ್ಪತ್ರೆಯಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು 2 ತಿಂಗಳಿಂದನೂ ಅವ್ರಿಗೆ ನೀವು ತೋರಿಸ್ಬೇಕು. ನಮ್ಮ ಹಾಸ್ಪಿಟ್ಲಿಗೆ ಬರೋದು ನಿಮ್ಗೆ ಲೇಟ್ ಆದ್ರೂ ಸಡನ್ ಆಗಿ ಮಟ್ಕೇರಿ ಆಸ್ಪತ್ರೆ ಐತೆ ಅಲ್ಲಿ ತೋರಿಸಿ, ಅಲ್ಲಿ ಮುಟ್ಟಿ ನಿಂತಿದೆಯೋ ಇಲ್ಲೋ ಅನ್ನೋದು ಒಂದು ರಕ್ತ ಇಲ್ದೇ ಅವರು ರಜೆ ಆಗಿರಲ್ಲ, ಒಂದು ಇದ್ರೂ ರಜೆ ಆಗಿರಿ, ಯಾವುದಕ್ಕೂ ಒಂದು ನಿಮ್ಗೆ ಅನುಕೂಲ ಅಲ್ವ ಅಂತಂದ್ಬಿಟ್ಟು ನಮ್ಮ ಮಟ್ಕೇರಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಅಂತಂದ್ಬಿಟ್ಟು ಅಲ್ಲಿ ತೋರಿಸ್ತಾರೆ. ಗರ್ಭಿಣಿಯಾಗಿರಮ್ಮ ನೀವು ಮುಟ್ಟು ನಿಂತೈತಮ್ಮ ಅಂತಂದ್ಬಿಟ್ಟು 2 ತಿಂಗಳಿಂದನೇ ಅಲ್ಲಿ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಚೆಕಪ್ ಮಾಡೋದು, ಮಾತ್ರೆ ಕೊಡೋದು, ತಿಂಗಳಿಗೆ ನಮಗೆ ಕಾರ್ಡ್ ಕೊಡ್ತಾರೆ. ಕಾರ್ಡು ನಾವು ಹೋಗ್ಬೇಕಾದ್ರೆ ಮಕ್ಕಳು ಡ್ರಾಪ್ಸ್ ಹಾಕ್ಸ್ಬೋದ್ರೆ 9 ತಿಂಗಳು ತುಂಬ ಗಂಟೆ ಡ್ರಾಪ್ಸ್ ಕೊಡಬೇಕು. ಅಲ್ಲಿ ಮಕ್ಕಳು ಹೆರಿಗೆ ಆದ್ಮೇಲೂ ಮಕ್ಕಳಿಗೆ ಜಡರ ಅದು ಇದು ಕಾಯಿಲೆಗಳು ಬರುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಅದನ್ನು ಮಕ್ಕಳಿಗೆ ಕರ್ಕೋಗಿ ಇಂಜೆಕ್ಷನ್ ಮಾಡಿಸೋದು ಎಲ್ಲಿಂದ ನಮ್ಗೆ ಅಲ್ಲಿ ಮಟ್ಕೇರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಐತೆ ಅಲ್ಲಿ ತುಂಬ ನಮಗೆ ನಾವು ಕುರುಬ್ರು ಬಂದರಂದ್ರೇ ಅವ್ರಿಗೊಂದು ಖುಷಿ. ಇಷ್ಟೊಂದು ತಿಳುವಳಿಕೆಯಿಂದನೇ ನಮ್ಮ ಜನ ಆಸ್ಪತ್ರೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತವ್ರಲ್ಲ, ಫಸ್ಟು ಬೆಳಿ ಬಟ್ಟೆ ಹಾಕಿದ್ರೆ ಕಂಡುಬಿಟ್ಟು ನಾವು ಹೋಗಿ ಕಾಡಲ್ಲ ಹೊಂದ್ಕೊತಿದ್ದೋ, ಇವಾಗ ಅವರೇ ನಮಗೆ ಸರ್ ನಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು ಸರ್, ನಮ್ಗೆ ಚೆಕಪ್ ಮಾಡಿಸ್ಬೇಕು, ರಕ್ತ ಸಹ ಮಾಡಿಸ್ಬೇಕಂತ ಅವರೇ ತುಂಬ ಖುಷಿಯಾಗಿ ನಮ್ಮ ಜೊತೆಲಿ ಮಾತಾಡಿದಾಗ ನಮ್ಗೆ ಇನ್ನೂ ಖುಷಿ ಬರುತ್ತೆ. ಇಷ್ಟು ಜನ ನಮ್ಮ ಜನ ಮುಂದೆ ಬಂದವರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನೋಡಿ ಅವರೇ ಖುಷಿ ಪಡ್ತಾರೆ ಡಾಕ್ಟ್ರೇ. ಅದು ಒಂದು ನಮ್ಗೆ ಅನುಕೂಲ ಇದು. ಮಕ್ಕಳು ವಿದ್ಯಾಭ್ಯಾಸ ಒಂದಾಯಿತು, ಆಮೇಲೆ ರೇಷನ್ಗಳು ಅಕ್ಕಿ ಕಾರಡ್ಗೆ ಕೊಡೋದು ಅದು ಆಯಿತು, ಒಳ್ಳೆಯದಾಯಿತು.
1: ಅಮ್ಮ, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಹಾಡಿಗೆ ನಿಮ್ಮನಳ್ಳಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ಕಾರಣ ಇದೆಯಾ, ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಇಲ್ಲಿ ಫಸ್ಟು ನಮ್ಮ ಕನ್ನಡದಲ್ಲಿ ದಬ್ಬೆಗೋಟೆ ಅಂತ ಊರ ಹೆಸರು ಇತ್ತಿದ್ದು, ದಬ್ಬೆಗೋಟೆ ಅಂತ ಕರೀತಾ ಇದ್ರು ಬೇರೆ ಜನ. ನಮ್ಮ ಆಡಿ ಜನ ಎರಕಟ್ಟೆ ಅಂತ ಕರೀತಾ ಇದ್ರು ಈ ಆಡಿನ. ಅದಕ್ಕೆ ಏನು ಮಾಡಿಬಿಟ್ರು, ಈಗ ಎರಕಟ್ಟೆ ಅಂದ್ರೆ ಗೊತ್ತಾಗಲ್ಲ, ದಬ್ಬೆಗೋಟೆ ಅಂದ್ರೆ ಗೊತ್ತಾಗಲ್ಲ. ಇದಕ್ಕೆ ಒಂದು ನಮ್ಮ ಇಲ್ಲಿ ಯಜಮಾನ್ ಮಾದ್ ಅಂತ ನಮ್ಮ ತಂದೆಯವರವರು ಯಾಡಿ ಯಜಮಾನ್ ಆಗಿದ್ರು. ಆವಾಗ ಒಂದು ಅಧಿಕಾರಿಗಳ ಜೊತೆಲ್ಲಿ ಆಗಿಲ್ಲ ಬಂದು ಮಾತಾಡ್ಬೇಕಾದ್ರೆ ಈ ಊರಿಗೆ ಒಂದು ನಾಮಕರಣ ಮಾಡಿ ಹೆಸರಿಟ್ಟಂತೆ, ಈ ಊರ ಹೆಸರು ದಬ್ಬೆಗೋಟೆ ಬೇಕಾಗಿಲ್ಲ, ಎರಕಟ್ಟೆನು ಬೇಡಿ, ನಿಮ್ಮನಹಳ್ಳಿ ಅಂತ ಒಂದು ಆ ಹೆಸರು ಇಟ್ಬಿಡೋಣ ಈ ಊರಿಗೆ ಅಂತಂದ್ಬಿಟ್ಟು ಹೆಸರಿಟ್ಟಿದ್ದಂತೆ. ಇದು ಇವಾಗ ನಿಮ್ಮನಹಳ್ಳಿ ಆಡಿ ಅಂತ ಊರ ಹೆಸರಾಯಿತು.
1: ಅಮ್ಮ, ನಿಮ್ಮ ಒಂದು ಈ ಅಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾರಂತ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಇಲ್ಲಿ ನಮ್ಮ ಅಡಿಲಿ ನಿಮ್ಮನಹಳ್ಳಿ ಅಡಿಲಿ ನಾವು ಕಾಡು ಕುರುಬರು, ಸೋಲಿಗುರು, ಯರೂರು, 3 ಪಂಗಡನಾಗಿದ್ದೀವಿ. ಇಲ್ಲಿ ಜನಸಂಖ್ಯೆ 150 ಜನ ಕುಟುಂಬ ಇದೆ. 150 ಕುಟುಂಬದಲ್ಲಿ ಒಂದು 50 ಕುಟುಂಬದವ್ರಿಗೆ ಮನೆ ಇದೆ, ಇನ್ನಿನ್ನೂ 100 ಕುಟುಂಬದವ್ರಿಗೆ ಮನೆ ಇಲ್ಲ.
1: ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ ನಿಮ್ಮ ಜನರು ಎಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಜನಗಳ ಒಂದು ಪ್ರಮುಖ ಕಸುಬುಗಳು ಏನಾಗಿತ್ತು ಇಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತವಾಗಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಮ್ಮ ಜನ ಇವಾಗ ಆಗ ಕಾಡಲ್ಲಿ ಇರಬೇಕಾದ್ರೆ ಹಬ್ಬ ಅಂತ ತೋರಿಸ್ಕೊಟ್ಟಿದೆ ನಮ್ಮ ಕಾಡು ಜನ. ಯಾವುದೊಂದು ಹಬ್ಬ ಮಾಡಬೇಕು, ಒಂದು ಯಾವ ಹಬ್ಬ ಬಂದ್ರೂ ಅದರಲ್ಲಿ

0: ಬೆಂಕಿ ಹಾಕ್ಬಿಟ್ಟು ಬೆಳಗಾನ ಮಕ್ಕಳು ಮರಿಗಳೆಲ್ಲ ಕುಸುತ್ತಮುತ್ತ ಕೂತ್ಕೊಂಡು ಕುಣಿಯಾಟ ಮಾಡೋರು, ದೇವ್ರ ಕರೆಯೋದು, ಹಬ್ಬ ಹುಣ್ಣಮ್ಮ ಅಂದರೆ ಜಾಸ್ತಿ ನಮ್ಮ ಜನನೇ ಹಬ್ಬ ಮಾಡ್ತಿದ್ದು. ಇವಾಗ ನಮ್ಮ ಜನ ಸ್ವಲ್ಪ ಕಮ್ಮಿ ಆಗವ್ರೆ, ಅದನ್ನು ಮುಂದುವರಿಸ್ಬೇಕು. ಈಗಿನ ಇರೋ ಮಟ್ಟಕ್ಕೆ ನಮ್ಮ ಸಂಪ್ರದಾಯನ ನಾವು ಯಾವ ಕಾರಣಕ್ಕೂ ನಾವು ಕಳ್ಕೊಬಾರ್ದು, ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಇವಾಗೆಲ್ಲ ರೈತರು ನನಗೆ ನಾವು ಇದ್ದೀವಿ, ಈಗ ಓದ್ಬಿಟ್ಟಿದ್ದೀವಿ ನಾವು, ಇವಾಗ ನಮ್ಗೆ ತಿನ್ನೋಕ್ಕೆ ಒಳ್ಳೆ ಫುಡ್ಗಳು ಸಿಗ್ತಾವೆ ಅಂತಂದ್ಬಿಟ್ಟು ನಾವು ಚೆನ್ನಾಗಿ ಬಟ್ಟೆ ಹಾಕೋತೀವಿ, ಚೆನ್ನಾಗಿ ಇದ್ದೀವಿ ಅಂತಂದ್ಬಿಟ್ಟು ನಾವು ನಮ್ಮ ಸಂಪ್ರದಾಯನ ಮರಿಬಾರ್ದು. ನಾವು ಏನೇ ತಿಂದರು ಏನೇ ಉಂಡ್ರೂ ನಮ್ಮ ಸಂಪ್ರದಾಯನೇ ನಾವು ನೆನೆಸ್ಕೋಬೇಕು. ಇವಾಗ ಹಂಗಿದ್ದವಲ್ಲ, ನಾವು ಅದನ್ನು ಬೆಳೆಸ್ಬೇಕಲ್ಲ ಅಂತಂದ್ಬಿಟ್ಟು ಎಲ್ಲೇ ಹೋಗಲಿ, ಈಗ ನಮ್ಮ ಜನ ಯಾವ ಹೊರಗಡೆ ಹೋಗ್ಲಿ ತಾಡ್ತಾರೆ, ಬೇಕಾಗಿಲ್ಲ, ಮಾತು ಯಾಕೆ ಆಡಬೇಕು? ನಮ್ಮ ಸಂಪ್ರದಾಯ ಅದು, ನಮ್ಮ ಭಾಷೆನೇ ಆಡಬೇಕು. ನಮ್ಮ ಜನ ಇದ್ದಾಗ ನಮ್ಮ ಭಾಷೆನೇ ಆಡಬೇಕು. ನಮ್ಮ ಭಾಷೆ ಆಡಿದ್ರೆ ನಮಗೇನು ಬೇಜಾರಾಗಲ್ವಲ್ಲ, ನಾವು ಬೆಳೆದು ಬಂದಿರೋದು ನಮ್ಮ ಭಾಷೆಲಿ ತಾನೆ. ಇದು ನಮ್ಮ ಭಾಷೆನ ನಾವು ಮರೆತು ಕನ್ನಡ ಮಾತಾಡಬಾರ್ದು. ಕೆಲವರು ಈ ಮಲಯಾಳಸ್ ಆಗಿರಲಿ, ಮನೇಲಿ ಮಕ್ಕಳ ಜೊತೆ ಮಲಯಾಳ ಮಾತಾಡೋದು, ಮನೇಲಿ ಎಲ್ಲ ಫ್ಯಾಮಿಲಿನ ಮಲಯಾಳ ಮಾತಾಡ್ಕೋದು, ಹಂಗೆ ಮಲಯಾಳ ಮಾತಾಡಿದ್ರೆ ನಮ್ಮ ಟ್ರೈಬ್ಸು, ನಮ್ಮ ಕಾಡು ಕುರುಬರು ಅಂತ ನಮ್ಮ ಅಧಿಕಾರಿಗಳು ನಮ್ಮನ್ನ ಹೆಂಗೆ ಗುರುತಿಸ್ಬೋದು? ಇವರು ಮಲಯಾಳ ಮಾತಾಡ್ತಾರಲ್ಲ, ಇವ್ರು ಟ್ರೈಬ್ಸ್ ಅಲ್ಲ, ಇವರು ಬೇರೆ ಜನ ಅನ್ನೋ ರೀತಿ ತಿಳ್ಕೊತ. ಅದರಿಂದ ನಮ್ಮ ಜನನೇ ಕಾಡು ಕುರುಬ ಜನನೇ ಇಲ್ಲವೇನೋ ನಮ್ಮ ದೇಶದಲ್ಲಿ ಇಲ್ಲ ಅನ್ನಂಗ ನಾವೇ ಮಾಡ್ಕೋತಿರೋದು ಅದನ್ನ. ಅದನ್ನ ನಾವು ಏನೇ ಮಾಡಿದ್ರು ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡ್ಬಾರ್ದು. ನಾವು ಅದನ್ನು ಉಳಿಸ್ಬೇಕು, ಮುಂದೆ ನಾವು ತರಬೇಕು. ಯಾವ ಥರ ಮುಂದೆ ಹಬ್ಬ ಬರಲಿ, ಯಾವುದೇ ಬರಲಿ, ನಾವು ಎಷ್ಟು ಚೆನ್ನಾಗಿ ಸಡಗರವಾಗಿ ಒಳ್ಳೆ ಖುಷಿಯಾಗಿ ಹಬ್ಬ ಮಾಡ್ತಿದ್ದೋ, ಆವಾಗ ಬಿದಿರು ತಂದು ಕುಕ್ಕೆ ಎಣೆಯೋದು, ಮೊರೆ ಎಣೆಯೋದು, ಅವಾಗ ಎಷ್ಟು ಚೆನ್ನಾಗಿ ಇರ್ತಿತ್ತು. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಾವು ವಯಸ್ಸಾಗಿದ್ದೀವಿ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಥರ ನಮ್ಮ ಸಂಪ್ರದಾಯ ಇದೆ, ಈ ಥರ ನಾವು ಬೆಳೆಸ್ಬೇಕು ಅಂತ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು.
1: ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಾಗಿರ್ಬೋದು, ಜೊತೆಗೆ ನದಿಗಳ ಬಗ್ಗೆ ತಿಳಿಸೋದಾದ್ರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಅವಾಗ ನಮಗೆ ಕಾಡು ಒಳಗಡೆ ಇರಬೇಕಾದ್ರಂದ್ರೆ ಗುಂಡಿ ಥರ ಬರೋದು ನೀರು, ಕಾಡಲ್ಲಿ ಮಳೆ ಹೋದ್ರೆ ಅಲ್ಲಿ ನೀರು ನಿಂತ್ಕೊಳ್ಳೋದು, ಆ ನೀರು ನಾವು ಕುಡಿಯೋದು, ಅದನ್ನೇ ಬಟ್ಟೆ ವಾಸ್ ಮಾಡೋದು, ಸ್ನಾನ ಮಾಡೋದೆಲ್ಲ ಹಿಂಗೆ ಮಾಡ್ತಾಯಿದ್ದೋ. ಆವಾಗ ಹಿಂದೆ ಕಷ್ಟ ಇತ್ತು, ಆದರೂ ಏನು ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗೆಲ್ಲ ನಮ್ಮನ್ನೆಲ್ಲ ಗುರ್ತಿಸ್ಕೊಂಡು ನಮ್ಮನ್ನ ಈಗ ಊರೊಳಗೆ ತಂದವ್ರೆ, ನಾವಾಗ ಪ್ರಾಣಿಯಾಗಿ ಬೆಳ್ಕೊಂಡು ಹೋಯ್ತಿದ್ದೋ ಜೀವಿಸ್ತಿದ್ದೋ. ಇವಾಗ ನಾವು ನಾಡಿಗೆ ಬಂದು ನಾವು ಈಗ ಪ್ರಪಂಚವೆಲ್ಲ ನೋಡಿ ಕಂಡು ನಾವು ಈಗ ಜನ ನಾವು ಯಾವ ಥರ ಬದುಕಬೇಕು, ಯಾವ ಥರ ನಾವು ಬಾಳಬೇಕು, ಹೆಂಗಿರಬೇಕು, ನಾವು ಮನುಷ್ಯರಲ್ವ, ನಾವು ಯಾಕೆ ಪ್ರಾಣಿ ಥರ ಇರಬೇಕು? ನಮಗೆ ನಮಗೂ ಜೀವ ತಾನೇ ಇರೋದು, ನಾವು ಮನುಷ್ಯರಲ್ವ, ಅವ್ರ ಥರ ನಾವು ಬೆಳಿಬೋದಲ್ವ ಅಂತಂದ್ಬಿಟ್ಟು ನಮ್ಗೆ ಇವಾಗ ಮಕ್ಕಳಿಗಾಗಲಿ ಯಾರಿಗಾಗಲಿ ವಿದ್ಯಾಭ್ಯಾಸ, ಫಸ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಕೊಟ್ಟಾಗ ನಮ್ಮ ಮಕ್ಕಳು ಮುಂದೆ ಬರೋ ಸಾಧ್ಯತೆ ಇದೆ. ಒಂದು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೋದು. ಅವ್ರು ದುಡಿಯಾಗಿ ಈಗ ಹಿಂದೆ ನಾವು ಕೂಲಿ ಮಾಡ್ತಿದ್ದೋ ಆ ಕೆಲಸನ ಈಗಿನ ಮಕ್ಕಳ ಕೈಲಿ ಒಂದು ಗಳಿಗೆ ಬಿಸಿಲು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಕಷ್ಟ ಅವ್ರ ಕೈಲಿ ಪಡೋಕ್ಕೂ ಆಗಲ್ಲ. ಅವರೊಂದು ಓದಿ ಮುಂದೆ ಬಂದಾಗ ಅವರು ಒಂದು ನೆರಳಲ್ಲಿ ಕೂತ್ಕೊಂಡು ಏನೋ ಅವರು ಸಣ್ಣ ಪುಟ್ಟ ಕೆಲಸನೋ ಒಂದು ಪ್ರೈವೇಟಲ್ಲೋ ಏನೋ ಅವರು ಒಂದು ಜೀವನ ಮಾಡಿಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು. ಆವಾಗ ಹಿಂದೆ ಇದ್ದದು ನಾವು ಚಾವಡಿ ಮಾಡ್ತಿದ್ದೋ, ಚಾವಡಿಲಿ ದೇವರು ಕರೆಯೋದು, ಪದ ಆಡೋದು ಎಲ್ಲನೂ ಮಾಡ್ತಿದ್ದೋ, ಇವಾಗಲೂ ಮಾಡಬೇಕು ಅದನ್ನ.
1: ಅಮ್ಮ, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಜೊತೆಗೆ ಈಗಿನ ಕಾಲದಲ್ಲಿ ಜನರು ಏನ್ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಇವಾಗ ರೈತರ ಮನೇಲಿ ಕೆಲ್ಸಕ್ಕೆ ಹೋಯ್ತು, ಜೀತ ಕೊಯ್ತಿದ್ದೋ, ಅವರು ಮನೇಲಿ ವರ್ಸದಾಳಂತ ಜೀತ ಇರಿಸ್ತಾ ಇದ್ರು. ಕೆಲವರು ವರ್ಸದಾಳು ಇರಲ್ಲ, ನಾವು ತಿಂಗಳು ಗಂಟ ದುಡಿತೀವಿ ಅಂತಂದ್ಬಿಟ್ಟು ತಿಂಗಳು ಸೇರ್ಕೊತಿದ್ರು, ವರ್ಸದಾಳು ಸೇರಿದ್ರು, ಹಂಗೆ ಜೀವನ ಮಾಡ್ತಿದ್ರು. ಅವಾಗ ನಮ್ಮ ಸರ್ಕಾರ ಇಂದ್ರಮ್ಮ ಕಾಲದಿಂದ ಕೇಳಿರೋದ್ರ ಇದು ನೋಡಿಲ್ಲ, ಯಾರೋ ಮಾತಾಡ್ತೀರಿ ಈ ರೀತಿ ಪರಿಸ್ಥಿತಿನ ಇತ್ತು ಹಿಂದೆ ಅಂತಂದ್ಬಿಟ್ಟು, ಅವರು ಜೀತಗಿರೋರ್ದೆಲ್ಲ ಜೀತ ಬಿಡಿಸ್ಬೇಕು ಅಂತಂದ್ಬಿಟ್ಟು ಇವಾಗ ಜೀತ ಬಿಡಿಸಿ ಇವಾಗ ಅವರು ಕೆಲವರು ಆಡಿಲಿ ಕೆಲಸ ಮಾಡ್ತಾರೆ, ಜಮೀನಿಗಿರೋರು ಜಮೀನು ಕೆಲಸ ಮಾಡ್ತಾರೆ, ಜಮೀನಿಲ್ದಿರೋರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಕೊಡಗು ಕೇರಳ ಎಲ್ಲ ಏನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಕೊಡಗು ಕೇರಳಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಜಾಸ್ತಿ ಕೊಡಗು ಕೇರಳ ಕೆಲ್ಸಕ್ಕೆ ಹೋಗಲ್ಲ, ಇಲ್ಲೆಲ್ಲ ಶುಂಠಿ ಕೆಲಸಗಳು ಜಾಸ್ತಿ, ಕೆಲಸಗಳು ಸಿಗ್ತದಲ್ವಾ, ಅದಕ್ಕೆ ಇವಾಗ ಯಾರೂ ಹೋಗಲ್ಲ. ಅದು ಇವಾಗ ಊಟಕ್ಕೆಲ್ಲ ಏನು ತೊಂದರೆ ಏನಿಲ್ಲ ನಮಗೆ, ಈಗ ಪಿ ಟಿ ಜಿ ರೇಷನ್ಗಳು ಬರುತ್ತೆ, ಅದನ್ನು ತಿಂತೀನಿ, ರೇ ಅಕ್ಕಿಗಳು ಕೊಡ್ತಾರೆ. ಈಗ ನಮಗೆ ಈ

0: ಕಾರಣ ಬಂದಾಗಲೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಕಿಟ್ಗಳೆಲ್ಲ ಕೊಟ್ಟರು ಮಕ್ಕಳಿಗೆ ಇಂಜೆಕ್ಷನು ಹಾಕೋದಿಂದ ಹಿಡಿದು ನಮಗೆ. ಇವಾಗ ಇವರು ದೂರ ನಮ್ಮ ಜನ ಬಸ್ಗೆ ಓಡಾಡಲ್ವಲ್ಲ ಜಾಸ್ತಿ ಅಂತಂದ್ಬಿಟ್ಟು ಇವಾಗ ಏನು ಮಾಡೋರು, ನಮ್ಮ ಆಡಿಗಳಿಗೆಲ್ಲ ಆಂಬುಲೆನ್ಸ್ ಬಿಟ್ಟವ್ರೆ, ಡಾಕ್ಟ್ರುಗಳು ಬರ್ತಾರೆ 3-4 ಡಾಕ್ಟ್ರುಗಳು ಬಂದು ಸ್ವಾಮಿ ವಿವೇಕಾನಂದ ಕಡೆಯಿಂದ ಗರ್ಭಿಣಿ ಎಲ್ಲ ಅವ್ರೆ ಅಂತನ್ನೆಲ್ಲ ಹುಡುಕ್ತಾರೆ, ಅವ್ರಿಗೆ ಮಾತ್ರೆ ಕೊಡ್ತಾರೆ. ನಮಗೇನಾದ್ರು ಹುಷಾರಿಲ್ಲ ಅಂದರೆ ನಮಗೆ ನಮ್ಮ ಆಡಿಲೇ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಕರೀತಾರೆ, ಬನ್ನಿ ಅಮ್ಮ ಹಬ್ಬ ಬಂದೈತೆ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಕರೀತಾರೆ. ನಾವು ನೆನ್ಪಿಟ್ಕೊಂಡಿರ್ತೀವಿ ಕೆಲವ್ರು ಜನ ನಮ್ಮ ಆಡಿಗೆ ಬರೋದು ಗುರುವಾರ ದಿವಸ ಬರೋದು ಟೆಂಪೋ, ನಾವು ಕೆಲವರು ಸ್ವಲ್ಪ ತಿಳುವಳಿಕೆ ಇರೋರು ಇವತ್ತು ಗುರುವಾರ ಇವತ್ತು 10-11 ಇಲ್ಲ ನಮ್ಮ ಆಡಿಗೆ ಡಾಕ್ಟ್ರು ಬರ್ತಾರೆ ತೋರಿಸಿ ಅಂತ ಕೆಲವ್ರಿಗೆ ನಾವು ಹೇಳ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ತಾರೆ. ಆವಾಗ ಆಡಿಲಿ ನಾವು ಒಂದೊಂದು ದಿವಸ ಇರ್ತೀವಿ, ಒಂದೊಂದು ದಿವಸ ಇರೋಲ್ಲ. ಇಲ್ಲದಾಗ ಏನಾಗ್ತಪ್ಪ, ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಮನೆಗೆಲ್ಲ ಹೋಗಿ ಅಮ್ಮ ಬನ್ನಿ ಗಾಡಿ ನಿಂತೈತೆ ಬನ್ನಿ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಅವರೇ ಕೈ ಹಿಡಿದು ಕರ್ಕೋಗಿ ತೋರಿಸ್ತಾರೆ. ಆಮೇಲೆ ಟಿ ಬಿ ಪೇಷಂಟ್ಗಳು ತುಂಬ ಜಾಸ್ತಿ ಇತ್ತು ನಮ್ಮೂರಲ್ಲಿ, ಅಂದರೆ ನಮ್ಮ ಸೋಲಿಗರನ್ನ ಬೀದಿಲಿ ಜಾಸ್ತಿ ಇತ್ತು. ಅದನ್ನೆಲ್ಲ ಗುರ್ತಿಡಿಸಿ ಅವ್ರಿಗೆ ಮನೆ ಬಾಕಲಿಗೆ ಅವ್ರಿಗೆ ತಿನ್ನಕ್ಕೆ ಫುಡ್ಡು ಒಳ್ಳೊಳ್ಳೆ ಫುಡ್ ತಂದು ಕೊಡ್ತಿದ್ರು. ಮೊಟ್ಟೆ ಒಂದೊಂದ ತಿಂಗಳಿಗೆ 30 ಮೊಟ್ಟೆ ಕೊಡ್ತಿದ್ರು ಟಿ ಬಿ ಪೇಷಂಟ್ಗಳಿಗೆ, ತಿನ್ನಲಿ ಆರೋಗ್ಯವಾಗಿರಲಿ ಅಂತನ್ಬಿಟ್ಟು. ಆಮೇಲೆ ಮುಖ್ಯವಾಗಿ ಮನೇಲಿ ತುಂಬ ತುಂಬ ಭಾರಿ ಎಷ್ಟೇ ದುಡ್ದು ಬಂದ್ರೂ ಮನೇಲಿ ಹೆಂಡತಿ ಮಕ್ಕಳಿಗೆ ನೆಮ್ಮದಿ ಇರಲಿಲ್ಲ. ಅದು ಕೆಲವರು ಏನು ಮಾಡ್ಬಿಡು ಅದನ್ನು ಗುರುತಿಸ್ಕೊಂಡ್ರು, ಕೆಲವರು ಇದು ಕುಡಿಯೋದನ್ನ ಬಿಡಿಸ್ಬೇಕಲ್ಲ ಅಂತಂದ್ಬಿಟ್ಟು ನಮ್ಮ ಕೆಂಚನಹಳ್ಳಿಗೆ ಟ್ರೈನಿಂಗ್ ಕೊಟ್ಟರು. ಕರ್ಕೊಂಡೋಗಿ ಅವರೇ ಗಾಡಿ ತಂದು ಗಾಡೀಲಿ ಕರ್ಕೊಂಡೋಗಿ ಅವ್ರಿಗೆ ಕ್ಯಾಂಪ್ ಇಟ್ಟು ಅವ್ರನ್ನ ಕುಡಿತದ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೆಲವರು ಬಿಟ್ಟರು. ಇವಾಗ ಕೆಲವ್ರು ಬಿಟ್ಬಿಟ್ಟು ಕೆಲವರು ಜಮೀನು ಮಾಡಿಕೊಂಡು ಅವ್ರ ಮನೆ ಸಂಸಾರ ನೋಡಿಕೊಂಡು ಚೆನ್ನಾಗಿ ಅವರೆ, ಒಬ್ಬೊಬ್ಬರು ಇನ್ನೂ ಸ್ವಲ್ಪ ಬುಡ ಹತ್ರದಲ್ಲಿ ಅವರೇ ಬಿಡ್ತಾರೆ. ಆದರೂ ಅವ್ರು ಬಿಡಲಿಲ್ಲ ಅಂದರೂ ನಮ್ಮ ಸಂಸ್ಥೆಯವ್ರು ಬಿಡಲ್ಲ, ಹುಡುಕಿ ತಗೊಂಡೋಗಿ ಅವ್ರು ಬಿಡಿಸ್ತಾರೆ. ಅದು ನಂಬಿಕೆ ನಮಗೈತೆ. ಮತ್ತು ಇನ್ನು ಅದು ತುಂಬ ಹಾಡಿಗಳಲ್ಲಿ ಜಾಸ್ತಿ ಇತ್ತು, ಇವಾಗೆಲ್ಲ ಕಮ್ಮಿ ಆಗೈತೆ ಕುಡಿಯೋದು. ಯಾಕಂದರೆ ಅವರು ವಾರ ವಾರ ಬಂದು ಚೆಕ್ ಮಾಡ್ತಿರ್ತಾರೆ, ಎಲ್ಲ ಸಂಘ ಸಂಸ್ಥೆಗೆ ಬರ್ತಾರಲ್ಲ ನಮಗೆ ಕೇಳ್ತಾರೆ ನಮ್ಮನ್ನ, ಏನಮ್ಮ ಇವಾಗೆಲ್ಲರೂ ನಿಮ್ಮ ಯಜಮಾನರು ಕುಡಿತಿದ್ದಾರೆ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ನಾವಿರೋ ಕಷ್ಟ ನಾವು ಹೇಳ್ಕೊತೀವಿ. ಆಗ ಅವರು ಪುನಃ ಗುರುತಿಸಿ ಪುನಃ ಒಂದ್ಸತಿ ಕ್ಯಾಂಪ್ ಇಡ್ತಾರೆ ಅವ್ರನ್ನ. ಅದೊಂದು ತುಂಬ ತುಂಬ ಮಕ್ಕಳಿಗೆ ಒಂದು ತಂದೆ ತಾಯಿ ಚೆನ್ನಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅನ್ನೋದೊಂದು ಕುಟ್ಟದೊಂದು ಬಿಡಿಸೋರಲ್ಲ, ಅದೊಂದು ತುಂಬ ಟ್ಯಾಂಕ್ಸ್ ಅದು.
1: ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಹಬ್ಬಗಳು ಆಚರಣೆಗಳು ಹೇಗೆ ವಿಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನಾವು ಆಗಾಗ ಕಾಡಿಲಿದ್ದಾಗ ಯಾವುದಾದ್ರೂ ಒಂದು ಹಬ್ಬ ಬಂದರೂ ನಾವೇ ಅದನ್ನು ಎಲ್ಲೋ ಇವಾಗೇನಾದ್ರೂ ಮೈಗಿಗೂ ಅದಿದು ಡಕ್ಕಿಕ್ಕೆಲ್ಲ ಹಾಕಿ ಕೇಳ್ತಾರೆ ಮನೆಗಳಲ್ಲಿ ಆಡಿಗಳಲ್ಲಿ. ಆವಾಗ ಏನೂ ಇಲ್ಲ, ನಾವೇ ಆಗ ಡೋಲು ಆಮೇಲೆ ಕೊರಳು ಊತ್ತಿದ್ರು ಡೋಲು ಊತ್ತಿದ್ರು. ಆವಾಗ ಎಲ್ಲರೂ ಕಾಡಲ್ಲಿ ಒಳ್ಳೆ ಹಬ್ಬ ಅದು ಅಂದರೆ ನಮಗೆ. ಆವಾಗ ಇವಾಗ ಸೀರಿಯಲ್ ಲೈಟ್ಗಳೆಲ್ಲ ಊರೊಳಗೆ ಹಾಕ್ಕೊಂಡು ಹಬ್ಬ ಮಾಡ್ತಾರೆ, ನಾವು ಆವಾಗ ಕಾಡಲ್ಲಿ ಬೆಂಕಿಲಿ ಹಬ್ಬ ಮಾಡ್ತಾ ಇದ್ದೋ. ಅದೇ ಒಳ್ಳೆ ಬೆಂಕಿ ಹಾಕ್ಬಿಟ್ರೆ ಒಳ್ಳೆ ಇದು ಲೈಟ್ಗಳೇನು ಉರಿತದೋ ಅನ್ನೋದು ಅದೊಂದು ಆ ಟೈಮಲ್ಲಿ ಆವಾಗ ಹಬ್ಬ ಮಾಡ್ತಿದ್ದಂಗೆ ಒಂದು ಖುಷಿ ಇರ್ತಿತ್ತದು. ಎಲ್ಲ ಅಡಿಗಳಿಂದ ಬರೋದು ಹಬ್ಬ ಮಾಡೋದು ಎಲ್ಲರೂ ಚೆನ್ನಾಗಿರ್ತಿತ್ತು ಆ ಕಾಡೊಳಗಡೆ. ಇವಾಗೆಲ್ಲ ಊರಲ್ಲಿ ಬಂದಿದ್ದೀವಿ, ಇವಾಗೆಲ್ಲ ಸೌದೆಗೆ ಸ್ವಲ್ಪ ಹಿಂಸೆ ಅಲ್ವಾ, ಇವಾಗ ಮನೆಗೆ ಅಡುಗೆ ಮಾಡೋಕ್ಕೆ ಸೌದೆಗಳಿರಲ್ಲ, ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಈಗ ಬೆಂಕಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗೇನಂತಂತಂದರೆ ನಾವು ಈಗ ಸಂಘ ಮಾಡ್ಕೊಂಡಿದ್ದೀವಲ್ಲ, ಏನಾರು ಹಬ್ಬ ಮಾಡಬೇಕಂದ್ರೆ ನಾವು ಸಂಘದವರೆಲ್ಲ ಸೇರಿ ಮಾತಾಡ್ಕೋತೀವಿ, ನೋಡಿ ನಮ್ಮ ಸಂಘದಲ್ಲಿ ನಾವು ಒಬ್ಬೊಬ್ಬರು ಇಷ್ಟಿಷ್ಟು ಹಣ ಅಂತ ಇಟ್ಕೊಂಡು ನಾವು ಹಬ್ಬ ಮಾಡಬೇಕಲ್ವ, ಆವಾಗ ಈ ಲೈಟ್ಗಳು ಅದಿದು ಬಲ್ಬ್ಗಳೆಲ್ಲ ತಂದು ಆಡಿಲಿ ನಾವು ಎಲ್ಲ ಹಾಕ್ಕೊಂಡು ನಾವು ಹಬ್ಬ ಮಾಡ್ತೀವಿ ನಮ್ಮ ಚಾವಡಿಲಿ. ಇವಾಗ ಜಸ್ಟು ಮಾರ್ಚಲ್ಲಿ ನಮ್ಮ ಆಡಿಲೆ ಒಂದು ಮದುವೆ ಮಾಡಿದು, ಸಂಪ್ರದಾಯಲ್ಲಿ ಆಡಿ ಮದುವೆ ಮಾಡಲೇಬೇಕು, ನಾವು ಮರಿಬಾರ್ದು, ಅಲ್ಲಿ ಹೋಗಿ ಯಾಕೆ ಮದುವೆ ಮಾಡಬೇಕು, ನಮ್ಮ ಆಡಿಲೆ ಇದೆ ನಮಗೆ ಚಾವಡಿನೇ ಇರಲಿಲ್ಲ. ಆವಾಗ ಹಿಂಗೆ ಬಂದವ್ರ ಜೊತೆಲಿ ಹಿಂದೂ ಪರಿಸ್ಥಿತ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಚಾವಡಿ ಮಾಡಿಕೊಟ್ರು. ಆ ಚಾವಡಿಲಿ ನಾವು ಇವಾಗ ಏನೇ ಮಳೆ ಬರಲಿ ಸಂಘ ಬರೆಯೋದಾಗಲಿ ಯಾರೇ ಬರಲಿ ನಮಗೆ ಒಂದು ಕೂತ್ಕೊಳ್ಳೋಕೊಂದು ಅನುಕೂಲ ಆಯಿತು. ಅದರಲ್ಲಿ ಇವಾಗ ಮುಂದಿನ ತಿಂಗಳು March 12 ಒಂದು ಮದುವೆ ಆಯಿತು ಚಾವಡಿಲಿ, ಚಾವಡಿಲೇ ಮಾಡಬೇಕು ಯಾಕೆ ಬೇರೆ ಕಡೆ ಮಾಡಬೇಕು ಅಂತಂದ್ಬಿಟ್ಟು ಚಾವಡಿಲೇ ಮದುವೆ ಆಯಿತು, ನಮ್ಮ ಆಡಿ ಮದುವೆ ಆಯಿತು. ಹಂಗೆ ಮುಂದೆ ಇನ್ನೂ ಬೆಳೆದು ಬೆಳೆಯ ಮಕ್ಕಳಿಗಾಗಲಿ ನಮ್ಮ ಚಾವಡಿಲೇ ನಾವು ನಮ್ಮ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾಡಬೇಕು ಅನ್ನೋ

ಅದು ಒಂದು ನಮ್ಗ ಖುಷಿ ಆಯ್ತದ. ಈಗವಾಗ ನಮ್ಗ ಸಮುದಾಯ ಭಾವ ಎಲ್ಲ ಅಡಿಗಳಲ್ಲೂ ಸಮುದಾಯ ಭಾವನ ಕಟ್ಕೊಡ್ತಾವ್ರಿ, ಅದಕ್ಕೊಂದು ಟ್ಯಾಲೆಂಟ್ ಮನೆ ಕಟ್ಕೊಡ್ತಾವ್ರಿ, ಎಲ್ಲ ಅನುಕೂಲ ನಮ್ಗೆ ಇವಾಗ ಇವಾಗ ಎಲ್ಲ ಮಾಡ್ತಾವ್ರಿ, ಎಲ್ಲ ಗುರುತಿಸಿ ನಮ್ಮನ್ನ. ನಾವು ಕಾಡಲಿದ್ದ ಸ್ಥಿತಿಲಂತ ಇವಾಗಿಲ್ಲ, ಮಕ್ಕಳಲ್ಲಿ ವಿದ್ಯಾಭ್ಯಾಸದಾಗಲಿ ಪ್ರತಿಯೊಂದಕ್ಕೂ ಇವಾಗ ಮುಂದೆ ಬಂದವ್ರಿ. ನಾವು ಇಷ್ಟೆಲ್ಲ ಮಾಡಿ ನಮ್ಗೆ ಏನೂ ಇಲ್ಲ ಏನೂ ಇಲ್ಲ ಅಂತ ನಾವು ಹೇಳೋದು ಸುಳ್ಳು. ಇರೋದನ್ನ ಇದಂತೇನೆ ಹೇಳಬೇಕು, ನಮ್ಮ ಮಾಡಿರೋದನ್ನ ಮಾಡ್ತಾವ್ರೆ ಅಂತಲೇ ಹೇಳಬೇಕು. ಪ್ರತಿಯೊಂದು ಟ್ರೀಟ್ಮೆಂಟ್ ಆಗಲಿ, ಒಂದು ಆಸ್ಪತ್ರೆಗೆ ಹೋಯ್ತೀವಿ, ಏಕನಂದ ಆಸ್ಪತ್ರೆಗೆ ಹೋಗ್ತೀವಿ, ಕೆಲವರು ದುಡ್ಡಿರಲ್ಲ, ಕೆಲವರು ಹತ್ರ ದುಡ್ಡಿರುತ್ತೆ, ಅವಾಗ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸಲ್ಲ. ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು, ಅವ್ರಿಗೆ ಅಡ್ಮಿಂಟ್ ಮಾಡಿ, ಅವ್ರಿಗೆ ಊಟ ತಿಂಡಿ ಕೊಟ್ಟು, ಅವ್ರ ಜೋಪಾನಾಗಿ ನೋಡಿ, ಅವರು ನೀವು ಬೇಕಾದ ಲಾಸ್ಟಲ್ಲಿ ಅಮ್ಮ ಇಷ್ಟು ಅಮೌಂಟ್ ಕಟ್ಟರು ಕಟ್ಟಿ ಕಟ್ತೋರಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಸೇಫ್ಟಿ ಮಾಡಿ ಅವ್ರನ್ನ ಆರೋಗ್ಯವಾಗಿ ಅವ್ರನ್ನ ವಾಪಸ್ಸಿ ಗಾಡೀಲಿ ಮನೆಗೆ ತಂದುಬಿಡ್ತಾವ್ರೆ. ಕಾಸಿಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾ ಇಲ್ಲ. ಎಷ್ಟೋ ಜನನೂ ಅವರು ನೋಡಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಯಾಕಂದ್ರೆ ಆಡಿ ಜನ ಒಂದಂಥವು ಅವ್ರ ಹತ್ರ ಹಣ ಕಾಸು ಇರಲ್ಲ ಅವ್ರನ್ನ ಅಂತಂದ್ಬಿಟ್ಟು. ನಮ್ಮ ಜನಕ್ಕಂತನೇ ಸ್ವಾಮಿ ವಿವೇಕಾನಂದ ಕಡೆಯಿಂದ ಕೆಲವರು ಮಕ್ಕಳು ಆಗಲಿ ದೊಡ್ಡವರಾಗಲಿ ಅದೊಂದು ಇಲ್ಲದೆ ಹೋಗಿದ್ರೆ ನಾವು ಎಷ್ಟೋ ನಮ್ಮ ಆಡಿ ಜನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಂತೆ ಕಾಯಿಲೆಗಳನ್ನೆಲ್ಲ ಒಳ್ಳೇದು ಮಾಡಿ ಇಲ್ಲಿ ಆಗಲ್ಲ ಕಾಯಿಲೆಗಳು, ಈ ಕಾಯಿ ಇಲ್ಲಿ ಆಸ್ಪತ್ರೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ ನೀವು ಮನೆಗೆ ಹೋಗಿ ಅಂತ ಅವ್ರು ಬಾಯಿಲಿ ಬರಲಿಲ್ಲ. ಇಲ್ಲಿ ಆಗಲ್ಲ, ಇಲ್ಲಿ ಯಾವ ಕಾಯಿಲೆಗಳು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ಕಾಯಿಲೆ ವಾಸ ಮಾಡ್ಬೋದು ಅದನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಆಗಲ್ಲ ಅನ್ನೋ ಕಾಯಿಲೆಗಳನ್ನ ಮುಂದೆ ಅವರೇ ಗಾಡೀಲಿ ಕರ್ಕೊಂಡೋಗಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಏನಾಗಬೇಕು, ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇದಕ್ಕೆ ಯಾವ ಸಂಬಂಧಪಟ್ಟ ಡಾಕ್ಟರ್ಗೆ ನಾವು ಕಂಡುಹಿಡಿದು ಇದಕ್ಕೆ ಭೇಟಿ ಮಾಡಿ ಕೊಡಬೇಕು ಅಂತಂದ್ಬಿಟ್ಟು ನಾವು ನಮ್ಮನ್ನು ಮೈಸೂರು ತನಕ, ಮೈಸೂರು ಬೆಂಗಳೂರು ತನಕ ಕರ್ಕೊಡ್ತಾರೆ ಅವ್ರಿಗೆ ಗಾಡೀಲಿ ಕರ್ಕೋಗಿ ಒಳ್ಳೇದು ಮಾಡಿಕೊಡ್ತಾರೆ. ಇದು ಹೃದಯ ಕಾಯಿಲೆ ಆಗಲಿ, ಇದು ಗರ್ಭಕೋಶ ಕಾಯಿಲೆಗಳಾಗಲಿ, ನಮ್ಮ ಯಂಗ್ಸ್ಗಳಿಗೆ ಜಾಸ್ತಿ ಗರ್ಭಕೋಶ ಹೃದಯ ಕಾಯಿಲೆಗಳೇ ಜಾಸ್ತಿ, ಅದರಿಂದ ಎಲ್ಲ ಕಂಡುಹಿಡಿದು ನಮ್ಗೆ ಅದೊಂದು ತುಂಬ ತುಂಬ ಒಳ್ಳೇದು ಮಾಡ್ತಾವ್ರಿ. ಇವಾಗ ಅಷ್ಟೆಲ್ಲ ಮಾಡಿ ನಮ್ಗೆ ಇನ್ನೂ ಮಾಡಿಲ್ಲ ಅನ್ನಕ್ಕೆ ಹೋಗಬಾರ್ದು. ನಾವು ಎಲ್ಲೂ ಮಾಡ್ತಾವ್ರೆ ನಮಗೆ. ಈಗ ಒಂದು ದುಡ್ಡು ಉಳಿಸೋದ್ರಿಂದಾಗಲಿ, ಮಕ್ಕಳ ವಿದ್ಯಾಭ್ಯಾಸದಿಂದಾಗಲಿ, ಸ್ಕೂಲ್ ಕಳಿಸೋದಿಂದಾಗಲಿ, ಶಿಸ್ತು ಯಾವ ಥರ ಶಿಸ್ತು ನಡಿಬೇಕು, ಸಂಘ ಸಂಸ್ಥೆಯಲ್ಲಿ ಕೂತ್ಕೊಂಡು ಯಾವ ಥರ ಶಿಸ್ತಾಗಿ ಸಂಘ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು, ಅಧಿಕಾರಿಗಳಿಗೆ ಬಂದರೆ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ನಮ್ಮ ಮಾಡಿ ಒಳಗಡೆ ಕರಿಬೇಕು, ಅವ್ರನ್ನ ಯಾವ ರೀತಿ ಕುಂಡಿಸ್ಬೇಕು, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ನಮ್ಗೆ ಶಿಸ್ತು ನಮ್ಮನ್ನ ಕಲಿಸ್ತಾವ್ರಿ. ಇವಾಗ ಒಂದು ಈಗ ಒಂದು ಈ ಹಾಡಿಲಿ ಗೊತ್ತಿರೋರು ಇರ್ತಾರೆ, ಈ ಹಾಡಿಲಿ ಗೊತ್ತಿರೋರಿಲ್ಲ, ಎಲ್ಲ 115 ಹಾಡಿಲು ಗೊತ್ತಿರೋ ಜನನ ಭೇಟಿ ಮಾಡ್ಸೋಕ್ಕೋಸ್ಕರನೇ ಹಾಡಿಲು ಒಂದೊಂದು ತಿಂಗಳಿಗೆ ಹಾಡಿ ಸಭೆ ಮಾಡ್ತಾರೆ ನಮಗೆ. ಯಾಕಂದರೆ ಈ ಹಾಡಿ ಜನ ಹಾಡಿಗೆ ಹೋಗಿ ನಮ್ಮ ಹಾಡಿಲಿ ಈ ರೀತಿ ಸಂಘ ನಡೆಸ್ತಾ ಇದ್ದೀವಿ, ನಮ್ಮ ಹಾಡಿ ಇಷ್ಟು ಒಗ್ಗಟ್ಟಿದ್ದೀವಿ, ನಿಮ್ಮ ಹಾಡಿಲಿ ಇದೇ ಥರ ಒಗ್ಗಟ್ಟಿರಬೇಕು, ನೀವು ಮಕ್ಕಳನ್ನ ಇದೇ ಥರ ಬೆಳೆಸ್ಬೇಕು ಅಂತ ನಾವು ಹೋಗಿ ಇನ್ನೊಂದು ಹಾಡಿಗೆ ಭೇಟಿ ಕೊಡ್ತೀವಿ. ಅಲ್ಲಿಂದ ಇನ್ನೊಂದು ಹಾಡಿಗೆ ಭೇಟಿ ಕೊಟ್ಟು ನಾವು ಎಷ್ಟು ಸಂಘ ಸಂಸ್ಥೆ ನಮ್ಮ ಜನ ಎಲ್ಲೆಲ್ಲ ಅವರ ಎಲ್ಲರೂ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿರ ಅಂತ ನಮ್ಗೆ ಸಹಾಯ ಮಾಡಿರೋದೇ ಸ್ವಾಮಿ ವಿವೇಕಾನಂದ ಕಡೆಯಿಂದ. ಇವಾಗ ಇಲ್ಲಿ ತಿಂಗಳಿಗೊಂದ್ಸತಿ ನಮ್ಮ ಲೆಕ್ಕ ಪುಸ್ತಕ ನಾವು ಎಷ್ಟು ಕಟ್ಟಿದ್ದೀವಿ, ಯಾವ ಥರ ಬುಕ್ ಬರೀತಾವ್ರೆ, ಯಾವ ಥರ ಇವರು ದುಡ್ಡು ಯಾವ ಥರ ಉಳಿಸ್ತಿದ್ದಾರೆ ಅನ್ನೋದರಲ್ಲಿ ನಮಗೆ ಕೆಂಚಿನಳ್ಳಿಲಿ ನಮ್ಗೆ ತಿಂಗಳಿಗೊಂದ್ಸತಿ ಒಕ್ಕೂಟದ ಮೀಟಿಂಗ್ ಅಂತ ಇರ್ತಾರೆ. ನಮ್ಗೆ ಎಲ್ಲ ಸಂಘದವರು ಒಂದು ತಿಂಗಳು ಎಲ್ಲರೂ ಹೋಗಿ ಒಂದೊಂದು ತಿಂಗಳು ಹೋಗಿ ಮೀಟಿಂಗ್ ಸೇರಬೇಕು. ನಾವು ನಮ್ಮ ಸಂಘದಲ್ಲಿ ಈ ರೀತಿ ನಮ್ಗೆ ಇಷ್ಟು ಸೌಲಭ್ಯ ಮಾಡ್ತಾವ್ರೆ, ನಮ್ಗೆ ಇಷ್ಟು ಕೆಲಸ ಆಗಬೇಕು, ಇಷ್ಟು ಕೆಲಸ ಆಗಿಲ್ಲ, ನಮ್ಗೆ ಡ್ರೈನೇಜ್ ಆಗಿಲ್ಲ, ನಮ್ಗೆ ಯಾವ್ಯಾವ ವಸ್ತು ಯಾವುದು ಸಿಗ್ತಿಲ್ಲ ಅಂತ ನಮ್ಮ ಆಡಿ ನಮ್ಗೆ ಕಷ್ಟ ಸುಖ ಏನಿರುತ್ತೆ ಎಲ್ಲ ನಾವು ತಿಂಗಳ ಮೀಟಿಂಗಲ್ಲಿ ಕೆಂಚಿನಳ್ಳಿಲಿ ಹೋಗಿ ನಾವು ಅವ್ರಿಗೆ ಅವ್ರ ಮುಂದೆ ನಾವು ಹೇಳಬೇಕು. ಅವರು ಅವಾಗ ನಾವು ಹೇಳಿದಾಗ ಅವರು ಮುಂದೆ ಏನು ಕ್ರಮ ತೆಗಿಬೇಕು, ಇದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅನ್ನೋದು ಅವರು ನಮ್ಮನ್ನ ಹುಡುಕ್ತಾರೆ. ನೆಕ್ಸ್ಟ್ ತಿಂಗಳು ಅವರು ಈ ಕೆಲಸ ಆಗಿದ್ದಿರೋದು ನಾವು ಹೇಳಿರ್ತೀವಲ್ಲ, ಆ ಕೆಲಸನ ಅವ್ರು ಮಾಡಿ ನಮ್ಗೆ ಈ ಕೆಲಸ ಆಗಿದೆಯಮ್ಮ ಈ ರೀತಿ ಆಗಿದೆ, ಒಂದು ಮಕ್ಕಳಿಗಾಗಲಿ ಒಂದು ದೊಡ್ಡವ್ರಿಗಾಗಲಿ ಒಂದು ರೇಷನ್ ಕಾರ್ಡ್ ಇರಲ್ಲ, ಒಂದು ಆಧಾರ್ ಕಾರ್ಡ್ ಇರಲ್ಲ, ಆಮೇಲೆ ಒಂದು ಕ್ಯಾಶ್ ಇನ್ಕಮ್ ಕರೆಕ್ಟಾಗಿರಲ್ಲ, ಒಂದು ಮಕ್ಕಳಿಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇವತ್ತು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅನ್ನೋದು ನಮ್ಮ ಆಡಿಗಳೇ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ಸಂಸ್ಥೆ ಅವರೆಲ್ಲ ಗುರುತಿಸಿ ನಮ್ಮ ಆಡಿಲಿ ಒಬ್ಬರಿಗೂ ರೇಷನ್ ಕಾರ್ಡ್ ಇಲ್ಲ ಅನ್ನಂಗಿಲ್ಲ, ಕ್ಯಾಶ್ ಇನ್ಕಮ್ ಇಲ್ಲ ಅನ್ನಂಗಿಲ್ಲ, ಪ್ರತಿ ಒಂದು ಆಡಿಗೂ ನಮ್ಗೆ ನಿಮ್ಮದಿ ಕೇಂದ್ರಕ್ಕೆ ನಮ್ಮನ್ನ ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೇ ಹೋಗೋದ್ಕಿಂತ ಅವರೇ ಬಂದು ನಮ್ಮ ರೆಕಾರ್ಡ್ಸ್ ಎಲ್ಲ ಈಸ್ಕೊಂಡು ಅವರೇ ನಿಮ್ಮದಿ ಕೇಂದ್ರಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಬಂದು ಅವ್ರವ್ರ ಕೈಲಿ ಅವ್ರವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾವ್ರೆ. ಅದು ಇವಾಗ ಎಲ್ರಿಗೂ ಮುಂದೆ ತೊಂದರೆ ಆಗಬಾರ್ದು ಇವ್ರು ಅಂತಂದ್ಬಿಟ್ಟು ಅದೊಂದು ನಮ್ಮ ಹೆಲ್ಪ್ ಮಾಡ್ತಾವ್ರೆ. ಇನ್ನೊಂದು ಯಾನ್ ಪೋಸ್ಟಲ್ಲಿ ಒಂದು
ಒಕ್ಕೂಟದ ಘಟಕ ಅಂತ ನಮ್ಮದು ಒಂದು ಸಂಸ್ಥೆ ಇದೆ, ಅಲ್ಲಿ ನಾವು

0: ಎಲ್ಲ ಸಂಘದವರೆಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮದು ಏನು ನಮ್ಗೆ ತೊಂದರೆ ಇದೆಯಾ ಅಲ್ಲಿ ನಮ್ಗೆ ಸಾಲ ಕೊಡ್ತಾರೆ, ನಮ್ಗೆ ಸಾಲ ಬೇಕು ಅಂದರೂ ಕೊಡ್ತಾರೆ, ಇಲ್ಲ ನಮ್ಮ ಬೇಡ ಅಂತಂದ್ರೂ ಇರ್ತಾರೆ. ಬೇಕು ಅಂತಂದ್ರೆ ನಮ್ಮ ಸಾಲ ಅಲ್ಲಿಂದ ನಾವು ಪಡ್ಕೊಂಡು ನಾವು ಬಿತ್ತನೆ ಬೀಜ ಗೊಬ್ಬರಗಳು ಏನು ತರಬೇಕು ಎಲ್ಲ ಮಾಡ್ತೀವಿ. ಆಮೇಲೆ ನಮಗೆ ಬಿತ್ತನೆ ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಆಮೇಲೆ ತಾರ್ಪಾಲ್ಗಳು ಕೊಡ್ತಾವ್ರೆ, ಎಲ್ಲನೂ ನಮ್ಗೆ ಮಾಡ್ತಾವ್ರಲ್ಲ. ಇನ್ನೂ ಮಾಡಿಲ್ಲ ಅನ್ಬಾರ್ದು, ನಾವು ಮಾಡಿರೋದನ್ನ ಮಾಡೋರು ಅಂತಲೇ ನಾವು ಹೇಳಬೇಕು.
1: ಅಮ್ಮ, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ?
0: ಸಮಸ್ಯೆ ಅಂತಂದ್ರೆ ನಮಗೆ ಇವಾಗ ಮಕ್ಕಳೂರಿಗೆ ಅದೇ ಮನೆಗಳದೊಂದು ಸಮಸ್ಯೆ ಇದೆ. ಮನೆಗಳಿಲ್ಲ, ಒಂದೊಂದು ಮನೇಲಿ ಮೂರು ಕುಟುಂಬ ಇದ್ದಾರೆ. ನಮಗದೊಂದು ಮನೆಗಳು ಒಂದು ಇರಬೇಕು. ಕೆಲವ್ರ ಮನೆಗಳಲ್ಲಿ ಬಾಗಿ ಜ್ಯೋತಿನೂ ಇಲ್ಲ, ಕೆಲವ್ರಿಗೆ ನಮಗೆ ನೀರ ವ್ಯವಸ್ಥೆ ಸ್ವಲ್ಪ ಕಡಿಮೆ, ಆದ್ರೂ ನಾವು ಬರೋ ತನಕ ಕಾಯಬೇಕು. ಅದನ್ನು ಸ್ವಲ್ಪ ಮನೆಗಳದೇ ಸ್ವಲ್ಪ ಹಿಂಸೆ ಆಗಿರೋದು. ಈಗ
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರ?
0: ಇವಾಗ ನಮಗೆ PTG ರೇಷನ್ ಕೊಡ್ತಾವ್ರೆ, ಅದನ್ನು ನಾವು ದುರುಪಯೋಗ ಪಡಿಸಬಾರ್ದು. ಅವ್ರು ಕೊಡೋಂಥದ್ದನ್ನ ನಾವು ಉಳಿಸಿ ನಮ್ಮ ಮಕ್ಕಳಿಗಾಗಿ ನಾವು ಅದನ್ನು ನಾವು ಬೇಯಿಸಿ ನಮ್ಮ ಮಕ್ಕಳು ಕೊಡಬೇಕು. ನಾವು ತಿನ್ನಬೇಕು, ತುಪ್ಪ ಕೊಡ್ತಾರೆ ನಾವು ತಿನ್ನಬೇಕು, ನಾವು ತಿನ್ನಲಿ ಅಂತ ಕೊಡ್ತಾರೆ. ಮೊಟ್ಟೆ ಕೊಡ್ತಾರೆ ನಾವು ತಿನ್ನಲಿ ಅಂತ ಕೊಡ್ತಾರೆ. ಆರೋಗ್ಯವಾಗಿರಲಿ ನಮ್ಮ ಜನ. ಕಾಡಲ್ಲೆಲ್ಲ ಸಿಗ್ತಾ ಇತ್ತು ಸೊಪ್ಪು ಗೆಣಸು ಬೇರು ಎಲ್ಲ ತಿಂದು ನಾವು ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದೋ. ಇವಾಗ ನಾಡಿಗೆ ಬಂದಿದ್ದೀವಿ, ಇವಾಗ ಗ್ಯಾಸನ್ನು ಊಟ ನಮಗೆ ಆಗಲ್ಲ. ಇವಾಗ ನೀರು ಕರೆಂಟಿನ ನೀರು ಕರೆಂಟಿನ ಊಟ, ಈಗ ರಾಗಿ ಮಿಲ್ ಕೊಡ್ತೀವಿ ಕರೆಂಟು, ಅದೆಲ್ಲ ನಾವು ಎಲ್ಲ ಗ್ಯಾಸ್ಟಿಕ್ ಆಗಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಅಂತಂದ್ಬಿಟ್ಟಿಗೆ ನಮ್ಮ ಸರ್ಕಾರ ಕಂಡುಹಿಡಿದು ನಮಗೆ ಮೊಟ್ಟೆ ರೇಷನು ಕಾಳು ಕಡ್ಡಿ ಎಲ್ಲ ನಮಗೆ ಹೇಳ್ಬೇಕಂತಂದರೆ ನಮ್ಮ ಆಡಿ ಜನನೇ ರಾಜರು ಅನ್ನಬೇಕು. ಯಾಕಂದರೆ ಎಲ್ಲ ನಮಗೆ ಮನೆ ಹತ್ರಕ್ಕೇ ನಮ್ಗೆ ಲಾರಿಲೇ ಲೋಡ್ ಇಳಿಸ್ಬೇಕಾದ್ರೆ ಯಾರಿಗೂ ಆ ಥರ ಇಳಿಸ್ಕೊಡಲ್ಲ. ನಮ್ಮ ಆಡಿ ಜನ ನಾವೇ ರಾಜರು. ನಾವು ರಾಜರಂಗಿರೋದನ್ನೇ ರಾಜರಂಗಿ ನಾವು ಬೆಳಿಬೇಕು. ರಾಜರಿದ್ದು ನಾವು ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು. ಅದನ್ನು ಕೊಡೋದನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಾವು ತಿನ್ನಬೇಕು. ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಮಕ್ಕಳು ಶಿಸ್ತನ್ನದ್ ಕಳಿಸ್ಬೇಕು. ಒಂದು ಸಂಘ ಸಂಸ್ಥೆ ಆಗಲಿ ನನಗೆ ಯಾಕೆ ಸಂಘ ಅಂತ ಮಾಡಬಾರ್ದು. ನಾನು ಸಂಘದಲ್ಲಿ ಇರಬೇಕು, ನಾನು ಒಂದು ಸಂಘ ಸದಸ್ಯರಾಗಿ ನಾವು ಬೆಳಿಬೇಕು ಅನ್ನೋದು ನಾವು ಇರಬೇಕು. ಆಡಿಲಿ ಯಾರಿಗೆ ಏನೇ ಕಷ್ಟ ಬಂದರೂ ಅವ್ರ ಮನೆ ಕಷ್ಟ ನನಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಕೈಯಾರೆ ಕಷ್ಟ ಬಂದರೂ ಅವ್ರ ಕಷ್ಟನೂ ನಾವು ಭಾಗಿಯಾಗಿ ಅವ್ರನ್ನ ಬಂಧಿಸ್ಬೇಕು. ಒಂದು ಗರ್ಭಿಣಿಯರಾಗಲಿ, ಕೆಲವರು ಓದಿರಲ್ಲ, ಕೆಲವರು ಓದಿರ್ತಾರೆ, ಕೆಲವ್ರಿಗೆ ತಿಳುವಳಿಕೆ ಇರಲ್ಲ, ಕೆಲವ್ರಿಗೆ ಬುದ್ಧಿವಂತೆ ಸ್ವಲ್ಪ ಇದು ಇರುತ್ತೆ. ಅದನ್ನೆಲ್ಲ ನಾವು ಬಂದವ್ರಿಗೆ ಹೋಗಿಯಪ್ಪ ಹಿಂಗೆ ಆಸ್ಪತ್ರೆಗೆ ಹೋಗಿ ನೀವು ಗರ್ಭಿಣಿ ಆದವರು ಟ್ರೀಟ್ಮೆಂಟ್ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ತಿಂಗ್ ಚೆಕಪ್ ಮಾಡಿಸಿ ಅಂತ ಅದನ್ನು ಹೇಳ್ಕೊಡ್ಬೇಕು. ನಾವು ಮಕ್ಕಳಿಗೆ ಮೇನ್ ಆಗಿ ವಿದ್ಯಾಭ್ಯಾಸ ಕೊಡಬೇಕು. ಇವಾಗ ನಮಗೇನು ತಿನ್ನಕ್ಕೇನು ಕೊರತೆ ಇಲ್ಲ, ಅದನ್ನು ಆ ತಿನ್ನೋ ಕೊರತೆ ಇಲ್ದಿರೋದನ್ನ ಆ ರೇಷನನ್ನು ನಾವು ತಿಂದು ನಾವು ಬೆಳಿಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಮುಂದೆ ನಾವು ಬರಬೇಕು. ನೀವು ನಮ್ಮ ಆಡಿಗೆ ಜನ ಎಲ್ಲಿದ್ರೂ ಚೆನ್ನಾಗಿರಬೇಕು, ಎಲ್ಲಿದ್ರೂ ಓದಿ ವಿದ್ಯಾವಂತರಾಗಿರಬೇಕು, ಎಲ್ಲಿದ್ರೂ ನಮ್ಮ ಆಡಿ ಜನ ಮುಂದೆ ಬಂದವರೇ ಚೆನ್ನಾಗವ್ರೆ. ಇವಾಗ ಏನೋ ನಮ್ಮ ಮಕ್ಕಳು ಇವಾಗ ಓದಿರೋ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರೂ ಕೇವಲ ಆಗಿಲ್ಲ, ಎಲ್ಲ ಗಾರ್ಡ್ ಆಗವ್ರೆ, ಫಾರೆಸ್ಟರ್ ಆಗವ್ರೆ, ವಾಚರ್ಗಳಾಗವ್ರೆ. ನೀ ಎಲ್ಲಿ ಓದ್ಯಪ್ಪ ಅಂದರೆ ನಾ ಸ್ವಾಮಿ ವಿವೇಕಾನಂದ ಹೊಸಳ್ಳಿಲಿ ಓದ್ತಿದ್ದು ನಾನಲ್ವಾ, ಇವಾಗ ವಾಚರ್ ಕಾಲ್ ಆಯಿತು ಅಪ್ಲಿಕೇಶನ್ ಹಾಕ್ದೆ ಇವಾಗ ನನ್ನ ಕೆಲಸ ಸಿಕ್ತು ಅಂತಂದ್ಬಿಟ್ಟು ಎಲ್ಲ ಬಂಡೀಪುರ ಆಗಲಿ ಗುಂಡ್ಲಪೇಟೆ ಆಗಲಿ ಎಡೆಯಲ್ಲ ಯಾವ್ಯಾವ ಕಡೆ ನೋಡಿದ್ರು ನಮ್ಮ ಟ್ರೈಬ್ಸ್ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿದ್ರೆ ನೋಡೋಕ್ಕೆ ಒಂದು ಖುಷಿ. ಅದೇ ಥರ ಇನ್ನೊಂದು ಹಾಡಿಲೂ ಬೆಳಿಬೇಕು, ಇನ್ನೊಂದು ಹಾಡಿಲೂ ಬೆಳಿಬೇಕು. ಅದೇ ಥರ ಎಲ್ಲ ಹಾಡಿಗಳ ಮಕ್ಕಳು ಎಲ್ಲ ನಮ್ಮ ಟ್ರೈಬ್ಸ್ ಮಕ್ಕಳೆಲ್ಲ ನಮ್ಮ ಗಾರ್ಡ್ ಆಗಬೇಕು, ಫಾರೆಸ್ಟರ್ ಆಗಬೇಕು, ವಾಚರ್ಗಳಾಗಬೇಕು. ನಮ್ಮ ಕಾಡನ್ನು ಉಳಿಸ್ಬೇಕು. ನಮ್ಮ ಕಾಡಲ್ಲಿ ಅವರು ಅಜ್ಜ ಇಟ್ಟು ನಮ್ಮ ಕಾಡ್ ಒಳಗಡೆ ಓಡಾಡ್ತಿದ್ರೆ ಒಂದು ಅದು ಒಂದು ಖುಷಿ ಇರಬೇಕು. ಯಾಕಂದರೆ ಮುಂದೆ ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತನ ಕಾಲದಿಂದ ನಮ್ಮ ಕಾಡಲ್ಲೇ ಬೆಳೆದಿರೋದಲ್ವ, ಅದು ಈಗಿನಿರೋ ಮಕ್ಕಳು ಅದ್ರ ಕಾಡೊಳಗೆ ಬೆಳವಣಿಗೆ ಆಗಬೇಕು. ಕಾಡನ್ನ ಸುತ್ತಮುತ್ತ ಅವರು ಓಡಾಡ್ಕೊಂಡಿದ್ದಾಗ ಅದು ನಮಗೆ ಒಂದು ಕಾಡು ಇದ್ದದಕ್ಕೂ ನಮ್ಮ ಒಂದು ಹೆಸರು ಹಸದು. ನಮ್ಮ ಕಾಡಲ್ಲೇ ನಮ್ಗೆ ಕಾಡೇ ನಾಡು, ನಮ್ಗೆ ಕಾಡೇ ಪ್ರಪಂಚ, ಅದು ನಮ್ಮದು ನಮ್ಮ ಕಾಡು ಅದು. ಇದೇ ಥರ ಎಲ್ಲ ಆಡಿ ಮಕ್ಕಳು ಎಲ್ಲ ಆಡಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಎಲ್ಲ ಆಡಿ ಮಹಿಳೆಯರು ಒಂದು ತಮ್ಮ ನಮ್ಮ ಮಕ್ಕಳ ಬಗ್ಗೆ ಗಮನಿಸಿ ತಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಒಳ್ಳೆ ಒಳ್ಳೆ ಕೆಲಸ ಕೊಟ್ಟು. ಯಾಕಂದರೆ ನಾನು ಮಕ್ಕಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,

0: ಮಕ್ಕಳು ನಮ್ಮ ಹೊಟ್ಟೆಲಿ ಹುಟ್ಟಕ್ಕೆ ಯಾವಾಗಲೂ ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಿನಿ ಹುಟ್ಟಿನಿ ಅಂತ ಯಾವಾಗಲೂ ನಮ್ಮನ್ನ ಹೇಳಿರಲ್ಲ, ಅವ್ರು ಕೇಳಿರಲ್ಲ, ಹೇಳಿರಲ್ಲ. ಅದು ನಾವಾಗಿ ಅವ್ರನ್ನ ಹುಟ್ಟಿಸಿ ಜನ್ಮ ಕೊಟ್ಟಿರ್ತೀವಿ. ಆ ಜನ್ಮ ಕೊಟ್ಟಿರೋ ತಪ್ಪಿಗೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಭವಿಷ್ಯ ನೀಡಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ನಾವು ಹಾಳಾಗಿದ್ದೀವಿ ಅಂತ ನಮ್ಮ ಮಕ್ಕಳನ್ನ ಹಾಳು ಮಾಡಬಾರ್ದು. ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟು ಅವರು ಕಾಲ ಮೇಲೆ ನಿಂತ್ಕೊಳ್ಳೋಕೆ ಮಾಡಿದಾಗ ಮಾತ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ಬರೋದು. ನಾವು ಎತ್ತದಕ್ಕೆ ಮಕ್ಕಳನ್ನ ಸಾಕೋದಕ್ಕೂ ಈ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದೀವಿ, ಒಳ್ಳೆಯ ವಿದ್ಯೆ ಕೊಟ್ಟಿದ್ದೀವಿ ಅಂತ ಮಕ್ಕಳು. ಅವಾಗ ನಮ್ಮ ತಾಯಿ ನಮ್ಮ ತಂದೆ ನನ್ನನ್ನು ಸಾಕಿರೋದಕ್ಕೂ ನನ್ನನ್ನು ಜನ್ಮ ಕೊಟ್ಟಿರೋದಕ್ಕೂ ನನ್ನನ್ನು ಹಾಳು ಮಾಡಿಲ್ಲ, ನನಗೆ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ದಾರಿಯಲ್ಲಿ ನನಗೆ ನಡೆಸ್ಬಿಟ್ರು. ನಾನು ಅದನ್ನು ಉಳಿಸಿ ನಾವು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಬರಬೇಕದು. ಯಾವತ್ತೂ ನಮ್ಮ ಮಕ್ಕಳನ್ನ ಬೇರೆ ಸಟಕ್ಕೆ ನಾವು ಬಲಿ ಪಡಿಸ್ಬಾರ್ದು. ಅದು ನಮ್ಮ ಕಾಲದಲ್ಲಿ ಮುಗಿದೋಯ್ತು, ಈ ಕಾಲದಲ್ಲಿ ಯಾವಾಗಲೂ ಅದು ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲ ಆಡಿಗಳು ಮಹಿಳೆಯರಿಗಾಗಲಿ, ಯಾಕಂದರೆ ಮಹಿಳೆಯರಂತಂದರೆ ಜಾಸ್ತಿ ಮಕ್ಕಳ ಬಗ್ಗೆ ಕಾಲೇಜಿಗೆ ತಕೊಳ್ಳೋದು ಮಹಿಳೆಯರೇ. ವಿದ್ಯಾಭ್ಯಾಸಕ್ಕಾಗಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಪ್ರತಿಯೊಂದು ಭಾಗದಲ್ಲಿಯೂ ಜಾಸ್ತಿ ಪಾತ್ರ ಮಹಿಳೆಗೆ ಮಾತ್ರ ಇರೋದು ಹೊರತು ಪುರುಷರಿಗೆ ಅಷ್ಟೇ ಇರಲ್ಲ. ಮಹಿಳೆಯಿಂದ ಮಕ್ಕಳಿಂದ ಪೂರ್ತಿ ಸಂಪೂರ್ಣವಾಗಿ ಅವ್ರಿಗೆ ಇರೋದು ಮಕ್ಕಳ ಬಗ್ಗೆ ಆಗಲಿ, ಕುಟುಂಬದ ಬಗ್ಗೆ ಆಗಲಿ ಮಹಿಳೆಗಿರೋದು. ಎಲ್ಲ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಎಲ್ಲ ಮಹಿಳೆಯರಿಗೂ ತುಂಬ ತುಂಬ ಸ್ವಾಗತ, ಧನ್ಯವಾದಗಳು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಿಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಗಿರಿ ಗ್ರಾಮ ಪಂಚಾಯಿತಿಯ ನಿಮ್ಮನಹಳ್ಳಿ ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರುಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ

0: 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3-ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ

ಈ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ ಎರಡನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಕೇಳುಗರ, ಇದುವರೆಗೂ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ

0: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ವರದಕ್ಷಿಣೆ ಕಾಯ್ದೆ ಕುರಿತು ಹೆಚ್ಡಿ ಕೋಟೆಯ ವಕೀಲ ಸಂಘದ ಸಹಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರವ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, HD ಕೋಟೆ ವಕೀಲರ ಸಂಘದ ಸಹಕಾರ್ಯದರ್ಶಿ. ಈ ದಿನ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ಎಂದರೇನು, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಬಂದಿರುತ್ತೇನೆ. ವರದಕ್ಷಿಣೆ ಎಂದರೆ ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಯಾವಾಗ ಪ್ರಾರಂಭವಾಯಿತು? ವರದಕ್ಷಿಣೆ ಭಾರತದಲ್ಲಿ ಬಹಳ ಸಮಯದಿಂದ ಅಸ್ತಿತ್ವದಲ್ಲಿರುವ, ಆಳವಾಗಿ ಬೇರೂರಿರುವ ಸಾಮಾಜಿಕ ದುಷ್ಟತನಗಳಲ್ಲಿ ಒಂದಾಗಿದೆ. ಭಾರತದಲ್ಲಿನ ವರದಕ್ಷಿಣೆ ವ್ಯವಸ್ಥೆಯು ಮದುವೆಯ ಷರತ್ತಿನಂತೆ ವರನಿಗೆ ಅಥವಾ ಅವನ ಕುಟುಂಬಕ್ಕೆ ನಗದು ಮತ್ತು ಸರಕುಗಳು ಮತ್ತು ಆಸ್ತಿ ಇತ್ಯಾದಿಗಳನ್ನು ನೀಡುವುದನ್ನು ಈ ವರದಕ್ಷಿಣೆ ಎಂದು ಕರೆಯಲಾಗುತ್ತದೆ. ಇದು ಇತ್ತೀಚಿನ ಪರಿಕಲ್ಪನೆಯಲ್ಲ, ಅಂದರೆ ಬ್ರಿಟಿಷರ ಆಳ್ವಿಕೆಗೂ ಮೊದಲೇ ಪ್ರಾರಂಭವಾಗಿತ್ತು. ಆದರೆ ಆ ಸಮಯದಲ್ಲಿ ವರದಕ್ಷಿಣೆ ವ್ಯವಸ್ಥೆ, ಇಂದಿನ ಆಲೋಚನೆ ಎಂದರೆ ಮದುವೆಯ ನಂತರ ವಧು ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು, ಸಂತೋಷದ ಜೀವನವನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಅವಳು ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂದರೆ ಬ್ರಿಟಿಷರು ಮಹಿಳೆಯರು ಆಸ್ತಿ ಹೊಂದಿರುವುದನ್ನು ನಿಷೇಧಿಸುವ ನಿಯಮ ಜಾರಿಗೆ ತಂದಾಗ ಮಹಿಳೆಯರು ಆಸ್ತಿ ಹೊಂದುವ ಹಕ್ಕನ್ನು ಕಳೆದುಕೊಂಡರು. ಇದು ಗೊಂದಲ ಸೃಷ್ಟಿಸಿದೆ, ಯಾಕೆಂದರೆ ಮಹಿಳೆ ಹೊಂದಿರುವ ಎಲ್ಲ ಆಸ್ತಿ ನೇರವಾಗಿ ಅವಳ ಗಂಡನಿಗೆ ಹೋಗುತ್ತದೆ, ಅವಳಿಗೆ ಏನೂ ಸಿಗುವುದಿಲ್ಲ. ಮತ್ತು ಈ ಪುರುಷರು ಮಹಿಳೆಯರಿಗೆ ಕಿರುಕುಳ ನೀಡಲು ಪ್ರಾರಂಭಿಸುವುದರಿಂದ ಇದು ಮಹಿಳೆಯರಲ್ಲಿ ಪ್ರಾಬಲ್ಯ ಭಾವನೆಯನ್ನು ಸೃಷ್ಟಿಸಿದೆ. ವರದಕ್ಷಿಣೆ ವ್ಯವಸ್ಥೆಯು ಭಾರತದಲ್ಲಿ 1961 ಪ್ರಾರಂಭವಾಯಿತು ಮತ್ತು ಅಸಂಖ್ಯಾತ ಸಮಸ್ಯೆಗಳಿಂದ ಕಾರಣವಾಯಿತು. ವರದಕ್ಷಿಣೆ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಧರ್ಮ, ಜಾತಿ, ಮತ,

ಮತ್ತು ಸ್ಥಳೀಯ ಅವಲಂಬಿಸಿ ಬದಲಾಗುತ್ತವೆ ಮತ್ತು ನಿಖರವಾದ ಕಾರಣಗಳನ್ನು ನಿರ್ಣಯಿಸುವುದು ತುಂಬ ಕಷ್ಟಕರ. ವರದಕ್ಷಿಣೆ ವ್ಯವಸ್ಥೆಯು ಕೆಲವು ಕಾರಣಗಳು ನೋಡಬಹುದಾದರೆ, ಏಕೆ ಈ ವರದಕ್ಷಿಣೆ, ಈ ಪಿಡುಗು ಇನ್ನೂ ನಮ್ಮ ದೇಶದಲ್ಲಿ ತೊಲಗುತ್ತಿಲ್ಲ, ಅದಕ್ಕೆ ಏನು ಕಾರಣ ಎಂದು ಅಧ್ಯಯನ ಮಾಡಿದಾಗ ಗೊತ್ತಾಗುವುದು, ಮೊದಲಿಗೆ ಶಿಕ್ಷಣದ ಕೊರತೆ. ವಧು ಮತ್ತು ಅವರ ಕುಟುಂಬಗಳಲ್ಲಿ ವರದಕ್ಷಿಣೆಯನ್ನು ನಿಷೇಧಿಸುವ ಅಸ್ತಿತ್ವದಲ್ಲಿರುವ ಕಾನೂನುಗಳ ಬಗ್ಗೆ ಅರಿವನ್ನು ಅಥವಾ ಶಿಕ್ಷಣದ ಕೊರತೆಯು ಪ್ರಚಲಿತ ವರದಕ್ಷಿಣೆ ವ್ಯವಸ್ಥೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಉನ್ನತ ಶಿಕ್ಷಣದ ಕೊರತೆಯಿಂದಾಗಿ ಅವರಲ್ಲಿ ಹೆಚ್ಚಿರುವ ತಮ್ಮ ಹಕ್ಕುಗಳು ಮತ್ತು ಕಾನೂನನ್ನು ನಿರ್ಲಕ್ಷಿಸುತ್ತದೆ. ಅದರಿಂದ ಅವರ ಅಜ್ಜ ಅಜ್ಜಿ ಅವರಿಗೆ ರವಾನಿಸುವ ಎಲ್ಲವನ್ನು ಸ್ವೀಕರಿಸುತ್ತದೆ. ಎರಡನೇದು ಪಿತೃಪ್ರಧಾನ ಸಮಾಜ. ಪುರುಷನು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವ ಮತ್ತು ತನ್ನ ಮನೆಗಳಲ್ಲಿ ಹಾಗೂ ಸಮಾಜದಲ್ಲಿ ಪ್ರಾಬಲ್ಯದ ವಾತಾವರಣವನ್ನು ಸೃಷ್ಟಿಸಲು ಅನುಮತಿಸಲಾದ ಮತ್ತೊಂದು ಸಾಮಾಜಿಕ ವ್ಯವಸ್ಥೆ ಪಿತೃಪ್ರಭುತ್ವ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪುರುಷರಿಗೆ ಶ್ರೇಷ್ಠ ಸ್ಥಾನಮಾನವನ್ನು ನೀಡಲಾಗಿದೆ. ಅಲ್ಲಿ ಮಹಿಳೆಯರಿಗೆ ತಮ್ಮ ಮತ ಚಲಾಯಿಸಲು ಅಥವಾ ಕುಟುಂಬದೊಳಗೆ ತಮ್ಮ ಅಭಿಪ್ರಾಯವನ್ನು ನೀಡಲು ಸಹ ಅವಕಾಶವಿರುವುದಿಲ್ಲ. ಇದು ಪುರುಷರು ಮದುವೆಯ ಪ್ರತಿಯಾಗಿ ವರದಕ್ಷಿಣೆ ಮುಂತಾದ ಅನಗತ್ಯ ಬೇಡಿಕೆಗಳನ್ನು ಕೇಳುವ ಹಕ್ಕನ್ನು ನೀಡುತ್ತದೆ, ಏಕೆಂದರೆ ಮಹಿಳೆಯರು ಅದನ್ನು ನಿರಾಕರಿಸಲು ಯಾವುದೇ ಮಾರ್ಗವಿಲ್ಲ. ಈ ರೀತಿಯಾಗಿ ಪುರುಷರು ಸಮಾಜದಲ್ಲಿ ತಮ್ಮ ಉನ್ನತ ಪಾತ್ರದ ಸ್ಥಾನಮಾನವನ್ನು ಪೂರೈಸುತ್ತಾರೆ. ಅಂದರೆ ಈ ಪಿತೃಪ್ರಧಾನದಲ್ಲಿ, ಅಂದರೆ ಪುರುಷರಿಗೆ ಆದ್ಯತೆ ಇರುವುದರಿಂದ ಅವರು ಶ್ರೇಷ್ಠರು, ಅವರಿಗೆ ವರದಕ್ಷಿಣೆ ನೀಡಬೇಕು ಎಂಬ ಒಂದು ಪಿಡುಗನ್ನು ಸಮಾಜದಲ್ಲಿ ಕೆಲವಷ್ಟು ಮಂದಿಗಳು ಹೊಂದಿರುತ್ತಾರೆ, ಅದನ್ನು ತೊಡೆದು ಹಾಕಬೇಕು. ನಂತರದಲ್ಲಿ ದುರಾಸೆ. ವರನ ಶಿಕ್ಷಣ ವೃತ್ತಿ ಮತ್ತು ಸಂಪತ್ತನ್ನು ಸರಿದೂಗಿಸಲು ವರದಕ್ಷಿಣೆಯನ್ನು ನೀಡುವಂಥದ್ದು. ಅಂದರೆ ಯಾರಿಗೆ ವರನಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ವರನು ಶ್ರೀಮಂತನಾಗಿರುತ್ತಾನೆ, ಅವನಿಗೆ ಸರಿಸಮವಾಗಿ ನಾವು ಅವನಿಗೆ ಉಡುಗೊರೆಯಾಗಿ ಅಥವಾ ವರದಕ್ಷಿಣೆಯನ್ನು ನೀಡಿದರೆ ನಮ್ಮ ಘನತೆ ಗೌರವ ಹೆಚ್ಚಾಗುತ್ತದೆ ಎಂಬುದು ಕೆಟ್ಟ ಪರಿಕಲ್ಪನೆಯನ್ನು ಹೊಂದುವುದು ಸಹ ಒಂದು ಅಪರಾಧವಾಗಿದೆ. ಹಾಗೆ ಸಾಮಾಜಿಕ ಸ್ಥಾನಮಾನ. ಭಾರತದಲ್ಲಿ ಮದುವೆಯ ಪ್ರಸ್ತಾಪಗಳನ್ನು ಕಳೆದುಕೊಳ್ಳುವುದನ್ನು ಅಗತ್ಯ ಅಗೌರವ ವಿಷಯವೆಂದು ಪರಿಗಣಿಸಲಾಗುತ್ತದೆ. ವಧುವಿನ ಕುಟುಂಬದ ಸಾಮಾಜಿಕ ಸ್ಥಾನಮಾನಕ್ಕೆ ಹಾನಿ ಮಾಡುತ್ತದೆ. ಹೀಗಾಗಿ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ರಕ್ಷಿಸಿಕೊಳ್ಳಲು ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ವರದಕ್ಷಿಣೆ ಬೇಡಿಕೆಯನ್ನು ಸ್ವೀಕರಿಸುತ್ತಾರೆ. ಹಾಗೆ ವರದಕ್ಷಿಣೆ ಕಾನೂನುಗಳನ್ನು ದುರ್ಬಲ ಅನುಷ್ಠಾನ. ಅಂದರೆ ಇಂಥ ದುಷ್ಟ ವ್ಯವಸ್ಥೆಯಿಂದ ಮಹಿಳೆಯರನ್ನು ರಕ್ಷಿಸಲು ಸಂವಿಧಾನವು ಹಲವಾರು ಕಾನೂನುಗಳನ್ನು ನೀಡಿದೆ. 1961 ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮತ್ತು 2005 ಗೃಹ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆ ಕಾಯ್ದೆ ಮುಂತಾದ ಕಾನೂನುಗಳನ್ನು ಬಹಳ ದಿನದಿಂದಲೂ ಚಾಲ್ತಿಯಲ್ಲಿ ಇದ್ದರೂ ಸಹ ಅಜ್ಞಾನದ ಮುಸುಗಿನಡಿಯಲ್ಲಿ ಜನರು ಸಾಮೂಹಿಕವಾಗಿ ಭಾಗವಹಿಸುವಿಕೆಗಾಗಿ ಈ ಕಾನೂನುಗಳನ್ನು ಅನುಷ್ಠಾನವು ನಿಷ್ಠ ಪರಿಣಾಮಕಾರಿಯಾಗಿಲ್ಲ. ಹಾಗಾಗಿ ಎಷ್ಟೇ ಕಾನೂನು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ಕೆಲವು ಪಿಡುಗುಗಳಿಗೆ ಬಲಿಪಶುವಾಗಿ ವರದಕ್ಷಿಣೆಯನ್ನು ಈಗಲೂ ಸಹ ನೀಡುತ್ತಾರೆ. ಅದನ್ನು ಕೆಲವರು ಪ್ರಶ್ನಿಸಿದರೆ ಅದು ವರದಕ್ಷಿಣೆ ಅಲ್ಲ, ನನ್ನ ವರನಿಗೆ ಕೊಡುವಂಥ ಉಡುಗೊರೆ ಎಂದು ತಮ್ಮ ತಬ್ಬಿಬ್ಬಾಗಿ ಬಾಯಿ ಮುಚ್ಚಿಸುತ್ತಾರೆ. ವರದಕ್ಷಿಣೆ ವ್ಯವಸ್ಥೆಯು ಕೆಲವೊಂದು ಪರಿಣಾಮಗಳು ನೋಡುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ದೌರ್ಜನ್ಯ. ಪ್ರಸ್ತುತ ಭಾರತದಲ್ಲಿ, ಅಂದರೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ವರದಕ್ಷಿಣೆ ಸಂಬಂಧಿತ ಸಾವುಗಳು ಹೊಂದಿದ್ದು, ಪ್ರತಿ 90 ನಿಮಿಷಕ್ಕೆ ಸರಾಸರಿ ಒಂದು ಸಾವು ಸಂಭವಿಸುತ್ತಿದೆ. ವರದಕ್ಷಿಣೆ ಸಂಬಂಧಿತ ದೌರ್ಜನ್ಯವು ವರದಕ್ಷಿಣೆಗಾಗಿ ಮಹಿಳೆಯರಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡುವುದನ್ನು ಒಳಗೊಂಡಿದೆ. ಅವುಗಳನ್ನು ಚಿತ್ರಹಿಂಸೆ ನೀಡಿ ಕೊಲ್ಲುವುದು ಸಮಾಜದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಈ ದೌರ್ಜನ್ಯವು

ಕಾಲ ಮಟ್ಟಿಗೆ ಕಡಿಮೆಯಾಗಿದೆ, ಆದರೆ ಗ್ರಾಮೀಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲಿ ಜನರು ಹೆಚ್ಚು ತಿಳಿದಿರುವುದಿಲ್ಲ. ಹೆಚ್ಚು ಶಿಶು ಹತ್ಯೆ ಅಂದರೆ ಹೆಣ್ಣು ಶಿಶು ಹತ್ಯೆ ಎಂದರೆ ಮದುವೆ ಸಮಯದಲ್ಲಿ ವರದಕ್ಷಿಣೆ ನೀಡುವುದಾಗಿ ಬೆದರಿಕೆ ಹಾಕಿ ಅಥವಾ ವರದಕ್ಷಿಣೆ ನೀಡದಿದ್ದರೆ ಗಂಡಂದಿರು ಹೆಣ್ಣು ಶಿಶುವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಹೆಣ್ಣು ಶಿಶುವನ್ನು ಅವರ ಪೋಷಕರು ಅಥವಾ ಕುಟುಂಬ ಸದಸ್ಯರುಗಳು ಉದ್ದೇಶಪೂರ್ವಕವಾಗಿ ಕೊಲ್ಲುವುದು, ಇದು ಸಹ ಒಂದು ಅಪರಾಧ. ವರದಕ್ಷಿಣೆ ವ್ಯವಸ್ಥೆಯನ್ನು ನಿಲ್ಲಿಸುವುದು ಹೇಗೆ? ವರದಕ್ಷಿಣೆ ಪದ್ಧತಿ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿರದೆ ಎಂದರೆ ಈ ವ್ಯವಸ್ಥೆಯನ್ನು ನಿಲ್ಲಿಸುವುದು ಕೆಲವು ಮಾರ್ಗಗಳೇನು ಅಥವಾ ವರದಕ್ಷಿಣೆ ವ್ಯವಸ್ಥೆಯನ್ನು ಹೇಗೆ ನಿಲ್ಲಿಸುವುದು ಎಂದು ಜನರು ಪ್ರಶ್ನಿಸುತ್ತಾರೆ. ಈ ದುಷ್ಟ ವ್ಯವಸ್ಥೆಯು ಎಲ್ಲ ಮಾನವೀಯತೆಗೆ ಹಾನಿ ಮಾಡುವ ಮೊದಲು ಅದನ್ನು ನಿಲ್ಲಿಸಲು ಇದು ಸಕಲ ಈ ದುಷ್ಟ ವ್ಯವಸ್ಥೆಯನ್ನು ನಿಲ್ಲಿಸಲು ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಅಂತ ಆಳವಾಗಿ ಬೇರೂರಿರುವ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾನೂನುಗಳನ್ನು ರಚಿಸುವುದು ಸಾಕಾಗುವುದಿಲ್ಲ. ಸಮಾಜವು ಕೆಳಗೆ ಉಲ್ಲೇಖಿಸಿದಂಥ ಕೆಲವು ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಜಾಗೃತಿ ಮೂಡಿಸಬೇಕು ಅಂದರೆ ಈ ದುಷ್ಟ ಈ ವ್ಯವಸ್ಥೆ ಏನಿದೆ ಅದನ್ನು ತೊಡೆದು ಹಾಕಲು ವಧು ಮತ್ತು ಅವರ ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸುವುದು ಸಾಕು. ಯಾಕೆಂದರೆ ಯಾರಾದರೂ ವರದಕ್ಷಿಣೆ ಕೇಳಿದಾಗ ಅವರು ಅದನ್ನು ಪಾಲಿಸುವಂತೆ ಜನರಿಗೆ ಅವರ ಹಕ್ಕುಗಳ ಮತ್ತು ಶಿಕ್ಷಣ ನೀಡುವುದು ಮುಖ್ಯ. ಇದಕ್ಕಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವುದು ಮತ್ತು ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶ ಮಾಡಿಕೊಡುವುದು ಮುಖ್ಯವಾಗಿರುತ್ತದೆ. ಇದರಿಂದ ಆಕೆಗೆ ತನ್ನ ಹಕ್ಕುಗಳ ಬಗ್ಗೆ ನಿಖರವಾಗಿ ತಿಳಿಯುತ್ತದೆ. ಪಿತೃಪ್ರಭುತ್ವದ ನಿರ್ಮೂಲನೆ ಅಂದರೆ ಪಿತೃಪ್ರಭುತ್ವದ ವ್ಯವಸ್ಥೆಯಿಂದ ಉಂಟಾಗುವ ಮಹಿಳೆಯರಲ್ಲಿ ಪ್ರಾಬಲ್ಯದ ಭಾವನೆಯನ್ನು ತೊಡೆದು ಹಾಕುವುದು. ನಿಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಧ್ವನಿ ಎತ್ತಲು ಕಲಿಸಿ ಅವಳು ಬಳಸಿದರೆ ನಿಮ್ಮ ನಿರ್ಧಾರಗಳನ್ನು ಗೌರವಿಸುವಂತೆ ಒತ್ತಾಯಿಸಬೇಡಿ. ಹಲವು ವರ್ಷಗಳ ಆಧುನೀಕರಣ ಹಾಗೂ ಅಭಿವೃದ್ಧಿಯ ನಂತರವೂ ವರದಕ್ಷಿಣೆ ವ್ಯವಸ್ಥೆಯು ಭಾರತದ ಇಂದಿಗೂ ಎದುರಿಸುತ್ತಿರುವ ಪಾಪವಾಗಿದೆ. ವರದಕ್ಷಿಣೆ ವ್ಯವಸ್ಥೆಯ ಪರಿಣಾಮಗಳು ಇಂದಿಗೂ ಮಹಿಳೆಯರ ಮೇಲೆ ಅನೇಕ ಪರಿಣಾಮಗಳು ಬೀರುತ್ತವೆ. ಇದು ಈಗಾಗಲೇ ಅನೇಕ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಇತರ ವಿನ್ಯಾಸಗಳಿಗೂ ಕಾರಣಗಳಾಗಿವೆ. ಅದರಿಂದ ಮಹಿಳೆಯರ ಮೇಲಿನ ಇಂಥ ಕಿರುಕುಳವನ್ನು ತಡೆಯಲು ವೈಯಕ್ತಿಕ ಮಟ್ಟದಲ್ಲಿಯೂ ಸಹ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ವರದಕ್ಷಿಣೆಯ ವಿರುದ್ಧ ಕೆಲವೊಂದು ಕಾನೂನುಗಳನ್ನು ತಿಳಿಸುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ಮೊದಲು ಅಖಿಲ ಭಾರತ ಶಾಸಕಾಂಗ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಆಗಿದ್ದು, ಈ ಶಾಸನವು 1 ಜುಲೈ 1961 ಜಾರಿಗೆ ಬಂದಿತ್ತು. ವರದಕ್ಷಿಣೆ ವಿರುದ್ಧ ಭಾರತೀಯ ಕಾನೂನುಗಳನ್ನು ದಶಕಗಳಿಂದ ಜಾರಿಯಲ್ಲಿದ್ದರೂ ಅವು ನಿಷ್ಪರಿಣಾಮಕಾರಿಯಾಗಿವೆ ಎಂದು ಹೆಚ್ಚಾಗಿ ಇದನ್ನು ಟೀಕಿಸಲಾಗುತ್ತದೆ. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 498A ಪ್ರಕಾರ ಪತ್ನಿ ವರದಕ್ಷಿಣೆ ಕಿರುಕುಳದ ಬಗ್ಗೆ ದೂರು ನೀಡಿದರೆ ವರ ಮತ್ತು ಅವನ ಕುಟುಂಬವನ್ನು ಸ್ವಯಂಚಾಲಿತವಾಗಿ ಬಂಧಿಸಬೇಕು ಎಂದು ಕಾನೂನು ಹೇಳುತ್ತದೆ. ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ. ಹಾಗೆ 2014 ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಅನುಮೋದನೆಯಿಂದಾಗಿ ಕೆಲವು ಬಂಧನಗಳನ್ನು ಮಾಡಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಹೆಚ್ಚುತ್ತಿರುವ ವರದಕ್ಷಿಣೆ ಸಂಬಂಧಿತ ಅಪರಾಧಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ಮಹಿಳೆಯರಿಗೆ ಕಾನೂನು ರಕ್ಷಣೆಯನ್ನು ಹೆಚ್ಚಿಸಲು 1983 IPCA ಸೆಕ್ಷನ್ 498A ಮತ್ತು CRPC ಸೆಕ್ಷನ್ 198A ಸೇರಿದಂತೆ ಹಲವಾರು ಕಾನೂನುಗಳನ್ನು ನಿಬಂಧನೆಗಳನ್ನು ಪರಿಚಯಿಸಿತು. ನಂತರ 2005 ದೇಶೀಯ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ತಂದಿತು. ವರದಕ್ಷಿಣೆ ಸಾವುಗಳನ್ನು ನಿರ್ದಿಷ್ಟವಾಗಿ ಪರಿಹರಿಸಲು ಸೆಕ್ಷನ್ 304B ಪರಿಚಯವನ್ನು ಒಳಗೊಂಡು ಈ ಸುಧಾರಣೆ ಹೊರತಾಗಿಯೂ ಈ ಕ್ರಮಗಳನ್ನು ಪರಿಣಾಮಕಾರಿತ್ವವನ್ನು ವ್ಯಾಪಕವಾಗಿ ಟೀಕಿಸಲಾಗಿದೆ. ಸರ್ಕಾರವು ಅಂದರೆ ಸಾಕ್ಷಿ ಕಾಯ್ದೆ ಸೆಕ್ಷನ್ 113B ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304Bಯನ್ನು ಸೇರಿಸಿತು. ಇದು ಮಹಿಳೆಯ ಅಕಾಲಿಕ ಮರಣದ ಮೊದಲು ವರದಕ್ಷಿಣೆಯ ಬೇಡಿಕೆಗೆ ಒಳಪಟ್ಟರೆ ಗಂಡ ಮತ್ತು ಅವನ ಕುಟುಂಬವು
ಆ ಸಾವಿಗೆ ಕಾರಣ ಎಂದು ಭಾವಿಸಲಾಗುತ್ತದೆ ಎಂದು

ನೋಡಬಹುದು. ಐಪಿಸಿ ಸೆಕ್ಷನ್ 498A ಇದನ್ನು 2023 BNS ಸೆಕ್ಷನ್ 84 ಎಂದು ನಿಬಂಧನೆ ಮಾಡಲಾಯಿತು. ಅಂದರೆ TRPC ಮತ್ತು IPC BNS ಎಂದು ಹೊಸದಾಗಿ ಕೆಲವೊಂದು ಸೆಕ್ಷನ್ಗಳನ್ನು ಜೋಡಣೆ ಸಹ ಮಾಡಲಾಗಿದೆ. BNS ವಿಭಾಗ 84 ನಿಬಂಧನೆಗೆ ಸಂಬಂಧಪಟ್ಟಂತೆ ಅಪರಾಧಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಪಾವತಿಸಬಹುದು. ಅಂದರೆ ಮಹಿಳೆಯ ಜೀವ ಮತ್ತು ಅಂಗಾಂಗ ಆರೋಗ್ಯಕ್ಕೆ ಗಂಭೀರವಾದ ಗಾಯ ಅಥವಾ ಅಪಾಯವನ್ನು ಉಂಟು ಮಾಡುವ, ಆತ್ಮಹತ್ಯೆಗೆ ಪ್ರೇರೇಪಿಸುವ ಯಾವುದೇ ಉದ್ದೇಶಪೂರ್ವಕ ನಡವಳಿಕೆಯನ್ನು ಕ್ರೌರ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ದೂರನ್ನು ಸಲ್ಲಿಸುವುದು ನೊಂದ ಮಹಿಳೆ ಅಥವಾ ರಕ್ತ ಸಂಬಂಧ, ಅಂದರೆ ಅವರ ತಂದೆ ತಾಯಿಗಳು, ಮದುವೆ ಅಥವಾ ದತ್ತು ಸ್ವೀಕಾರದ ಮೂಲಕ ಅವರಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ದೂರನ್ನು ಸಲ್ಲಿಸಬಹುದು, ಅಥವಾ ಸಂಬಂಧಿಕರು ಇಲ್ಲದಿದ್ದರೆ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ ಸಾರ್ವಜನಿಕರ ಸೇವಕರು ದೂರು ಸಲ್ಲಿಸಬಹುದು. ಇದರ ಕಾಲ ಪರಿಮಿತಿ, ಅಂದರೆ ಯಾವಾಗ ದೂರನ್ನು ಸಲ್ಲಿಸಲು ಯಾವಾಗ ಸಲ್ಲಿಸಬಹುದು ಎಂದರೆ ಆಪಾದಿತ ಘಟನೆ ನಡೆದು 3 ವರ್ಷಗಳ ಒಳಗೆ ದೂರನ್ನು ಸಲ್ಲಿಸಬಹುದು. ಇದು ಜಾಮೀನು ರಹಿತ ಅಪರಾಧವಾಗಿದೆ. ಸಂಜ್ಞೆ ಮತ್ತು ಜಾಮೀನು ರಹಿತವಾಗಿರುತ್ತದೆ. ಆರೋಪಿಯನ್ನು ತಕ್ಷಣವೇ ವಶಕ್ಕೆ ಪಡೆಯಲು ಸಾಧ್ಯವಿದೆ. 2005 ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯನ್ನು ಇದು ತಿಳಿಸಿಕೊಡುತ್ತದೆ. ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆಗೆ ಸಮಗ್ರ ಕಾನೂನು ಚೌಕಟ್ಟನ್ನು ಒದಗಿಸಲು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕೆಲವು ಸಂದರ್ಭಗಳಲ್ಲಿ ವರದಕ್ಷಿಣೆ ಕೇಳುವುದು ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಕಾರಣವಾಗಿದೆ. ಭಾವನಾತ್ಮಕ ನಿಂದನೆ ಮತ್ತು ಗಾಯದಿಂದ ಹಿಡಿದು ಸಾವಿನವರೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304B ಮತ್ತು 498A ಸೇರಿದಂತೆ ನಿರ್ದಿಷ್ಟ ಭಾರತೀಯ ಕಾನೂನುಗಳ ಅಡಿಯಲ್ಲಿ ವರದಕ್ಷಿಣೆಯ ಪಾವತಿಯನ್ನು ದೀರ್ಘಕಾಲ ನಿಷೇಧಿಸಲಾಗಿದೆ. ವರದಕ್ಷಿಣೆಯು ನಮ್ಮ ಸಮಾಜದಲ್ಲಿ ಸಾಮಾಜಿಕ ಪಿಡುಗಾಗಿದ್ದು ಮಹಿಳೆಯರಿಗೆ ಸಾಧ್ಯವಾದಂಥ ಚಿತ್ರಹಿಂಸೆ ದುಷ್ಟರ್ಯ ವಿರುದ್ಧ ನಡೆಸಲು ಪರಿಣಾಮವಾಗಿ ಈ ಪಿಡುಗು ಸಮಾಜದಲ್ಲಿ ಬಡವ ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು ಯಾರೇ ಇರಲಿ ಎಲ್ಲರ ಜೀವನವನ್ನು ಬಲಿ ತೆಗೆದುಕೊಂಡಿದೆ. ಆದರೆ ಬಡವರು ಮಾಹಿತಿಯ ಕೊರತೆ ಮತ್ತು ಶಿಕ್ಷಣದ ಕೊರತೆಯಿಂದಾಗಿ ಈ ಪಿಡುಗು ಸುಲಭವಾಗಿ ಬಲಿಯಾಗುತ್ತದೆ. ವರದಕ್ಷಿಣೆ ಪದ್ಧತಿಯಿಂದಾಗಿ ಗಂಡು ಮಕ್ಕಳು ನೋಡುವಷ್ಟು ಮೌಲ್ಯಯುತವಾಗಿ ಹೆಣ್ಣು ಮಕ್ಕಳನ್ನು ನೋಡುವಂತಿಲ್ಲ. ಬಹಳಷ್ಟು ಸಮಾಜದಲ್ಲಿ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೊರೆ ಎಂದು ಭಾವಿಸುತ್ತಿದ್ದಾರೆ ಹಾಗೂ ಶಿಕ್ಷಣ ಇನ್ನು ಮುಂತಾದ ಸೌಲಭ್ಯಗಳಲ್ಲಿ 2ನೇ ದರ್ಜೆಗೆ ಸೌಲಭ್ಯ ವರದಕ್ಷಿಣೆ ಪಿಡುಗನ್ನು ತೊಲಗಿಸಲು ಸರ್ಕಾರವು ಹಲವು ಕಾನೂನು ಮತ್ತು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ವಿವಿಧ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳನ್ನು ಅವರ ಸ್ಥಾನಮಾನವನ್ನು ಹೆಚ್ಚು ಬರುತ್ತಿದೆ. ಈಗ ಸಮಾಜವು ಪರಿಸ್ಥಿತಿಯನ್ನು ಬಯಸುತ್ತದೆ ಮೂಲಕ ನಾವೆಲ್ಲರೂ ಮುಂದೆ ಹೆಜ್ಜೆ ನೀಡೋಣ, ಅಗತ್ಯವಾದ ಬದಲಾವಣೆಯನ್ನು ತರಬಹುದು. ನಾವೆಲ್ಲರೂ ನಮ್ಮ ಹೆಣ್ಣು ಮಕ್ಕಳ ಮೌಲ್ಯವನ್ನು ಅವರಿಗೆ ಮನದಟ್ಟು ಮಾಡಬೇಕು. ಅಂದಾಗ ಮಾತ್ರ ಅವರು ಬೆಳೆದ ನಂತರ ಅವರಿಗೂ ಮತ್ತು ಉಳಿದವರಿಗೂ ಅವರ ಮೌಲ್ಯದ ಅರಿವು ಗೊತ್ತಾಗುತ್ತದೆ. ಹಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋದು ಉತ್ತಮ. ಇವುಗಳು ಯಾವುದೆಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಅವರ ಕೆಲವು ಉದ್ಯೋಗಗಳನ್ನು ಸೃಷ್ಟಿಸಿಕೊಡುವುದು ಹಾಗೂ ಸ್ವತಂತ್ರವಾಗಿರಲು ಮತ್ತು ಜವಾಬ್ದಾರಿಯುತ ಶಿಕ್ಷಣವನ್ನು ನೀಡುವುದು, ತಮ್ಮ ಹೆಣ್ಣು ಮಕ್ಕಳನ್ನು ಯಾವುದೇ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವುದು, ವರದಕ್ಷಿಣೆ ಕೊಡುವ ಅಥವಾ ತೆಗೆದುಕೊಳ್ಳುವ ಅಭ್ಯಾಸವನ್ನು ಪ್ರೋತ್ಸಾಹಿಸುವುದಿರುವುದು, ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಸಮಾಜದಲ್ಲೇ ಮಾಡುವುದು ಉತ್ತಮ. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಅವರ ಗಂಡಂದಿರು ನೋಡಿಕೊಳ್ಳುತ್ತಾರೆ ಎಂಬ ಭಾವನೆಯಿಂದ ಅವರ ಶಿಕ್ಷಣದ ಬಗ್ಗೆ ಅಗತ್ಯವಾದ ಗಮನವನ್ನು ಹರಿಸುವುದಿಲ್ಲ. ಸಮಾಜದ ಬಡವ ವರ್ಗದವರು ತಮ್ಮ ಹೆಣ್ಣು ಮಕ್ಕಳ ಹೊರಗೆ ಹಣ ಸಂಪಾದನೆ ಮಾಡಲು ಕಾರಣಕ್ಕಾಗಿ ಅವರು ವರದಕ್ಷಿಣೆ ನೀಡುತ್ತಾರೆ. ಬೇಕಾದ ಉಳಿತಾಯವಾಗುವುದು ಮಧ್ಯಮ

0: ಮತ್ತು ಮೇಲ್ವರ್ಗದ ಹಿನ್ನೆಲೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದರೂ ಅವರ ಜೀವನ ವೃತ್ತಿ ಅವಕಾಶಗಳ ಬಗ್ಗೆ ಯೋಚಿಸುವುದಿಲ್ಲ. ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ನೀಡುವುದೂ ಅಪರಾಧ, ಅದನ್ನು ತೆಗೆದುಕೊಳ್ಳುವುದು ಸಹ ಅಪರಾಧವಾಗಿದೆ. ಆದ ಕಾರಣದಿಂದಾಗಿ ಸಮಾಜದಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದು ಅಗತ್ಯವಾಗಿರುತ್ತದೆ. ಶಿಕ್ಷಣ ನೀಡಿದರೆ ಆ ಶಿಕ್ಷಣದಿಂದ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಾರೆ, ಅವರ ತಮ್ಮ ಕಾಲಿನ ಮೇಲೆ ನಿಲ್ಲುವ ಪ್ರಭಾವವನ್ನು ಬೀರಿರುತ್ತಾರೆ. ಆದ ಕಾರಣದಿಂದಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಗತ್ಯ ಎಂಬುದು ಎಲ್ಲರ ಅಭಿಪ್ರಾಯವಾಗಿರುತ್ತದೆ. ಆದ ಕಾರಣದಿಂದಾಗಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಹಾಗೂ ಈ ವರದಕ್ಷಿಣೆ ಪಿಡುಗನ್ನು ತೊಲಗಿಸಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.